ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರ, ಇಂದು ಬುಧವಾರ 2026 ಇಸ್ವಿಯ ಸೆಪ್ಟೆಂಬರ್ ತಿಂಗಳ 30 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಆಶ್ವೀಜ ಮಾಸದ 8 ದಿನ. ಶ್ರೋತೃ ಬಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಪರಮೇಶ್ವರನ ಶುಭ ಮುಂಜಾನೆಯ ನಮಸ್ಕಾರಗಳು. ಈಗ ಸಮಯ ಸರಿಯಾಗಿ 5:59 ಆಗಿದ್ದು ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ, ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಕೇಳುಗರೆ, ಇಂದು ಬೆಳಗ್ಗೆ 6:10 ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಮೂಡಿಬರುವುದು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ ಚಿಂತನ ಆಲಿಸುವರಿ. 6:35 ದೇಶಭಕ್ತಿಗೀತೆ ಕಾರ್ಯಕ್ರಮದಲ್ಲಿ

ಎಸ್ ಉಬರಡಕ್ ಅವರ ರಚಿತ ದೇಶಭಕ್ತಿಯನ್ನು ಆಲಿಸಲಿದ್ದರೆ ವೃಂದಗಾನದಲ್ಲಿ 6:40 ಜನಪದ ಗೀತೆಗಳಲ್ಲಿ ಲಿಂಗಸ್ಕೂರು ತಾಲೂಕಿನ ಗುರುಗುಂಟ ಗ್ರಾಮದ ಗುಂಡಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು ಮೂಡಿಬರಲಿವೆ. 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ಇಂದಿನ ವಿಷಯ ಓಟಿ ಸೈಬರ್ ಸೆಕ್ಯೂರಿಟಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಬಿ ಜಯಂತ್, ಪ್ರಾಂಶುಪಾಲರು ತಾಂತ್ರಿಕ ವಿಭಾಗ ಸಿಡ್ಯಾಕ್ ಬೆಂಗಳೂರು, ಪ್ರಾಯೋಜಕರು ಸೆಂಟ್ರಲ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:45 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಇವತ್ತಿನ ವಿಷಯ ಬಿಸಿನೀರು ತಯಾರಿಕೆ ಹಾಗೂ ಬಳಕೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ವಿಭಾಗ ಕರ್ನಾಟಕ ಸರ್ಕಾರ. 8:35 ಮಹಿಳೆಯರ ಆಸೆ ಆಕಾಂಕ್ಷೆ ಕನಸುಗಳು ಮತ್ತು ಸವಾಲುಗಳ ಕುರಿತು ಸಂದರ್ಶನಾಧಾರಿತ ಕಾರ್ಯಕ್ರಮ ಬದುಕಿನ ಪಯಣ ಮೂಡಿಬರುವುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವವನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ ಕರಕುಶಲ ವಸ್ತುಗಳ ತಯಾರಿಕಾ ತರಬೇತುದಾರರಾದ ಸಿಂಧನೂರಿನ ಭುವನೇಶ್ವರಿ. ಪ್ರಸ್ತುತಪಡಿಸುತ್ತಾರೆ ರಾಮ ಕುಲಕರ್ಣಿ, ನಿರ್ವಾಣೆ ವೆಂಕಟೇಶ್ ಬೇವಿನ ಬಿಂಚೆ. 9:05 ಭಾವಗೀತೆ. 9:10 ಮಾನ್ಯಶ್ರೀ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ಸಾರ್ವಜನಿಕ ಜೀವನ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಚಿತ್ರಗೀತೆಗಳು, 10:32 ಹಾಗೂ 11:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. 12:05 ವನಿತಾ ವಿಹಾರದಲ್ಲಿ ಹಿರಿಯ ರಂಗಭೂಮಿ ಕಲಾವಿದೆ ಕರ್ನಾಟಕ ನಾಟಕ ಅಕಾಡೆಮಿಯ 2026-27 ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ಆಯ್ಕೆಯಾದ ಕೂಡ್ಲಿಗಿಯ ಟಿ ಭಾರತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೋಮೇಶ್ ಎಂ ಉಪ್ಪಾರ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ತಂಬಾಕು ಪದಾರ್ಥಗಳು ಹಲ್ಲಿನ ರಕ್ಷಣೆ, ಈ ಕುರಿತು ಡಾಕ್ಟರ್ ಆತ್ಮಾನಂದ ಗುರೂಜಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಜಂಪಣ್ಣ ಆಸಿಹಾಳ್. 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಸಿಂಚನ್ ಯೋಜನೆ ಕುರಿತು ಮಾಹಿತಿಯನ್ನು ಪಡ್ಕೊಳ್ಳಲಿದ್ದೀರಿ. ಇನ್ನು 1:20 ಚಿತ್ರಗೀತೆಗಳು, 2:40 ಹಿಂದಿ ಪಾಠ, 3:00 FM 101.3 ಮೆಗಾಹರ್ಟ್ಸ್ ಕೇಂದ್ರದ ಕಾರ್ಯಕ್ರಮಗಳು. ಈ 6 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿವೆ. ನಿಲಯದ ಇಂದಿನ ಸಂಜೆ ಪ್ರಸಾರ ಕಾರ್ಯದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಸ್ವಯಂ ಉದ್ಯೋಗಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ ತೊತ್ತಿಗೊಂದು ಮಾರ್ಗ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶುದ್ಧ ಕುಡಿಯುವ ನೀರಿನ ಘಟಕ ನಡೆಸುತ್ತಿರುವ ಸೂಗಪ್ಪ ದೇವಸ್ಕೂರು. ಸಂದರ್ಶನ ತಿಮ್ಮಪ್ಪ ಗಂಜಳಿ, ನಿರ್ವಾಣೆ ವೆಂಕಟೇಶ್ ಬೇವಿನ ಬಿಂಚೆ. ಇನ್ನು 6:10 ಪ್ರಕಟಣೆಗಳು. 6:15 ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಗಣಮೂರ್ ಗ್ರಾಮದ ಪರಿಚಯ ಮಾಡಿಕೊಳ್ಳಲಿದ್ದೀರಿ ಪ್ರಸ್ತುತಿ ವೀರೇಶ್, ನಿರ್ವಾಣೆ ವೆಂಕಟೇಶ್ ಬೇವಿನ ಬಿಂಚೆ. 6:51 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೃಷಿ ರಂಗ ಕಾರ್ಯಕ್ರಮ, ಕ್ಷಮಿಸಿ, ರಾಯಚೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇತ್ತೀಚಿನ ಹತ್ತಿ ಬೆಳೆಯಲ್ಲಿ ಸಮಸ್ಯೆಗಳು ಮತ್ತು ಅಧಿಕ ಸಾಂದ್ರತೆಯ ಬೆಳೆ ಬೆಳೆಯುವ ಕುರಿತು ಬೆಂಗಳೂರಿನ ಕೃಷಿ ತಂತ್ರಜ್ಞಾನ ಸಂಸ್ಥೆ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಡೀನ್ಗಳಾದ ಡಾಕ್ಟರ್ ಭೀಮಣ್ಣ ಎಂ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚೆ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮೂಡಿಬರಲಿವೆ. 7:20 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಪ್ಪ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಆಲಿಸಲಿದ್ದೀರಿ. 7:45 ಚಿತ್ರಗೀತೆಗಳು, 8:30 ಜನಪದ ಸಂಗೀತ, 9:15 ಪ್ರಚಲಿತ ವಿದ್ಯಮಾನ, 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ ನಮ್ಮ ನಿಲಯದಿಂದ. ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಶ್ರೋತೃ ಬಂಧವರು, ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಆಲಿಸಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ ಆಗುತ್ತಲಿದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ ಚಿಂತನ ಆಲಿಸೋಣ.
1: ಶ್ರೀರಾಮಕೃಷ್ಣ ಪರಮಹಂಸರು ಪ್ರಾಸಂಗಿಕವಾಗಿ ತಿಳಿಸಿದ ದೃಷ್ಟಾಂತವೊಂದು ಹೀಗಿದೆ. ಒಂದು ದಿನ ಸಕ್ಕರೆಯ ಪರ್ವತದ ಸಮೀಪಕ್ಕೆ ಒಂದು ಇರುವೆ ಬಂತಂತೆ. ಅದು ಒಂದು ಚೂರು ಸಕ್ಕರೆಯನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗುತ್ತಿತ್ತು. ಅದು ದಾರಿಯಲ್ಲಿ ಯೋಚಿಸ್ತಂತೆ, ಮತ್ತೆ ಒಂದು ಸಲ ಇಲ್ಲಿಗೆ ಬಂದಾಗ ನಾನು ಇಡೀ ಸಕ್ಕರೆಯ ಬೆಟ್ಟವನ್ನು

0: ನನ್ನ ಗೂಡಿಗೆ ಸಾಗಿಸ್ಬಿಡ್ತೇನೆ ಅಂತ. ಬಹುಶಃ ನಮ್ಮಲ್ಲಿ ಅನೇಕರು ಬದುಕನ್ನು ಕುರಿತು ಇದೇ ರೀತಿ ಯೋಚನೆ ಮಾಡುತ್ತೇವೆ. ಇನಿಯವು ಮೊದಲೋಳ್, ನಂಜಿನ ಪನಿವೋಲ್, ಬಳಿ ಕೈದೆ ಮುಳಿದು ಕೊಂದಿಕ್ಕುವವು, ಇಂತು ಎನೆಯನೆ ವಿಷಯ ಸುಖ ಆಸ್ವಾದನದೋಳ್ ಲಂಪಟರ್ ಇದೇಕೋ ನರಪಶುಗಳ್. ಮೊದಲಿಗೆ ಪಂಚೇಂದ್ರಿಯ ಸುಖಗಳು ಸಿಹಿಯಾಗಿರುತ್ತವೆ, ಆನಂತರ ವಿಷದ ಹನಿಯಂತೆ ಚೆನ್ನಾಗಿ ಕೆರಳಿ ಕೊಂದು ಹಾಕುತ್ತವೆ. ಹೀಗೆ ಮತ್ತೆ ಮತ್ತೆ ಗೊತ್ತಿದ್ದರೂ ಇಂತಹ ವಿಷಯ ಸುಖಗಳನ್ನು ಅನುಭವಿಸುವುದರಲ್ಲಿ ನರಪಶುಗಳು ಇದರಲ್ಲಿಯೇ ಹೆಚ್ಚು ಆಸಕ್ತಿ ಉಳ್ಳವರಾಗುತ್ತಾರೆ ಎಂದು ಬಾಹುಬಲಿ ತನ್ನ ಹಾಗೂ ಭರತನ ಯುದ್ಧದ ನಂತರ ಯೋಚಿಸುವ ಚಿಂತನೆಗಳನ್ನು ಪಂಪ ಕಟ್ಟಿಕೊಡುತ್ತಾನೆ. ಈ ಜಗತ್ತಿನಲ್ಲಿ ಬಯಸಿದ್ದೆಲ್ಲ ಸಿಗಬೇಕು ಎಂಬ ಆಸೆ ಇದೆಯಲ್ಲ, ಅದು ಅನೇಕ ಬಾರಿ ದುಃಖವನ್ನೇ ಕೊಡುತ್ತದೆ. ಈ ಲೋಕದಲ್ಲಿ ಬಯಸಿದ್ದು ಸಿಗುವುದಿಲ್ಲ, ಬಯಸಿದಷ್ಟೂ ಸಿಗುವುದಿಲ್ಲ, ಸಿಕ್ಕಿದ್ದು ಬಯಸಿದಂತೆ ಇರುವುದಿಲ್ಲ. ಜಗದ ನಿಯಮವೇ ಬೇರೆ. ಹಣ ಅಂತಹ ಸುಖವನ್ನು ತಂದುಕೊಡುತ್ತದೆ ಎನ್ನುವುದು ಮೂರ್ಖತನ. ದುಡ್ಡಿನಿಂದ ಎಲ್ಲವನ್ನೂ ಗಳಿಸಿಬಿಡುತ್ತೇವೆ ಎಂಬ ಭ್ರಮೆ ನಮ್ಮದು. ದುಡ್ಡು ವಸ್ತು ತೆಗೆದುಕೊಳ್ಳಲು ಖರೀದಿಸಲು ಸಹಕಾರಿಯಾಗಬಹುದೇ ಹೊರತು ನೆಮ್ಮದಿ ಸುಖ ಶಾಂತಿ ಕೊಡುವುದಿಲ್ಲ. ಅದಕ್ಕೆ ಒಂದು ಕಡೆ ಸರ್ವಜ್ಞ ಉಣ್ಣದೇ ಒಡವೆಯ ಗಳಿಸಿ ಮಣ್ಣಿನೊಳು ತಾನಿರಿಸಿ ಸಣ್ಣಿಸಿಯೇ ನೆಲದ ಸಾರಿದನ ಬಾಯೊಳಗೆ ಮಣ್ಣು ಕಾಣಯ್ಯ ಸರ್ವಜ್ಞ ಎನ್ನುತ್ತಾನೆ. ಇಂತಹ ಆಸೆಗಳನ್ನು ಬಿಡಬೇಕೆಂಬುದು ಬಹುಮುಖ್ಯ. ರಷ್ಯಾದ ತತ್ವಶಾಸ್ತ್ರಜ್ಞ ಲಿಯೋ ಟಾಲ್ಸ್ಟಾಯ್ರ ಕಥೆಯೊಂದನ್ನು ನಾವು ಸದಾ ತಿಳಿದುಕೊಳ್ಳಬೇಕು. ಒಬ್ಬ ರಾಜ ಇದ್ದನಂತೆ. ಅವನು ಒಂದು ದಿನ ತನ್ನ ರಾಜ್ಯದಲ್ಲಿ ಡಂಗುರ ಸಾರಿಸುತ್ತಾನೆ. ನಾಳೆ ನನ್ನ ಜನ್ಮದಿನ, ಆದ್ದರಿಂದ ನನ್ನ ನಾಡಿನ ಪ್ರಜೆಗಳಿಗೆ ಭೂಮಿ ಕೊಡಲು ನಿರ್ಧಾರ ಮಾಡಿದ್ದೇನೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯಾರು ಎಲ್ಲಿಯವರೆಗೆ ಓಡ್ತಾರೋ ಆದಷ್ಟು ನಿಮ್ಮದೇ ಭೂಮಿ ಎಂದು. ಓಡುವುದಷ್ಟೇ ಅಲ್ಲ, ಎಲ್ಲಿಯವರೆಗೆ ಓಡುತ್ತಿರುತ್ತಾರೋ ಅಲ್ಲಿಂದ ವಾಪಸ್ಸು ಸೂರ್ಯಾಸ್ತದೊಳಗೆ ಪ್ರಾರಂಭಿಸಿದ ಜಾಗಕ್ಕೆ ಬರುವಂತವರಿಗೆ ಅವರಿಗೆ ಅಷ್ಟು ಭೂಮಿಯನ್ನು ಬರೆದುಕೊಡುತ್ತೇನೆ ಎಂಬ ಮಾತನ್ನು ಕೇಳಿ ಅನೇಕ ಜನ ಓಡಲು ಪ್ರಾರಂಭಿಸುತ್ತಾರೆ. ಓಡುವಾಗ ಭಯಾರಿಕೆಯಾಯಿತು, ದಣಿವಾಯಿತು, ಹಸಿವಾಯಿತು, ನಿಂತು ತಿರುಗಿ ನೋಡಿದರೆ ಬಹಳಷ್ಟು ಜನ ಓಡಿಯೇ ಬರ್ತಾ ಇದ್ದಾರೆ. ಅದನ್ನು ನೋಡಿ ಓಡುತ್ತಿದ್ದ ಆತ ಓಡಿ ಓಡಿ ಸಂಜೆಯೊಳಗೆ ಸತ್ತು ಬಿದ್ದ. ಮನುಷ್ಯನ ಆಸೆಗೆ ಇದಕ್ಕಿಂತ ಒಳ್ಳೆಯ ಕಥೆಯಿಲ್ಲ. ಜೀವನಕ್ಕೆ ತೃಪ್ತಿ ಅತ್ಯವಶ್ಯಕ. ಸಂತೋಷದಿಂದ ಇರುವವರ ಹತ್ತಿರ ಎಲ್ಲವೂ ಇರುತ್ತದೆ ಅಂತಲ್ಲ, ಇದ್ದುದರಲ್ಲೇ ತೃಪ್ತಿ ಕಾಣುವ ಗುಣವೇ ಅವರ ಸಂತೋಷಕ್ಕೆ ಕಾರಣ ಎಂದರ್ಥ. ಕಬೀರರು ತಮ್ಮ ದೋಹೆಯೊಂದರಲ್ಲಿ ಮಾಯೆಯೊಂದು ಉರಿಯುವ ದೀಪ, ಮನುಜನೇ ಪತಂಗ, ಪತಂಗ ದೀಪದಿ ಬೀಳುವ ತೆರದಿ ಮನುಜ ಮಾಯೆಯೊಳಗೆ ಎಂಬ ಮಾತನ್ನು ತಿಳಿಸಿದ್ದಾರೆ. ಹೆಣ್ಣು ಹೊನ್ನು ಮಣ್ಣು ಮಾಯೆ ಎಂಬುದು ಅವು ಯಾವುವೂ ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಎಂದ ವಚನಕಾರರ ನುಡಿಯನ್ನು ನೆನಪಿಸಿಕೊಳ್ಳುತ್ತಾ ಬೇಕು ಬೇಕು ಎನ್ನುವುದಕ್ಕೆ ಬ್ರೇಕ್ ಹಾಕಬೇಕಿದೆ. ಇದ್ದುದರಲ್ಲಿಯೇ ತೃಪ್ತಿ ಕಾಣುತ್ತಾ ಇಲ್ಲದ್ದಕ್ಕೆ ಕೊರಗದೆ ಬದುಕು ಸಾಗಿಸುವ ಜಾಣತನ ನಮ್ಮದಾಗಬೇಕಿದೆ.
1: ಇದುವರೆಗೂ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ಡಾಕ್ಟರ್ ರವಿ ಅವರಿಂದ ಚಿಂತನ ಕೇಳುವಿರಿ.

0: ಒಂದು
1: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರೇ, ಏಕ ಸಮಯ 6:35. ಈಗ ಆಲಿಸೋಣ ಜಿಎಸ್ ಉಬರಡಕ್ ಅವರ ರಚಿತ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿಯೇ.

ಶ್ರೋತೃ ಬಂಧವರ, ಇದುವರೆಗೆ ಜಿ ಎಸ್ ಉಬರಡಕ್ ಅವರ ರಚಿತ ದೇಶಭಕ್ತಿ ಗೀತೆಯನ್ನು ಆಲಿಸಿದರೆ. ವೃಂದಗಾನದಲ್ಲೇ

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:40 ಜನಪದ ಗೀತೆಗಳ ಕಾರ್ಯಕ್ರಮ ಆಲಿಸೋಣ. ಸಂಪ್ರದಾಯ ಪದಗಳನ್ನು ಲಿಂಗಸ್ಕೂರು ತಾಲೂಕಿನ ಗುರುಗುಂಟ ಗ್ರಾಮದ ಗುಂಡಮ್ಮ ಮತ್ತು ಸಂಗಡಿಗರಿಂದ.

ಶ್ರೋತೃ ಬಂದವರ ಇದುವರೆಗೆ ಲಿಂಗಸ್ಕೂರು ತಾಲೂಕಿನ ಗುರುಗುಂಟ ಗ್ರಾಮದ ಗುಂಡಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಆಲಿಸಿದರೆ ಜನಪದ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸೋಣ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕೇಳುಗರೆ, ಸಮಯ ಆಗುತ್ತಲಿದೆ 7:02. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರವನ್ನು ಆಲಿಸೋಣ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲೇ

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
2: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
1: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
2: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
1: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
3: ಎಲ್ಲೆಡೆ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಕೊಳ್ಳೇಗಾಲದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ 1,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳಿಗೆ ಶೀಘ್ರವೇ ಚುನಾವಣೆ ಘೋಷಣೆ, ಸಚಿವ ಲಕ್ಷ್ಮಣ ಸವದಿ. 2015ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಮೂಲಕ ಕೋಟ್ಯಂತರ ಉದ್ಯೋಗ ಸೃಜನೆ. ರಾಜ್ಯದ ಎಲ್ಲಾ ಪ್ರಮುಖ ಜಲಾಶಯಗಳ ಭದ್ರತೆ ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ, ಸಚಿವ ಎನ್ ಚಲುವರಾಯಸ್ವಾಮಿ. ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 1,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಯಳಂದೂರು ತಾಲೂಕು ಆಸ್ಪತ್ರೆ, ಮದ್ದೂರಿನಲ್ಲಿ ನೂತನ ಸೇತುವೆ, ಕೊಳ್ಳೇಗಾಲದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನ, ಮೆಟ್ರಿಕ್ ಪೂರ್ವ ನಂತರದ ವಸತಿ ನಿಲಯ ಉದ್ಘಾಟನೆಗೊಳ್ಳಲಿದ್ದು, ಸಂತೇಮರನಹಳ್ಳಿಯಲ್ಲಿ ಎಳನೀರು ಮಾರುಕಟ್ಟೆ, ಮುಡಿಗುಂಡದಲ್ಲಿ ಪರ್ಯಾಯ ಸೇತುವೆ, ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು, ಕೊಳ್ಳೇಗಾಲ ಆಸ್ಪತ್ರೆ ಮೇಲ್ದರ್ಜೆಗೇರಿಸುವ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಯವರು ಚಾಲನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಜಲಶಕ್ತಿ ಸಚಿವರಾದ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ರಾಜ್ಯದ ಪ್ರಮುಖ ಜಲಬೇಡಿಕೆಗಳನ್ನು ಮಂಡಿಸಿದರು. ಮೇಕೆದಾಟು, ಭದ್ರಾ ಮೇಲ್ದಂಡೆ ಸೇರಿದಂತೆ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಶೀಘ್ರ ಅನುಮೋದನೆ, ಅಗತ್ಯ ಅನುದಾನ ಹಾಗೂ ಕರ್ನಾಟಕಕ್ಕೆ ನ್ಯಾಯಯುತ ನೀರಿನ ಪಾಲು ಕಲ್ಪಿಸುವಂತೆ ಮನವಿ ಮಾಡಿದರು. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಶೀಘ್ರವೇ ಘೋಷಣೆಯಾಗಲಿದೆ ಎಂದು ಸಹಕಾರ ಖಾತೆ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಆದಷ್ಟು ಬೇಗ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ. ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗಲಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯು ಸಾಲ ಸೌಲಭ್ಯದಿಂದ ವಂಚಿತರಾದವರಿಗೆ ಹಣಕಾಸಿನ ನೆರವು ನೀಡುವುದು ಮತ್ತು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಸಾಕಾರಗೊಳಿಸುವ ಉದ್ದೇಶ ಹೊಂದಿದೆ. ಸಾಂಪ್ರದಾಯಿಕವಾಗಿ ಔಪಚಾರಿಕ ಹಣಕಾಸು ವ್ಯವಸ್ಥೆಯ ವ್ಯಾಪ್ತಿಯಿಂದ ಹೊರಗಿದ್ದ ಸಣ್ಣ ಉದ್ಯಮಿಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಮುಂದುವರಿಸಲು ಮತ್ತು ವಿಸ್ತರಿಸಲು ಅಗತ್ಯವಾದ ಬಂಡವಾಳವನ್ನು ಈ ಉಪಕ್ರಮವು ಒದಗಿಸುತ್ತದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆಯ ಪ್ರಕಾರ ಮುದ್ರಾ ಯೋಜನೆಯು 2015 ಮತ್ತು 2018ರ ನಡುವೆ 1.12 ಕೋಟಿ ಹೆಚ್ಚುವರಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಇದು ಉದ್ಯಮಗಳ ಸ್ಥಾಪನೆಯ ಜೊತೆಗೆ ಜೀವನೋಪಾಯದ ಅವಕಾಶಗಳನ್ನು ಕಲ್ಪಿಸುವಲ್ಲಿ ಯೋಜನೆಯ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಿಂದ ಧಾರವಾಡದ ವ್ಯಾಪಾರಿ ವೀರಪ್ಪ ಅಶೋಕ್ ಅರಳಿ ಅವರು ಆರ್ಥಿಕ ಸಬಲತೆ ಹೊಂದಿದ್ದಾರೆ. ಧಾರವಾಡದ ಹೊಸ ಬಸ್ ನಿಲ್ದಾಣದ ಬಳಿ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ನಡೆಸುತ್ತಿದ್ದ ವೀರಪ್ಪ ಅರಳಿಯವರು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 5 ಲಕ್ಷ ರೂಪಾಯಿ ಸಾಲ ಪಡೆದು ತಮ್ಮ ಉದ್ಯೋಗವನ್ನು ಯಶಸ್ವಿಯಾಗಿ ವಿಸ್ತರಿಸಿಕೊಂಡಿದ್ದಾರೆ. ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಅವರು ಹಂಚಿಕೊಂಡಿದ್ದಾರೆ.
1: ನಾನು ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಮುಲ್ತಾನ ಕಳು ಗಾಡಿ ಬಿದಿ ಬದಿ ವ್ಯಾಪಾರಸ್ಥ. ಮೊದಲ ನಮ್ ಸರ್ಗಳು ನಮಗ್ ಬಂದ ಹಿಂಗ ಮುದ್ರಾ ಯೋಜನೆದಾಗ ಹಿಂಗ ನಿಮ್ಗೆ ಸ್ಕೀಮ್ ಐತಿ ತಗೋರಿ ಅಂತ ಹೇಳಿದ್ರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದ್ದಿಲ್ಲ. ನಾವೇನ್ ಮಾಡಿದ್ವಿ, ಹಂಗ ಒಂದ್ಸಲ ಅವ್ರ ಬ್ಯಾಂಕಿಗೆ ಬಂದು ವಿಸಿಟ್ ಮಾಡ ಅಂತ ಹೇಳಿದ್ರು. ವಿಸಿಟ್ ಮಾಡಿದ್ವಿ, ಅವ್ರು ಹೇಳಿದ್ರು ಇಲ್ಲ ಹಿಂಗ ಪ್ರಧಾನಮಂತ್ರಿ ಅವರಿಂದ ಮುದ್ರಾ ಯೋಜನೆ ಒಳಗ ಹಿಂಗ ಬಿದಿ ಬದಿ ವ್ಯಾಪಾರಸ್ಥರಿಗೆ 5 ಲಕ್ಷ ಮಟ್ಟ ಲೋನ್ ಸಿಗುದೈತಿ, ನೀವು ನಿಮ್ ಅಂಗಡಿಗಳನ್ನ ಏನ್ರ ಸುಧಾರಣೆ ಮಾಡ್ಕೋಬಹುದು ಅಂತ ಹೇಳಿದ್ರು. ಅದರಿಂದ ನಾನು ಅಪ್ಲಿಕೇಶನ್ ಹಾಕಿದೆ, ಸೆಲೆಕ್ಟ್ ಆಗಿ ಅದರಿಂದ ನನ್ಗೆ 5 ಲಕ್ಷ ರೂಪಾಯಿ ಬಂತು. ಆಮೇಲೆ ನನ್ನ ಮೊದಲ ತಗಡಿನ ಅಂಗಡಿ ಅದನ್ನ ನಾನು ಈಗ ಅದನ್ನೆಲ್ಲ ಚೇಂಜ್ ಮಾಡಿ ಸ್ಟೇನ್ಲೆಸ್ ಸ್ಟೀಲ್ ಕೌಂಟರ್ ತರ್ತೀನಿ ಸರ್. ಆಮೇಲೆ ಸ್ಪೂನ್ ಆಗ್ಲಿ, ಪ್ಲೇಟ್ಸ್ ಆಗ್ಲಿ, ಟೇಬಲ್ಸ್ ಆಗ್ಲಿ, ಇವೆಲ್ಲ ಏನಿದಲ್ ಸರ್ ಸ್ಟೇನ್ಲೆಸ್ ಸ್ಟೀಲ್ ಇಂದ ತರಿಸಿ ಕಸ್ಟಮರ್ ಗೆ ಸೇವೆಯನ್ನು ನೀಡ್ತಾ ಇದ್ದೀನಿ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಿಂದ ನನಗೆ ಬಹಳ ಅನುಕೂಲ ಆಗಿದೆ. ಮೊದಲು ನಾವು ಕಡು ಬಡವರು ಇದ್ವಿ, ಪಿಎಂ ಮುದ್ರಾ ಯೋಜನೆಯಿಂದ ಒಳ್ಳೆಯ ಜೀವನವನ್ನು ನಡೆಸಿಕೊಂಡು ಹೋಗಾಕ ಪ್ರಧಾನಮಂತ್ರಿಯವರ ಯೋಜನೆ ನಮಗೆ ಬಹಳ ಅನುಕೂಲ ಆಗಿದೆ.
0: ಕರ್ನಾಟಕದ ರೈತ ಬಾಂಧವರ ಹಿತ ಕಾಯಲು ಕೇಂದ್ರ ಸರ್ಕಾರ ಮತ್ತೊಂದು ಪ್ರಮುಖ ಹಾಗೂ ರೈತಪರ ನಿರ್ಧಾರವನ್ನು ಕೈಗೊಂಡಿದೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. 2026-27ರ ಮುಂಗಾರು ಋತುವಿನಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ ರಾಜ್ಯದ ಪ್ರಮುಖ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಮ್ಮ ಮನವಿ ಹಾಗೂ ರಾಜ್ಯ ಸರ್ಕಾರದ ಮನವಿಗೆ ಸ್ಪಂದಿಸಿ ಖರೀದಿಗೆ ಅನುಮೋದನೆ ನೀಡಿದ್ದಾರೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಈ ಯೋಜನೆಯಡಿ ಕರ್ನಾಟಕ ಘಟಕದಿಂದ ಒಟ್ಟು 13,413 ಮೆಟ್ರಿಕ್ ಟನ್ ಸೂರ್ಯಕಾಂತಿ, 38,250 ಮೆಟ್ರಿಕ್ ಟನ್ ಹೆಸರುಕಾಳು ಹಾಗೂ 115,500 ಮೆಟ್ರಿಕ್ ಟನ್ ಸೋಯಾಬೀನ್ ಅನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರಿಂದ ಖರೀದಿಸಲಾಗುವುದು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಎಲ್ಲ ಪ್ರಮುಖ ಜಲಾಶಯಗಳ ಭದ್ರತೆ ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ ನೀಡಲಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವರಾದ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜಲಸಂಪನ್ಮೂಲ ಇಲಾಖೆಯ ಮುಖ್ಯ ಇಂಜಿನಿಯರ್ ಕಚೇರಿಯ ವ್ಯಾಪ್ತಿಯ ವಿವಿಧ ಮಹತ್ವದ ತಾಂತ್ರಿಕ ಹಾಗೂ ಸಂಶೋಧನಾ ಘಟಕಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಲವಿಜ್ಞಾನ ಘಟಕದ ಮಳೆ ಮಾಪನ ಹಾಗೂ ಹವಾಮಾನ ಕೇಂದ್ರಗಳ ದತ್ತಾಂಶಗಳನ್ನು ನಿಖರವಾಗಿ ಬಳಸಿಕೊಳ್ಳುವುದು, ಯೋಜನಾ ಮತ್ತು ತನಿಖಾ ಘಟಕದ ವತಿಯಿಂದ ಹೊಸ ನೀರಾವರಿ ಯೋಜನೆಗಳ ಡಿಪಿಆರ್ ಸಿದ್ದಪಡಿಸುವಿಕೆಗೆ ವೇಗ ನೀಡುವುದು ಹಾಗೂ ತಾಂತ್ರಿಕ ಸಲಹಾ ಸಮಿತಿಯ ಮೂಲಕ ಕಾಮಗಾರಿಗಳ ಅನುಮೋದನೆಯನ್ನು ತ್ವರಿತಗೊಳಿಸಲು ಸೂಚಿಸಲಾಗಿದೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 800 ಎಕರೆ ಪ್ರದೇಶದಲ್ಲಿ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು 13 ಲಕ್ಷ ಕಾರ್ಮಿಕರು ಉದ್ಯೋಗದಲ್ಲಿದ್ದಾರೆ ಎಂದು ಸಣ್ಣ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರಾದ ವಿಜಯಾನಂದ ಕಾಶಪ್ಪನವರ್ ತಿಳಿಸಿದ್ದಾರೆ. ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶವೆಂದು ಗುರುತಿಸಲಾಗಿರುವ ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇದರಲ್ಲಿ ಸುಮಾರು 5 ಲಕ್ಷ ಮಹಿಳಾ ಕಾರ್ಮಿಕರು ಇದ್ದಾರೆ ಎಂದರು. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ರಸ್ತೆ, ಚರಂಡಿ, ನೀರು, ವಿದ್ಯುತ್ ಸೇರಿದಂತೆ ಹಲವು ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಖುದ್ದು ಪರಿಶೀಲನೆಯ ವೇಳೆ ಗಮನಿಸಲಾಗಿದೆ. ಅಗತ್ಯ ಕಾಮಗಾರಿಗಳಿಗೆ ಅಂದಾಜು ವೆಚ್ಚ ಸಿದ್ದಪಡಿಸಿ ವಿಸ್ತೃತ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ಸಚಿವರು ಹೇಳಿದರು. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟ ಸ್ಥಿತಿಯಲ್ಲಿರುವ ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬರದಿಂದ ತತ್ತರಿಸಿರುವ ರೈತರಿಗೆ ಸರ್ಕಾರ ಪ್ರತಿ ಎಕರೆಗೆ ಕನಿಷ್ಠ ಮೊತ್ತ 2,500 ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ರೈತರ ನೆರವಿಗೆ ಧಾವಿಸಬೇಕಾದ ಸರ್ಕಾರ ಅವರನ್ನು ನಿರ್ಲಕ್ಷ್ಯ ಮಾಡಿದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸಮಸ್ಯೆಗೆ ಸಿಲುಕಿದೆ. ಈ ಹಿನ್ನೆಲೆಯಲ್ಲಿ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಎಂದು ಅವರು ಆಗ್ರಹಿಸಿದರು. ಕಸ್ತೂರಿ ರಂಗನ್ ವರದಿ ಹಾಗೂ ಬರಗಾಲ ಕುರಿತು ಚರ್ಚಿಸಲು ಇತ್ತೀಚೆಗೆ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ಕರೆದಿತ್ತು. ನಾಡಿನ ರೈತರ ಸಂಕಷ್ಟಕ್ಕೆ ಅಧಿವೇಶನದಲ್ಲಿ ಪರಿಹಾರ ಸಿಗಲಿದೆ ಎನ್ನುವ ನಂಬಿಕೆ ಹುಸಿಯಾಗಿದೆ. ಬರದಿಂದ ತತ್ತರಿಸಿರುವ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಲಾಗಿತ್ತು. ಆದರೆ ರಾಜ್ಯ ಸರ್ಕಾರ ಕೇವಲ 2,500 ರೂಪಾಯಿ ಮಾತ್ರ ಘೋಷಣೆ ಮಾಡಿದೆ ಎಂದರು. ರಾಜ್ಯದ 69 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತ ಜೋಡೋ ಪಾದಯಾತ್ರೆ ನಡೆಸಲಾಗುವುದು ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿ ನೇತೃತ್ವದ ಭಾರತ ಜೋಡೋ ಯಾತ್ರೆ ಕರ್ನಾಟಕಕ್ಕೆ ಪ್ರವೇಶಿಸಿ 4 ವರ್ಷಗಳು ಪೂರೈಸಿದ ಹಿನ್ನೆಲೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು. ಸಂವಿಧಾನ ಬಾಹಿರವಾಗಿ ನಡೆದುಕೊಳ್ಳುತ್ತಿರುವ ಚುನಾವಣಾ ಆಯೋಗದ ವಿರುದ್ದ ಜಾಗೃತಿ ಮೂಡಿಸುವುದು ಈ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಅವರು ವಿವರಿಸಿದರು. ಜನರ ಮನೆ ಬಾಗಿಲಿಗೆ ತೆರಳಿ ಅವರ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಸರ್ಕಾರದ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸುವಲ್ಲಿ ನಿರತವಾಗಿರುವ ಅಂಗನವಾಡಿ, ಆಶಾ ಹಾಗೂ ಆರೋಗ್ಯ ಕಾರ್ಯಕರ್ತರ ಶ್ರಮ ಶ್ಲಾಘನೀಯ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರವಾಸೋದ್ಯಮ ಒಂದು ಕಡೆಯಿಂದ ದೇಶದ ಆರ್ಥಿಕತೆ ಮತ್ತು ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದರೆ ಮತ್ತೊಂದು ಕಡೆಯಿಂದ ನಮ್ಮ ಇತಿಹಾಸ ಮತ್ತು ಪ್ರಕೃತಿಯನ್ನು ಮುಂದಿನ ಪೀಳಿಗೆಗೆ ತಿಳಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಳ್ಳೇಗಾಲದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ 1,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳಿಗೆ ಶೀಘ್ರವೇ ಚುನಾವಣೆ ಘೋಷಣೆ, ಸಚಿವ ಲಕ್ಷ್ಮಣ ಸವದಿ. 2015ರಲ್ಲೇ ಪ್ರಾರಂಭವಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಮೂಲಕ ಕೋಟ್ಯಂತರ ಉದ್ಯೋಗ ಸೃಜನೆ. ರಾಜ್ಯದ ಎಲ್ಲಾ ಪ್ರಮುಖ ಜಲಾಶಯಗಳ ಭದ್ರತೆ ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ, ಸಚಿವ ಎನ್ ಚಲುವರಾಯಸ್ವಾಮಿ. ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
5: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
7: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞ

0: ಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಓಟಿ ಸೈಬರ್ ಸೆಕ್ಯೂರಿಟಿ ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಿ ಜಯಂತ್, ಪ್ರಿನ್ಸಿಪಲ್ ಟೆಕ್ನಿಕಲ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳಿದರೆ ಕತ್ತಲೆ ಆದಾಗ ಬೆಳಕು ಬೇಕಂದ ತಕ್ಷಣ ಒಂದು ಸ್ವಿಚ್ ಅನ್ನ ಆನ್ ಮಾಡ್ತೀವಿ. ನಮಗೆ ಅದು ಬರೀ ಸ್ವಿಚ್, ಆದ್ರೆ ಬೆಳಕು ಬರಬೇಕು ಅಂತಂದ್ರೆ ಈ ಸ್ವಿಚ್ ಹಿಂದೆ ಇರುವಂತಹ ತಂತ್ರಜ್ಞಾನವೇನು ಅಂತ ಯಾವಾಗ್ಲಾದ್ರೂ ಒಂದು ಸರಿ ಯೋಚನೆ ಮಾಡಿದ್ದೀರಾ? ಜಯಂತ್ ಅವರೇ, ಈ ಸ್ವಿಚ್ ಹಿನ್ನೆಲೆಯಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ?
3: ಖಂಡಿತವಾಗ್ಲೂ, ಇದ್ರ ಹಿಂದೆ ಒಂದು ದೊಡ್ಡ ಪ್ರಕ್ರಿಯೆ ನಡೀತಿರುತ್ತೆ. ಈಗ ನಾವು ಒಂದು ಉದಾಹರಣೆ ವಿದ್ಯುತ್ ಉತ್ಪಾದನೆ ಕೇಂದ್ರ ಘಟಕನೋ ತಗೊಳ್ಳೋಣ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮೂರ್ನಾಲ್ಕು ಸ್ಟೇಜಸ್ ಅಲ್ಲಿ ಕೆಲಸ ನಡೀತಿದೆ. ಇವು ವಿದ್ಯುತ್ ಉತ್ಪಾದನೆ ಆಗುತ್ತೆ, ವಿದ್ಯುತ್ನ ಟ್ರಾನ್ಸ್ಮಿಷನ್ ಆಗುತ್ತೆ, ಡಿಸ್ಟ್ರಿಬ್ಯೂಷನ್, ಸಬ್ಸ್ಟೇಷನ್ಸ್, ಈ ತರ ಎಲ್ಲ ಒಂದು ದೊಡ್ಡ ವ್ಯವಸ್ಥೆನೆ ಅಲ್ಲಿ ಕೆಲಸ ಮಾಡ್ತಿರುತ್ತೆ. ಉದಾಹರಣೆ ಹೇಳಬೇಕು ಅಂತಂದ್ರೆ UPLC, ಸ್ಕಾಡಾಸ್, RTU, ಸೊ ಈ ತರದೆಲ್ಲ ಒಂದು ಡಿವೈಸಸ್ ಕೆಲಸ ಮಾಡಬೇಕು. ಇದನ್ನ ಕಂಟ್ರೋಲ್ ಮಾಡಿ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ವ್ಯವಸ್ಥೆ ಎಲ್ಲ ಆದ ನಂತರವೇ ನಮಗೆ ವಿದ್ಯುತ್ ಅನ್ನೋದು ಸರಬರಾಜ್ ಆಗುವುದು. ಸೊ ಇಲ್ಲಿಂದ ಶುರುವಾಗುತ್ತೆ ನಮ್ದು ಒಂದು OT ಅನ್ನೋದು ಒಂದು ವ್ಯವಸ್ಥಿತವಾದ ಅಧ್ಯಾಯ.
2: OT ಅಂದ್ರೆ ನಮ್ಮ ಕೇಳುಗರಿಗೆ ತಟ್ ಅಂತ ಬರೋದು ಆಪರೇಷನ್ ಥಿಯೇಟರ್. ಏನು ಇದು OT ಅಂದ್ರೆ?
3: ಈಗ ತುಂಬಾ ಜನ ಕೇಳಿರುವುದು IT ಅನ್ನೋದು ಒಂದು ವಿಷಯ, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಸೊ ಇದೇ ತರನೇ ಒಂದು OT ಅನ್ನೋದು ಒಂದು ಟೆಕ್ನಾಲಜಿ ಇದೆ. ಇದು ಯಾವ ತರ ಕೆಲಸ ಮಾಡುತ್ತೆ ಅಂತಂದ್ರೆ, ಒಂದು ಸಣ್ಣ ಉದಾಹರಣೆ ಜನಕ್ಕೆ ಅರ್ಥ ಆಗಬೇಕು ಅಂತಂದ್ರೆ, ಈಗ ನಮ್ದೊಂದು ಮನೆಯಲ್ಲಿ ವಾಟರ್ ಲೆವೆಲ್ ಕಂಟ್ರೋಲರ್ ಇರುತ್ತೆ. ಈ ವಾಟರ್ ಲೆವೆಲ್ ಕಂಟ್ರೋಲರ್ ಈಗ ಇರೋ ಟೆಕ್ನಾಲಜಿಲಿ ಮೊಬೈಲ್ ಅಲ್ಲಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಯಾವಾಗ ಆಫ್ ಮಾಡಬಹುದು, ಯಾವಾಗ ಅದನ್ನ ಆನ್ ಮಾಡಬೇಕು, ಆಟೋಮೆಟಿಕ್ ಆಗೂ ಮಾಡಬಹುದು, ನಾವು ಕಂಟ್ರೋಲಲ್ಲೂ ಮಾಡಬಹುದು. ಸೊ ಇದೇ ತರ ವ್ಯವಸ್ಥೆ ಒಂದು ನಾನು ಆಗ್ಲೇ ಉದಾಹರಣೆ ಕೊಟ್ಟಂಗೆ ಈ ವಿದ್ಯುತ್, ಇದರಲ್ಲಿ ಈ ಒಂದು ಕಂಟ್ರೋಲ್ ಸಿಸ್ಟಮ್ಸ್ ಅಂತಿದೆಯಲ್ಲ, ಆ ತರ ಒಂದು ಎಲ್ಲ ಪ್ರೋಸೆಸ್ ಐಟಿಲಿ ಏನಂದ್ರೆ ಅದೊಂದು ಡೇಟಾ ಆತರ ಇರುತ್ತೆ. ಸೊ ಇಲ್ಲಿ ನಾವು ಬರೀ ಡೇಟಾ ಒಂದೇ ಅಲ್ಲ, ಆ ಎಂಟೈರ್ ಪ್ರೋಸೆಸ್ ನ ನಾವು ಕಂಟ್ರೋಲ್ ಮಾಡಬಹುದು, ಮಾನಿಟರ್ ಮಾಡಬಹುದು, ಸೂಪರ್ವೈಸ್ ಮಾಡಬಹುದು, ಆ ಡೇಟಾ ಅಕ್ವೈರ್ ಮಾಡಬಹುದು. ಸೊ ಈ ತರ ಒಂದು ವ್ಯವಸ್ಥೆಗೆ ನಾವು OT ಅಂತ ಕರಿತೀವಿ, ಆಪರೇಷನಲ್ ಟೆಕ್ನಾಲಜಿ. ಅದನ್ನ ಇಂಡಸ್ಟ್ರಿಯಲ್ ಕಂಟ್ರೋಲ್ ಸಿಸ್ಟಮ್ಸ್ ಅಂತಾರೆ. ಯಾಕಂದ್ರೆ ಇವೆಲ್ಲ ಕಂಟ್ರೋಲ್ ಸಿಸ್ಟಮ್ಸ್.
2: ಈ ಐಟಿ OT ಏನಿದು, ಇದ್ರದ ವ್ಯತ್ಯಾಸ ಹೇಳಿದ್ರೆ ಸರಳವಾಗಿ ಅರ್ಥ ಆಗೋಗೆ ನಮ್ಮ ಕೇಳುಗರಿಗೆ ಇನ್ನು ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ.
3: ಖಂಡಿತವಾಗ್ಲಿ ಮೇಡಮ್. ಈ ಐಟಿ ಅನ್ನೋದು ನಾನು ಅವಾಗಲೇ ಹೇಳಿದಾಗ ಇದೊಂದು ಸಾಮಾನ್ಯ ಪದ ಆಗ್ಬಿಟ್ಟಿದೆ. ಯಾಕಂದ್ರೆ ಯಾರು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು IT ಕೆಲಸ ಮಾಡ್ತೀನಿ ಅಂತ. ಈ OT ಅನ್ನೋದು ಯಾರು ಆ ಡೊಮೇನ್ ಅಲ್ಲಿ ಕೆಲಸ ಮಾಡ್ತಾರೋ ಅವ್ರಿಗೆ ಬಿಟ್ರೆ ಸಾಮಾನ್ಯ ಜನಕ್ಕೆ ತುಂಬಾ ಇದ್ರ ಬಗ್ಗೆ ಅರಿವಿಲ್ಲ. ಇದು ಮೇಜರ್ ಈ ಐಟಿ OT ಡಿಫರೆನ್ಸ್ ಏನಂತಂದ್ರೆ, ITಲಿ ಜಾಸ್ತಿ ನಾವು ಡೇಟಾ ಪ್ರೊಸೆಸಿಂಗ್ ಮಾಡ್ತೀವಿ ಈ ಡೇಟಾ ಅಲ್ಲಿ. ಇಲ್ಲಿ ಡೇಟಾ ಒಂದೇ ಅಲ್ಲ, ಕಂಟ್ರೋಲ್ ಸಿಸ್ಟಮ್ಸ್. ನಾನು ಆವಾಗಲೇ ಹೇಳ್ದಂಗೆ ಒಂದು ವಿದ್ಯುತ್ ಉದಾಹರಣೆ ಕೊಟ್ಟಂಗೆನೆ. ಸೊ ಇಲ್ಲಿ ಒಂದು ಕಂಟ್ರೋಲ್ ಪ್ರೊಸೆಸ್ನ ಕಂಟ್ರೋಲ್ ಮಾಡ್ತೀವಿ. ಸೊ ಈ ತರದ ಒಂದು ಸೆಕ್ಟರ್. ಆಮೇಲೆ ಇಲ್ಲಿ ITಲಿ ನಮ್ಗೆ ಏನಾದ್ರು ನಷ್ಟ ಆಯ್ತು ಅಂದ್ರೆ ನಾವು ಮ್ಯಾಕ್ಸಿಮಮ್ ನಾವು ಕಳ್ಕೊಳ್ಳೋದಿ ಅಂದ್ರೆ ಡೇಟಾ ಕಳ್ಕೊಳ್ತೀವಿ, ಇಲ್ಲಾಂದ್ರೆ ಸ್ವಲ್ಪ ಫೈನಾನ್ಷಿಯಲ್ ಏನೋ ಒಂದು ಲಾಸ್ ಆಗ್ಬೋದು. ಬಟ್ ಇಲ್ಲಿ ಬರೀ ಡೇಟಾ ಫೈನಾನ್ಷಿಯಲ್ ಒಂದೇ ಅಲ್ಲ, ಹ್ಯೂಮನ್ ಲೈಫು ರಿಸ್ಕು ಇರುತ್ತೆ, ಸೇಫ್ಟಿ ಇರಬೇಕು, ಇಲ್ಲಿ ರಿಲಯಬಿಲಿಟಿ ಇರಬೇಕು. ಈ ITಲಿ ಏನು ಕೆಲಸ ಮಾಡುತ್ತೆ ಅಂದರೆ ಕಾನ್ಫಿಡೆಂಟಿ, ಇಂಟಿಗ್ರಿಟಿ, ಅಲಿಬಿಟಿ ಈ ಥರ ಪ್ರಕ್ರಿಯೆಯಲ್ಲಿ ಆಗುತ್ತೆ. ಯಾಕಂದ್ರೆ ಕಾನ್ಫಿಡೆನ್ಸ್ ಇರಬೇಕು ಡೇಟಾ, ಇಂಟಿಗ್ರಿಟಿ ಅಂದ್ರೆ ಬರೋ ಡೇಟಾ ಕರೆಕ್ಟ್ ಇರಬೇಕು, ಅವೈಲಬಿಲಿಟಿ ಅಂದ್ರೆ ಯಾವಾಗಲೂ ಅವೈಲಬಲ್ ಇರಬೇಕು ಆ ತರ. ಬಟ್ ಇಲ್ಲಿ OT ಸೆಕ್ಟರ್ ಅಲ್ಲಿ ಅಂದ್ರೆ ಫಸ್ಟ್ ಅವೈಲಬಿಲಿಟಿ ಇರಬೇಕು. ನಾವು ಪವರ್ ಜನರೇಷನ್ ಮಾಡಬೇಕು ಅಂದ್ರೆ ಅವೈಲಬಿಲಿಟಿ ಇರಬೇಕು, ಕಾನ್ಫಿಡೆನ್ಷಿಯಲ್ ಎಲ್ಲ ಆಮೇಲೆ ಬರುತ್ತದೆ. ಸೊ ಫಸ್ಟ್ ಅವೈಲಬಿಲಿಟಿ, ಇಂಟಿಗ್ರಿಟಿ, ಆಮೇಲೆ ಕಾನ್ಫಿಡೆನ್ಸಿಟಿ ಅಂತ ಬರುತ್ತೆ ಅದು. ಆಮೇಲೆ ITಲಿ ಅಂದ್ರೆ ಯಾವ ಬೇಕಾದ್ರೆ ನೀವು ಒಂದು 3-5 ವರ್ಷಕ್ಕೆ ನೀವು ಆ ಡಿವೈಸ್ಗಳನ್ನೆಲ್ಲ ಚೇಂಜ್ ಮಾಡ್ತಾ ಇರಬಹುದು. ಬಟ್ OTಲಿ ಆ ತರ ಆಗೋದಿಲ್ಲ, ಅದೊಂದು ಒಂದು ದೊಡ್ಡ ವ್ಯವಸ್ಥೆ ಇರೋದ್ರಿಂದ ಬರೀ ಲೆಗಸಿ ಸಿಸ್ಟಮ್ಸ್ 10-15 ವರ್ಷ ಅದು ಅನ್ನ ಯೂಸ್ ಮಾಡ್ತಾರೆ. ಅದು ಆ ತರದ ಇರುತ್ತೆ.
2: ಸರಳವಾಗಿ ಹೇಳಿದ್ರಿಂದ, ಸಾಕಷ್ಟು ಉದಾಹರಣೆ ಕೊಟ್ಟಿದ್ರಿಂದ ನಮ್ಮ ಕೇಳುಗರಿಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ಸುತ್ತೆ. OT ಅಂದ್ರೆ ಆಪರೇಷನ್ ಥಿಯೇಟರ್ ಅಷ್ಟೇ ಅಲ್ಲ, OT ಅಂದ್ರೆ ಆಪರೇಷನ್ ಟೆಕ್ನಾಲಜಿ. ಜಯಂತ್ ಅವರೇ, ಐಟಿ ಅಲ್ಲಿ ಸಾಫ್ಟ್ವೇರ್ ನ ಅವಾಗ ಅವಾಗ ನಮಗೆ ಬೇಕಾದಾಗ ಅಪ್ಡೇಟ್ ಮಾಡ್ಕೊಳ್ಬಹುದು, ಆದ್ರೆ ಈ OTಗೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬಹುದಾ? ಹೇಗೆ, ಅದು ಸುಲಭನಾ?
3: ITಲಿ ನಾನು ಹೇಳಿದ ಹಾಗೆ ಅದು ಒಂದು ಶೆಡ್ಯೂಲ್ ಮಾಡಿಡ್ಬೋದು. ಯಾಕಂದ್ರೆ ಇಂಟರ್ನೆಟ್ ಕನೆಕ್ಷನ್ ಇರುತ್ತೆ ಅಲ್ಲಿ. ನಾವೊಂದು ಶೆಡ್ಯೂಲ್ ಮಾಡಿ ಪ್ರತಿ ದಿವಸ 10 ಗಂಟೆ ರಾತ್ರಿ 11 ಗಂಟೆ ಒಂದು ಶೆಡ್ಯೂಲ್ ಮಾಡಿ ಅದನ್ನ ಅಪ್ಡೇಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ಈ OT ಸೆಕ್ಟರ್ ಅಲ್ಲಿ ಸಾಮಾನ್ಯವಾಗಿ ಇಂಟರ್ನೆಟ್ ಕನೆಕ್ಷನ್ ಇರೋದಿಲ್ಲ. ಯಾವುದೋ ಒಂದು ಇಂಟರ್ನೆಟ್ ಕನೆಕ್ಟ್ ಆಗಿರೋ ಸಿಸ್ಟಮ್ ಅದು ಈ ನೆಟ್ವರ್ಕ್ ಆಗಿರಬಾರ್ದು. ಅದೇ ಸಪರೇಟ್ ಆಗಿ ಒಂದು ಇಂಟರ್ನೆಟ್ ಕನೆಕ್ಟ್ ಆಗಿರೋ ಸಿಸ್ಟಮ್ ಅಲ್ಲಿ ನಾವು ನಮ್ಗೆ ಯಾವ ಸೆಕ್ಯೂರಿಟಿ ಪ್ಯಾಚ್ ಬೇಕೋ ಅದನ್ನ ಡೌನ್ಲೋಡ್ ಮಾಡಬೇಕು. ಆ ಡೌನ್ಲೋಡ್ ಮಾಡಿ ನಾವು ಈ ನಮ್ಮ OT ಸಿಸ್ಟಮ್ ಹಾಕ್ಬೇಕು ಅಂದ್ರೆ ಅದು ಡೈರೆಕ್ಟ್ ಆಗಿ ಹಾಕಕ್ಕಾಗಲ್ಲ. ಅದಕ್ಕೆ ಫಸ್ಟ್ ನಾವು ಈ ಪೆನ್ ಡ್ರೈವ್ ಆಗಲಿ, ಹಾರ್ಡ್ ಡಿಸ್ಕ್ ಆಗಲಿ ಅದನ್ನ ಸ್ಯಾನಿಟೈಸ್ ಮಾಡಬೇಕು. ಸ್ಯಾನಿಟೈಸ್ ಅಂದ್ರೆ ಏನು, ಫಸ್ಟ್ ಆಂಟಿವೈರಸ್ ಎಲ್ಲ ಅಪ್ಡೇಟ್ ಆಗಿರಬೇಕು, ಅದ್ರಲ್ಲಿ ಏನು ತೊಂದರೆಗಳು ಇರಬಾರ್ದು. ಆಮೇಲೆ USB ನ ಫಾರ್ಮ್ಯಾಟ್ ಮಾಡಿ ಅದನ್ನ ನಾವು ಆಂಟಿವೈರಸ್ ಅಲ್ಲಿ ರನ್ ಮಾಡಿ, ಓಕೆ ಇದ್ರೆ ಏನಿಲ್ಲ, ಸೇಫ್ ಟು ಕಾಪಿ ಅಂತಂದಾಗ ಆ ಇಂಟರ್ನೆಟ್ ಅಲ್ಲಿರೋ ಫೈಲ್ನ ತಗೊಂಡ್ ಬಂದು ಅದನ್ನು ಸ್ಕ್ಯಾನ್ ಮಾಡಿ ಮತ್ತೆ ಒಂದು ಟೆಸ್ಟ್ ಬೆಡ್ ಅಂತ ಹೇಳಿದ್ನಲ್ಲ, ಆ ಟೆಸ್ಟ್ ಬೆಡ್ ಅಲ್ಲಿ ಟೆಸ್ಟ್ ಮಾಡಬೇಕು. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಹಾಕಿದ್ರೆ ಇದಕ್ಕೂ ಅದಕ್ಕೂ ಸ್ವಲ್ಪ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಆ ಸಿಸ್ಟಮ್ ಹ್ಯಾಂಗ್ ಆಗೋದಾಗ್ಲಿ ಕ್ರಾಶ್ ಆಗೋದಾಗ್ಲಿ ಆಗ್ಬೋದು. ಯಾಕಂದ್ರೆ ಅದು ಕ್ರಾಶ್ ಆಗ್ಬಿಟ್ರೆ ತಿರ್ಗತ್ತು ಎಂಟೈರ್ ಪ್ಲಾಂಟ್ಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಅದನ್ನ ನಾವು ಒಂದು ಟೆಸ್ಟ್ ಬೆಡ್ ಅಂತ ಇದ್ದಲ್ಲ ಅಲ್ಲಿ ಟೆಸ್ಟ್ ಮಾಡಿಬಿಟ್ಟು ಇದನ್ನ ಏನು ತೊಂದರೆ ಆಗಿಲ್ಲ ಅಂತಂದ್ರೆ ನಾವು ಸೆಕ್ಯೂರಿಟಿ ಪ್ಯಾಚಸ್ನ ಅಪ್ಡೇಟ್ ಮಾಡಬಹುದು. ಇದು ಒಂದು ವಿಧಾನ, ಇಂಟರ್ನೆಟ್ ಇಲ್ಲದ ಕಾರಣ ಈ ತರ ಒಂದು ಆಫ್ಲೈನ್ ಆಗಿ ಮಾಡಬಹುದು.
2: ಒಂದು ಸಣ್ಣ ಯು ಎಸ್ ಬಿ ಒಂದು ದೊಡ್ಡ ಸಮಸ್ಯೆಯನ್ನ ತರಬಹುದಾ?
3: ಈ ಯು ಎಸ್ ಬಿ ಅನ್ನೋದು ಐ ಟಿ ಮತ್ತೆ ಓ ಟಿ ಎರಡಕ್ಕೂ ತೊಂದರೆ ಆಗ್ಬಹುದು. ಐ ಟಿ ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಇಂಟರ್ನೆಟ್ ಕನೆಕ್ಟ್ ಆಗಿರೋದ್ರಿಂದ ಅಲ್ಲಿ ನಿಮ್ಗೆ ಆಂಟಿವೈರಸ್ ಆಗ್ಲಿ ಇದೆಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ಆಗ್ತಾ ಇರುತ್ತೆ, ನಿಮ್ಗೆ ಯಾವ ಬೇಕೋ ಶೆಡ್ಯೂಲ್ ಮಾಡಿಕೊಂಡು ಅಪ್ಡೇಟ್ ಮಾಡಬಹುದು. ಬಟ್ ಓ ಟಿ ಲಿ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ನಮ್ಮ ದೇಶದಲ್ಲಿ 75% ಇಂಡಸ್ಟ್ರಿ ಏನಿದೆ ಅದೆಲ್ಲ ಸ್ಟ್ಯಾಂಡ್ ಅಲೋನ್ ಆಗಿರುತ್ತೆ, ಅದು ಇಂಟರ್ನೆಟ್ಗೆ ಕನೆಕ್ಟ್ ಆಗಿರೋದಿಲ್ಲ. ಅದು ಪ್ಯಾಚಸ್ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಅವರು ಬೇರೆ ಕಡೆಯಿಂದ ಡೌನ್ಲೋಡ್ ಮಾಡ್ಕೊಬಂದು ಡೈರೆಕ್ಟ್ ಆಗಿ ಹಾಕ್ಬಿಡ್ತಾರೆ ಈ ಯು ಎಸ್ ಬಿ ಅನ್ನೋದು. ಈ ಯು ಎಸ್ ಬಿ ಅನ್ನೋದು ಅದರಲ್ಲಿ ಮಾಲ್ವೇರು ವೈರಸ್ಗಳು ಆ ತರದೆಲ್ಲ ಇರಬಹುದು. ಆಮೇಲೆ ಅದು ಒಂದು ಉದಾಹರಣೆ. ಇನ್ನೊಂದು, ಈ ಮೆಷಿನ್ ಕೆಟ್ಟೋಗಿದೆ, ಕಂಪ್ಯೂಟರ್ ಏನೋ ಕಟ್ಟೋಗಿದೆ ಅಂದ್ರೆ ಓ ಎಮ್ ಅವರು ಸಪ್ಲೈಯರ್ ಬರ್ತಾರೆ, ಅವ್ರು ಏನ್ ಮಾಡ್ತಾರೆ, ಅವ್ರು ಅವ್ರದ್ದು ಏನೋ ಒಂದು ಕಾಪಿ ಮಾಡ್ಬಿಟ್ಟು ಸರಿ ಮಾಡಬೇಕು ಆ ಮೆಷಿನ್ ಅಂದ್ಬಿಟ್ಟು ಆ ಯು ಎಸ್ ಬಿನ ಹಾಕ್ತಾರೆ. ಸೊ ಆ ಯು ಎಸ್ ಬಿನ ಅದು ಆಕ್ಚುಲಿ ಅದು ಡೈರೆಕ್ಟ್ ಆಗಿ ಹಾಕಿದ್ರೆ ಅದು ಎಲ್ಲಿ ಯೂಸ್ ಮಾಡಿರ್ತಾರೋ, ಯಾವ ಇಂಟರ್ನೆಟ್ ಅಲ್ಲಿ ಯೂಸ್ ಮಾಡಿರ್ತಾರೋ ಅದರಲ್ಲಿ ವೈರಸ್ ಆಗ್ಲಿ ಮಾಲ್ವೇರ್ ಆಗ್ಲಿ ಈ ತರದ ಎಷ್ಟೊಂದು ಇದ್ದು ಆ ಸಿಸ್ಟಮ್ ಹೋಗ್ಬಿಡುವುದು.
2: ಸೊ
3: ಅದಕ್ಕೆ ಎಫೆಕ್ಟ್ ಆಗುತ್ತೆ, ಹೆಚ್ಚಿರುತ್ತೆ. ಸೊ ಈ ನೋಡ್ಕೊಂಡು ಮಾಡಬೇಕು ಅದೊಂದು ಯೂಸ್ ಮಾಡೋ ಟೈಮಲ್ಲಿ ಓಟಿ ಎಸ್ಪೆಷಲಿ
2: ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಸಿಡ್ಯಾಕ್ ಬೆಂಗಳೂರಿನ ಪಾತ್ರ ಏನು ಈ ಓಟಿ ಪರಿಸರದ ಕ್ಷೇತ್ರದಲ್ಲಿ?
3: ಸಿಡ್ಯಾಕ್ ಅಲ್ಲಿ ಆಕ್ಚುಲಿ ನಾವು ಒಂದು 25 ವರ್ಷದಿಂದ ಈ ಓಟಿ ಸೆಕ್ಟರ್ ಅಲ್ಲೇ ಕೆಲಸ ಮಾಡ್ತಾ ಇದೀವಿ ನಾವು. ಹೇಗೆ ಅಂದ್ರೆ ನಮ್ದು ಎಲ್ಲಾ ಪವರ್ ಸೆಕ್ಟರ್ಸ್ ಅಲ್ಲಿ ದೇಶದಲ್ಲಿರೋ 5 ರೀಜನ್ ಇದ್ರಲ್ಲೂ ನಾವು ಸ್ಕಾಡಾ ಸಾಫ್ಟ್ವೇರ್ಸ್ ಮಾಡಿಕೊಟ್ಟಿದ್ದೀವಿ, ಆರ್ ಟಿ ಯು ಸಪ್ಲೈ ಮಾಡಿದ್ದೀವಿ, ತುಂಬಾ ಟೂಲ್ಸ್ಗಳು ಮಾಡಿದ್ದೀವಿ, ಓಟಿ ಸೊಲ್ಯೂಷನ್ಸ್ ಇದೆ. ನಾವು ಇವತ್ತಿಗೂ ಕೆಲಸ ಮಾಡ್ತಾ ಇದೀವಿ, ತುಂಬಾ ಎ ಎಮ್ ಸಿಗಳೆಲ್ಲ ನಡೀತಾ ಇದೆ ಇವಾಗ್ಲೂ. ಆದ್ರೆ ಈಗ ಸುಮಾರು ಒಂದು 8 ವರ್ಷದಿಂದ ನಾವು ಸೆಕ್ಯೂರಿಟಿ ಕಡೆಯಿಂದ ಬಂದಿದ್ದೀವಿ. ಓಟಿ ಸೈಬರ್ ಸೆಕ್ಯೂರಿಟಿ ಅನ್ನೋದೇ ಒಂದು ಸಪರೇಟ್ ಭಾಗ. ಈಗ ಐ ಟಿ ಸೈಬರ್ ಸೆಕ್ಯೂರಿಟಿ ಅನ್ನೋದು ಒಂದಿದೆಯಲ್ಲ, ಅದೇ ತರ ಓಟಿ ಸೈಬರ್ ಸೆಕ್ಯೂರಿಟಿಲಿ ಒಂದು ಭಾಗ ಆಗಿದೆ ಅದು. ಈ ಓಟಿ ಸೈಬರ್ ಸೆಕ್ಯೂರಿಟಿ ನಾವು ಒಂದು ಕ್ಯೂ ಸಿ ಐಲಿ ಮಾನ್ಯತೆ ಪಡೆದಿದ್ದೀವಿ. ಇದು ಒಂದು ಕೇಂದ್ರ ಸರ್ಕಾರದ ಇದು, ಅವರು ನಮಗೆ ಮಾನ್ಯತೆ ಕೊಟ್ಟಿದ್ದಾರೆ. ಏನಂದ್ರೆ ನಾವು ಆಡಿಟ್ ಮಾಡಬಹುದು ಅಂತ. ಈ ನಮ್ಮ ಬೆಂಗಳೂರಲ್ಲಿ ನಾವು ಮುಖ್ಯ ಏನ್ ಮಾಡ್ತಾ ಇದೀವಿ ಅಂದ್ರೆ ವಿ ಎ ಪಿ ಟಿ ಅಂತ ಅಂತೀವಿ, ವಲ್ನರಬಿಲಿಟಿ ಅಸೆಸ್ಮೆಂಟ್ ಅಂಡ್ ಪೆನಿಟ್ರೇಷನ್ ಟೆಸ್ಟಿಂಗ್ ಅಂತ. ಅದು ಇದು ನಾನು ಮುಂಚೆ ಹೇಳಿದಾಗೆ ಈ ಓ ಟಿ ಸಿಸ್ಟಮ್ಸ್ ಅಲ್ಲಿ ಇಂಟರ್ನೆಟ್ ಇರೋದಿಲ್ಲ, ಏನೂ ಇರೋದಿಲ್ಲ, ಸ್ಟ್ಯಾಂಡ್ ಅನ್ನು ತುಂಬಾ ಲೆಗಸಿ ಸಿಸ್ಟಮ್ಸ್ ಇರುತ್ತೆ, ಅಲ್ಲಿ ಯಾರು ಅಪ್ಡೇಟ್ ಮಾಡಿರಲ್ಲ, ಸೆಕ್ಯೂರಿಟಿ ಪ್ಯಾಚಸ್ಸು ಲೇಟೆಸ್ಟ್ ಏನಿರುತ್ತೋ ಅದೆಲ್ಲ ಅಪ್ಡೇಟ್ ಆಗಿರೋದಿಲ್ಲ ಅದು. ಸೊ ಅಲ್ಲಿ ನಾವು ವಲ್ನರಬಿಲಿಟಿ ಅಸೆಸ್ಮೆಂಟ್ ಅಂತ ಮಾಡ್ತಿದ್ವಿ, ಅಲ್ಲಿ ಹೋಗಿ ವಿ ಎ ಪಿ ಟಿ ಮಾಡಬೇಕು. ಸೊ ಫಸ್ಟ್ ವಲ್ನರಬಿಲಿಟಿ ಅಸೆಸ್ಮೆಂಟ್ ಮಾಡ್ತೀವಿ. ವಲ್ನರಬಿಲಿಟಿ ಅಸೆಸ್ಮೆಂಟ್ ಅಂತಂದರೆ ಸಾಮಾನ್ಯವಾಗಿ ಈಗ ಒಂದು ಎಂಟೈರ್ ಪ್ಲ್ಯಾಂಟು, ಆ ಪ್ಲಾಂಟಲ್ಲಿ ಏನೇನು ಅಲ್ಲಿ ದೌರ್ಬಲ್ಯಗಳಿದೆ ಆ ಸಿಸ್ಟಮಲ್ಲಿ, ಅಲ್ಲಿ ಅಪ್ಡೇಟ್ ಮಾಡಿದಾರಾ, ಲೇಟೆಸ್ಟ್ ಪ್ಯಾಚಸ್ ಇದೆಯಾ, ಫೈರ್ ವಾಲಲ್ಲಿ ಎಲ್ಲ ರೂಲ್ಸ್ ಎಲ್ಲ ಕರೆಕ್ಟಾಗಿ ಬರೆದಿದ್ದಾರಾ, ಈ ತರ ಪ್ರತಿಯೊಂದು ಡಿವೈಸಸ್ನು ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿಬಿಟ್ಟು ನಾವು ಅದರದೊಂದು ರಿಪೋರ್ಟ್ ಕೊಡ್ತೀವಿ. ಈ ಒಂದು ದೌರ್ಬಲ್ಯದಿಂದ ಏನು ಇಂಪ್ಯಾಕ್ಟ್ ಆಗ್ಬೋದು, ಅದನ್ನ ಹೇಗೆ ಸರಿಪಡಿಸ್ಕೋಬೋದು ನೀವು, ಈ ತರದೆಲ್ಲ ಒಂದು ಸುಮಾರು ಒಂದು 25-30 ಪೇಜಿಂದ ಒಂದು ರಿಪೋರ್ಟ್ ಕೊಡ್ತೀವಿ. ಇದು ವಲ್ನರಬಿಲಿಟಿ ಅಸೆಸ್ಮೆಂಟ್. ಈ ಪೆನಿಟ್ರೇಷನ್ ಟೆಸ್ಟಿಂಗ್ ಅಂತಂದ್ರೆ ಅದು ಒಂದು ಆಕ್ಚುಲಿ ಒಂದು ಅಟ್ಯಾಕ್ ಮಾಡೋ ರೀತಿ, ಅದು ಅಂದ್ರೆ ತೋರಿಸ್ಕೊಡ್ಬೋದು ಅವ್ರಿಗೆ, ನೋಡಿ ಈ ತರ ಇರೋದ್ರಿಂದ ಯಾರು ಬೇಕಾರೆ ಈ ತರ ಅಟ್ಯಾಕ್ ಮಾಡಬಹುದು, ಯಾವ್ದಾರ ಇಂಟರ್ನೆಟ್ ಕನೆಕ್ಟ್ ಆಗ್ಬಿಟ್ರೆ. ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ ಇಂಟರ್ನೆಟ್ ಇಲ್ಲ ಅಂದ್ರೂ ಕೆಲವರು ಏನ್ ಹಾಟ್ಸ್ಪಾಟ್ ಮಾಡ್ಬಿಟ್ಟು ಇಂಟರ್ನೆಟ್ ಕನೆಕ್ಟ್ ಮಾಡ್ಬಿಡ್ತಾರೆ. ಒನ್ಸ್ ಇಂಟರ್ನೆಟ್ ಕನೆಕ್ಟ್ ಆದ್ರೆ ಅದು ಇಡೀ ಪ್ರಪಂಚಕ್ಕೆನೆ ಇದೆ ಈ ಡಿವೈಸ್ ಕಾಣಿಸುತ್ತೆ. ಸೊ ಆ ತರದೆಲ್ಲ ಆಗ್ಬೋದು. ಇನ್ನೊಂದು ಓ ಟಿಲಿ ಏನಂದ್ರೆ ಎಲ್ಲ ರಿಯಲ್ ಟೈಮ್ ಸಿಸ್ಟಮ್ಸ್, ರಿಯಲ್ ಟೈಮ್ ಆಗಿ ನಡೀತಾ ಇರುತ್ತೆ ಡೇಟಾ. ಸೊ ಅವಾಗ ಅದು ಸಿಸ್ಟಮ್ ಎಲ್ಲ ಶೆಡ್ ಡೌನ್ ಆಗುತ್ತೆ ಅಂದ್ಬಿಟ್ಟು ಪೆನಿಟ್ರೇಷನ್ ಮಾಡೋದಕ್ಕೆ ಜನರಲಿ ಕಂಪನಿ ಅವರು ಬಿಡೋದಿಲ್ಲ. ಸೊ ನಾವು ವಲ್ನರಬಿಲಿಟಿ ಅಸೆಸ್ಮೆಂಟ್ ಮಾಡ್ಬಿಟ್ಟು ಅವರಿಗೆ ದೊಡ್ಡ ರಿಪೋರ್ಟ್ ಆಗಿ ಕೊಡ್ತೇವೆ.
2: ಆಡಿಟ್ ಅಂದ ತಕ್ಷಣ ಅಕೌಂಟ್ಸ್ ಮಾತ್ರ ನೋಡ್ತೀವಿ, ಆದ್ರೆ ಇದು ಕೂಡ ಸಿಸ್ಟಮ್ಗಳ ಆಡಿಟ್. ಸಾಮಾನ್ಯ ಜನರಿಗೆ, ಯುವ ಜನತೆಗೆ ಈ ಕಾರ್ಯಕ್ರಮದ ಮೂಲಕ ಯಾವ ಸಂದೇಶವನ್ನ ನೀವು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ?
3: ಚೆನ್ನಾಗಿ ಹೇಳಿದಾಗೆ ಇದು ಒಂದು ಇಂಡಸ್ಟ್ರಿಯಲ್ ಬೇಸ್ಡ್, ಇದು ಕಂಟ್ರೋಲ್ಸ್ ಪ್ರೊಸೆಸಿಂಗ್ ಅಂತ ಹೇಳಿದ್ನಲ್ಲ. ಸಾಮಾನ್ಯ ಜನಕ್ಕೆ ಹೇಳಬೇಕು ಅಂದ್ರೆ ಸಾಮಾನ್ಯ ಅವಲೇ ಉದಾಹರಣೆ ಕೊಟ್ಟಂಗೆ ಈ ಸ್ವಿಚ್ ಆಗಿರ್ಬೋದು, ನಾವು ನೀರು ಯೂಸ್ ಮಾಡೋದಾಗಲಿ, ಮೆಟ್ರೋ ಯೂಸ್ ಮಾಡೋದು, ಒಂದು ಬರೀ ಫ್ರಂಟ್ ಎಂಡ್ ಅಂತ ಹೇಳ್ಬೋದು. ಈ ತರದ ಒಂದು ಅವ್ರಿಗೆ ಸೌಲಭ್ಯಗಳು ಸಿಗಬೇಕು ಅಂತಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಅದು ಒಂದು ದೊಡ್ಡ ವ್ಯವಸ್ಥೆನೆ ಕೆಲಸ ಮಾಡ್ತಿರುತ್ತೆ. ಸೊ ಆ ವ್ಯವಸ್ಥೆನ ನಾವು ಸೆಕ್ಯೂರ್ ಮಾಡಬೇಕು ನಾವು. ಸೊ ಈ ಸೆಕ್ಟರ್ ಅಲ್ಲಿ ಯುವ ಜನರು ಕೆಲಸ ಮಾಡಬಹುದು. ಇದಕ್ಕೆಲ್ಲ ಎಷ್ಟೊಂದು ಕೋರ್ಸಸ್ ಎಲ್ಲ ಇದೆ, ಸೈಬರ್ ಸೆಕ್ಯೂರಿಟಿ ಕೋರ್ಸಸ್ ಅಂತಾರೆ, ಕಾಲೇಜ್ಗಳಲ್ಲೇ ಅದಕ್ಕೆ ಆದಂತ ಸಪರೇಟ್ ಸಬ್ಜೆಕ್ಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ಈ ತರ ಒಂದು ಸೆಕ್ಟರ್ ಅಲ್ಲಿ ಕೆಲಸ ಮಾಡೋದು ಇದೊಂಥರ ಪೊಲೀಸಿಂಗ್ ಕೆಲಸ ಅಂತಾರೆ. ನಾವು ಎಷ್ಟು ಮಟ್ಟಿಗೆ ನಾವು ಯೂಸ್ ಮಾಡಬಹುದು ಈ ಸೈಬರ್ ಸೆಕ್ಯೂರಿಟಿಲಿ, ಯಾವ ತರ ಅವ್ರು ದಾಳಿ ಮಾಡದೆ ನಾವು ಅದನ್ನ ಹೆಂಗೆ ತಡೆಗಟ್ಟಬಹುದು, ಈ ತರ ಒಂದು ಯೋಚನೆ ಮಾಡಿ ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಒಂದು ಇದು. ನಾನು ಕೇಳ್ಕೊಳ್ಳೋದ್ರೆ ಯುವ ಜನರು ಏನಿರ್ತಾರೆ ಈ ಒಂದು ಸೆಕ್ಟರ್ ನ ಇದರಲ್ಲಿ ಮುಂದುವರಿಸಿತು ಅಂದ್ರೆ ಅವ್ರಿಗೆ ನಿಜವಾಗ್ಲೂ ತುಂಬಾನೇ ಒಳ್ಳೆ ಫ್ಯೂಚರ್
2: ಸ್ಕೋಪ್ ಇದೆ. ಫ್ಯೂಚರ್ ಹಾಗಾದ್ರೆ ಸೀಡಾಕ್ ಇದ್ರ ಬಗ್ಗೆ ಯಾವ ರೀತಿ ಜಾಗೃತಿಯನ್ನ ಮೂಡಿಸ್ತಾ ಇದೆ, ಯಾವ ರೀತಿ ತರಬೇತಿಗಳನ್ನ ಕೊಡ್ತಾ ಇದೆ?
3: ಇದು ಒಳ್ಳೆ ಪ್ರಶ್ನೆ. ಇದು ಸೀಡಾಕ್ ಅಲ್ಲಿ ನಾವು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ. ಈ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಸ್ಟಾರ್ಟಿಂಗ್ ಅವೇರ್ನೆಸ್, ಈ ಸೈಬರ್ ಹೈಜೀನ್ ಅಂತೀವಿ, ಈ ಸೈಬರ್ ಹೈಜೀನ್ ಇಂದ ಹಿಡಿದು ಮ್ಯಾನೇಜ್ಮೆಂಟ್ ಲೆವೆಲ್ ವರೆಗೂ ಕಂಟ್ರೋಲ್ ಆಪರೇಟರ್ಸ್, ಇಂಜಿನಿಯರ್ಸ್, ದೊಡ್ಡ ದೊಡ್ಡ ಮ್ಯಾನೇಜ್ಮೆಂಟ್, ಸೊ ಈ ತರ ಬೇರೆ ಬೇರೆ ಬೇರೆ ಆದ ಕೋರ್ಸಸ್ಗಳಿದೆ. ಈ ಕೋರ್ಸ್ನೆಲ್ಲ ನಾವು ಕಾರ್ಪೊರೇಟ್ ಲೆವೆಲ್ಲಿ ಅಥವಾ ಇಂಡಿವಿಜುವಲ್ ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಅಲ್ಲೇ ಹೋಗ್ಬಿಟ್ಟು ಮಾಡ್ತೀವಿ, ಇಲ್ಲಾಂದ್ರೆ 3-5 ಡೇಸ್ ಪ್ರೋಗ್ರಾಮ್ ಇರುತ್ತೆ. ಸೊ ಆ ತರದಲ್ಲೂ ಮಾಡ್ತೀವಿ, ಟ್ರೈನಿಂಗ್ ಪ್ರೋಗ್ರಾಮ್ ಒಂದು ಮಾಡ್ತೀವಿ. ಆಮೇಲೆ ನಮ್ಮ ಹತ್ರ ತುಂಬಾನೇ ಟೂಲ್ಸ್ ಇದೆ. ಈಗ OT ಇದಕ್ಕೆ ಒಂದು ಟೆಸ್ಟ್ ಬೆಡ್, ಈಗ ದೊಡ್ಡ ದೊಡ್ಡ ಮಿಷಿನ್ ಅಲ್ಲಿ ಈಗೇನೋ ಒಂದು ಸಾಫ್ಟ್ವೇರ್ನ ಡೈರೆಕ್ಟ್ ಆಗಿ ಹಾಕಕ್ಕಾಗಲ್ಲ, ಯಾಕಂದ್ರೆ ಅದು ಬೇರೆ, ನಾ ಈ ಸಿಸ್ಟಮ್ ಕ್ರಾಶ್ ಆದ್ರೂ ನಾವು ಮತ್ತೆ ಮಾಡಬಹುದು IT ಸಿಸ್ಟಮ್ ಮತ್ತೆ ಇನ್ಸ್ಟಾಲ್ ಮಾಡಬಹುದು. ಸೊ ಆ ತರದಲ್ಲಿ ಆಗಲ್ಲ ಅಲ್ಲಿ. ಸೊ ಅವಾಗ ಏನಾರು ಅಲ್ಲಿ ಏನಾರು ಆಗುತ್ತೆ ಅನ್ಬಿಟ್ಟು ಅದಕ್ಕೆ ನಾವು ಟೆಸ್ಟ್ ಮಾಡಬೇಕು ಅದನ್ನ. ಆ ಟೆಸ್ಟ್ ಮಾಡಕ್ಕೆ ನಮ್ಮ ಹತ್ರ ಒಂದು ಸಿಮ್ಯುಲೇಟರ್ಸ್ ಇರುತ್ತೆ, ಟೆಸ್ಟ್ ಬೆಡ್ ಅಂತ ಇರುತ್ತೆ. ಸೊ ನಾವು ಅಲ್ಲಿ ಏನ್ ಮಾಡಬೇಕು ಅಂತ ಅದನ್ನೇ ನಾವು ಎಂಟೈರ್ ಇದನ್ನೇ ಇಲ್ಲಿ ನಾವೊಂದು ಮಾಡುವ ಸಿಮ್ಯುಲೇಟ್ ಮಾಡಬಹುದು. ಅದೇ ತರನೇ ಮಾಡಿ ಆ ಸಾಫ್ಟ್ವೇರ್ ನ ಇಲ್ಲಿ ಟೆಸ್ಟ್ ಮಾಡಬಹುದು. ಸೊ ನಾವು ಇಲ್ಲಿ ಟೆಸ್ಟ್ ಮಾಡಿ ಇಲ್ಲಿ ಏನು ತೊಂದರೆ ಆಗಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಹಾಕ್ಬಿಡ್ಬೋದು. ಸೊ ಈ ತರ ಒಂದು ಟೂಲ್ಸ್ ಇದೆ. ಆಮೇಲೆ ಸಿಕ್ಯೂರ್ ಅಂತ ಒಂದು ಟೂಲ್ ಇದೆ, VAPD ಟೂಲ್ ನಾವೇ ಖುದ್ದಾಗಿ ಮಾಡ್ತಾ ಇದೀವಿ. ಸೊ ಈ ತರದೆಲ್ಲ ಬಹಳ ಕೆಲಸಗಳು ಸೀಡಾಕ್ ಅಲ್ಲಿ ನಡೀತಾ ಇದೆ. ಈ ಟ್ರೈನಿಂಗ್ ಇಂದ ಹಿಡಿದು ಟೂಲ್ಸ್, ಈ ತರ ಒಂದು ವ್ಯವಸ್ಥೆ ನಮ್ಮ ಸೀಡಾಕ್ ಬ್ಯಾಂಗ್ಳೂರಲ್ಲಿ ನಡೀತಾ ಇದೆ.
2: ಸೊ ಹೀಗಾಗಿ ಸಾಕಷ್ಟು ಯುವ ಜನತೆಗೆ ಅವಕಾಶಗಳು ಇದೆ ಅಂತ ಹೇಳ್ತಾ ಇದ್ದಾರೆ ಜಯಂತ್ ಅವರು. ಕಾರ್ಯಕ್ರಮಕ್ಕೆ ಆಗಮಿಸಿ OT ಸೈಬರ್ ಸೆಕ್ಯೂರಿಟಿ ಬಗ್ಗೆ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ. ಥ್ಯಾಂಕ್ ಯು.
1: OT ಸೈಬರ್ ಸೆಕ್ಯೂರಿಟಿ ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಬಿ ಜಯಂತ್, ಪ್ರಿನ್ಸಿಪಾಲ್ ಟೆಕ್ನಿಕಲ್ ಆಫೀಸರ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. FM ಕಂಪನಿಯಾಗ 102.1 MHz. ಕೇಳುಗ ಸ್ನೇಹಿತರೆ, ಈಗ ಸಮಯ ಸರಿಯಾಗಿ 7:30:30.
5: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
6: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
5: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
6: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
5: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
6: 8700 01 4242.
7: ಆತ್ಮೀಯ ಕೇಳುಗರೆ, ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಧರಿಸಿದ ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಬಿಎಂ ಶರ್ವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಹನಿ ಹನಿ ಇಬ್ಬನಿ.

ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ

ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರೇ, ಸಮಯ ಆಗುತ್ತಲಿದೆ 7:34. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸೋಣ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಅಣ್ವಸ್ತ್ರರಹಿತ ಜಗತ್ತಿನ ಗುರಿಗೆ ಭಾರತ ಬದ್ಧ, ವಿಶ್ವಸಂಸ್ಥೆ ಸಭೆಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸಿಬಿ ಜಾರ್ಜ್ ಪುನರುಚ್ಚಾರ. ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿಯವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ. 65ನೇ ರಾಷ್ಟ್ರೀಯ ಕಲಾ ಪ್ರದರ್ಶನ, 20 ಸಾಧಕ ಕಲಾವಿದರಿಗೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸನ್ಮಾನ. ನವದೆಹಲಿಯಲ್ಲಿ ಭಾರತ ದಕ್ಷಿಣ ಕೊರಿಯಾ ರಕ್ಷಣಾ ಉದ್ಯಮ ಹಾಗೂ ಸರಕು ಜಂಟಿ ಸಮಿತಿ ಸಭೆ ಸಂಪನ್ನ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ, ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು ಎರಡನೇ ಪಂದ್ಯ. ವಾರ್ತೆಗಳ ವಿವರ. ಅಣ್ವಸ್ತ್ರಗಳಿಂದ ಮುಕ್ತವಾದ ವಿಶ್ವದ ನಿರ್ಮಾಣ ಹಾಗೂ ಅಂತಹ ಮಾರಕ ಅಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಯ ನೆರವಿಗೆ ಭಾರತ ಬದ್ಧವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪಶ್ಚಿಮ ವಲಯ ಕಾರ್ಯದರ್ಶಿ ಸಿಬಿ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಪರಮಾಣು ಅಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನದ ಉನ್ನತ ಮಟ್ಟದ ಸಭೆಯಲ್ಲಿ ಭಾರತದ ಪರವಾಗಿ ಅವರು ಈ ಹೇಳಿಕೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಪ್ರಸ್ತುತ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಭಾಗವಾಗಿ ಆಯೋಜಿಸಲಾಗಿದ್ದ ಡರ್ಬನ್ ಘೋಷಣೆ ಮತ್ತು ಕ್ರಿಯಾ ಯೋಜನೆಯ 25ನೇ ವರ್ಷಾಚರಣೆಯ ಉನ್ನತ ಮಟ್ಟದ ಸಭೆಯಲ್ಲಿ ಸಿಬಿ ಜಾರ್ಜ್ ಜನಾಂಗೀಯ ದ್ವೇಷ, ಜನಾಂಗೀಯ ತಾರತಮ್ಯ ಹಾಗೂ ವಿದೇಶಿಯರ ಮೇಲಿನ ಅಸಹಿಷ್ಣುತೆಯನ್ನು ತಡೆಗಟ್ಟಲು ಭಾರತ ನಿರಂತರವಾಗಿ ಶ್ರಮಿಸಲಿದೆ ಎಂದು ತಿಳಿಸಿದರು. ಇದಲ್ಲದೆ ಘಾನಾ, ಜರ್ಮನಿ ಮತ್ತು ಫ್ರಾನ್ಸ್ ಜಂಟಿಯಾಗಿ ಆಯೋಜಿಸಿದ್ದ ಮತ್ತೊಂದು ಸಭೆಯಲ್ಲಿ ಭಾಗವಹಿಸಿ ಆಯಾ ದೇಶಗಳ ಕಳುವಾದ ಅಥವಾ ಸ್ಥಳಾಂತರಿಸಲಾದ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಆಸ್ತಿಗಳನ್ನು ಅವುಗಳ ಮೂಲ ದೇಶಗಳಿಗೆ ಗೌರವಪೂರ್ವಕವಾಗಿ ಮರಳಿಸಲು ಬಲವಾದ ಅಂತಾರಾಷ್ಟ್ರೀಯ ಸಹಕಾರ ಅಗತ್ಯ ಎಂದು ಅವರು ಪ್ರತಿಪಾದಿಸಿದ್ದರು. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದರು. ಈ ಭೇಟಿಯ ವೇಳೆ ವಿಶ್ವಸಂಸ್ಥೆಯೊಂದಿಗೆ ಭಾರತವು ಹೊಂದಿರುವ ಸಕ್ರಿಯ ಸಹಕಾರವನ್ನು ಪ್ರಧಾನ ಕಾರ್ಯದರ್ಶಿಗಳು ಶ್ಲಾಘಿಸಿದರು. ಉಭಯ ನಾಯಕರು ಬಹುಪಕ್ಷೀಯತೆ, ಭಾರತ ವಿಶ್ವಸಂಸ್ಥೆ ನಡುವಿನ ಜಂಟಿ ಸಹಕಾರ ಹಾಗೂ ಪ್ರಚಲಿತ ಜಾಗತಿಕ ಬೆಳವಣಿಗೆಗಳ ಕುರಿತು ವಿಸ್ತೃತವಾಗಿ ಸಮಾಲೋಚಿಸಿದರು. ವಿಶೇಷವಾಗಿ ಉಕ್ರೇನ್ ಸಂಘರ್ಷ ಮತ್ತು ಪಶ್ಚಿಮ ಏಷ್ಯಾದ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಸಭೆಯಲ್ಲಿ ಆಳವಾದ ಚರ್ಚೆ ನಡೆಯಿತು ಎಂದು ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಅವರ ವಕ್ತಾರ ಸ್ಟೀಫನ್ ದುಜಾರಿಕ್ ಮಾಹಿತಿ ನೀಡಿದ್ದಾರೆ. ಜಾಗತಿಕ ಸಂಘರ್ಷಗಳು ಮತ್ತು ಅವುಗಳಿಂದ ಮುಖ್ಯವಾಗಿ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಮೇಲಾಗುತ್ತಿರುವ ಪರಿಣಾಮಗಳನ್ನು ತಗ್ಗಿಸುವ ಅಗತ್ಯತೆಯ ಕುರಿತು ಮಾತುಕತೆ ಕೇಂದ್ರೀಕೃತವಾಗಿತ್ತು ಎಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಉನ್ನತ ಮಟ್ಟದ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಈ ಭೇಟಿ ನಡೆದಿದ್ದು ಆಹಾರ ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸುಧಾರಣೆಯ ಕುರಿತು ಸಹ ಚರ್ಚೆಗಳು ಜರುಗಿದವು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ವ್ಯಾಪ್ತಿಗೆ ಒಳಪಡುವ ರಾಷ್ಟ್ರೀಯ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಸಂಸ್ಥೆ NRIDA ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ IIM ಕೋಲ್ಕತ್ತಾ ನಡುವೆ ಮಹತ್ವದ ತಿಳುವಳಿಕಾ ಒಪ್ಪಂದ ಸಹಿಯಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹಂತ 4 ಮತ್ತು PM ಜನ್ಮನ್ ಯೋಜನೆಗಳ ಅಡಿಯಲ್ಲಿ ನಿರ್ಮಿಸಲಾದ ಗ್ರಾಮೀಣ ರಸ್ತೆಗಳ ಪರಿಣಾಮ ಹಾಗೂ ಸಾಮಾಜಿಕ ಆರ್ಥಿಕ ಪ್ರಭಾವದ ಕುರಿತು ಮುಂದಿನ 4 ವರ್ಷಗಳ ಕಾಲ ಸಮಗ್ರ ಅಧ್ಯಯನ ನಡೆಸಲು ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. NRIDA ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮತ್ತು IIM ಕೋಲ್ಕತ್ತಾ ನಡುವಿನ ಈ ಜಂಟಿ ಸಹಯೋಗ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯೋಜನಾ ಪರಾಮರ್ಶೆ, ಕಾರ್ಯಸಾಧನೆಯ ಮೇಲ್ವಿಚಾರಣೆ, ಸಾಕ್ಷ್ಯಾಧಾರಿತ ನೀತಿ ನಿರೂಪಣೆ ಹಾಗೂ ಭವಿಷ್ಯದ ಕಾರ್ಯತಂತ್ರ ರೂಪಿಸಲು ಅತ್ಯಂತ ಮೌಲ್ಯಯುತ ಸಲಹೆ ಸೂಚನೆಗಳನ್ನು ಒದಗಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಲಲಿತಕಲಾ ಅಕಾಡೆಮಿ ನವದೆಹಲಿಯಲ್ಲಿ ಆಯೋಜಿಸಿದ್ದ 65ನೇ ರಾಷ್ಟ್ರೀಯ ಕಲಾ ಪ್ರದರ್ಶನ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು 20 ಪ್ರಶಸ್ತಿ ವಿಜೇತ ಕಲಾವಿದರನ್ನು ಅಭಿನಂದಿಸಿ ಗೌರವಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಸೃಜನಶೀಲತೆ ಮತ್ತು ಪರಿಸರ ಸುಸ್ಥಿರತೆಯನ್ನು ಒಂದೇ ವೇದಿಕೆಯಲ್ಲಿ ಜೋಡಿಸುವ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸೇವಾ ಹಿ ಸಂಸ್ಕೃತಿ ಅಭಿಯಾನವು ಸೃಜನಶೀಲತೆ ಹಾಗೂ ಸೇವಾ ಮನೋಭಾವ ಹೇಗೆ ಅರ್ಥಪೂರ್ಣವಾಗಿ ಒಂದಾಗಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಬಣ್ಣಿಸಿದರು. ತ್ಯಾಜ್ಯ ವಸ್ತುಗಳಿಗೆ ಕಲಾತ್ಮಕ ರೂಪ ನೀಡುವ ಲಲಿತಕಲಾ ಅಕಾಡೆಮಿಯ ವೆಸ್ಟು ವೆಂಡರ್ ಸೇರಿದಂತೆ ವಿವಿಧ ವಿನೂತನ ಪ್ರಯತ್ನಗಳನ್ನು ಶ್ಲಾಘಿಸಿದ ಸಚಿವರು, ತ್ಯಾಜ್ಯ ವಸ್ತುಗಳನ್ನು ಕಲಾಕೃತಿಗಳನ್ನಾಗಿ ಪರಿವರ್ತಿಸುವ ಮೂಲಕ ಕಲೆಯು ಪರಿಸರ ಸುಸ್ಥಿರತೆಯನ್ನು ಉತ್ತೇಜಿಸುವಲ್ಲಿ ವಹಿಸುವ ಪ್ರಮುಖ ಪಾತ್ರವನ್ನು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಆ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾಢ್ಯ, ಶಿಸ್ತು ಮತ್ತು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆಯಡಿಯಲ್ಲಿ ಈಗಾಗಲೇ 1,000ಕ್ಕೂ ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700ಕ್ಕೂ ಹೆಚ್ಚು ಅಥ್ಲೀಟ್ಗಳಿಗೆ ವಾರ್ಷಿಕ 6,00,000 ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. ಸಾಮಾನ್ಯ ಹಂತದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಖೇಲೋ ಇಂಡಿಯಾ ನೆರವಾದರೆ ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲುವ ಸಾಮರ್ಥ್ಯವಿರುವ ಆಟಗಾರರಿಗೆ ಟಾಪ್ಸ್ ಯೋಜನೆಯ ವಿಶೇಷ ತರಬೇತಿ ಹಾಗೂ ತಾಂತ್ರಿಕ ನೆರವು ನೀಡುತ್ತಿದೆ. ಈ ಸುಧಾರಿತ ಕ್ರೀಡಾ ವ್ಯವಸ್ಥೆಯ ಫಲವಾಗಿ ಭಾರತವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕೂಟಗಳಲ್ಲಿ ತನ್ನ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದುಕೊಂಡಿದೆ. ದೇಶಾದ್ಯಂತ ಕ್ರೀಡಾಂಗಣಗಳು ಮತ್ತು ತರಬೇತಿ ಅಕಾಡೆಮಿಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಈ ಯೋಜನೆಗಳು ಭಾರತವನ್ನು ಕ್ರೀಡಾ ಪ್ರಧಾನ ರಾಷ್ಟ್ರವನ್ನಾಗಿ ರೂಪಿಸುತ್ತಿವೆ. ರಕ್ಷಣಾ ಉದ್ಯಮ ಮತ್ತು ಸರಕು ಸಹಕಾರಕ್ಕೆ ಸಂಬಂಧಿಸಿದಂತೆ ಭಾರತ ಹಾಗೂ ದಕ್ಷಿಣ ಕೊರಿಯಾ ನಡುವಿನ 10ನೇ ಜಂಟಿ ಸಮಿತಿ ಸಭೆಯು ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ಉಭಯ ದೇಶಗಳ ನಡುವೆ ರಕ್ಷಣಾ ಉತ್ಪಾದನೆ ಹಾಗೂ ಸರಕು ಕ್ಷೇತ್ರದಲ್ಲಿ ಜಂಟಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಮತ್ತು ಬಲಪಡಿಸುವ ಮಾರ್ಗಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಯಿತು. ಈ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ಭಾರತ ಸರ್ಕಾರದ ರಕ್ಷಣಾ ಉತ್ಪಾದನಾ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ದಿನೇಶ್ ಮಹೂರ್ ಹಾಗೂ ದಕ್ಷಿಣ ಕೊರಿಯಾದ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತದ ಹೆಚ್ಚುವರಿ ಮತ್ತು ಉಪಸಚಿವ ಕಿಮ್ ಇಲ್ ಡಾಂಗ್ ವಹಿಸಿದ್ದರು. ಭಾರತದಲ್ಲಿನ ದಕ್ಷಿಣ ಕೊರಿಯಾದ ರಾಯಭಾರಿ ಸಾಂಗ್ ಹೋ ಲೀ ಹಾಗೂ ಉಭಯ ದೇಶಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದ ಈ ಸಭೆಯ ಹಿನ್ನೆಲೆಯಲ್ಲಿ ಕಿಮ್ ಇಲ್ ಡಾಂಗ್ ಅವರು ಭಾರತದ ರಕ್ಷಣಾ ರಾಜ್ಯ ಸಚಿವ ಸಂಜಯ್ ಸೇಥ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ರಕ್ಷಣಾ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚಿಸುವ ಬಗ್ಗೆ ಚರ್ಚಿಸಿದರು. ಗುವಾಹಟಿಯ ಬರ್ಸಾಪರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 3 ಪಂದ್ಯಗಳ ಪುರುಷರ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು 2:30 ಆರಂಭವಾಗಲಿದೆ. ತಿರುವನಂತಪುರದಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ 8 ವಿಕೆಟ್ಗಳ ಜಯ ದಾಖಲಿಸಿರುವ ಭಾರತ ಸರಣಿಯಲ್ಲಿ ಆರಂಭಿಕ ಮುನ್ನಡೆ ಸಾಧಿಸಿದೆ. ಮೊದಲ ಪಂದ್ಯದಲ್ಲಿ ಸೋಲು ಅನುಭವಿಸಿರುವ ವೆಸ್ಟ್ ಇಂಡೀಸ್ 2ನೇ ಪಂದ್ಯದಲ್ಲಿ ಪುಟಿದೇಳುವ ನಿರೀಕ್ಷೆಯಲ್ಲಿದೆ. ಜಮ್ಮು ಮತ್ತು ಕಾಶ್ಮೀರದ ಬಡ್ಗಾಮ್ ಜಿಲ್ಲೆಯ ಯಸ್ಮಾರ್ಗ್ ಬಳಿಯ ಕೋರಾಗ್ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಸಂಜೆ ಭದ್ರತಾ ಪಡೆಗಳು ನಡೆಸಿದ ಜಂಟಿ ಎನ್ಕೌಂಟರ್ನಲ್ಲಿ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಕಮಾಂಡರ್ ಸುಲೈಮಾನ್ ಶಹ ಮೂಸಾ ಆತನಾಗಿದ್ದಾನೆ. ಭಾರತೀಯ ಸೇನೆಯ ಚಿನಾರ್ ಕೋರ್, ಜಮ್ಮು ಕಾಶ್ಮೀರ ಪೊಲೀಸರು ಹಾಗೂ ಸಿಆರ್ಪಿಎಫ್ ಪಡೆಗಳು ಜಂಟಿಯಾಗಿ ನಡೆಸಿದ ಆಪರೇಷನ್ ಕೋರಾಗ್ ಕಾರ್ಯಾಚರಣೆಯಲ್ಲಿ ಈ ಪ್ರಮುಖ ಯಶಸ್ಸು ದೊರೆತಿದೆ. ಹಲವು ಉಗ್ರಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಮೂಸಾ ಕಳೆದ ಸೆಪ್ಟೆಂಬರ್ 5ರಂದು ಯಸ್ಮಾರ್ಗ್ ಗುಡ್ಡಗಾಡು ಪ್ರದೇಶದಲ್ಲಿ ನಡೆದಿದ್ದ ಕಾರ್ಯಾಚರಣೆ ವೇಳೆ ತಪ್ಪಿಸಿಕೊಂಡಿದ್ದನು. ಈ ಸಂದರ್ಭದಲ್ಲಿ ಆತನ ನಿಕಟವರ್ತಿ ಯಾಸಿರ್ ಹತನಾಗಿದ್ದನು. ಇದೀಗ ನಿಖರ ಮಾಹಿತಿಯನ್ನಾಧರಿಸಿ ನಡೆಸಿದ ಎನ್ಕೌಂಟರ್ನಲ್ಲಿ ಆತನನ್ನು ಹೊಡೆದುರುಳಿಸಲಾಗಿದ್ದು ಪ್ರದೇಶದಲ್ಲಿ ಭದ್ರತಾ ಪಡೆಗಳ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಣ್ವಸ್ತ್ರ ರಹಿತ ಜಗತ್ತಿನ ಗುರಿಗೆ ಭಾರತ ಬದ್ಧ, ವಿಶ್ವಸಂಸ್ಥೆ ಸಭೆಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸಿವಿ ಜಾರ್ಜ್ ಪುನರುಚ್ಚಾರ.
1: ಯೂಟ್ಯೂಬ್ ಚಾನೆಲ್ನಲ್ಲಿ
0: ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ. 65ನೇ ರಾಷ್ಟ್ರೀಯ ಕಲಾ ಪ್ರದರ್ಶನ, 20 ಸಾಧಕ ಕಲಾವಿದರಿಗೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸನ್ಮಾನ. ನವದೆಹಲಿಯಲ್ಲಿ ಭಾರತ ದಕ್ಷಿಣ ಕೊರಿಯಾ ರಕ್ಷಣಾ ಉದ್ಯಮ ಹಾಗೂ ಸರಕು ಜಂಟಿ ಸಮಿತಿ ಸಭೆ ಸಂಪನ್ನ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು ಎರಡನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ತರಂಗಾಂತರ 102.1 MHz. ಕೇಳುಗರೆ, ಸಮಯ 7:45:30. ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಮೊದಲಿಗೆ ಮೂಡಿಬಲದೆ ಎಸ್ ಜಾನಕಿ ಅವರ ಕಂಠ ಸಿರಿಯಲ್ಲಿ ಮಣ್ಣಿನ ಮಗ ಸಿನಿಮಾದ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ.

0: ಪಾಲಿಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ. 1,000 ವಿಮಾ ಮೊತ್ತಕ್ಕೆ 85 ರೂಪಾಯಿಗಳ ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. www.licindia.in ಗೆ ಭೇಟಿ ನೀಡಿ.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸುಧಾರಾಣಿ ಅವರ ಕಂಠಸಿರಿಯಲ್ಲಿ ಮೂಡಿಬರಲಿದೆ ಅನುರಾಗ ಸಂಗಮ ಚಿತ್ರದ ಗೀತೆ. ಗೀತೆ ಬರೆದು ರಾಗ ಸಂಯೋಜಿಸಿದ್ದಾರೆ ವಿ ಮನೋಹರ್.

ಶ್ರೋತೃಬಾಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿಬಲದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರ ಸ್ವರಗಳಲ್ಲಿರುವ ಪೆದ್ದ ಗೆದ್ದ ಸಿನಿಮಾದ ಗೀತೆ. ಸಂಗೀತ ಕೆ ವಿ ಮಾಧವನ್, ಗೀತರಚನೆ ಚಿ ಉದಯಶಂಕರ್ ಅವರದು.

0: ಆಕಾಶವಾಣಿ ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ಕೇಳುವರೆ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಟಿ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾವು ಇವತ್ತು ಬಿಸಿ ನೀರಿನ ತಯಾರಿಕಾ ವಿಧಾನ ಹಾಗೂ ಅದರ ಪ್ರಯೋಜನವನ್ನು ತಿಳ್ಕೊಳ್ಳೋಣ. ಬನ್ನಿ, ನೀರಂದ್ರೆ ಜೀವಜಲ, ನೀರಿನ ಸೆಲೆ ಇದ್ದಲ್ಲೇ ನಾಗರಿಕತೆಯ ನೆಲೆ, ನೀರೆಂದ್ರೆ ತಾಯಿ ದೇವರು ಅಂತ ನಮ್ಮ ಪೂರ್ವಜರು ಕುಡಿಯುವ ನೀರಿನ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ರು. ಉತ್ತಮ ನೀರಿನ ಮೂಲ ಇದ್ದಲ್ಲೇ ನೆಲೆಸಿ ಊರುಗಳನ್ನ ಕಟ್ತಾ ಇದ್ರು. ಮಳೆ ನೀರು ಭೂಮಿಗೆ ತಾಗುವ ಮೊದಲೇ ಸಂಗ್ರಹಿಸಿ ಅದನ್ನು ದಿವ್ಯ ಜಲ ಅಂತ ಕುಡಿಯೋದಕ್ಕೆ ಪಥ್ಯ ರೂಪದಲ್ಲಿ ಬಳಸ್ತಾ ಇದ್ರು. ನೀರನ್ನ ಶುದ್ಧೀಕರಿಸೋಕೆ ಅನೇಕ ವಿಧಾನಗಳಿವೆ, ಆದರೆ ಸಾಮಾನ್ಯ ಜನರಿಗೂ ಕೈಗೆಟುಕುವ ಸರಳ ವಿಧಾನವೆಂದರೆ ನೀರನ್ನ ಕುದಿಸಿ ಆರಿಸಿ ಕುಡಿಯುವುದು. ಇದರಿಂದ ನೀರಿನ ರುಚಿ ಕೆಡುತ್ತೆ ಎನ್ನುವ ಆರೋಪ ಬಿಟ್ರೆ ಬಹುತೇಕ ರೋಗಕಾರಕ ಕ್ರಿಮಿಗಳಿಂದ ಮುಕ್ತವಾದ ಕುಡಿಯುವ ನೀರನ್ನ ನಾವು ಪಡೆಯಬಹುದು. ಬಿಸಿನೀರು ಅಂದ್ರೆ ಕೇವಲ ಬಿಸಿ ಮಾಡಿದ ನೀರಲ್ಲ, ಅದನ್ನು ತಯಾರಿಸಲು ಸಹ ಕೆಲವು ವಿಶೇಷ ನಿಯಮಗಳಿವೆ. ಬಹಳಷ್ಟು ಜನರು ಕೆಲವು ನಿಮಿಷ ಬಿಸಿ ಮಾಡಿದ ನೀರನ್ನೇ ಬಿಸಿನೀರು ಅಂತ ಉಪಯೋಗಿಸ್ತಾರೆ. ಹೀಗೆ ಮಾಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಆಯುರ್ವೇದ ವೈದ್ಯಕೀಯ ಗ್ರಂಥಗಳು ಬಿಸಿನೀರನ್ನ ಎಲ್ಲಾ ವ್ಯಾಧಿಗಳಿಗೂ ಪಥ್ಯ ಅಂತ ಕರೆದಿದ್ದಾರೆ. ಬಿಸಿನೀರನ್ನ ಸರಿಯಾದ ವಿಧಾನದಲ್ಲಿ ಸಿದ್ಧಪಡಿಸಿ ಸೇವಿಸಿದ್ರೆ ಬಿಸಿನೀರು ಔಷಧಿಯಂತೆ ಕೆಲಸ ಮಾಡುತ್ತೆ. ಬಿಸಿನೀರನ್ನ ಸಿದ್ಧಪಡಿಸುವ ವೈಜ್ಞಾನಿಕ ವಿಧಾನವನ್ನ ತಿಳ್ಕೊಳ್ಳೋಣ. ಬನ್ನಿ, ನೀರನ್ನು ಪಾತ್ರೆಯಲ್ಲಿ ಹಾಕಿ ಮುಚ್ಚಳ ಮುಚ್ಚದಂತೆ ಅದು ಕುದಿಯುವವರೆಗೆ ಬಿಸಿ ಮಾಡಬೇಕು. ನಂತರ ಮುಚ್ಚಳ ಮುಚ್ಚದೆ ಅದು ತಾನಾಗೇ ಆರಲು ಬಿಡಬೇಕು. ಉಗುರು ಬೆಚ್ಚಿಗೆ ಅಂದ್ರೆ ಸ್ವಲ್ಪ ಬೆಚ್ಚಿಗಾದ ನಂತರ ಅದನ್ನ ಉಪಯೋಗಿಸಬೇಕು. ಇದರಿಂದ ಹಾನಿಕಾರಕ ರೋಗಾಣುಗಳನ್ನು ನಿವಾರಿಸುವುದು ಅಷ್ಟೇ ಅಲ್ಲ, ಈ ರೀತಿ ತಯಾರಿಸಿದ ಬಿಸಿನೀರು ಕೀಲು ನೋವು, ಅಜೀರ್ಣ, ಮಲಬದ್ಧತೆ ಹಾಗೂ ವಾತ ಸಂಬಂಧಿತ ರೋಗಗಳಲ್ಲಿ ಪಥ್ಯ ಹಾಗೂ ಜೀರ್ಣಿಸಲು ಸಹ ಹಗುರ. ಕೆಲವು ಪ್ರಾಂತ್ಯದ ನೀರನ್ನು ಕುದಿಸಿದ್ರೆ ನೊರೆ ನೊರೆ ಬರುತ್ತೆ. ಅಂತ ಸಂದರ್ಭದಲ್ಲಿ ನೊರೆ ಸಂಪೂರ್ಣ ಹೋಗಿ ತಿಳಿಯಾಗುವವರೆಗೆ ನೀರನ್ನು ಕುದಿಸಬೇಕು. ವ್ಯಾಧಿಗಳಿಗೆ ಅನುಸಾರವಾಗಿ ಬಿಸಿನೀರಿನ ತಯಾರಿಕಾ ವಿಧಾನಗಳು ಸಹ ಬದಲಾಗುತ್ತೆ. ಉದಾಹರಣೆಗೆ ಅಜೀರ್ಣ, ತಲೆಭಾರ, ನೆಗಡಿ, ಮಧುಮೇಹ ಇಂತಹ ಕಫ ಪ್ರಾಧಾನ್ಯ ವ್ಯಾಧಿಗಳಲ್ಲಾದ್ರೆ ಬಹಳ ಹೊತ್ತು ನೀರನ್ನು ಕುದಿಸಬೇಕು. ಅಂದ್ರೆ ಒಂದು ತಂಬಿಗೆಷ್ಟು ನೀರನ್ನು ತೆಗೆದುಕೊಂಡ್ರೆ ಅದು ಅರ್ಧ ಆಗುವವರೆಗೆ ಈ ಮೊದಲು ಹೇಳಿದಂತೆ ಪಾತ್ರೆಯ ಮುಚ್ಚಳವನ್ನು ಮುಚ್ಚದೆ ಕುದಿಸಿ ನಂತರ ಉಪಯೋಗಿಸಬೇಕು. ಕೀಲು ನೋವು, ಮೈಕೈ ನೋವು ಇಂಥ ವ್ಯಾಧಿಗಳಲ್ಲಿ ಮುಕ್ಕಾಲು ಭಾಗ ಆಗುವವರೆಗೆ ಕುದಿಸಿದರೆ ಸಾಕು. ಹೀಗೆ ವ್ಯಾಧಿ ಅನುಸಾರ ಕುದಿಸುವ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುತ್ತೆ. ಹೆಚ್ಚು ಹೆಚ್ಚು ಕುದಿಸಿದಷ್ಟು ಬಿಸಿನೀರು ಲಘು ಆಗುತ್ತೆ. ಲಘು ಅಂದರೆ ಜೀರ್ಣಕ್ರಿಯೆಗೆ ಸರಳ ಅಂತ. ಇಂತಹ ನೀರು ಪಚನಕ್ರಿಯೆಗೆ ಸಹಾಯವಾಗುತ್ತೆ ಹಾಗೂ ಸುಲಭವಾಗಿ ದೇಹಗತವಾಗುತ್ತೆ. ನೀರನ್ನ ಕುದಿಸುವಾಗ ರೋಗಾನುಸಾರವಾಗಿ ಸುಲಭವಾಗಿ ಸಿಗುವಂತಹ ಮೂಲಿಕೆಗಳನ್ನು ಹಾಕಿಯೂ ಸಹ ನಾವು ಕುದಿಸಬಹುದು. ಉದಾಹರಣೆಗೆ ಮಧುಮೇಹ, ಸ್ಥೂಲಕಾಯ ಇರುವವರು ಗರಿಕೆಯನ್ನು ಹಾಕಿ ಕುದಿಸಿಕೊಂಡು ಕುಡಿಯಿರಿ. ಉಷ್ಣ ಪ್ರಕೃತಿ ಉಳ್ಳವರು ರಕ್ತ ಚಂದನ, ಸಾರಿವ ಅಂದ್ರೆ ನಾಮದ ಬೇರು, ಜ್ವರ ಇರುವವರು ಅಮೃತ ಬಳ್ಳಿ ಹಾಕಿ ಕುದಿಸಿದಂತ ನೀರನ್ನ ಉಪಯೋಗಿಸಬಹುದು. ಸುಗಂಧ ದ್ರವ್ಯ ಅಥವಾ ಮಸಾಲೆ ಪದಾರ್ಥಗಳನ್ನ ಅಲ್ಪ ಪ್ರಮಾಣದಲ್ಲಿ ಹಾಕಿ ಕುದಿಸಿದ ನೀರು ಆಹ್ಲಾದಕರ ಹಾಗೂ ಮಾನಸಿಕ ಒತ್ತಡ ನಿವಾರಕ. ಒಮ್ಮೆ ಕಾಯಿಸಿದ ನೀರನ್ನ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಕಾಯಿಸಬಾರದು. ಇಂದು ಕಾಯಿಸಿದ ನೀರನ್ನ ಮರುದಿನ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರದು. ಅಂದ್ರೆ ಒಮ್ಮೆ ಕಾಯಿಸಿದ ನೀರನ್ನ 12 ಗಂಟೆಗಳ ಒಳಗಾಗಿ ಉಪಯೋಗಿಸಬೇಕು. ಇದನ್ನ ಬಿಸಿನೀರಿನ ಎಕ್ಸ್ಪೈರಿ ಡೇಟ್ ಅನ್ಬಹುದು. 12 ಗಂಟೆಗಳ ನಂತರ ಅದನ್ನ ಯಾವುದೇ ಕಾರಣಕ್ಕೂ ಬಳಸಬೇಡಿ. ಬಿಸಿನೀರು ಕರುಳನ್ನು ಉತ್ತೇಜಿಸಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೂ ಮಲವಿಸರ್ಜನೆಗೆ ಸಹಾಯಕ. ದೇಹದ ತೂಕ ಕಡಿಮೆ ಮಾಡಿಕೊಳ್ಳಬೇಕೆನ್ನುವರು ಯಾವಾಗಲೂ ಬಿಸಿನೀರನ್ನು ಕುಡಿಯುವುದು ಸೂಕ್ತ. ಬಿಸಿನೀರನ್ನ ಗುಟುಕರಿಸುವುದರಿಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗಿ ಮೂಡ್ ಎನ್ಹಾನ್ಸ್ ಆಗುತ್ತೆ, ರಕ್ತ ಪರಿಚಲನೆ ಹೆಚ್ಚಾಗುತ್ತೆ, ದೇಹ ಡಿಟಾಕ್ಸ್ ಆಗುತ್ತೆ ಅಂತ ಇತ್ತೀಚಿನ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಹೀಗೆ ಸರಿಯಾದ ವಿಧಾನದಿಂದ ಬಿಸಿನೀರನ್ನು ತಯಾರಿಸಿ ಬಳಸಿದ್ರೆ ಮನೆಯಲ್ಲಿಯೇ ಶುದ್ಧವಾದ ವ್ಯಾಧಿಶಾಮಕ ಬಿಸಿನೀರನ್ನ ನಾವು ತಯಾರು ಮಾಡ್ಕೋಬಹುದು. ಬಿಸಿನೀರು ಅಂದ್ರೆ ಬರೀ ಬಿಸಿ ಮಾಡಿದ ನೀರಲ್ಲ, ಅದೊಂದು ಔಷಧಿ, ಎಲ್ಲಾ ರೋಗಗಳಿಗೂ ಪಥ್ಯ. ಸರಿಯಾದ ಕ್ರಮ ಅನುಸರಿಸಿ ತಯಾರಿಸಿ ಬಳಸಿದ್ರೆ ನಾವು ಬಿಸಿನೀರಿಂದ ಎಷ್ಟೋ ವ್ಯಾಧಿಗಳನ್ನ ತಡೆಯಬಹುದು.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಬಿಸಿ ನೀರು ತಯಾರಿಕಾ ವಿಧಾನ ಹಾಗೂ ಬಳಕೆ ಕುರಿತು ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರಿಗೆ ಸಮಯ 8:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ರಾಯಚೂರು.

0: ಮಹಿಳೆಯರ ಆಸೆ ಆಕಾಂಕ್ಷೆ ಕನಸುಗಳು ಮತ್ತು ಸವಾಲುಗಳ ಕುರಿತು ಸಂದರ್ಶನಾಧಾರಿತ ಕಾರ್ಯಕ್ರಮ ಬದುಕಿನ ಪಯಣ.
1: ಪ್ರಸ್ತುತಿ ರಮಾ ಕುಲಕರ್ಣಿ,
2: ನಿರ್ವಹಣೆ ವೆಂಕಟೇಶ್.

0: ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಕರಕುಶಲ ವಸ್ತುಗಳ ತಯಾರಿಕಾ ತರಬೇತುದಾರರಾದ ಸಿಂಧನೂರಿನ ಭುವನೇಶ್ವರಿ. ಆತ್ಮೀಯ ಶ್ರೋತೃ ಬಂಧುವರಿಗೆ ನಮಸ್ಕಾರ. ಕೇಳುವರೆ, ಇವತ್ತು ನನ್ನೊಂದಿಗೆ ಕರಕುಶಲ ವಸ್ತುಗಳನ್ನು ತಯಾರಿಕೆ ಮಾಡುವಂಥ ತರಬೇತಿದಾರರು ನನ್ನೊಂದಿಗಿದ್ದಾರೆ. ಭುವನೇಶ್ವರಿ ಅವರ ಹೆಸರು, ಸಿಂಧನೂರಿಂದ ಬಂದಿದ್ದಾರೆ ಅವರು. ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ ಅಂತ. ನಮಸ್ಕಾರ ಭುವನೇಶ್ವರಿ ಅವರೇ.
1: ನಮಸ್ಕಾರ ಮ್ಯಾಮ್.
0: ಹೇಳ್ರಿ ಭುವನೇಶ್ವರಿ ಅವರೇ, ನೀವು ಈ ಕರಕುಶಲ ವಸ್ತುಗಳನ್ನು ತಯಾರಿಕೆ ಮಾಡಬೇಕಾದ್ರೆ ಏನೇನು ವಸ್ತುಗಳನ್ನು ಬಳಸ್ಕೊಂಡು ಅವನ್ನ ತಯಾರು ಮಾಡ್ತೀರಾ, ಹಾಗೆ ಏನೇನು ತಯಾರು ಮಾಡ್ತೀರಾ, ಹೇಗೆ ತಯಾರು ಮಾಡ್ತೀರಾ?
1: ಮೇಡಮ್ ಅವರೇ, ನಾನು ಮಾಡ್ತಿರೋ ವಸ್ತುಗಳು ಟೈಲರ್ ಹತ್ರ ಬಿದ್ದ ಚಿಕ್ಕ ಚಿಕ್ಕ ವಸ್ತುಗಳು, ಅಂದರೆ ಅವ್ರ ಮನೆಯಲ್ಲಿ ಸಿಗೋ ವಸ್ತುಗಳಿಂದನೇ ನಾನು ಕರಕುಶಲ ತರಬೇತಿಗಳು ಮಾಡ್ತಾ ಇರೋದು.
0: ಟೈಲರ್ ಹತ್ರ ಸಿಗುವಂಥ ಬಟ್ಟೆಗಳು ಅಂತ ಹೇಳಿ,
1: ಎಷ್ಟು ಟೈಲರ್ ಹತ್ರ ಸಿಗೋ ಬಟ್ಟೆಗಳು ಅವರೆಲ್ಲ ಕಟ್ ಮಾಡಿ ಬಿಸಾಕಿರ್ತಾರಲ್ಲ ಆ ಬಟ್ಟೆಗಳು, ನಮ್ಮ ಮನೆ ಹತ್ರ ಸಿಗುವ ಬೀಜಗಳು, ನಮ್ಮ ಅಡುಗೆ ಮನೆಯಲ್ಲಿ ಸಿಗ್ತಾವಲ್ಲ ಉಂಚಿ ಪಕ್ಕ ಅಥವಾ ಜೋಳ ಅಥವಾ ಮೆಕ್ಕೆಜೋಳ, ಕೆಲವೊಂದು ಸುಬಾಬ್ಲಿ ಗಿಡ ಬೀಜದಿಂದ, ಕೆಲವೊಂದು ನಮ್ಮ ನ್ಯಾಚುರಲ್ ಆಗಿ ಏನೇನು ಸಿಗ್ತಾವೋ ಅದ್ರ ಸಿಗೋ ವಸ್ತುಗಳಿಂದ ನಾನು ಪ್ರಾಡಕ್ಟ್ಗಳು ಮಾಡೋದು.
0: ಕಸದಿಂದ ರಸ ಅಂತಂತಾರಲ್ಲ, ಆ ಒಂದು ಪಾಲಿಸಿ ಒಳಗೆ ನೀವು ಇದ್ದೀರಾ ಅಂತ?
1: ಎಸ್ ಮ್ಯಾಮ್. ಎಸ್ ಮ್ಯಾಮ್.
0: ಏನೇನು ತಯಾರು ಮಾಡ್ತೀರ ಭುವನೇಶ್ವರಿ?
1: ನಾನು ಅದರಿಂದ ಮ್ಯಾಮ್ ಹೋಲೆಗಳು ಮಾಡ್ತೀವಿ, ಕಿವಿ ಹೋಲೆ, ಸರ, ಬಳೆ, ಬೀರ್ ಬಾಟ್ಲಿ ಎಲ್ಲ ಎಲ್ಲಿ ಬೇಕಲ್ಲ ದಾರಿಯಲ್ಲಿ ಬಿಸಾಕಿರ್ತಾರೆ. ಆ ಬಾಟ್ಲಿನ ಚೆನ್ನಾಗಿ ವಾಶ್ ಮಾಡಿ ಇವಾಗ ಫ್ಲವರ್ ವಾಸ್ ಅಂತ ಮಾಡ್ತೀವಿ ನಾವು, ಅದರಲ್ಲಿ ಪೇಂಟಿಂಗ್ ಮಾಡ್ತಾರ ಮಕ್ಕಳು ಒಳಗಡೆ, ಹೊರಗಡೆ ಎಲ್ಲ ಚೆನ್ನಾಗಿ ತೊಳೆದು ಪೇಂಟ್ ಮಾಡಿ ಫ್ಲವರ್ ವಾಸ್ ಅಂತ ಮಾಡ್ತೀವಿ. ಬೀಜದಿಂದ ನಾವು ಕೆಲವೊಂದು ಮನಿ ಡೆಕೋರೇಟಿಂಗ್ ಮಾಡ್ತೈತಿ. ಮಕ್ಕಳಿಗೆ ಇವಾಗ ಏನಾದ್ರು ಪ್ರಾಜೆಕ್ಟ್ಗಳು ಕೊಟ್ಟಿರ್ತಾರ, ಕಲರ್ಸ್ ಎಲ್ಲ ಬೇಕಾಗ್ತಾವ, ಇವಾಗ ಎಲ್ಲಾರು
0: ಕ್ರಿಯೇಟಿವಿಟಿ ಇರುವಂತ ಒಂದು ಪ್ರಾಜೆಕ್ಟ್ಗಳನ್ನ
1: ಮಾಡ್ಕೊಡ್ತೀವಿ
0: ಸ್ಕೂಲ್ ಮಕ್ಕಳಿಗೆ.
1: ಸ್ಕೂಲ್ ಮಕ್ಕಳಿಗೆ ಆತರ ಎಲ್ಲ ಸೀರೆ ಬೇಕಂದ್ರೆ ಮ್ಯಾಚಿಂಗ್ ನಾವು ತಗೋಬೇಕಂದ್ರೆ ಒಂದು 500 ರೂಪಾಯಿ ಸೀರೆ ಇತ್ತು ಅಂತಂದ್ರೆ ನಮಗೆ ಒಂದು 500 ರೂಪಾಯಿಗೆ 100 ರೂಪಾಯಿನ ಕೊಟ್ಟು ಹೊರಗಡೆ ನಾವು ಅದಕ್ಕೆ ಬಳೆ ಅಥವಾ ಸರ ಅದಕ್ಕೆ ಬೇಕಾದ ಆಭರಣಗಳೆಲ್ಲ ತಗೊಂಬರ್ತೀವಿ. ಬರೀ 10 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು,
0: ಎಲ್ಲರ ಮನೆಯಲ್ಲಿ ಇರುತ್ತೆ
1: ಅದು. ಅವ್ರು ಸಿಗೋ ವಸ್ತುಗಳಿಂದ ಅವರು ಅದರಲ್ಲಿ ಅವ್ರು ಹೋಲೆ ಮಾಡ್ಕೋಬಹುದು, ಅದರಲ್ಲಿ ಸರ ಮಾಡ್ಕೋಬಹುದು, ಅವರು ಬಳೆ ಮಾಡ್ಕೋಬಹುದು. ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅವ್ರಿಗೆ ಯಾವ ಡ್ರೆಸ್ ಹಾಕಿರ್ತಾರ, ಯಾವ ಸಾರಿ ಹಾಕಿರ್ತಾರ, ಆ ಸಾರಿ ತಕ್ಕಂಗ ಅವರು ತಮಗೆ ಬೇಕಾಗಿದ್ದ ಆಭರಣಗಳು ಅವರೇ ಮಾಡ್ಕೋಬಹುದು,
0: ಆಭರಣಗಳನ್ನ ಅವ್ರು
1: ಮಾಡ್ಕೋಬಹುದು,
0: ಅವರಿಗೆ ಸಿಗುವಂತ ವಸ್ತುಗಳಿಂದ ಆಭರಣಗಳನ್ನ ಮಾಡ್ಕೋಬಹುದು ಅಂತ ಹೇಳಿದ್ರಿ. ಈಗ ನನಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನನಗೆ ಬರಲ್ಲ, ಅದೇ ಆದ ಒಂದು ಕಲೆ ಅವರಿಗೆ ಗೊತ್ತಿರಬೇಕು, ಅವರು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ.
1: ಎಸ್ ಮ್ಯಾಮ್.
0: ಹಿಂಗೆ ನೀವು ಈ ಕಲೆಯನ್ನು ಕಲಿತದ್ದು ಹೆಂಗೆ, ಆಮೇಲೆ ನೀವು ಅದಕ್ಕೆ ಏನಾದರೂ ತರಬೇತಿ ಪಡೆದ್ರ, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ.
1: ನನಗೆ ತಾಯಿಯಂದ್ರೆ ಅದರಲ್ಲಿ ಒಬ್ಬ ತಾಯಿ ಅಲ್ಲ, ನನಗೆ ಇಬ್ಬರು ತಾಯಿಯರು, ನನಗೆ ಒಬ್ಬರು ಜೀವ ಕೊಟ್ಟರು, ಆದರೆ ಒಬ್ಬರು ನನ್ನ ಜೀವನ ರೂಪಿಸಿದ ತಾಯಿ ಅದರೊಬ್ರು, ಶಮಾ ಪವರ್ ಅಂತೇಳಿ. ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಅವರೇ, ಶಮಾ ಪವರ್ ಅವರೇ ನನಗೆ.
0: ಯಾರು ಇವರು ಶಮಾ ಪವರ್?
1: ಇವರು ಬೇಸಿಕ್ ಇವರು ಪುನಾದವರು, ಇವರು ಅವರು ಬಂದು ನಮ್ಮ ಹನುಮನಹಳ್ಳಿ ಅಂತ, ನಂದು ಅಮ್ಮನ ಊರು, ನನ್ನ ತಾಯಿ ಮನೆ.
0: ಎಲ್ಲಿ ಬರುತ್ತೆ ಅದು? ಹನುಮನಹಳ್ಳಿ
1: ಗಂಗಾವತಿ ತಾಲೂಕಲ್ಲಿ ಬರುತ್ತೆ, ಅದು ಆನೆಗುಂದಿ ಹತ್ರ, ಅಂಜಿನಾದ್ರಿ ಬೆಟ್ಟ ಬರುತ್ತಲ್ಲ ಅಲ್ಲಿ ಅವರು ವಾಸವಾಗಿದ್ದು.
0: ನಿಮ್ ತವ್ರ ಮನೆ ಅಂದ್ರೆ ನಿಮ್ ಗಂಗಾವತಿ ಅಂತ ಆಯ್ತಲ್ಲ?
1: ಎಸ್, ನನ್ನ ತವ್ರ ಮನೆ ಗಂಗಾವತಿ, ಅದ್ರ ಹತ್ರದಲ್ಲಿ ಬರೋ ಹನುಮನಹಳ್ಳಿ. ಇವಾಗ ಅಂಜಿನಾದ್ರಿ ಬೆಟ್ಟ ಅಂತಾರಲ್ಲ ಅದೇ ಊರು ನನ್ನ ಊರು. ಆ ಊರು ಫಸ್ಟ್ ಗೆ ಬಂದಾಗ ಬಾಳೆ ಗಿಡ ಬರುತ್ತಲ್ಲ ಅದರಿಂದ ಒಂದು ಕ್ರಾಫ್ಟ್ ತೆಗೆದ್ರು ಅವರು, ಒಂದು ಸ್ವಸಹಾಯ ಸಂಘದೆಲ್ಲ ಒಂದು ರಚನೆ ಮಾಡಿ ಅಲ್ಲಿರೋ ಮಹಿಳೆಯರಿಗೆ ತರಬೇತಿಗಳು ಕೊಡ್ತಾ ಇದ್ರು ಅವರು, ಕೊಟ್ಟು ಪ್ರತಿಯೊಬ್ಬರಿಗೂ ಒಂದು ಉದ್ಯೋಗ ಕೊಟ್ಟರು ಅವರು. 1 ರೂಪಾಯಿಗೆ 1 ಮೀಟ್ರು, 2 ರೂಪಾಯಿಗೆ 1 ಮೀಟ್ರು, ಅದರಲ್ಲಿ ಆ ಬನಾನದ್ರಿಂದ ಮ್ಯಾಟು, ಬ್ಯಾಗ್, ಎವ್ರಿಥಿಂಗ್ ಎಲ್ಲ ಏನೇನೋ ಮಾಡಿಸಿದ್ರು. ನನ್ನ ಅಮ್ಮನ ಮನೆಗೆ ವರ್ಕ್ ಮಾಡ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು.
0: ನಿಮ್ಮ ತಾಯಿ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ?
1: ನಾನು ಅಲ್ಲಿ ಹೋಗ್ತಾ ಇದ್ದೆ, ಅಮ್ಮನ ಜಡೆ ಹೋಗ್ತಾ ಇದ್ದೆ. ಇವತ್ತು ನಾನು ಏನಾದರೂ ನಾನು ಈ ಸ್ಥಾನದಲ್ಲಿ ಅದೀನಿ ಅಂದರೆ ಕಾರಣ ಅವರೇ. ನಮ್ಮ ಅಮ್ಮ ನನಗೆ ಶಮ ಪವರ್, ಎವ್ರಿಥಿಂಗ್ ಈಸ್ ಶಮ ಪವರ್ ನನಗೆ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಜೀವನ ಇವತ್ತು ನನಗೆ ಈ ಮಟ್ಟದಲ್ಲಿ ನನಗೆ ಅದೀನಿ ಅಂದ್ರೆ ಅವರೇ ಕಾರಣ. ನನ್ನ ಎಜುಕೇಶನ್ ನನಗೆ ಹೆಲ್ಪ್ ಮಾಡಿಲ್ಲ, ನನಗೆ ಕಲೆಯಿಂದ ನಾನು ಇಲ್ಲಿಗೆ ಬಂದಿರೋದು ಇವಾಗ. ಹಾಗಾಗಿ ಶಮ ಪವರ್ ಎವ್ರಿಥಿಂಗ್ ಅಮ್ಮನೇ ಇಲ್ಲ. ಸ್ವಲ್ಪ ದಿನ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ, ಆಮೇಲೆ ನನ್ನ ಕೆಲಸ ಸ್ವಲ್ಪ ದಿನ ಕರ್ಕೊಂಡು ಹೋದ್ರು ಅವರು ಈ ಥರ ಮಾಡ್ದೆ. ಅಲ್ಲಿ ನಾನು ಸ್ವಲ್ಪ ದಿನ ಪ್ರಾಫಿಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ. ಆಮೇಲೆ ಏನು ಮಾಡಿದ್ರು ಅವರು, ಒಂದು ಸ್ವಸಹಾಯ ಸಂಘ ಗ್ರೂಪ್ ವೈಸ್ ಮಾಡಿದ್ರು ಅವರು, ನೀವು ಒಬ್ಬೊಬ್ರು ನೀವ್ ಕಾಲ ಮೇಲೆ ನೀವೇ ನಿಂತ್ಕೋಬೇಕು ಅಂತ. ಅಲ್ಲಿರುವ ಸ್ವಸಹಾಯ ಸಂಘದವರಿಗೆ ಒಬ್ಬೊಬ್ಬರಿಗೂ ಅಂದ್ರೆ ಎಲ್ಲ ಎವ್ರಿಥಿಂಗ್ ಅವರೇ ನೋಡ್ಕೊಂತಿದ್ರು. ಸ್ಯಾಲ್ರಿ ಬಂತು, ಏನೋ ಬಂತು, ನಾನು ಎಷ್ಟು ದಿನ ಸ್ಯಾಲ್ರಿ ಕೊಡ್ಬೇಕು, ನೀವೇ ಮಾಡ್ಕೇರಿ ಅಂದಾಗ
0: ನಿಮ್ಮ ಸ್ಕಿಲ್ ಏನಿದೆ ಆ ಸ್ಕಿಲ್ ಇಂದ ನಿಮ್ ಜೀವನವನ್ನ ನೀವೇ ಕಟ್ಕೊಳ್ಳಿ ಅನ್ನುವಂತ ಒಂದು ಉದ್ದೇಶದಿಂದ ಹೊರಗಡೆ ಬಿಟ್ರು.
1: ಹೊರಗಡೆ ಬಿಟ್ರು. ಅವಾಗ ನಾನು ಅದ್ರಲ್ಲಿ ವರ್ಕ್ ಮಾಡ್ತಿದ್ದೆ. ನಾನು ಡಿಗ್ರಿ ಫಸ್ಟ್ ಇಯರ್, ಅವಾಗ ನನ್ನ ಹತ್ರ ಅವಾಗ ಎಷ್ಟು ಜನ ಇದ್ರು ಅಂದ್ರೆ ಅವಾಗ ಒಂದ್ 15-16 ಜನ ಇದ್ರು. ನಾನು ಅವಾಗ ಹೊಸದೊಂದು ಶಾಪ್ ಮಾಡಿದೆ ಆನೆಗುಂದಿಯಲ್ಲಿ. ಅವ್ರು ಏನ್ ಮಾಡಿದ್ರು ಅವಾಗ, ನೀವು ಸ್ವಂತಾಗಿ ಕೆಲಸ ಮಾಡ್ಬೇಕು, ನೀವು ಸ್ವಂತ. ಅವಾಗ ಏನ್ ಮಾಡಿದೆ ನಾನು, ಅಲ್ಲಿ ಫಾರಿನರ್ಸ್ ತುಂಬಾ ಜನ ಬರ್ತಾರೆ ಮೇಮ್, ಟೂರಿಸ್ಟ್ ಏರಿಯಾ
0: ಹಂಪಿ ಅಂದ್ರೆ ಟೂರಿಸ್ಟ್ ಏರಿಯಾ.
1: ಎಸ್, ಅಲ್ಲಿ ಮೇನ್ ಬಜಾರ್ ಅಲ್ಲಿ ಒಂದು ಶಾಪ್ ಮಾಡಿದೆ ನಾನು. ಎರಡು ಹಾಲ್ ಇದ್ವು, ಒಂದು ಶಾಪ್ ಮಾಡಿದೆ, ಅದ್ರ ಪಕ್ಕದಲ್ಲೇ ವರ್ಕರ್ ಇರ್ತಾರ
0: ಅಲ್ಲೇ ಕೆಲಸ ಮಾಡೋದವರು.
1: ಎಸ್, ಯಾರಾದ್ರೂ ಗೆಸ್ಟ್ ಗಳು ಬಂದ್ರೆ ಅಂದ್ರೆ ಲೈವ್ ಅಲ್ಲಿ ನೋಡ್ಬೋದು ಅವರು. ಅಲ್ಲಿ ಏನಿಲ್ಲ ಅಂದ್ರೆ ಒಂದ್ 8 ವರ್ಷ ನಾನು ಇದು ಮಾಡಿದೆ ಮ್ಯಾಮ್,
0: ಕೆಲಸ ಮಾಡಿದ್ರೆ ಅಲ್ಲಿ
1: ಆಫೀಸ್ ಅಲ್ಲಿ, ದಾ ಕಿಷ್ಕಿಂದ ಟ್ರಸ್ಟ್ ಅಲ್ಲಿ ಒಂದ್ 8 ವರ್ಷ ಮಾಡಿದೆ ನಾನು. ಅಂದ್ರೆ ಅಲ್ಲಿ ತುಂಬಾ
0: ಏನೇನ್ ತಯಾರ್ ಮಾಡ್ತಾ ಇದ್ರಿ ನೀವು?
1: ನಾನು ಇದೇ ತರ ಅಲ್ಲಿ ಚಿಕ್ಕ ಚಿಕ್ಕ ಬಟ್ಟೆಗಳಿಂದ ಸರ ಮಾಡೋದು, ಬಳೆ ಮಾಡೋದು, ಬ್ರಾಸ್ಲೈಟ್ ಮಾಡೋದು, ಕೀ ಚೈನ್ ಮಾಡೋದು, ಮತ್ತೆ ಬ್ಯಾಗ್ ಗಳು, ಮೊಬೈಲ್ ಪೌಚ್ ಮಾಡೋದು. ಅಂದ್ರೆ ಯಾವ್ದು ದುಡ್ಡು ಕೊಟ್ಟು ತರೋದಲ್ಲ, ಸಿಗೋ ವಸ್ತುಗಳಿಂದನೇ, ಸಣ್ಣ ಪುಟ್ಟ ವಸ್ತುಗಳು ಏನ್ ಇರ್ತಾವೋ ಅದೇ ವಸ್ತುಗಳಿಂದನೇ ನ್ಯಾಚುರಲ್ ಆಗಿ ಮಾಡೋದು. ಸಿಗೋ 10 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ

0: ಮಾಡೋದು ಹೇಗೆ ಅಂತ ನಾನು ಕಲ್ತದ್ದು ಮೇನ್ ಅಲ್ಲಿ. ಅಲ್ಲಿಂದ ಆಮೇಲೆ ನನ್ನ ಮ್ಯಾರೇಜ್ ಆಯ್ತು. ನನ್ನ ಮ್ಯಾರೇಜ್ ಆದ್ಮೇಲೆ ನಾನು ಸಿಂಧನೂರಿಗೆ ಬಂದೆ. ಒಂದೇ ರೀತಿ ಇರಲ್ಲ ಹೆಣ್ಮಕ್ಳದು, ಮದ್ವಿಕಿನ ಮುಂಚೆ ಒಂಥರ ಲೈಫ್ ಇದ್ರೆ ಮದ್ವಿ ಆದ್ಮೇಲೆ ಒಂಥರ ಲೈಫ್ ಇರುತ್ತೆ. ಬಂದ್ಮೇಲೆ ನಾನು 7 ವರ್ಷ ಸುಮ್ಮನೆ ಕೂತೆ. ಯಾಕೆ ಹೇಳಿ, ಏನಾದರೂ ಮಾಡಬೇಕು ಅಂತಂದ್ರೆ ಮನೆಯಲ್ಲಿ ತುಂಬ ಕೆಲಸ ಇತ್ತು. ನೀನು ಏನು ಮಾಡ್ತೀಯ ಅಂತ ಕೇಳ್ತಾ ಇದ್ರು. ಮನೆಯವ್ರಿಗೆ ಗೊತ್ತಿತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಬಟ್ ನನ್ನ ಮನೆಯವ್ರಿಗೆ ಗೊತ್ತಿದ್ದಂಗೆ ಎಲ್ಲರಿಗೂ ಗೊತ್ತಿರೋಕ್ಕಾಗಲ್ಲ ಮನೆಯಲ್ಲಿ.
1: ಅವ್ರು ಅಕ್ಸೆಪ್ಟ್ ಮಾಡಿದಂಗೆ ಬೇರೆಯವ್ರು ಮಾಡ್ಬೇಕಲ್ಲ
0: ಮಾಡ್ಬೇಕಲ್ಲ. ಓಕೆ, 7 ವರ್ಷ ಸುಮ್ಮನೆ ಕೂತೆ ನಾನು. ಕೂತ್ರ ನಮ್ಮ ಮನೆಯವ್ರಿಗೆ ಒಂದು ಅವ್ರಿಗೆಲ್ಲ ನೋಡಿದ್ರು ನಾನು ಮಾಡೋದಿಲ್ಲ, ನಾನು ಈ ಥರ ಮಾಡ್ಬೇಕು. ಇಲ್ಲಿ ಯಾರು ತಗೊಂತಾರೆ ಅವನ್ನೆಲ್ಲ, ನೀನು ಇಲ್ಲಿ ಯಾಕೆ ಮಾಡ್ತೀನಿ, ನೀನು
1: ಸುಮ್ಮನೆ ವೇಸ್ಟ್
0: ವೇಸ್ಟ್ ಅದು, ಸುಮ್ಮನೆ ಮನೆ ಕೆಲಸ ಐತಿ, ಸುಮ್ಮನೆ ಮಾಡು, ಅವನ್ನೆಲ್ಲ ಯಾರು ಮಾಡಲ್ಲ ಅಂದರು. ಓಕೆ, ಒಂದ್ಸತ ಕೇಳಿದೆ, ಬಿಟ್ಬಿಟ್ಟೆ ನಾನು ಆ ಮಾತು. ಅವರಿಂದ ಆ ಮಾತು ಬಂದಮೇಲೆ ಬಿಟ್ಟಮೇಲೆ ಆಮೇಲೆ ಹಂಗೆ ಸ್ಟಾರ್ಟಿಂಗ್ ಮಕ್ಕಳೆಲ್ಲ ಟ್ಯೂಷನ್ಗೆ ಬರ್ತಾ ಇದ್ರು. ಅವಾಗ ಅನ್ಕೊಂಡೆ, ನಾನೇ ಟ್ಯೂಷನ್ ಹೇಳ್ತಿದ್ದೆ ಮಕ್ಕಳಿಗೆ. ಅವಾಗ ಅನ್ಕೊಂಡೆ ನಾನು ಏನಾದರೂ ಮಾಡಬೇಕು ಅಂದ್ರೆ. ಅಲ್ಲಿ ಹೆಂಗಾಗಿತ್ತು ಅಂದರೆ, ಅಲ್ಲಿ ಬುನಾದಿ ಹಾಕಿ ಮನೆ ಕಟ್ಟಿ ಮನೆ ವಾಸ ಮಾಡಿ ಬಂದಿದ್ದೆ ನಾನು. ಆ ಥರ ಇತ್ತು ನನ್ನ ಲೈಫ್ ಅಂದರೆ, ಕ್ರಾಫ್ಟ್ ಎಲ್ಲ ನನ್ನ ಒಂದು ಸೆಟ್ಲ್ಮೆಂಟ್ ಇತ್ತು. ಇಲ್ಲಿ ನಾನು ಏನಾದರೂ
1: ಮಾಡಿ ಶುರು ಮಾಡ್ಬೇಕು, ಇಲ್ಲಿ
0: ಮತ್ತೆ ನಾನು ಬುನಾದಿ ಹಾಕಬೇಕು, ಮತ್ತೆ ಮನೆ ಕಟ್ಟಬೇಕು. ಅಲ್ಲಿ ಕಟ್ಟಿದ ಮನೆನೇ ಬಿಟ್ಟು ಬಂದ್ಬಿಟ್ಟಿನಿ ನಾನು. ಅಂದರೆ ಎಲ್ಲ ಕೆಲಸ ಕಲಿತು, ಅಲ್ಲೆಲ್ಲ ಶಾಪ್ ಇತ್ತು, ವರ್ಕರ್ ಇತ್ತು, ಮಾರ್ಕೆಟಿಂಗು ಚೆನ್ನಾಗಿತ್ತು, ಎಲ್ಲ ಬಿಟ್ಟು ಪೀಸ್ ಬಂದೆ. ಇಲ್ಲಿ ಏನೂ ಇಲ್ಲ.
1: ಬೇಜಾರಾಗ್ತಿತ್ತೆ ಅದು ಬಿಟ್ಟು ಬಂದಾಗ?
0: ಸ್ವಲ್ಪ ಎಲ್ಲೋ ಅಂತಲ್ಲಿ ಬೇಜಾರಾಗ್ತಾ ಇತ್ತು ನನಗೆ, ತುಂಬಾ ಬೇಜಾರಾಗ್ತಿತ್ತು ನೆನ್ಸ್ಕೊಂಡ ಟೈಮಲ್ಲಿ. ಇಷ್ಟೆಲ್ಲ ಯಾವಾಗಾದ್ರೂ ಒಂದು ಮೂಡಲ್ಲಿ ತುಂಬಾ ನಾನು ಇಷ್ಟೆಲ್ಲ ಕಲಿತೆ, ನಾನು ಇಷ್ಟೆಲ್ಲ ಮಾಡಿದೆ, ನಾನು ನನಗೆ ಇಷ್ಟೆಲ್ಲ ಆ ಊರು ನನ್ನ ಶಮಪವರು ಅಲ್ಲಿ ಎಲ್ಲ ತರಬೇತಿಗಳು ಕಳಿಸಿಕೊಟ್ರು ನನಗೆ. ಬೇರೆ ಕಡೆಗೆಲ್ಲ ಕೇರಳ ಕಳಿಸಿಕೊಟ್ರು ಅವರು, ಬೆಂಗಳೂರಿಗೆಲ್ಲ ಕಳಿಸಿಕೊಟ್ರು. ನಾನು ಬಂದಿರು ಸುಮ್ಮನೆ ಕುಂತ್ಬಿಟ್ನೆಲ್ಲ ನಾನು. ಆ ಅಮ್ಮ ಕಲಿಸಿದ್ದಾದ್ರೆ ನನ್ನ ಸಾರ್ಥಕ ಆಯ್ತಾ,
1: ಫೀಲ್
0: ವೇಸ್ಟ್ ಆಯ್ತಾ? ನನ್ನ ಸಾರ್ಥಕ ಮಾಡಿದ್ದು ನಾನು ಅದೊಂಥರ ಫೀಲ್ ಕಾಡ್ತಾ ಇತ್ತು. ಎಲ್ಲಾದರೂ ಒಬ್ಬರಿಗೆ 10 ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ನಾವು ಹಿಂದೆ ಮುಂದೆ ಮಾಡ್ತೀವಿ ಮ್ಯಾಮ್ ನಾವು. ಬಟ್ ನನಗೋಸ್ಕರ ಅವ್ರ ತರಬೇತಿಗೆ ಎಲ್ಲೋ ಕಳಿಸಿ, ನನ್ನ ಟ್ರೈನಿಂಗ್ ಎಲ್ಲ ಕಳಿಸಿ, ಅವ್ರ ಆಫೀಸಲ್ಲಿ ಇಟ್ಕೊಂಡು ನನಗೆ ಅಂತ ಒಂದು ನೇಮ್ ಕೊಟ್ಟರು ಅವರು ಅಲ್ಲಿಂದ. ಓಕೆ, ನಾನು ಇವತ್ತು ಮಾಡ್ತಾ ಇದ್ದೀನಿ ಅಂತಂದ್ರೆ ಕಾರಣ ಅದೇ. ಇವ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಅದು ನಂದು ನೇಮ್ ಅಲ್ಲ, ಶಮ ಪವರ್ ಅದು. ಅವರಿಂದನೇ ನಾನು ಇವತ್ತು ಇದು ಮಾಡ್ತಾ ಇರೋದು. ಹಂಗಾಗಿ ಮಕ್ಕಳ ಹತ್ರ ಕೇಳ್ಕೊಂಡೆ ಫಸ್ಟಿಗೆ ನಾನೇ. ಅಂದರೆ ಮಕ್ಕಳು ಕರೆದುಗಟ್ಲೆ ಯಾರೂ ಬರೋದಿಲ್ಲ. ಮೇನ್ ಥಿಂಕ್ ಏನಂದ್ರೆ, ಇದು ಕ್ರಾಫ್ಟೇ ಗೊತ್ತಿಲ್ಲ ಸಿನ್ನೂರಲ್ಲಿ. ಈ ಬಟ್ಟೆ ಎಲ್ಲ ಯಾರು ಹಾಕ್ಯಂತಾರ, ಈ ಬಟ್ಟೆ ಓಲೆ ಯಾರು ಹಾಕ್ಯಂತಾರ, ಬಟ್ಟೆ ಸರ ಯಾರು ಹಾಕ್ಯಂತಾರೆ ಇವನ. ಆ ಥರ ಅಂದಾಗ ತುಂಬ ಬೇಜಾರಾಯ್ತು. ಹುಡುಗರ ಹತ್ರ ಅವಾಗ ಅಂದೆ, ನಾನು ನಿಮಗೆ ಏನೋ ಕಲಿಸ್ಕೊಡ್ತೀನಿ, ನೀವು ಕಲಿತೀರಾ ನೀವು ಅಂತೇಳಿ 5-6 ಜನ ಹೆಣ್ಣು ಹುಡುಗರು ಹಿಡ್ಕಂದೆ ನಾನು. ಅದು ಎಂಥ ಮಕ್ಕಳು ಅಂದರೆ 7, 8, 9 ಕ್ಲಾಸ್ ಶಾಲೆಗೆ ಹೋಗಿ ಬರೋ ಟೈಮಲ್ಲಿ ಅವರಿಗೆ ಫ್ರೀ ಟೈಮಲ್ಲಿ ಹೇಳ್ತಿದ್ದೆ ಇದನ್ನ. ಅವ್ರಿಗೆ ಹೇಳ್ತಿದ್ದೆ ಫ್ರೀ ಆಗಿ, ಯಾರು ಕಲಿಯಂಗಲ್ಲ, ನಿಮಗೆ ಒಂದು ಬಟನ್ ಮಾಡಿದ್ರೆ 1 ರೂಪಾಯಿ ಕೊಡ್ತಂತ ಹೇಳ್ತಿದ್ದೆ. ಓಕೆ ಅಕ್ಕ, ನಾವು ಮಾಡ್ತೀವಿ ಅಂತಂದ್ರು. ಡೈಲಿ ಅವರು ಏನು 50 ಗುಂಡಿ 60 ಗುಂಡಿ ಮಾಡ್ತಾ ಇದ್ರು ಅವರು. ಅವ್ರಿಗೆ 1 ರೂಪಾಯಿಗೆ 1 ಗುಂಡಿ ಆದ್ರೆ 50 ಗುಂಡಿ ಮಾಡ್ಯಾರ ಅಂದ್ರೆ 50 ರೂಪಾಯಿ, 60 ಗುಂಡಿ ಮಾಡ್ಯಾರ ಅಂದ್ರೆ 60 ರೂಪಾಯಿ. ಈ ತರ ಹೋಯ್ತು ಡೈಲಿ, ಆ ತರ ಮಾಡ್ತಾ ಹೋದೆ. ಆಮೇಲೆ ಒಬ್ಬ ಫ್ರೆಂಡ್ ಇದ್ಲು ಅಂಬಿಕಾ ಅಂತ, ಆಕೆ ಕೇಳಿದೆ ನಾನು ಈ ತರ ಮಕ್ಳು ಮಾಡ್ತಾ ಇದ್ದಾರೆ ನನ್ನ ಈ ತರ, ಏ ಪರವಾಗಿಲ್ಲ ನನ್ ಗೆಸ್ಟ್ ಹೌಸ್ ಅಲ್ಲಿ ತಂದಿಡು ಅಂದ್ರೆ. ಅಮ್ಮಗ್ ಮತ್ತೆ ನಾ ಶಮ ಪವರ್ ಕೇಳಿದೆ, ಅಮ್ಮ ನಾನು ಈ ತರ ಮಾಡ್ದೆ, ನಾನು ಇಲ್ಲಿ ಮಾಡಿದ್ವಲ್ಲ ಅಲ್ಲಿ ಇಟ್ಟ ಹೋಗಿ, ಅಲ್ಲಿ ದುಡ್ಡು ಬರ್ತಾ ಆಯ್ತು. ಹಾ ಬಂದು ತಮ್ಮಂಟಿ ಮಕ್ಳಿಗೆ ಕೊಡ್ತಾ ಹೋದೆ ನಾನು. ಅವ್ರ ಪಕ್ಕದ ಮನೆಯವ್ರು ಅಂತಿದ್ರು, ಹನ್ಮೇಶ ನಿನ್ನ ಏಂತಿ ಯಾಕ ತುಂಡು ಬಟ್ಟೆಯಲ್ಲಿ ಮಾಡ್ತದಳ ಅವನ್ನ, ಯಾರು ಹಾಕ್ಯಂತಾರ ಅವನ್ನ, ಅರಕು ಬಟ್ಟೆಯಾಗ ಅವನ್ನ, ರುದ್ರಾಕ್ಷಿ ತರ ಅದ ಅವನ್ನ, ನಿನ್ನೇಂತಿ ಅಷ್ಟೆಲ್ಲ ಓದಿವೆಲ್ಲ ಬೇಕಾ ಅಂತ ನನ್ನ ಅತ್ತೆಗಾಗ್ಲಿ ಬಂದು ಕೇಳಿದ್ರು ನನಗೆ. ನೀವು ಮಾಡ್ತದೆಯಲ್ಲ ಭುವನೇಶ್ವರಿ, ಇಷ್ಟೆಲ್ಲ ಓದಿ ಕೇಸ್ ಏನಾದ್ರೂ ಕೆಲಸ ಮಾಡಿದ್ರಲ್ಲ ನೀನು, ಇವ್ನ ಯಾಕೆ ಮಾಡ್ಕೊಂತ ಕುಂತಿ ಹರಕು ಬಟ್ಟೆ ಇರ್ಲಿಲ್ಲ ಅಂತ. ಅವತ್ತೇನು ಮಾತಾಡಿಲ್ಲ ನಾನು ಅವ್ರ ಜೊತೆ. ಅವ್ರಿಗೆ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದು ಅವ್ರ ಹತ್ರ ಇಲ್ಲ. ಮೇನ್ ಆಗಿ ನಾವ್ ಏನ್ ಮಾಡ್ತೀವಿ ಅನ್ನೋದು ನಮಗ್ ಗೊತ್ತಿರ್ಬೇಕು. ಮೇನ್ ಆಗಿ ನಾವು ತೋರ್ ಗಣಿಕೆಗೋಸ್ಕರ ಯಾವತ್ತೂ ಕೆಲಸ ಮಾಡ್ಬಾರ್ದು. ಯಾಕಂದ್ರೆ ಆ ಕಾನ್ಫಿಡೆನ್ಸ್ ನನ್ನ ಹತ್ರ ಇತ್ತು, ನಾನು ಏನ್ ಮಾಡ್ತೀನಿ, ನಾನು ರೀಚ್ ಆಗ್ತೀನ ಇಲ್ಲ ಅಂತೇಳಿ. ಟಿವಿಯಲ್ಲಿ ಒಂದು ಧಾರವಾಹಿಯಲ್ಲಿ ಒಬ್ರು ನನಗೆ ಆರ್ಟಿಸ್ಟ್ ಒಬ್ರು ಕಾಲ್ ಮಾಡಿದ್ರು ಇನ್ಸ್ಟಾಗ್ರಾಮ್ ನೋಡಿ, ನಿನಗೆ ಮಾಡ್ತಿದ್ದಲ್ಲ ಪ್ರಾಡಕ್ಟ್ ನನಗೆ ಕಳಿಸ್ಕೊಡ್ತೀಯಾ ಅಂತೇಳಿ.
1: ಅಂದ್ರೆ ನೀವು ಇಷ್ಟೊತ್ತಿಗಾಗ್ಲೇ ನಿಮ್ಮ ಪ್ರಾಡಕ್ಟ್ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ರಿ?
0: ಪ್ರತಿಯೊಂದು ನಾನು ಏನೇನು ಮಾಡ್ತಿದ್ದೆ ಪ್ರತಿ ದಿನಾನು ನನ್ನ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತಾ ಇದ್ದೆ. ನಾನು ಏನು ಮಾಡಿದೆ, ಮಕ್ಕಳು ಮಾಡ್ತಾ ಇರೋದು ಅಥವಾ ನಾನು ಮಾಡಿದ್ರು ಚೆನ್ನಾಗಿ ಅದಕ್ಕೆ ರೆಡಿ ಮಾಡಿ ಒಂದು ಫೋಟೋ ತೆಗೆದು ಫೋಟೋಶೂಟ್ ಮಾಡಿ ಅದರಲ್ಲಿ ಹಾಕ್ತಾ ಇದ್ದೆ. ಅಲ್ಲೊಬ್ರು ನನ್ನ ಕಸ್ಟಮರ್ ಕಾಲ್ ಮಾಡಿದ್ರು, ಚಂದನಾ ಅಂತೇಳಿ ಅವರು. ಅವರು ಕಾಲ್ ಮಾಡಿ ನನ್ನ ಮದುವೆ ಇದೆ, ಹಳದಿ ಶಾಸ್ತ್ರಕ್ಕೆ ಈ ಥರ ಬೇಕು, ಇಯರಿಂಗ್ಸ್ ಬೇಕು ಅಂತ ಅಂದಾಗ ಓಕೆ, ನನಗೆ ಅಲ್ಲಿವರೆಗೆ ರೀಚ್ ಆಗೈತಲ್ಲ, ನಾನು ಇಲ್ಲಿ ಏನಾದರೂ ಮಾಡ್ಬೋದಾ? ಆ ಮಕ್ಕಳ ಹತ್ರ ಈ ಥರ ಬಂದಿದೆ ನಿಮಗೆ ಅಂತ ಆ ಮಕ್ಕಳು ಖುಷಿಪಟ್ಟರು. ಮೇನ್ ಆಗಿ ಕೆಲವೊಂದು ಇನ್ನೊಂದು ಅಲ್ಲಿ ಇಟ್ಟಾಗ ನಾನು ಒಂದು ಮೆಸೇಜ್ ಬರೆದಿದ್ದೆ, ನೀವು ಯಾರಾದರೂ ತಗಂದ್ರೆ ನೀವು ಒಂದು ಫೋಟೋ ಕಳಿಸಿ ನಮಗೆ ನೀವು ಅಕ್ಕೆಂದು ಅಂತೇಳಿ. ಅವ್ರು ಯಾರಾದರೂ ಪರ್ಚೇಸ್ ಮಾಡ್ಯಾರ ಅಂದ್ರೆ ಅವ್ರು ಆ ಕಸ್ಟಮರ್ಸ್ ನಮಗೆ ಫೋಟೋ ಕಳಿಸ್ತಿದ್ರು ವಾಟ್ಸಪ್ಪಲ್ಲಿ, ಯಾಕಂದ್ರೆ ಕೆಳಗಡೆ ನಂಬರ್ ಹಾಕಿದ್ದೆ ನಾನು, ಈ ಥರ ವಿಲೇಜ್ ಮಕ್ಕಳು ಮಾಡಿದ್ದಾರೆ ಇವನ್ನ ಆರ್ಟಿಸ್ಟ್ಗಳು, ಯಾಕಂದ್ರೆ ಅದನ್ನ ಯಾರು ಅಕ್ಕಿ ಅಂತೀರಿ, ಅವ್ರು ತಂದು ಫೋಟೋ ತೆಗೆದಾಕಿ ಅಂತ ಮೆಸೇಜ್ ಎಲ್ಲ ಹಾಕಿದ್ದೆ ನಾನು. ಯಾರು ತೆಗೆದಾಗ ಹುಡುಗರಿಗೆ ಖುಷಿ ಆಗ್ತಿದ್ರು, ಓ ನಾನು ಮಾಡಿದ್ದು ಫಾರಿನರ್ಸ್ ಅವ್ರು ಅಕ್ಕಂದಾರ, ಮಕ್ಕಳೆಲ್ಲ ಹುಮ್ಮಸ್ಸು ಬಂತು. ಆವಾಗ ಅನ್ಕೊಂಡೆ ನಾನು ಇದು ಒಂದೇ ಮಾಡೋದಲ್ಲ, ಬೇರೆ ಏನಾದರೂ ಮಾಡೋಣ. ಆಮೇಲೆ ಅಮ್ಮನ ಕೇಳಿದೆ, ಶಾಮನ್ ಅಮ್ಮ ನಾನು ಈ ಥರ ಮಾಡ್ತಾ ಇದ್ದೀನಿ ನಿನ್ನ ಶಾಪಲ್ಲಿ ಇಡ್ಬೋದಾ ಅಂತೇಳಿ. ಯಾಕೇಳಿ ನಾನು ಮದುವೆ ಆಗಿ ಬಂದಮೇಲೆ ನಾನು ಏನೂ ಮಾಡಲಿಲ್ಲ, ಬಿಟ್ಬಿಟ್ಟೆ ನಾನು. ಇವಾಗ ಒಂದು ವಿದ್ಯೆ ಕೊಡ್ದು ನಮ್ಮ ಮಧ್ಯದಲ್ಲೇ ಅವ್ರು ಕಲಿಸಿದ್ದಕ್ಕೂ ಅವ್ರಿಗೆ, ಇವಾಗ ಒಬ್ಬರು 10 ರೂಪಾಯಿ ಖರ್ಚು ಮಾಡಿದ್ರೆ ಅಂದರೆ ತಂದೆ ತಾಯಿನೇ ಖರ್ಚು ಮಾಡೋಕ್ಕೆ ನಮ್ಗೆ ಇದು, ಅವ್ರು ಯಾರು ನನಗೆ ಅಷ್ಟೆಲ್ಲ ತರಬೇತಿ ಕೊಟ್ಟು ಏನೂ ಮಾಡಲಾರ್ದ 7 ವರ್ಷ ಮನೇಲಿ ಕೂತ್ಬಿಟ್ಟೆ. ಅಮ್ಮ ಒಂದೇ ಅಂದ್ರೆ, ನೀನೇನು ಪ್ರಾಡಕ್ಟ್ ಮಾಡ್ತೀವಿ ತಂದೆ ಬುನಿ, ನೀನು ಒಂದು ಶಾಪಲ್ಲಿಟ್ಟು ನೀನು ಸೇಲ್ ಮಾಡ್ಕೋಬೋದು, ನಿಂದು GST ಕಟ್ಬೇಡ, ಏನು ಕಟ್ಬೇಡ ಅಂತ ಹೇಳಿದ್ರು. ಮತ್ತೆ ನನಗೆ ಮಾಡ್ಬೋದು ಅಂತ ನಮ್ಮ ಮನೆ ಇದಕ್ಕೆ ಅವ್ರು ಇಲ್ಲಿ
1: ಸ್ವಲ್ಪ ನಿಮಗೆ ಧೈರ್ಯ ಬರಲಿಕ್ಕೆ ಶುರುವಾಯ್ತು,
0: ಧೈರ್ಯ ಬರಕ್ಕೆ ಶುರುವಾಯಿತು. ನಾನು ಮಾಡಬಲ್ಲೆ, ನಾನು ಮಾಡ್ತೀನಿ ಅಂತ. ಅವಾಗ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಟ್ಟೆಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡ, ಏನಿಲ್ಲ ಮನೆ ಹಳೆ ನೈಟಿ ಸಿಗ್ತಾವ, ಹಳೆ ನೈಟಿಯಿಂದ ಇವಾಗ ಮನೆಯಲ್ಲಿ ಗಂಡು ಮಕ್ಕಳೆಲ್ಲ ಶರ್ಟ್ ಯೂಸ್ ಮಾಡ್ತಾರೆ, ಅದರಲ್ಲಿ ಗುಂಡಿ ಬರ್ತಾವ, ಆ ಗುಂಡಿಯಿಂದ ನೆಕ್ಸ್ಟ್ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಉಂಚಿ ಪಕ್ಕ ಬರ್ತಾವ, ಇವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂತಿದ್ದೆ ನಾನು. ಏನಾದರೂ ಡಿಫ್ರೆಂಟ್ ಮಾಡೋಣ, ಎಲ್ಲರ ಥರ ಬೇಡ, ಸಿಗೋ ವಸ್ತುಗಳಿಂದ ಜೋಳ ಸಿಗ್ತದವ ಜೋಳದಿಂದ ಏನಾದರೂ ಮಾಡೋಣ, ಉಂಚಿ ಪಕ್ಕ, ನೆಕ್ಸ್ಟ್ ನಾಯಿ ನೀರ್ಲೆಣ್ಣಂತೆ, ಬಾರೆಣ್ಣಿನ ಬೀಜ ಅಂತೆ, ಇವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂತಿದ್ದೆ ನಾನು ಮಕ್ಕಳ ಹತ್ರ. ಆ ಮಕ್ಕಳು ಏನಂತಿದ್ದೆ, ಆ ಮಕ್ಕಳು ಸಂಡೆ ಸಾಟರ್ಡೆ ನನ್ನ ಹತ್ರ ಬರ್ತಿದ್ರು, ಅವ್ರಿಗೆ ಪೇಂಟ್ ಮಾಡಕ್ಕೆ ಕಲರ್ಸ್ ಎಲ್ಲ ಕೊಡ್ತಿದ್ದೆ ನಾನು, ಬೀರ್ ಬಾಟ್ಲಿ ತರಿಸಿದೆ ಅವ್ರ ಹತ್ರನೇ ಕೊಟ್ಟೆ, 100 ರೂಪಾಯಿ ಕೊಟ್ಬಿಟ್ರು ಒಂದು ಮೂಟೆ ಚೀಲ ತಂದು ಕೊಡ್ತಿದ್ರು ಅವರು, ಒಂದ್ ಮಗು ಕೊಟ್ರ ಅದನ್ನ ಚೆನ್ನಾಗಿ ತೊಳೆದು ಪೇಂಟ್ ಮಾಡಿದ್ರು ಅವರು, ಅವ್ರ ಕೂಟನೇ ಪೇಂಟ್ ಮಾಡಿಸ್ತಿದ್ದೆ, ಅವನ್ನ ಹಾಕಿ ಅದರಲ್ಲಿ ಹಾಕ್ತಿದ್ದೆ, ಈ ತರ ಫ್ಲವರ್ ವಾಸ್ ಇದೆ ನಿಮಗೆ ಬೇಕಾದವರು ಈ ತರ ಇದು ಮಾಡ್ಬೋದು ಅಂತೇಳಿ ಫೋಟೋಸ್ ಎಲ್ಲ ಹಾಕಿದ್ರೆ ಕೆಲವೊಂದು ಆರ್ಡ್ರು ಬಂದು, ಬಟ್ ನಮಗೆ ಬಸ್ಸಲ್ಲಿ ಕಳ್ಸಕ್ ಆಗ್ಲಿಲ್ಲ, ಅದು
1: ಗ್ಲಾಸ್ ಇರ್ತದಲ್ಲ,
0: ಗ್ಲಾಸ್ ಇತ್ತಲ್ಲ, ಹಂಗಾಗಿ ಅದನ್ನ ಸ್ಟಾಪ್ ಮಾಡಿದೆ. ಇದರಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ತಾ ಹೋದೆ ಕ್ರಾಫ್ಟ್ ಅಲ್ಲಿ. ಆಮೇಲೆ ಒಬ್ರು ರಾಮಚಂದ್ರ ಸರ್ ಅಂತ ನಮಗೆ ಪರಿಚಯ ಆದ್ರು. ಅವರು ಕೋಆಪರೇಟಿವ್ ಸೊಸೈಟಿಯಲ್ಲಿ ವರ್ಕ್ ಮಾಡ್ತಾರೆ ಸರ್, ಅವರು ಕೋಆಪರೇಟಿವ್ ಸೊಸೈಟಿಯಲ್ಲಿ ವರ್ಕ್ ಮಾಡ್ತಾರೆ ಮ್ಯಾಮ್ ಅವರು. ಅವ್ರಿಗೆ ಪರಿಚಯ ಆಯ್ತು, ಅವ್ರು ನಮ್ಮ ಕ್ರಾಫ್ಟ್ ನೋಡಿದ್ರು. ಹೊಸಪೇಟೆಯಲ್ಲಿ ಒಂದು ಫಂಕ್ಷನ್ ನಡೀತು ಮ್ಯಾಮ್, ಅಲ್ಲಿ ನಾನು ಅಲ್ಲಿ ಗೆಸ್ಟ್ ಆಗಿದ್ದಾಗಿದ್ದೆ. ಅವಾಗ ನನ್ನ ಕ್ರಾಫ್ಟ್ ನೋಡೋರಿಗೆ ತುಂಬ ಇಷ್ಟ ಆಯಿತು, ಓಕೆ ನಾವು ಒಂದ್ಸತ ದೆಲ್ಲಿ ಕಳಿಸ್ಕೊಡ್ತೀವಿ ನಿನಗೆ, ನೀನು ದೆಲ್ಲಿಗೆ ಹೋಗ್ಬಾ ನೀನು ಅಂತ ಅಲ್ಲಿ ಹೋದೆ ನಾನು, ದೆಲ್ಲಿಗೆ ಹೋದೆ. ಇಲ್ಲಿಂದ ಹೋದ್ಮೇಲೆ ಅವಾಗ
1: ಏನು ಟ್ರೈನಿಂಗ್ ತಗೊಳ್ಳಿಕ್ಕೆ ಹೋದ್ರು, ಯಾತಕ್ಕೋಸ್ಕರ
0: ಅಲ್ಲಿ ಕಾಂಪಿಟೇಷನ್ ಇತ್ತು ನಮ್ಮ
1: ಕಾಂಪಿಟೇಷನ್?
0: ಎಸ್,
1: ಓಕೆ.
0: ಅಲ್ಲಿಗೆ ಹೋದಾಗ ಅಲ್ಲಿ ನನಗೆ ಅಂದ್ರೆ ತರಬೇತಿನೂ ಆಯ್ತು, ನಾನು ಟ್ರೈನಿಂಗನ್ನು ತಗೊಂಡೆ. ನಾನು ಯಾಕೆ ಮಾರ್ಕೆಟಿಂಗ್ ಮಾಡಿದಾಗ ಎರಡು ಥರ ಇತ್ತಲ್ಲಿ, ಅಲ್ಲಿ ಹೋದಾಗ ನನಗೆ ಅಂದ್ರು ಇದೇನಿದು ಅಷ್ಟು ಓದ್ಯರೋ ಇದೆಲ್ಲ ಅರ್ಕು ಬಟ್ಟೆಗೆ ಮಾಡಿ ದೆಲ್ಲಿಗೆ ಮುಟ್ಟಿದ್ಲಲ್ಲ, ಬಟ್ ನನಗೆ ಯಾರು ಅವಮಾನ ಮಾಡಿದ್ರು ಅವರೇ ಮಾತಾಡಂಗಾಯ್ತು, ಓ ಭುವನೇಶ್ವರಿ ಅರ್ಕು ಬಟ್ಟೆಯಲ್ಲಿ ಮಾಡಿ ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ, ಒಂದು ಬಟ್ಟೆ ಬಿಡಲ್ಲ, ಒಂದು ನೈಟಿ ಬಿಡಲ್ಲ, ಒಂದು ಸೀರೆ ಬಿಡಲ್ಲ, ಏನೂ ಬಿಡಲ್ಲ, ಯಾವಾಗ ನೋಡಿದ್ರೆ ಅರ್ಕು ಬಟ್ಟೆಯಲ್ಲೇ ಇರ್ತಾಳೆ, ಏನಾದರೂ ಒಂದು ಮಾಡ್ತಾನೇ ಇರ್ತಾಳೆ ಭುವನೇಶ್ವರಿ. ಇವತ್ತು ನೋಡು ದೆಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ನನಗೆ ಯಾರು ಮಾತಾಡಿದ್ರು ಅದೇ ಜನ ಮತ್ತೆ ರಿಟರ್ನ್ ನನಗೇನು ಮಾಡಿದ್ರು ಹೊಗಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಅನಿಸ್ತು ನಾನು ಅವ್ರು ಮಾತಾಡೋ ಟೈಮಿಗೆ ಅವ್ರಿಗೆ ಬಾಯಿ ಕೊಡ್ಲಿಲ್ಲ ನಾನು, ಅವತ್ತು ನಾನು ಏನಾದರೂ ಬಾಯಿ ಕೊಟ್ಟಿದ್ನೆ ಅಂದ್ರೆ ಇವತ್ತು
1: ಹೋಗ್ಲಿಕ್ಕೆ
0: ಆಕಾಶವಾಣಿಯಲ್ಲಿ ಬಂದು ನಾನು ಈ ಥರ ಕೂಡಕ್ಕೂ ಆಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿ ಹೋದ್ಮೇಲೆ ಕಾಂಪಿಟೇಷನ್ ನಡೀತು, ಅಲ್ಲಿ ಅಲ್ಲಿ ನಡೆದಾದ್ಮೇಲೆ ಸೆಕೆಂಡ್ ಪ್ಲೇಸಲ್ಲಿ ಬಂತು ನಂದು. 1000 ರೂಪಾಯಿ ಪ್ರಾಡಕ್ಟ್ಗಳು ಒಯ್ದಿದ್ದಿಲ್ಲ ನಾನು, ಒಯ್ದಿದ್ದೇನು ಸುಬಾಬಿಲ್ ಗಿಡ ಬೀಜ, 10 ರೂಪಾಯಿ ಗಮ್ಮು, ಒಂದು ರಟ್ಟು ಒಯ್ದಿದ್ದೆ ನಾನು, ಯಾವುದು ಡೈರಿ ಮಿಲ್ಕ್ ಚಾಕ್ಲೇಟ್ ರಟ್ಟು ಒಯ್ದಿದ್ದೆ. ಅಲ್ಲಿ ನಾನು ಅದನ್ನು ಭಾಗವಹಿಸಿದ್ಮೇಲೆ ಅಲ್ಲಿ ನನ್ನ ಕ್ರಾಫ್ಟ್ ಇದ್ದಮ್ಮ ಇಲ್ಲಿಗೆ ಬಂದಮೇಲೆ ಒಂದು ಸರ್ಟಿಫಿಕೇಟ್ ಬಂತು ನಂದು. ಆವಾಗ ಕೆಲವೊಂದು ಕೋಆಪರೇಟಿವ್ ಸೊಸೈಟಿ ಎಲ್ಲ ಗೆಸ್ಟ್ ಆಗಿ ನನ್ನ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದರು. ಗೆಸ್ಟ್ ಆಗಿ ಯಾವ ಥರ ಅಂದ್ರೆ ಮಹಿಳೆಯರಿರ್ತಾರೆ ಸ್ವಸಹಾಯ ಸಂಘದಲ್ಲಿ, ಅವರಿಗೆ ಅಲ್ಲಿ ಏನಿಲ್ಲ ಅಂದ್ರೆ ಒಂದು ಕ್ಲಾಸಲ್ಲಿ ಒಂದು 100-150 ಅಥವಾ 200 ಜನ ಇರ್ತಾರೆ
1: ಸದಸ್ಯರು, ಒಂದೊಂದು ಗುಂಪಲ್ಲಿ ಸುಮಾರು ಜನ ಇರ್ತಾರೆ,
0: ಸುಮಾರು
1: 30 ಜನ ಇರ್ತಾರೆ ಒಂದೊಂದು ಗುಂಪು.
0: ಅದ್ರಂಗ ಒಂದು 10 ಅಥವಾ 11 ಗ್ರೂಪ್ ಅವ್ರು ಬರ್ತಾರೆ ಒಂದು ತರಬೇತಿ ಒಳಗೆ,
1: ಒಂದೊಂದು ಗ್ರೂಪ್ ಅಲ್ಲಿ 10-15 ಜನ ಬರ್ತಾರೆ,
0: ಅಂದ್ರೆ ಅಲ್ಲಿ 100-105 ಜನ ಇರ್ತಾರೆ. ಆ ತರ ತರಬೇತಿಗಳು ಕೊಡಕ್ ಹೋದೆ ನಾನು. ಅಂದ್ರೆ ಒಂದು ದಿನ ಮನೆಯಲ್ಲಿ ಕೂತು ಹೆಣ್ಮಕ್ಳು ಏನ್ ಮಾಡ್ಬೇಕು, ಮನೆಯಲ್ಲಿ ಕೂತ ಹೇಗೆ ಅರ್ನ್ ಮಾಡ್ಬೋದು, ಬಾಕ್ಲಿ ಒಳಗೆ 10 ರೂಪಾಯಿ ಖರ್ಚು ಮಾಡಿ ತಂದೀನಿ ಅಂದ್ರೆ ಮತ್ತೆ ಬಾಕ್ಲಿ ದಟ್ಟಾದ ಹೋಗ್ಬೇಕಾದ್ರೆ 100 ರೂಪಾಯಿ ರೆಡಿ ಆಗಿರ್ಬೇಕು,
1: ಅದಕ್ಕೆ ವ್ಯಾಲ್ಯೂ 100 ರೂಪಾಯಿ ಆಗುವಂಗ ನೀವು ಮಾಡಿ ಕೊಡ್ಬೇಕು ಅನ್ನುವಂತ, ಹೆಂಗೆ ಮಾಡ್ಬೇಕು ಅನ್ನುವಂತ ತರಬೇತಿಯನ್ನ ನೀವು ಅವ್ರಿಗೆ ಕೊಟ್ರಿ.
0: ಅವರಿಗೆ ತರಬೇತಿಗಳು ಕೊಡ್ತಾ ಹೋದೆ, ಅದು ರೀಚ್ ಚೆನ್ನಾಗಾಯ್ತು. ಕೆಲವೊಂದು ನಾನು ಕೊಟ್ಟು ಬಂದಲ್ಲಿ ಇವಾಗ 100 ಮಂದಿ ಮಾಡ್ತಾರಂತ ಆಗಲ್ಲ, ಆದ್ರೆ ಎಲ್ಲೋ ಒಂದು 10 ಜನ ಆಸಕ್ತಿ ಉಳ್ಳಾರಿರ್ತಾರೆ. ನೆಕ್ಸ್ಟ್ ಕಾಲ್ ಮಾಡೋರು, ಮೇಡಮ್ ಅವರೇ ನಮಗೆ ಇದು ಬಹಳ ಇಷ್ಟ ಆಗಿದೆ, ನೀವೇನಾದ್ರೂ ಇನ್ನೊಂದ್ಸತ ಬಂದು ಹೇಳ್ಕೊಡ್ತೀರಾ ನಮಗೆ, ಇನ್ನೊಂದ್ಸತ ಬರ್ತೀರಾ. ಪ್ರತಿಯೊಂದು ಇವೆಂಟ್ ಅಲ್ಲಿ ಹೋದ್ರೆ, ಪ್ರತಿಯೊಂದು ಕ್ಲಾಸಲ್ಲಿ ಹೋದ್ರೆ ಇದೇ ಮಾತು ಬರುತ್ತೆ, ಬಟ್ ಅವ್ರು ಮಾಡಿದ್ಮೇಲೆ ಕೆಲವೊಂದರು ಇವಾಗ ಅವರು ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ನಾನು ಯಾರಿಗೆ ತರಬೇತಿಗಳು ಕೊಟ್ಟಾ ಇದ್ದೀನಿ ಅವ್ರು ಇವಾಗ ಚಿಕ್ಕ ಚಿಕ್ಕ ಕಿವೆಗಳು ಮಾಡ್ತಿದ್ದಾಳ, ರಾಖಿ ಮಾಡ್ತಾ ಇದ್ದಾರ, ಸೀರೆ ಪಿನ್ನ ಮಾಡ್ತಿದ್ದಾರ. ಇವಾಗ ಅವ್ರವ್ರ ಮಕ್ಕಳಿಗೆ ಇವಾಗ ನೋಡ್ರಿ ಮದ್ವೆ ಆಗ್ಬೇಕಂದ್ರೆ ಹಳದಿ ಶಾಸ್ತ್ರ ಅದು ಪ್ರೌಢ ಅವೇನು ಅಕ್ಕಂತಾರ ಊದ್ವೆಲ್ಲ ಅಕ್ಕಂತಾರ, ಅವ್ ಅಕ್ಕಂದಿಲ್ಲ ಅಂದ್ರೆ ಮದ್ವೆನೇ ಆಗಲ್ಲ. ಬ್ಲೌಸ್ ಲೈನಿಂಗ್ ಬ್ಲೌಸ್ ಬರುತ್ತಲ್ಲ ನಾ ಆ ಬಟ್ಟೆಯಿಂದ ಮಾಡೋದು, ಅದು ಬಟ್ಟೆ ನಾನು 20 ರೂಪಾಯಿ ಕೊಟ್ಟು ಬಟ್ಟೆ ತರಂಗಿಲ್ಲ, ಟೈಲರ್ ಹತ್ರ ಸಾಕಷ್ಟು ಬಟ್ಟೆ ಬಿದ್ದಿರುತ್ತೆ, ವೇಸ್ಟ್ ಇರುತ್ತೆ. ಆ ಬಟ್ಟೆಯಲ್ಲೇ ಆ ಫ್ಲವರ್ಸ್ ಮಾಡೋದು, ರೆಡ್ ಅಥವಾ ಎಲ್ಲೋ ಆ ತರ ಫ್ಲವರ್ಸ್. ಅದು ಮೀಶೋದಲ್ಲಿ ನೋಡಿದ್ರೆ 350 ರೂಪಾಯಿ ಐತಿ, ನೀನು ಇಲ್ಲಿ 10 ರೂಪಾಯಿದಾಗ ರೆಡಿ ಮಾಡ್ಬೋದು. ಅದು ಆ ತರ ಮದ್ವೆಗಳು ಇರ್ತಪ್ಪ. ಬಟ್ ಅವ್ರು ನಾನು ಹೇಳಿ ತರಬೇತಿ ಕೊಡೋಕಿನ ಮುಂಚೆ ಅವ್ರಿಗೆ ನನ್ನ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಅದನ್ನು ಹೇಳ್ತಿದ್ನ. ಯಾಕೆ ಹೇಳು ಎಲ್ಲರಿಗೂ ಎಲ್ಲದೂ ಮಾಡಕ್ ಬರುತ್ತೆ, ಬಟ್ ಅದನ್ನ ಆ ವಸ್ತುನ ಎಲ್ಲಿ
1: ಮಾರ್ಕೆಟಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್,
0: ಬಹಳ ಇಂಪಾರ್ಟೆಂಟ್.
1: ನೀವು ಮಾಡಿ ಎಲ್ಲ ಕಲ್ತ್ರಿ, ಅದು ಮಾರ್ಕೆಟಿಂಗೇ ಆಗ್ಲಿಲ್ಲ ಅಂದ್ರೆ ನೀವು ಕಲ್ತಿದ್ದು ಬೇಸ್ಟ್ ಆಗುತ್ತೆ.
0: ಅವಾಗ
1: ನೀವು ಸ್ವಯಂ ನೀವು ಎಷ್ಟು ಯೂಸ್ ಮಾಡ್ತೀರಾ ಮಾಡ್ಲಿಕ್ಕೆ ಆಗಲ್ಲ,
0: ಆಗೋದಿಲ್ಲ. ಅವಾಗ ಹೇಳಿದೆ ನೀನು ಮಾಡಿದ ವಸ್ತುನ ನೀನು ಪ್ರತಿದಿನ ಏನು ಮಾಡ್ತೀವಿ ಒಂದು ಫೋಟೋ ತಕ್ಕೊಂಡು ಒಂದು ಸ್ಟೇಟಸ್ಗೆ ಇಟ್ಕ, ಒಬ್ಬರಿಲ್ಲ ಅಥವಾ ನಿನ್ನ ಮನೆಗಳು ನಿನ್ನ ಹತ್ರ ಏನಿಲ್ಲ ಅಂದ್ರೆ ನಮ್ಮ ಫೋನಲ್ಲಿ ಸೇವ್ ಒಂದು ಅಥವಾ 20 ಅಥವಾ 30 ಸೇವ್ ಆಗಿರ್ತೈತಿ, ಅದರಲ್ಲಿ ಒಂದು ಇಬ್ಬರಿಗಾದರೂ ಇಷ್ಟ ಆಗುತ್ತೆ. ಓಕೆ ಇವತ್ತೇನೋ ಮಾಡ್ತಿದ್ದಾಳೆ ಭುವನೇಶ್ವರಿ, ಏನೇ ಭುವನೇಶ್ವರಿ ಮಾಡಿ ನೀನು ಅಂತ ಕೇಳಿ, ಓಕೆ ಈ ಥರ ಮಾಡಿದ್ದೀನಿ ನಾನು ಅಂತ ಕೇಳಿದಾಗ ಓಕೆ ನನಗೊಂದು ಪೀಸ್ ಮಾಡಿಕೊಡೋ ನನ್ನ ಮಗಳಿಗೆ ಒಂದು, ಓಕೆ ಆ ಥರ ಕೇಳ್ಬೋದು. ಆ ಥರ ನೀವು ಏನೇನು ಮಾಡ್ತೀರಿ ಪ್ರತಿಯೊಂದು ಒಂದೊಂದು ಸ್ಟೇಟಸಲ್ಲಿ ಹಾಕಿರಿ, ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಿ ನೀವು. ಇವಾಗ ಮನೆಯಲ್ಲಿ ಮೊಬೈಲ್ ಅನ್ನೋದು ಕಡ್ಡಿಪಟ್ಟಣ ಇದ್ದಂಗೆ, ನಿನಗೆ ಬಂದಿಲ್ಲ ಮಾಡೋಕ್ಕಂದ್ರೆ ನಿನ್ನ ಮಗಳ ಹತ್ರ ಕ್ರಿಯೇಟ್ ಮಾಡ್ಕೆ ಅಥವಾ ನಿನ್ನ ಮಗನ ಹತ್ರ ಕ್ರಿಯೇಟ್ ಮಾಡ್ಕೆ, ಒಂದು ಐ ಡಿ ಮಾಡ್ಕೊಂಡು ನೀನು ಅವು ಮಾಡಿ ಈ ಥರ ಅವೈಲೇಬಲ್ ಇದೆ ನಮ್ಮ ಹತ್ರ, ನಿಮಗೆ ಬೇಕಾದ್ರೆ ಈ ನಂಬರಿಗೆ ಕಾಲ್ ಮಾಡೋ ಅಂತ ಹಾಕ್ಬಿಡೋದು ನೀನು, ನೀನು ಏನೇನು ಮಾಡ್ತೀವಿ ವಸ್ತುಗಳು ಅಂತೇಳಿ. ಬಟ್ ನಾನು ಹೋಗೋ ತರಬೇತಿಗಳನ್ನ ಕೊಡತ್ತಿರೋದು ಇದೇ ಥರ. ಇವಾಗ ರಾಖಿ ಮಾಡಿದೆ, ಹೋಗಿ ಶಾಪ್ಗಳು ಇರ್ತವೆ, ಒಂದು ಸ್ಟೇಷನರಿ ಶಾಪ್ ಒಂದು ಊರಲ್ಲಿ ಏನಿಲ್ಲ ಅಂದ್ರೆ ಒಂದು 30-40 ಇರ್ತವೆ, ಒಂದು ಶಾಪಲ್ಲಿ 10 ಪೀಸ್ ಕೊಡೋಣ ನಾವು, ಆಮೇಲೆ ಸೇಲ್ ಆಗುತ್ತೆ ಇಲ್ಲ ಅವ್ರಿಗೆ ಸೇಲ್ ಆಯ್ತು ಅಂದ್ರೆ ಆಮೇಲೆ ಕಾಲ್ ಮಾಡ್ತಾರೆ, ಓಕೆ ಮೇಡಮ್ ಅವ್ರಿಗೆ ನಿಮಗೆ ಕೊಟ್ಟಿದ್ದಲ್ಲ ಈ ಪೀಸ್ ಕೊಡು ಅಂತ ಕೇಳ್ತಾರೆ. ಅವಾಗ ಒಂದು ಏನಾದರೂ ಬಿಸ್ನೆಸ್ ಮಾಡಬೇಕು ಶಾಪ್ ಮಾಡಬೇಕು ಅಂದ್ರೆ 100,000 ರೂಪಾಯಿ ಬೇಕಿತ್ತು, ಈಗ ಹಂಗಲ್ಲ, ಈಗ ಮನೆಯಲ್ಲೇ ಕೂತು ಮಾಡ್ಬೋದು. ನಮಗೆ ಏನಂತಾರೆ ಫೋನು ಒಂದು ರೀತಿ ಒಳ್ಳೇದನ್ನು ಆಗಿದೆ ಕೆಟ್ಟದನ್ನು, ಬಟ್ ನಾವು ಒಳ್ಳೇದಕ್ಕೆ ಯೂಸ್ ಮಾಡ್ಕೋಬೇಕು. ನಾವು ಏನೋ ಸ್ಟೇಟಸ್ ನೋಡಿದೆ, ನಾನು ಇನ್ಸ್ಟಾಗ್ರಾಮ್ ನೋಡಿದೆ, ಅದು ಮಾಡೋ ಬದಲು ನೀನು ಏನು ಮಾಡಿರ್ತಿ ಅದನ್ನ ಕ್ರಿಯೇಟಿವ್ ಅದು ಮಾರ್ಕೆಟಿಂಗ್ ಮಾಡ್ಬೇಕಂತ ಮಾಡು, ಹೊಸ್ತ ಹೊಸ್ತಾಗಿ ನೋಡ್ಕೊಂತ ಹೋಗ್ಬೇಕು. ಆ ಥರದ ಪ್ರತಿಯೊಂದು ತರಬೇತಿಯಲ್ಲಿ ಹೇಳ್ಕೊಂತ ಹೋದೆ.
1: ಈ ಗ್ರೂಪ್ಗಳಿಗೆ ಹೆಣ್ಮಕ್ಳು ಗ್ರೂಪ್ಗಳಿಗೆ ಮಾತ್ರ ಹೇಳಿದ್ರು ಅಥವಾ ಸ್ಕೂಲ್ ಮಕ್ಕಳಿಗೆ ಈ ಥರ ಬೇರೆ ಬೇರೆ ಕಡೆ ಇದನ್ನೆಲ್ಲ ಹೇಳಿಕ್ಕೆ ಹೊರಟ್ರು ಹೆಂಗೆ?
0: ಈ ಥರ ಮಾಡೋ ಟೈಮ್ಗಲ್ಲಿ ಒಂದು ಅಂಜು ಅಕ್ಕ ಅಂತ ಒಬ್ರು ಸಿಕ್ಕರು, ಅವ್ರು ಆನೆಗುಂದ್ರೆ, ಅವರು ಕ್ರಾಫ್ಟ್ ಅವರೇ. ಅವರಂದ್ರು ಭೂನಿ ನೀನು ಮಾಡ್ತಾ ಇದೆಯಲ್ಲ ಕೆಲಸ, ಒಂದು ಸ್ಕೂಲ್ ಇದೆ ಅಲ್ಲಿ ಸಹ ಉದ್ಯೋಗ ತರಬೇತಿಗಳು ಕೊಡ್ತೀಯಾ ನೀನು ಅಂತ ಕೇಳಿದ್ರು ಅವ್ರು ನನಗೆ. ಆ ಸರಿ ಅಕ್ಕ ನಾನು ಕೊಡ್ತೀನಿ. ಆ ಸ್ಕೂಲಿಗೆ ಹೋದೆ ಫಸ್ಟ್, ಎಲ್ಲಿ ಗಂಗಾವತಿಲಿ ಬಸಪಟ್ಟಣ ಅಂತೇಳಿ. ಆ ಸ್ಕೂಲಲ್ಲಿ ಫಸ್ಟ್ ವೃತ್ತಿ ಶಿಕ್ಷಣ ಅಂತ ಕೊಟ್ಟೆ ನಾನು. ಅಲ್ಲಿ ಹೆಂಗಂದ್ರೆ ಇವಾಗ ಎಲ್ಲರೂ ಟೆಂತ್ ಇದ್ರೆ ಎಲ್ಲರೂ ಓದಿ ಎಲ್ಲರೂ ಜಾಬ್ ತಗೊಂತಾರಂತ ಆಗಂಗಿಲ್ಲ, ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಕಲೆ ಇರಬೇಕು. ಹಾಗಾಗಿ ಈ ಗೌರ್ಮೆಂಟ್ ಏನ್ ಮಾಡಿತ್ತು, ವೃತ್ತಿ ಶಿಕ್ಷಣ ಅಂತ ಒಂದು ಕ್ಲಾಸ್ ಮಾಡಿತ್ತು. ಅಲ್ಲಿ ನಾನು ಕ್ಲಾಸ್ ಹೇಳಕ್ ಹೋದ್ ಹಂಗಾಗಿ ನನಗೆ ಅಲ್ಲಿ 295 ಸ್ಕೂಲ್ ಸಿಕ್ಕು ನನಗೆ. ಬಟ್ 295 ಸ್ಕೂಲ್ ಮಾಡಕ್ ಆಗಿಲ್ಲ ನನಗೆ, ಯಾಕಂದ್ರೆ ಟೈಮ್ ಸಿಗ್ಲಿಲ್ಲ. ಅದ್ರ ಬರೋದೇ ನವೆಂಬರ್ ಎಂಡಲ್ಲಿ ಬರುತ್ತೆ. ಅದು ನನಗೆ ಎಷ್ಟು ಆಸಕ್ತಿ, ದಿನ ಒಂದು ಸ್ಕೂಲ್ ಮಾಡ್ತಿದ್ದೆ, ಎರಡು ಸ್ಕೂಲ್ ಮಾಡ್ತಿದ್ದೆ, ನನಗೆ ಎಷ್ಟು ಕಂಫರ್ಟ್ ಆಗುತ್ತೆ ನಾನು ಅಷ್ಟು ಮಾಡ್ತೇವೆ. ಬಟ್ ಎಕ್ಸಾಮ್ ಮೂಮೆಂಟ್ ಅಲ್ಲಿ ಬಂದ್ಬಿಡ್ತಾವೆ ಇವೆಲ್ಲ. ಹಾಗಾಗಿ ಅಲ್ಲಿ ಎಷ್ಟೋ ಜನಕ್ಕೆ ಮಕ್ಕಳು ಮಾಡಿದೆಲ್ಲ ಮಕ್ಕಳಲ್ಲಿ ಖುಷಿ ನೋಡಿದೆ ನಾನು, ಅಲ್ಲೇ ಮಾಡ್ತಾ ಇರೋದು ಮಕ್ಕಳ ತಲೆಯಲ್ಲಿ ಇಟ್ಕೊಳೋದು. ನೆಕ್ಸ್ಟ್ ನಾನು ಆ ನಂಬರ್ ಕೇಳ್ತಾ ಇದ್ರು, ನಂಬರ್ ಕೊಟ್ಟಮೇಲೆ ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ನನಗೆ ಅಲ್ಲಿ ಮೆಸೇಜ್ ಹಾಕೋರು, ಮೇಡಮ್ ಅವರೇ ನಾವು ಮಾಡಿವಿ ನೋಡಿ, ಇಲ್ಲ ವಾಟ್ಸಪ್ ಅಲ್ಲಿ ಕಳ್ಸೋರು, ಮೇಡಮ್ ಅವ್ರೆ ನೆಕ್ಸ್ಟ್ ಟೈಮ್ ಬರ್ತೀರಾ, ನಾವು ಈ ತರ ದುಡ್ಡು ಹೇಗೆ
1: ಕೆಲಸ ಏನಿದ್ರೆ ನಿಮ್ಗೆ ಖುಷಿ ಕೊಡ್ತದೆ,
0: ಖುಷಿ ಕೊಡ್ತು ನನಗೆ, ತುಂಬಾ ಖುಷಿ ಕೊಟ್ಟರು. ಇದರಲ್ಲಿ ದುಡ್ಡು ಮಾಡಿವೇ ಇಲ್ಲ ಇಂಪಾರ್ಟೆಂಟ್ ಇಲ್ಲ ನನಗೆ, ಅದರಲ್ಲಿ ಖುಷಿ ತುಂಬಾ ಕೊಟ್ಟಿದೆ ನನಗೆ. ಬಟ್ ಇವಾಗ ನನಗೆ ಹೇಳ್ಬೇಕಂದ್ರೆ ಇವಾಗ ಪ್ರತಿಯೊಂದು ಹೆಜ್ಜೆಗೂ ನಮ್ಮ ಮನೆಯವರು ತುಂಬಾ ಸಪೋರ್ಟಿಂಗ್ ಇದ್ದಾರೆ, ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇವಾಗ ನಾನು ಏನಾದರೂ ಮಾಡ್ಬೇಕಂದ್ರೆ ನನಗೆ ಅವಾಗಿತ್ತು, ನಾನು ಅವ್ರನ್ನ ಕೇಳ್ಬೇಕು, ಇವಾಗ ನಮ್ಮ ಮನೆಯವರೇ ಓಕೆ ನೀ ಮಾಡ್ತೀಯ ಆಗುತ್ತೆ ಮಾಡು ಅಂತಾರೆ,
1: ಮಾಡಬಹುದು ನೀವು ಅಂತ ನೀವು ಪುಷ್ ಮಾಡ್ತಾರೆ,
0: ಪುಷ್ ಮಾಡ್ತಾರೆ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇವಾಗ ನೋಡ್ತೀಯ ನಾನು ದುಡಿತಿದ್ದೆ, ನನ್ನ ಹೆಂಡತಿ ಯಾಕೆ ದುಡಿಬೇಕು, ಯಾ ಜನರೇಷನ್ ಹಂಗ ಐತೆ, ನನ್ನ ಹೆಂಡತಿ ಎಲ್ಲಿ ಹೋಗ್ಬಾರ್ದು, ನನ್ನ ಹೆಂಡತಿ ಮನೆಗೆ ಇರ್ಬೇಕು. ಬಟ್ ಅಂತದ್ರಲ್ಲಿ ನೀನು ಮಾಡು, ಬಟ್ ನೀನ್ ಏನ್ ಮಾಡಿದಿ ಎಷ್ಟು ಮಾಡಿದಿ ಅಂತ ನಿಜವಾಗ್ಲು ಇವತ್ತವರೆಗೂ ಅವ್ರು ಲೆಕ್ಕ ಕೇಳಿಲ್ಲ. ಇವತ್ತವರೆಗೂ ನೀನ್ ಏನ್ ಸಂಪಾದನೆ ಮಾಡ್ತಾ ಇದೀನಿ, ನಿನಗೆ ನಿನಗೆ ಎಷ್ಟು ಬರ್ತಾ ಇದೆ, ಓಕೆ ನೀನ್ ಮಾಡ್ತಾ ಇದೀಯಾ ಅದು ನಿನ್ನ ಇಷ್ಟ, ಇವತ್ತವರೆಗೆ ನೀನ್ ಇಷ್ಟ ಅರ್ನ್ ಮಾಡಿದ್ಯಾ ಅಂತ ಯಾವತ್ತೂ ಡಿಸ್ಕಸ್ ಮಾಡಿಲ್ಲ. ಮಾಡ್ತಾ ಇದೀಯಾ ಯಾರಿಗಾದ್ರೂ ಹೇಳು, ಬಟ್ ಒಳ್ಳೇದಾಗ್ಬೇಕು ಅವ್ರಿಗೆ ಒಂದು ಉದ್ದೇಶದಲ್ಲಿ.
1: ನಿಮ್ಮ ಡೆಲ್ಲಿ ಟ್ರೈನಿಂಗ್ ಹೋದೆ, ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದೆ ನಾನು, ಅಲ್ಲಿ ಏನು ಕಾಂಪಿಟೇಷನ್ ಎಲ್ಲರು ಬಂದಿದ್ರು, ಅವರೆಲ್ಲರ ಖರ್ಚಿನಕ್ಕೆ ನನ್ನ ಕಂಪೇರ್ ಮಾಡಿದ್ರೆ ನಂದು ಅಗ್ದಿ ಮಿನಿಮಮ್ ಖರ್ಚಿತ್ತು. ನನಗೆ ಬಂದದ ಪ್ರೈಸ್ ಮಾತ್ರ ಸೆಕೆಂಡ್ ಪ್ಲೇಸ್ ಬಂದೆ ನಾನಂತೆ ಅಂದ್ರೆ. ನಿಮ್ಮ ಟ್ರೈನಿಂಗ್ ಕಳಿಸಿದವ್ರು ಏನು ಹೇಳಿದ್ರು ನಿಮ್ಗೆ ಆ ಟೈಮಲ್ಲಿ?
0: ಅವ್ರು ತುಂಬ ಖುಷಿಪಟ್ಟರು ಈ ಥರ ನೀನು ಮಾಡಿದ್ದು. ಅಲ್ಲಿ ನಾನು ಮಾಡಿದ್ದು ಬೀಜ, ಬಟ್ ಅಲ್ಲಿ ಹೋದ ನಾನು ತುಂಬ ನ್ಯೂಟ್ರಲ್ ಆಗ್ಬಿಟ್ಟೆ. ನಾನು ಅವಳ ಇದ್ದು ರೇಷ್ಮೆ ದಾರ ಇದ್ದು ಅದೆಲ್ಲ ನೋಡಿ ಒಂಥರ ನನಗೆ ಇದಾಗ್ಬಿಡ್ತು,
1: ಗಿಲ್ಟ್ ಫೀಲ್ ಆಯ್ತು.
0: ಗಿಲ್ಟ್ ಫೀಲ್ ಆಯ್ತು, ನಾನು ಸುಮ್ಮನೆ ಬಂದ್ಬಿಟ್ಟೆ. ನಾನು ಇಲ್ಲಿಗೆ ಬರಬಾರ್ದಿತ್ತು, ನಾನು ಇಲ್ಲಿಗೆ ನಾನು ಅವ್ರಿಗೆ ಏನು ಮಕ್ಕ ತೋರಿಸ್ಲಿ, ಎಲ್ಲ ಕೊಟ್ಟರು ಫ್ಲೈಟ್.
1: ನೀವು ಏನು ಹೇಳ್ತಾ ಇದ್ರಲ್ಲ ಅಕಸ್ಮಾತ್ ನೀವು ಅದರಿಂದ ಹಿಂದೆ ಬಂದಿದ್ರಂದ್ರೆ ನೀವು

0: ಆಮೇಲೆ ಸ್ಕ್ರೀನ್ ಮೇಲೆ ಹಾಕ್ತಾರೆ ನಾವು ಏನೇನು ಮಾಡ್ತೀವಿ ಅಂತೇಳಿ. ಆ ಸ್ಕ್ರೀನ್ ಮೇಲೆ ನಿಮ್ದು ಕೊಟೇಶನ್ ಕೊಟ್ಟಾಗ ನಂದು 10 ರೂಪಾಯಿ ಬೀಜ, 10 ರೂಪಾಯಿ ಗಮ್ಮು, ಡೈರಿ ಮಿಲ್ಕ್ ಚಾಕ್ಲೇಟ್ ಕವರ್ ಅಂತ ಬರೆದಿದ್ದೆ ನಾನು ಅದರಲ್ಲಿ. ಕೇಳ್ತಾರೆ ಕಾಸ್ಟ್ ಎಷ್ಟು ಅಂತ. ಒಬ್ಬರದ್ದು 1830, ಒಬ್ಬ 1670 ರೂಪಾಯಿ ಆಗಿತ್ತು ಕಾಸ್ಟ್. ಮಾಡಿದ್ಮೇಲೆ ಕೆಲವೊಂದು ದೊಡ್ಡ ಆತರ ಕ್ರಾಫ್ಟಲ್ಲಿ ಅಲ್ಲಿ ಏನ್ ಮಾಡ್ತಾರೆ, ಅದ್ರದ್ದು ಕಾಸ್ಟ್ ಎಷ್ಟು ಬರುತ್ತೆ ಅಂತೇಳಿ ಅಲ್ಲೇ ಇದು ಮಾಡ್ತಾರೆ, ಜಡ್ಜ್ ಮಾಡ್ತಾರೆ ಈ ಕಾಸ್ಟ್ ಎಷ್ಟು ಬರುತ್ತೆ ಎಷ್ಟು ಇಲ್ಲ ಅಂತೇಳಿ. ಹಂಗೆ ಮಾಡಿದಾಗ ನಾನು ಮಾಡಿ ಹೋಗಿ ಸುಮ್ಮನೆ ಕೂತ್ಬಿಟ್ಟೆ ನಾನು, ಹಿಂದನೂ ನೋಡಿಲ್ಲ ಮುಂದನೂ ನೋಡಿಲ್ಲ, ಹೋಗಿ ಎಲ್ಲೋ ಒಂದು ಮೂಲೆಯಲ್ಲಿ ಹಿಂದ್ಗಡೆ ಕುಂತೆ ಚೇರಲ್ಲಿ.
1: ಅಂದರೆ ನನಗೆ ಇದರಲ್ಲಿ ಏನು ಅಂದರೆ ಪ್ರೈಸ್ ಇರಲಿ, ನಂದು ಪ್ರಾಡಕ್ಟ್ನ ಮೋಸ್ಟ್ಲಿ ಇವರು ತೋರ್ಸೂ ತೋರ್ಸಂಗಿಲ್ಲ ಅಂತ ಒಂದು ಫೀಲಿಂಗ್ನೊಳಗೆ ನೀವು ಹಿಂದೆ ಕೂತ್ಕೊಂಡಿದ್ದೆ.
0: ಹಿಂದೆ ಕೂತ್ಕೊಂಡೆ ನಾನು ಸೆಕೆಂಡ್ ಇದರಲ್ಲಿ ಚೇರಲ್ಲಿ ಕುಂತಿದ್ದೆ. ಅದು ಮಾಡಿದ್ಮೇಲೆ ನಾನು ಸೆಕೆಂಡ್ ಚೇರಲ್ಲಿ ಕೂಡಲಿಲ್ಲ, ಹೋಗಿ ಹಿಂದೆ ಕುಂತೆ ನಾನು ಹೋಗಿ. ಓಕೆ ಬಂದೀನಿ
1: ಮಾಡೀನಿ
0: ಮಾಡಿ
1: ಏನು ಆಗಲ್ಲ ಇದು
0: ಆಗೋದಿಲ್ಲ ಅಂತ. ಆಮೇಲೆ ಸೆಕೆಂಡ್ ಅನೌನ್ಸ್ಮೆಂಟ್ ಬಂತು ನನಗೆ, ಕರ್ನಾಟಕ ಭುವನೇಶ್ವರಿ ಕ್ರಾಫ್ಟ್ ಅಂತೇಳಿ ಕರೆದ್ರು ಅವರು. ಎದ್ದು ಬಂದೆ, ಎದ್ದು ಬರ್ತಿದ್ದೀನಿ, ನರ್ವಸ್ ಆಗ್ತಾ ಇದ್ದೀನಿ, ತುಂಬ ನರ್ವಸ. ನಾನು ಬೀಜ ಅವ್ರು ಅಷ್ಟೆಲ್ಲ ರೇಷ್ಮೆ ದಾರ ಅವಳ ಎಲ್ಲ ತಂದು ಮಾಡಿದಾರ, ನಂದು ಬೀಜದಲ್ಲಿ 10 ರೂಪಾಯಿ ಬೀಜದಲ್ಲಿ, ಅದು ಗಿಡದ ಬೀಜದಲ್ಲಿ ಆರಿಸ್ಕೊಂಬಂದಿದ್ದೀನಿ ನಾನು. ಸುಮ್ಮನೆ ನಾನು ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಕರೀತಿದ್ರ ಬರ್ತಾ ಇದ್ದೀನಿ, ಬಟ್ ಅಲ್ಲಿ ಬರೋ ಹೇಳಿ ನನ್ನ ಫೇಸಲ್ಲಿ ಒಂದು ಸ್ಮೈಲ್ ಅಲ್ಲ, ಒಂದು ಇದೂ ಇಲ್ಲ,
1: ಅಳದೊಂದು ಬಾಕಿ ಉಳಿದ
0: ಬಂದೇ ಉಳಿದಿದೆ ನನಗೆ, ಅಲ್ಲಿ ಏನು ಮಾತಾಡೋಕ್ಕೆ ಇಲ್ಲ. ಆಮೇಲೆ ಕರೆದ್ರು, ಅಲ್ಲಿ ಕರೆದ ಮೇಲೆ 2 ಆಪ್ಷನ್ಸ್ ಇಡ್ತಾರಲ್ಲಿ ಜಡ್ಜ್ ಅಕಡೆ ಕಡೆ ನಿಂತಿದ್ರು. ಫಸ್ಟ್ ಪೇಜ್ ಅಹಮದಾಬಾದಿಗೆ ಬಂತು ಅದು, ಸೆಕೆಂಡ್ ಕರ್ನಾಟಕ ಭುವನೇಶ್ವರಿ ಅಂದ್ರೆ. ಅಲ್ಲಿ ಹೇಳ್ತಿನಲ್ಲ ನನಗೆ ಮಾತೂ ಬರಲಿಲ್ಲ ಅಲ್ಲಿ ನನಗೆ. ಆವಾಗ ಅನ್ಕೊಂಡೆ ನಾವು ಯಾವ ಕೆಲಸ ಮಾಡ್ತೀವಿ ನಮಗೆ ಗೊತ್ತಿರಬೇಕು, ಆ ಕೆಲಸದ ಮೇಲೆ ಶ್ರದ್ಧೆಯಿಂದ ಮಾಡಿದೀವಿ ಅಂತ
1: ಕಾನ್ಫಿಡೆನ್ಸ್ ಇರ್ಬೇಕು,
0: ಕಾನ್ಫಿಡೆನ್ಸ್ ಇರ್ಬೇಕು. ನಾನು ಏನು ಕೆಲಸ ಮಾಡ್ತೀನಿ, ನಾನು ಏನಿಲ್ಲ ಅಂತ ಅದು ರೀಚೇಬಲ್ ಆಗಿ ಆಗುತ್ತೆ. ಯಾವತ್ತಿಗೂ ಇನ್ನೊಬ್ಬರ ತೋರಣೆಗೋಸ್ಕರ ಯಾವತ್ತೂ ಕೆಲಸ ಮಾಡಬಾರ್ದು. ಇನ್ನೊಬ್ಬರಿಗೆ ನಾವು ನಮಗೆ ಏನು ಗೊತ್ತಿದೆ, ನಮ್ಗೆ ಎಷ್ಟು ಗೊತ್ತಿದೆ, ಅಷ್ಟು ನಾವು ಮಾಡಲೇಬೇಕು, ಅದು ಮಾಡಬೇಕು ಮೇನ್ ಆಗಿ. ನಾವು ಏನೋ ಅನ್ಕೊಂತಾರ, ಅವ್ರು ಏನೋ ಬಿಡ್ತಾರಂತ ನಾನು
1: ಬೇರೆಯವ್ರಿಗಾಗಿ ಮಾಡಬಾರ್ದು.
0: ಯಾವತ್ತಿಗೂ ಯಾವ ಕೆಲಸ ಆಗಲಿ ಬೇರೆಯವ್ರಿಗೋಸ್ಕರ ಯಾವತ್ತು ಮಾಡಬಾರ್ದು,
1: ನಮಗೋಸ್ಕರ
0: ನಮಗೋಸ್ಕರ ಫಸ್ಟ್ ನಾವು, ಆಮೇಲೆ ಇನ್ನೊಬ್ರು, ಯಾರೋ ಆಗಿರಲಿ, ಫ್ಯಾಮಿಲಿ ಆಗಿರಲಿ ಏನೋ ಆಗಿರಲಿ, ಫಸ್ಟ್ ನಿನಗೆ ಕಾನ್ಫಿಡೆನ್ಸ್ ಬೇಕು. ನೀವು ನನಗೆ ಕಾನ್ಫಿಡೆನ್ಸ್ ಇದ್ರೆ ತಾನೆ ನಮ್ಮ ಮನೆಯವರಿಗೆ, ಓಕೆ ನಿನಗೆ ಕಾನ್ಫಿಡೆನ್ಸ್ ಇದ್ರೆ ನೀನು ಮಾಡು ಅಂತಾರೆ. ಅದು ನನಗೆ ಕಾನ್ಫಿಡೆನ್ಸ್ ಇಲ್ಲ ರೀ, ನಾನು ಇದು ಮಾಡ್ತೀನಿ ಅಂದ್ರೆ ನಾಟ್ ಸಪೋರ್ಟಿಂಗ್ ಯಾರಾದ್ರೂ ಅಷ್ಟೇ. ಮೇನ್ ನನಗಿರ್ಬೇಕು ಅದು ಕಾನ್ಫಿಡೆನ್ಸ್, ನಾನು ಇದನ್ನ ಮಾಡಬಲ್ಲೆ, ಇದು ನಾನು ಮಾಡ್ತೀನಿ ಅಂತೇಳಿ.
1: ಸೊ ನಿಮಗೆ ಈ ಕರಕುಶಲ ವಸ್ತುಗಳ ತಯಾರಿಕೆ ಮಾಡೋದು ಮತ್ತೆ ಟ್ರೈನಿಂಗ್ ಕೊಡೋದು ಎರಡೂ ನಿಮಗೂ ಬಹಳ ಖುಷಿ ಕೊಟ್ಟಂತ ಕೆಲಸ,
0: ತುಂಬಾ ತುಂಬಾ ಮ್ಯಾಮ್.
1: ಇದರಲ್ಲಿ ಎಷ್ಟು ಗಳಿಸಿದೆ ಎಷ್ಟು ಉಳಿಸಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ಬೇರೆಯವರಿಗೆ ಒಂದು ಅವ್ರ ಕಾಲ ಮೇಲೆ ಅವ್ರ ಸ್ವಂತಿಕೆಯಲ್ಲಿ ನಿಂದಿರ್ಲಿಕ್ಕೆ ಒಂದು ನಾನು ಪ್ರೇರಣೆ ಆಗ್ತೀನಿ, ನಾನು ಅವ್ರಿಗೆ ಟ್ರೈನಿಂಗ್ ಕೊಡ್ತೀನಿ, ತರಬೇತಿ ಕೊಡ್ತೀನಿ ಅನ್ನುವಂಥ ಖುಷಿ ನಿಮಗೆ ತುಂಬ ಇದೆ.
0: ತುಂಬ ಇದೆ ಮ್ಯಾಮ್. ಇವಾಗ ನೋಡಿ, ನಾನು ನನ್ನ ಎಜುಕೇಶನ್ ನನಗೆ ಎಲ್ಲಾದರೂ ಜಾಬ್ ಮಾಡ್ಬೋದು, ಅಲ್ಲಿ ನನ್ನ ಮಕ್ಕಳಿಗೋಸ್ಕರ ನನ್ನ ಗಂಡನಿಗೋಸ್ಕರ ಅಷ್ಟೇ ಬದುಕ್ತೀನಿ ನಾನು. ಇದು ಎಲ್ಲರಿಗೋಸ್ಕರ, ನನ್ನಂತರ ಹೆಣ್ಮಕ್ಳು ಎಷ್ಟೋ ಜನ ಇರ್ಬೋದಲ್ಲ, ಮನೆಯಲ್ಲೇ ಕೂತಿರ್ಬೋದಲ್ಲ. ನೀನು ಹೊರಗಡೆ ಹೋಗಿ 500 ರೂಪಾಯಿ ದುಡ್ಡು ಬಂದರವ್ರಂದ್ರೆ ನೀನು ಮನೆಯಲ್ಲಿ ಕುಂತ್ಕೊಂಡು 250 ರೂಪಾಯಿ ದುಡಿಬೋದಲ್ಲ. ನೀನು ಹೊರಗೆ ಹೋಗೋದು ಬೇಡ. ಪ್ರತಿಯೊಂದು ಹೆಣ್ಮಕ್ಳಿಗೆ ಅವರವ್ರ ಸಂಪಾದನೆ ಅವ್ರು 1 ರೂಪಾಯಿ ಒಂದು ದುಡಿಬೇಕು. ಅವರು
1: ಸ್ವಂತಿಕೆಯಲ್ಲಿ ಗಳಿಸಿದಂತ ದುಡ್ಡಿಗೆ ಮಹತ್ವ ಅವ್ರಿಗೆ ಬಹಳ ಇರ್ತದೆ ಅಂತ.
0: ತುಂಬಾ ತುಂಬಾ
1: ಯಾರು ಗಳಿಸ್ತಾರಲ್ಲ ಅವ್ರಿಗೆ. ನಿಮ್ಮ ಪ್ರಾಡಕ್ಟ್ ಮನೆಯಲ್ಲಿ ಸಿಗುವಂತ ಒಂದು ವಸ್ತುಗಳನ್ನ ಬಳಕೆ ಮಾಡ್ಕೊಂಡು ನಾ ಮಾಡ್ತೀನಿ ಅನ್ನುವಂಥದ್ದು. ಇನ್ನು ಮಾರ್ಕೆಟಿಂಗ್ ಬಗ್ಗೆ ನೀವು ಹೇಳಿಲ್ಲ.
0: ಮಾರ್ಕೆಟಿಂಗ್ ಮ್ಯಾಮ್, ಫಸ್ಟ್ ನಾನು ದಾಕಿಶ್ಕಿಂದ ಟ್ರಸ್ಟಿಗೆ ಕಳಿಸ್ಕೊಡ್ತಿದ್ದೆ, ಬೆಂಗಳೂರೆಲ್ಲ ಕಳಿಸ್ಕೊಡ್ತೈತಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ ಮ್ಯಾಮ್ ನಮಗೆ ಆರ್ಡರ್ಸ್. ನೆಕ್ಸ್ಟ್ ಒಬ್ಬರು ಕ್ಲೈಂಟ್ಗಳು ನಾವು ಏನು ಹಾಕಿರ್ತೀವಿ ಚೆನ್ನಾಗಿತ್ತು ಅಂದ್ರೆ ನೆಕ್ಸ್ಟ್ ಮತ್ತೆ ಅವರೇ ಕಾಲ್ ಮಾಡ್ತಾರೆ. ಮೊನ್ನೆ ನವೆಂಬರ್ 1 ಅಂತ ಬಂತು, ಅಲ್ಲಿ ಕಂಸಾಳೆ ಅಂತ ಬರುತ್ತೆ, ಕಂಸಾಳದಲ್ಲೇ ಡೋಲು ಬಡಿತಾ ಇದು ಮಾಡ್ತಾರೆ, ಅದನ್ನ ಇದೇ ಬಟ್ಟೆಯಲ್ಲೇ ಮಾಡಿದ್ವಿ ನಾವು. ನಾವು ಇದೇ ತರ ಬಟ್ಟೆ ಮಾಡಿ ಬಲಕೆ ಆರ್ಡರ್ ಕೊಡ್ತೀವಿ. ನೆಕ್ಸ್ಟ್ ಏನಾದ್ರೂ ಡ್ಯಾನ್ಸ್ ಶೋ ನಡೀತಿರ್ತೈತಿ, ಅಲ್ಲೆಲ್ಲ ಬೇಕಾಗ್ತಾವ ಅವ್ರಿಗೆಲ್ಲ.
1: ಆರ್ಡರ್ಗಳ ಅವಕಾಶಗಳು ನಿಮಗೆ ಹೇಗೆ ಸಿಕ್ಕುವ? ಹೇಗೆ
0: ಸಿಕ್ಕು ಮ್ಯಾಮ್, ನೀವು ಸಿಕ್ತು ನನಗೆ. ಅದಕ್ಕೆ ಅಂತ ಇವತ್ತು ಕೆಲವೊಂದು ಜನ ಇದ್ದಾರೆ. ಯಾಕೇಳ ನಾನು ಇದನ್ನ ಒಬ್ಬಳೆ ಮಾಡಕ್ಕಂತೂ ಆಗಲ್ಲ. ಇವಾಗ ನಾನು ನಿಜ ಹೇಳ್ತ, ಇವಾಗ ಯಾವಾಗ್ಲೂ ಆರ್ಡರ್ ಅವ್ರು 9 ಜನ ಅದಾರ ಕ್ರಾಫ್ಟ್ ವರ್ಕರ್
1: ನಿಮ್ ಜೊತೆಗೆ,
0: ನಮ್ ಜೊತೆಗೆ. ಅವ್ರಿಗೆ ಆರ್ಡರ್ ಬಂತ, ನೀನೊಂದ್ 5 ಪೀಸ್ ಮಾಡಮ್ಮ, ನೀನೊಂದ್ 5 ಪೀಸ್ ಮಾಡು, ನೀನೊಂದ್ 5 ಪೀಸ್ ಮಾಡು,
1: ಎಲ್ಲರೂ ಶೇರ್ ಮಾಡ್ತೀವಿ,
0: ಶೇರ್ ಮಾಡ್ಕೊಂಡ್ಬಿಡ್ತೈತಿ. ವೆಸ್ಟರ್ನ್ ಬೆಂಗಾಲಿಂದ ಒಂದೆರಡು ಕೀ ಚೈನ್ಗಳು ಬಂದದ್ದು ಮ್ಯಾಮ್. ಓಕೆ, ಅವರಲ್ಲಿಂದ ಆರ್ಡರ್ ಬಂದು ನಾವು ಇಲ್ಲಿಂದ ಮಾಡಿ ಕೊರಿಯರ್ ಚಾರ್ಜ್ ವಿತ್ ಅವರೇ ಹಾಕ್ತಾರೆ. ಟೈಮ್ ಅನ್ನೋದು ರಿಟರ್ನ್ ಮತ್ತೆ ತೋರಿಸುತ್ತೆ. ಮೇನ್ ತಾಳ್ಮೆ ಮುಖ್ಯ ಅಷ್ಟೇ ನಮಗೆ.
1: ಅಂದ್ರೆ ಹಂಗೆ ನಮಗೂ ಅವಕಾಶಗಳು ಸಿಗ್ತವೆ, ಆ ಅವಕಾಶಗಳು ಸಿಕ್ಕಾಗ ನಾವು ಗ್ರ್ಯಾಬ್ ಮಾಡ್ಕೋಬೇಕು ಅಂತ ಹೇಳಂದ.
0: ಎಸ್, ನಿಜ ಮ್ಯಾಮ್. ಒಂದು ಕ್ರಾಫ್ಟ್ ಏನಾದ್ರೂ ಹೇಳ್ಕೊಟ್ರೆ, ನಾವು ಒಂದು ತೋರಿಸ್ಕೊಟ್ರ 10 ಮಾಡ್ತಾವ ಮಕ್ಕಳು. ಶ್ರೀಮಂತರು ಅಂತಿರಲ್ಲ ಎಲ್ಲ ತಂದೆ ತಾಯಿ, ಅದು ತಾನೆ. ಯಾವಾಗ್ಲೂ ನಾನು ಸಂಪಾದನೆ ಮಾಡಬಲ್ಲ ಅಂತ ಇರ್ಬೇಕು ಪ್ರತಿಯೊಂದು ಹೆಣ್ಣಿಗೆ. ನಮ್ ಜೀವನ ಹೇಗ್ ಬರ್ತತಿ ಅಂತ ಅನ್ನೋಕ್ಕಾಗಲ್ಲ. ಹೆಣ್ಮಕ್ಳು ಎಲ್ಲಾದು ಕಲಿಬೇಕು, ವಿದ್ಯೆ ಕಲಿಬೇಕಂದ್ರೆ ಬುದ್ಧಿ. ಯಾವತ್ತಿಗೂ ನಾವು ಜೀವನ ಮಾಡ್ಬೇಕಂದ್ರೆ ಒಂದು ಕಲೆ ಬೇಕು. ಡಿಗ್ರಿಗೆ ಅಲ್ವಿ ಇಲ್ಲ, ಇವಾಗ ಕಲೆಗೆ ಅಲ್ವಿ ಇದೆ ಮ್ಯಾಮ್. ಧೈರ್ಯ ಬೇಕು ಮೇನ್ ಆಗಿ. ಇವತ್ತು ತುಂಬಾ ತರಬೇತಿಗಳೆಲ್ಲ

0: ನಡೀತಾ ಇದೆ. ಯಾರ ಹತ್ರ ಕಲೆ ಇಲ್ಲ ಅಂತ ಹೇಳಕ್
1: ಅಂದ್ರೆ ಅದಕ್ಕೆ ಫೋಕಸ್ ಮಾಡ್ಲಿಕ್ಕೆ ಒಬ್ರು ಬೇಕು.
0: ಇಲ್ಲಿ ನನ್ನ ಮದ್ವೆ ಆದ್ಮೇಲೆ ಹಸ್ಬೆಂಡ್ ಮನೆಗೆ ಬಂದ್ಮೇಲೆ ನಾನು ಹೇಳ್ಬೇಕಂದ್ರ ನಾನೊಬ್ರು ರೈತರು ಏಂತಿ, ನಾನು ಅಮ್ಮ ಎಂಡಿ ನೀರ್ ಹಾಕಿದ್ರೆ ಸೈಡಿಂದ ಹೋಗ್ತಿದ್ವಿ, ನಾವು ಹೋದ್ಮೇಲೆ ಎಂಡಿ ನೀರ್ ಹಾಕಮ್ಮ ನೀನು ಅಂತಿದ್ವಿ. ಬಟ್ ಇಲ್ಲಿ ಬಂದ್ಮೇಲೆ ಸಗಣಿ ಕಸ, ಬಟ್ ಇಲ್ಲಿ ಬಂದ್ಮೇಲೆ ಜೀವನ ಹೇಗ್ ರೂಪಿಸ್ಕೋಬೇಕಂತ ಕಲ್ತು ಹಾಲು ಹಿಂಡದ ಕಲಿತೆ ನಾನು. ಕಡೆ ಎಲ್ಲ ನಮ್ಮ ಸೈಡು ಏನು ನೆಲ್ಲು ಅಥವಾ ಬಾಳೆ ಅಷ್ಟೇ ನಾವು ಅಲ್ಲಿ ನಾವು ನಾಟಿ
1: ಮಾಡಿ,
0: ಬದ್ನಿಕಾಯಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಗಿಡ ಎವ್ರಿಥಿಂಗ್ ಎಲ್ಲ ಇಲ್ಲಿ ನೋಡಿದಾಗ ನಾನು ಗಿಡಗಳು ನೋಡಿದ್ದಿಲ್ಲ ನಾನು, ಬಟ್ ಗೊತ್ತಿತ್ತು ಬೆಳೀತದೆ. ನಮ್ಮ ಕಡೆಗೆ ಅವೆಲ್ಲ ಬೆಳೆಯಲ್ಲ. ಹಸು ಏನಾದ್ರೂ ಕರು ಆಗ್ತದಂದ್ರ ನನ್ನ ಹೆತ್ತು ಮಗನ ಹೆಂಗ್ ನೋಡ್ಕೋ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೋಬೇಕು. ನನ್ನ ಮನೆಯಲ್ಲಿ ಇಲ್ಲಿ ಬಂದ್ಗಡ್ಲ ನನ್ನ ಆಕಳ ಇದ್ದು ಎತ್ತು ಇದ್ದು ಮನೇಲಿ ಇದ್ಮೇಲೆ ನಾನು ಎಲ್ಲ ಮಾಡ್ಲೇಬೇಕು ನಮ್ಮ ಮನೆಯವ್ರಿಗಂತ ಕಲಿ. ನನ್ನ ಅತ್ತೆ ಮಾವನು ಸಪೋರ್ಟ್ ಮಾಡಿ ಬಂದಿಲ್ಲ ಅಂತೇಳಿ ಅವ್ರು ನನಗೆ ಈ ಹಾಳಿಸ್ಲಿಲ್ಲ, ಅವರು ಕಲಿಬೇಕು ಅಂತ. ನಾನು ಹೊಲದಲ್ಲಿ ಕೆಲಸ ಮಾಡಿದೆ, ಹೋಗಿ ಹೋದ ವರ್ಷ ಟಮಾಟಿ ಅಥವಾ ಬದ್ನಿಕಾಯಿ ನಾಟಿ ಹಚ್ಚಿದ್ದು. ಕ್ರಾಫ್ಟ್ ಇದ್ದ ಕ್ರಾಫ್ಟ್ ಮಾಡ್ತಿದ್ದೆ, ಕ್ರಾಫ್ಟ್ ಇಲ್ದಾಗ ನಾನು ಹೊಲದಲ್ಲಿ ಹೋಗ್ತಿದ್ದೆ ಲೇಬರ್ ಜೊತೆಗೆ. ರೈತರಿಗೆ ಹೇಳ್ತಿನಲ್ಲ ನಮ್ಗೆ ಲಾಸಿ ಜಾಸ್ತಿ,
1: ಮಳೆ
0: ಸರಿಯಾಗಿ ಆಗ್ಲಿಲ್ಲ,
1: ಬೆಳೆಗಳಿಗೆ ಏನು ರೋಗ ಬರಬಾರ್ದು, ನಿಮ್ಗೆ ಫಸಲು ಕೊಡ್ಬೇಕಾದ್ರೆ ಇವೆಲ್ಲ ಇರ್ತವೆ.
0: ಬಟ್ ನನ್ನ ಮನೇಲಿದ್ದಾಗ ನನಗೆ ಓದಿದ್ದೀನಿ ನಾನು ಇಷ್ಟು ಮಾತ್ರ ಮಾಡಬಲ್ಲೆ ಅಂತ ನನಗಿತ್ತು. ನನಗೆ ಇಲ್ಲಿ ಬಂದ್ಮೇಲೆ ನೀನು ಹೊರಗಡೆ ಬಿಟ್ಟರು ಬದುಕಬಲ್ಲೆ, ನಾನು ಒಳಗಡೆ ಇದ್ರು ಬದುಕಬಲ್ಲೆ ಅಂತ ಒಂದು ಜೀವನ ಪಾಠ ಕಲಿತೆ.
1: ನಾನು ಯೋಚನೆ ಮಾಡುವ ಲಹರಿ ಏನಿದೆಲ್ಲ ವಿಶಾಲ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ
0: ಬೇಜಾರು ಪಡ್ಲಿಲ್ಲ. ನಾನು ನನ್ನ ಲೈಫಲ್ಲಿ ನಾನು ಅಷ್ಟೆಲ್ಲ ಕಲಿತು ಬಂದು ನಾನು ಎ ಸಿ ರೂಮಲ್ಲಿ ಕುಂತ್ಕೊಂಡು ನಾನು ಇವತ್ತು ಹಿಂಡಿಗಸ ಬಳಿತಾ ಇದ್ದೀನಿ, ಇವತ್ತು ಹಾಲು ಹಿಂಡ್ತಾ ಇದ್ದೀನಿ ಅಂತ ಬೇಜಾರು ಆಗ್ಲಿಲ್ಲ. ಓಕೆ, ನಾನು ಹೊಸತನ ಏನೋ ಕಲಿತಾ ಇದ್ದೀನಿ ಇವ್ರ ಮನೆಯಲ್ಲ. ಈಗ ಯಾವಾಗಾದ್ರೂ ಒಂದ್ ಟೈಮ್ ಮಿಲ್ಕ್ ಹಾಕಿದಾಗ ಫೀಲೇ ಬೇರೆ,
1: ಎಲ್ಲಿ ಬಿಟ್ರು ಅದನ್ನ ನಿಭಾಯಿಸ್ಕೊಂಡು ಬರ್ತೀನಿ ಅನ್ನುವಂತ ಒಂದು ಧೈರ್ಯ ಫುಲ್ ಬಂದದ ನಿಮಗೆ.
0: ಎಸ್ ಎಸ್ ಎಸ್. ಇವಾಗ ಅದ್ರ ಜೊತೆನೆ ಈಗ ಎಲ್ಲಾದ್ರೂ ನಾನು ಬರ್ತಾ ಇದ್ದೀನಿ ಅಂದ್ರೆ ಭುವನೇಶ್ವರಿ ಮೇಡಮ್ ನಮಸ್ತೆ ಅಂತ ಗುರುತಿಸ್ತಾರ. ಇದಕ್ಕೆ ನಿಜವಾಗ್ ಹೇಳ್ಬೇಕಂದ್ರ ಎಷ್ಟು ಕೃತಜ್ಞತೆ ಹೇಳಿದ್ರು ನಾನು ಇದಕ್ಕ ಸರಿ ಸಾಟಿ ಇಲ್ಲ.
1: ಕೇಳುಗರೆ ಕೇಳಿದ್ರಲ್ಲ, ಕರಕುಶಲ ಒಂದು ಏನು ನೈಪುಣ್ಯ ಗೊತ್ತಿತ್ತು ಅಂತ ಹೇಳಿದ್ರೆ ಅವರು ಹೆಂಗೆ ಜೀವನವನ್ನ ಕಟ್ಕೊಳ್ಬಹುದು ಅನ್ನುವಂಥ ವಿಷಯವನ್ನ ನಮ್ಮ ಭುವನೇಶ್ವರಿ ಅವರು ಹೇಳಿದರು. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಹತ್ರ ಇರುವಂತಹ ಕಲೆಗೆ ಒಂದು ಮೆರಗನ್ನು ಕೊಟ್ಟಾಗ, ಅದಕ್ಕೆ ಒಂದು ಏನು ಇನ್ನೊಂದಷ್ಟು ತರಬೇತಿಯನ್ನು ಪಡ್ಕೊಂಡಾಗ ಅವರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳಬಲ್ಲರು ಅನ್ನುವಂಥ ವಿಷಯವನ್ನು ಅವರು ನಮ್ಮೊಂದಿಗೆ ಹಂಚಿಕೊಂಡ್ರು. ತಮ್ಮ ಅನಿಸಿಕೆಗಳನ್ನು ಇದುವರೆಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಕೇಳುಗರೊಂದಿಗೆ ನಿಮಗೆ ತುಂಬ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ ಮ್ಯಾಮ್. ನನ್ನ ಫೋನ್ ನಂಬರ್ 8147 8743.

0: ಇದುವರೆಗೂ ಮಹಿಳೆಯರ ಆಸೆ ಆಕಾಂಕ್ಷೆ ಕನಸುಗಳು ಮತ್ತು ಸವಾಲುಗಳ ಕುರಿತ ಸಂದರ್ಶನಾಧಾರಿತ ಕಾರ್ಯಕ್ರಮ ಬದುಕಿನ ಪಯಣ ಕೇಳಿದ್ರಿ.
1: ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕರಕುಶಲ ವಸ್ತುಗಳ ತಯಾರಿಕಾ ತರಬೇತುದಾರರಾದ ಸಿಂಧನೂರಿನ ಭುವನೇಶ್ವರಿ,
0: ಪ್ರಸ್ತುತಿ ರಮಾ ಕುಲಕರ್ಣಿ,
2: ನಿರ್ವಹಣೆ ವೆಂಕಟೇಶ್ ದೇವಿನಬೇ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧುವರೇ, ಈಗ ಆಲಿಸೋಣ ಚನ್ನವೀರ ಕಣವಿ ವಿರಚಿತ ಭಾವಗೀತೆಯನ್ನು. ಹಾಡಿದ್ದಾರೆ HR ಲೀಲಾವತಿ.

ಶ್ರೋತೃ ಬಂಧವರೇ, ಭಾವಗೀತೆಯನ್ನು ಆಲಿಸಿದರೆ ಆಕಾಶವಾಣಿ ರಾಯಚೂರು FM ಕೇಂದ್ರ ಕೇಳುವರೇ, ಸಮಯ 9:10 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರಿಗೆ ಸಮಯ 9:45. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಮೂಡಿಬಲದೆ ಆರ್ ಪಿ ಪಟ್ನಾಯಕ್ ಹಾಗೂ ಶ್ರೇಯಾ ಘೋಷಾಲಿಯುಗಳ ಸ್ವರಗಳಲ್ಲಿ ಚಪ್ಪಾಳೆ ಚಿತ್ರದ ಗೀತೆ. ಸಂಗೀತ ಗುರುಕಿರಣ್, ಗೀತರಚನೆ ಕವಿರಾಜ್ ಅವರದು.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಇವುಗಳ ಸ್ವರಗಳಲ್ಲಿ ಮೂಡಿಬಲದೆ ಜಾಕಿ ಸಿನಿಮಾದ ಗೀತೆ, ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರದು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯುಗಳ ಕಂಠ ಸಿರಿಯಲ್ಲಿ ಮೂಡಿಬಲಿದೆ ಬಿಳಿಗಿರಿಯ ಬನದಲ್ಲಿ ಈ ಸಿನಿಮಾದ ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ರಾಜನ್ ನಾಗೇಂದ್ರ.

ಜಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬರಲಿದೆ ಮರೆಯಲಾಗದ ಕತೆ ಸಿನಿಮಾದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಜಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ, ಚಕ್ರವರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಲದೆ ಅದೃಷ್ಟವಂತ ಸಿನಿಮಾದ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಶ್ರೋತೃ ಬಾಂಧವರ ಈಗ ಆಯ್ದುಕೊಂಡಿದ್ದೇವೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರಿತಾ ಇವುಗಳ ಸ್ವರಗಳಲ್ಲಿರುವ ಹಾಲು ಜೇನು ಚಿತ್ರದ ಗೀತೆ. ಸಂಗೀತ ಜಿ ಕೆ ವೆಂಕಟೇಶ್, ಗೀತ ರಚನೆ ಚಿ ಉದಯ್ ಶಂಕರ್ ಅವರದು.
1: ಹೇಳಿದ್ರೆ ಕೇಳ್ತೀಯ?
2: ನಿಮ್ ಮಾತು ಯಾವತ್ ಕೇಳಿಲ್ಲ.
1: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
2: ಇಟ್ಟೆ.
1: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋಯ್ ಮಂಚದ ಮೇಲೆ.
2: ಏನ್ರಿ ಇದು ಇಷ್ಟತ್ನಲ್ಲಿ?
1: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
2: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನಾ?

ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಆಯಾಸ ಪಡದಿರು ಇನ್ನು ಹೋಗುತ್ತ ಹೀಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠ ಸಿರಿಯಲ್ಲಿ ಕೇಳೋಣ. ಸಂಯುಕ್ತ ಸಿನಿಮಾದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜಿಸಿದ್ದಾರೆ ಸಂಗೀತಂ ಶ್ರೀನಿವಾಸ ರಾವ್.

10:19:25 ಈ ಸಮಯದಲ್ಲಿ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳನ್ನು ಟ್ಯೂನ್ ಮಾಡಿ ರಾಯಚೂರು ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದಾರೆ. ಕೇಳುಗ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ವಿಜಯ್ ಪ್ರಕಾಶ್ ಮತ್ತು ಶ್ರೇಯಾ ಘೋಷಾಲ್ ಅವರ ಕಂಠ ಸಿರಿಯಲ್ಲಿರುವ ಕೋಟಿಗೊಬ್ಬ 2 ಚಿತ್ರದಿಂದ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಡಿ ಇಮಾನ್, ಸಾಹಿತ್ಯ ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್.

ಜಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಲಿದೆ ಸಿರಿ ಚಂದನ ಸಿನಿಮಾದ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಶ್ರೋತೃ ಬಂಧುವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿಬರಲಿದೆ ಶ್ವೇತಾ ಅವರ ಕಂಠಸಿರಿಯಲ್ಲಿ ಬ್ರಹ್ಮ ಸಿನಿಮಾದ ಗೀತೆ. ಗೀತೆ ಬರೆದು ರಾಗ ಸಂಯೋಜಿಸಿದ್ದಾರೆ ಗುರು ಕಿರಣ್.

ಶ್ರೋತೃ ಬಂಧುವರು, ಇದುವರೆಗೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರೆ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ ಆಗುತ್ತಲಿದೆ 10:32. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

ಮನಸ್ಸು ವಿವಿಧ ಭಾರತಿಯಲ್ಲಿ ಲೀನವಾಗಿರುವಾಗ ಮಧುರ ಮಧುರ ಈ ಘಳಿಗೆ ಮಧುರ ಕೆಜೆ ಯೇಸುದಾಸ್ ಅವರು ಎಸ್ ಜಾನಕಿ ಅವರೊಂದಿಗೆ ಹಾಡಿದ ಗೀತೆ ಕೇಳಿದಿರಿ. ಅರುಣ್ ಜೈಗೋಪಾಲ್ ಅವರ ರಚನೆ ಇದು. ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್. ಬಾಳು ಜೇನು ಚಿತ್ರದಿಂದ ಈ ಗೀತೆಯನ್ನು ಆರಿಸಿದ್ದು. ಸಮಯ 10:35 ಕೇಳ್ತಾ ಇದ್ದೀರಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು.

ಆನಂದನ ವಿವಿಧ ಭಾರತಿ ಕೇಳಿದ್ರಿ. ಶನಿ ಪ್ರಭಾವ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಜ್ಯೋತಿ ಅವರ ಧ್ವನಿಗಳಲ್ಲಿ, ಸೊರಟ್ ಅಶ್ವಥ್ ಅವರು ಬರೆದ ಗೀತೆ, ರಾಗ ಸಂಯೋಜನೆ ಎಂ ರಂಗರಾವ್.

ಅಪರಾಧಿ ಚಿತ್ರದ ಗೀತೆ ಕೇಳಿದಿರಿ. ಪಿ ಸುಶೀಲ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಸತ್ಯಂ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯನ್ನು ಬರೆದವರು ಚಿ ಉದಯಶಂಕರ್.

ಆಶೀರ್ವಾದ ಚಿತ್ರದ ಗೀತೆ ಕೇಳಿದಿರಿ. ಎಲ್ಆರ್ಈಶ್ವರಿ ಹಾಗೂ ಎಚ್ ಪಿ ಗೀತಾ ಅವರ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಅವರ ರಚನೆ ಕೇಳಿದಿರಿ. ನಾಗಕನ್ಯೆ ಚಿತ್ರಕ್ಕೆಂದು ಸಂಗೀತ ನೀಡಿದವರು ಸತ್ಯಂ.

ಸುಬ್ರಹ್ಮಣ್ಯಂ ಅವರು ವಾಣಿ ಜಯರಾಮ್ ಅವರೊಂದಿಗೆ ಹಾಡಿರುವ ಬಸವರಾಜ ಕೆಸ್ತೂರ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ, ಚಿತ್ರ ದೇವರೇ ದಿಕ್ಕೋ.

0: ಶ್ರೋತೃ ಬಾಂಧವರೇ, ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದಾರೆ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ, FM ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಕೇಳುಗ ಸ್ನೇಹಿತರೆ, ಈಗ ಸಮಯ ಸರಿಯಾಗಿ 11 ಗಂಟೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242,
2: 8700 01 4242.
3: ಆತ್ಮೀಯ ಕೇಳುಗರೆ, ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಧರಿಸಿದ ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ BM ಶರ್ವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಹನಿ ಹನಿ ಇಬ್ಬನಿ.

ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ಎಫ್ ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರೇ, ಈಗ ಸಮಯ ಸರಿಯಾಗಿ 11:02 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಅಮೆರಿಕದ ರಾಷ್ಟ್ರೀಯ ಉತ್ಪಾದಕರ ಸಂಘ ಆಯೋಜಿಸಿದ ಉದ್ಯಮಿಗಳ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು ಭಾರತದ ವಿಸ್ತರಿಸುತ್ತಿರುವ ಕೈಗಾರಿಕಾ ನೆಲೆ ಹಾಗೂ ನುರಿತ ಕಾರ್ಮಿಕ ವರ್ಗದ ಬಗ್ಗೆ ವಿವರಿಸಿದರು. ಭಾರತ ಮತ್ತು ಇಟಲಿ ದೇಶಗಳು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಒಮ್ಮತ ವ್ಯಕ್ತಪಡಿಸಿವೆ. ಇಟಲಿಯಲ್ಲಿ ನಿನ್ನೆ ನಡೆದ 2ನೇ ಭಾರತ ಇಟಲಿ ಜಂಟಿ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ಕುರಿತು ಚರ್ಚೆ ನಡೆಯಿತು. ಯುವ ರಚನಾಕಾರರು ಕೃತಕ ಬುದ್ಧಿಮತ್ತೆಯನ್ನು ನಾವೀನ್ಯತೆ ಮತ್ತು ಸಬಲೀಕರಣದ ಸಾಧನವಾಗಿ ಬಳಸಿಕೊಳ್ಳಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಯೂಟ್ಯೂಬ್ ಇಂಪ್ಯಾಕ್ಟ್ ಶೃಂಗಸಭೆ 2026 ಉದ್ದೇಶಿಸಿ ಅವರು ಮಾತನಾಡಿದರು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ವಕ್ಫ್ ಇಲಾಖೆ ಆಯೋಜಿಸಿರುವ ಕರ್ನಾಟಕ ಪರ್ವ 2026 ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಇಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟಿಸಲಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಹುತೇಕ ಕಡೆ ರಾತ್ರಿಯಿಡೀ ಜೋರು ಮಳೆಯಾಗಿದೆ. ಹನೂರು ತಾಲೂಕಿನಾದ್ಯಂತ ಸುರಿದ ಜೋರು ಮಳೆಗೆ ಒಡೆಯರಪಾಳ್ಯ ಮತ್ತು ಲೊಕ್ಕನಹಳ್ಳಿ ರಸ್ತೆ ಕೊಚ್ಚಿ ಹೋಗಿ ಹಳ್ಳ ಉಂಟಾಗಿದ್ದು ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು 3 ಅಕ್ಟೋಬರ್ ಭೋಪಾಲ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಬೆಲ್ ದಸರಾ ಮೈದಾನದಲ್ಲಿ ನಡೆದಿರುವ ರಾಜ್ಯ ಮಟ್ಟದ ಗೋಪಾಲಕ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಹೊಸ ಅಪರಾಧ ಕಾನೂನುಗಳ ಕುರಿತಾದ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಏಷ್ಯನ್ ಗೇಮ್ಸ್ 2026 ಮಹಿಳೆಯರ ಕಾಂಪೌಂಡ್ ಅರ್ಚರಿ ತಂಡ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ತಾನಿಪರ್ತಿ ಚಿಕಿತಾ, ಪ್ರತಿಕಾ ಪ್ರದೀಪ್ ಮತ್ತು ಜ್ಯೋತಿ ಸುರೇಖಾ ವೆನ್ನಂ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಾಮಾಜಿಕ ಮಾಧ್ಯಮದಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ಬಿಲ್ಲುಗಾರ್ತಿಯರ

ಅತ್ಯುತ್ತಮ ನಿಖರತೆ, ಸಂಯಮ ಹಾಗೂ ತಂಡದ ಸಮನ್ವಯ ದೇಶ ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಹೇಳಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 11:04. ಕೇಳೋಣ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಜನಪ್ರಿಯ ಗೀತೆಗಳು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಮಿಸ್ಟರ್ ಪ್ರೇಮಿ ಚಿತ್ರದ ಗೀತೆಯನ್ನ ಇನ್ನು ಮುಂದೆ ಪ್ರಸಾರ ಮಾಡ್ತಾ ಇದ್ದೇವೆ, ಹೇಮಂತ್ ಮತ್ತು ಶಮಿತಾ ಮಲ್ನಾಡ್ ಅವರ ಧ್ವನಿಯಲ್ಲಿ. ಕವಿರಾಜ್ ಅವರು ಬರೆದಂತಹ ಗೀತೆಗೆ ಎಸ್ ಪಿ ಚಂದ್ರಕಾಂತ್ ಅವರ ಸಂಗೀತ ನಿರ್ದೇಶನ.

ರವೀಂದ್ರ ಮುತ್ತಿ ಅವರು ಬರೆದಂತಹ ಗೀತೆ ಇದು. ನಿಜವಾಗ್ಲೂ ಪ್ರೇಮಿ ವಿರಹಿಯಾದಾಗ ಈ ರೀತಿಯ ಸಾಲುಗಳನ್ನು ಕೇಳಿದ್ರೆ ಖಂಡಿತ ಬಳಿಗೆ ಬರಬಹುದು ಅಂತ ಆಶಿಸ್ತಾ. ನಿಶಬ್ದ ಭಾಗ ಎರಡು ಚಿತ್ರದ ಗೀತೆ, ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಸತೀಶ್ ಆರ್ಯನ್ ಅವರ ಸಂಗೀತ ನಿರ್ದೇಶನ ಇದ್ದಂತಹ ಗೀತೆ. ಮತ್ತೊಂದು ಗೀತೆ ಹಾಗೂ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಇದು. ವಿಜಯ್ ಪ್ರಕಾಶ್ ಅವರೇ ಹಾಡಿದ್ದಾರೆ. ಪ್ರಸನ್ನ ಅವರು ಬರೆದಂತಹ ಗೀತೆಗೆ ಹರ್ಷವರ್ಧನ್ ರಾಜ್ ಅವರ ಸಂಗೀತ ನಿರ್ದೇಶನ. ಚಿತ್ರ ರತ್ನಮಂಜರಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಸಮಯ 11:30.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
2: 8700 01 4242.
3: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರೇ, ಸಮಯ 11:32 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

ನಿಮ್ಮ ಹತ್ರ ಐತಾ ಅಂತ ಪ್ರಶ್ನೆ ಕೇಳ್ತಾ ಇರೋದು ಟಿಪ್ಪು ಅವರ ಧ್ವನಿಯಲ್ಲಿರುವಂತಹ ಗೀತೆಯ ಸಾಲುಗಳು. ಆದರೆ ಇವತ್ತಿನ ಕಲಾಭಾರತಿ ಈ ಚಿತ್ರದ ನಾಯಕ ನಟಿ ಸಿಂಧು ಲೋಕನಾಥ್ ಅವರನ್ನು ಕುರಿತಾದ ಕಲಾಭಾರತಿ. ಸಿಂಧು ಲೋಕನಾಥ್ ಅವರು ನಮಗೆಲ್ಲ ಪರಿಚಿತರಾಗಿರೋದು ಸಿಂಧು ಅನ್ನುವಂತಹ ಹೆಸರಿನ ಮುಖಾಂತರ. ಇವರು ನಟಿ ಅಷ್ಟೇ ಅಲ್ಲ, ರೂಪದರ್ಶಿ ಸಹ. ಮಾಡ್ಲಿಂಗ್ ಕ್ಷೇತ್ರದಲ್ಲೂ ತಮ್ಮ ಹೆಸರನ್ನು ಛಾಪನ್ನು ಒತ್ತಿದ್ದಾರೆ. ಪರಿಚಯ ಚಿತ್ರದ ಮುಖಾಂತರ ಬೆಳ್ಳಿ ಪರದೆಗೆ ಒಂದು ಸಣ್ಣ ಪಾತ್ರದ ಮುಖಾಂತರ ಪರಿಚಯ ಆಗ್ತಾರೆ 2009. ಆ ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ. ಸಾಕಷ್ಟು ಚಿತ್ರಗಳು, ಸಾಕಷ್ಟು ಪಾತ್ರಗಳು, ವಿಭಿನ್ನ ರೀತಿಯ ಪಾತ್ರಗಳನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಇವರಿಗಾಗಿಯೇ ಹಲವಾರು ಚಿತ್ರಗಳು ಬರುತ್ತೆ. ಇನ್ನು ಯೋಗರಾಜ್ ಭಟ್ ಅವರ ನಿರ್ದೇಶನದ ಡ್ರಾಮಾ ಚಿತ್ರ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಹಾಗೆಯೇ ಲೈಫು ಇಷ್ಟೇನೆ, ಕೇಸ್ ನಂಬರ್ 18/9, ಲವ್ ಇನ್ ಮಂಡ್ಯ, ಈ ಎಲ್ಲ ಚಿತ್ರಗಳು ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ.

ಎಲ್ಲಾನು ಉಲ್ಟಂ ಪಲ್ಟ ಕಾಣ್ತವೆ ಅಂತ ಹೇಳ್ತಾ ಇದ್ರು. ಪ್ರೀತಿ ಒಪ್ಕೊಂಡ ನಂತರ ಹೀಗಾಗತ್ತೆ ಅಂತ ಪ್ರೇಮಿಯ ಭಾವನೆ. ಆದರೆ ಇಲ್ಲಿ ಸಿಂಧು ಲೋಕನಾಥ್ ಅವರು ಅನೇಕ ಕಾರ್ಪೊರೇಟ್ ಜಾಹೀರಾತುಗಳಲ್ಲಿ ಭಾಗವಹಿಸಿದ್ದಾರೆ. ರೂಪದರ್ಶಿಯಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಪರಿಚಯ ಚಿತ್ರದ ಮುಖಾಂತರ ಎಲ್ಲರಿಗೂ ಕನ್ನಡ ಜನತೆಗೆ ಪರಿಚಯವಾಗ್ತಾರೆ. ತಮಿಳು ತುಳು ಭಾಷೆಯ ಚಿತ್ರಗಳಲ್ಲೂ ಇವರು ಅಭಿನಯವನ್ನು ಮಾಡಿದ್ದಾರೆ. ಲೈಫು ಇಷ್ಟೇನೆ, ಡ್ರಾಮಾ ಯಾರೇ ಕೂಗಾಡಲಿ, ಸ್ಯಾಂಡಲ್ವುಡ್, ಸರಿಗಮ, ಕೇಸ್ ನಂಬರ್ 18/9, ಕಾಫಿ ವಿತ್ ಮೈ ವೈಫ್, ಈ ಎಲ್ಲ ಚಿತ್ರಗಳು ಅಂದರೆ 2013 ಮೂರು ಚಿತ್ರ ಬಿಡುಗಡೆ ಆಗುತ್ತೆ, 12 ಮೂರು ಚಿತ್ರ ಬಿಡುಗಡೆ ಆಗುತ್ತೆ. 2014 ನನ್ ಲೈಫ್ ಅಲಿ ಅನ್ನುವಂತಹ ಚಿತ್ರದಲ್ಲಿ ಇವರು ಅಭಿನಯವನ್ನು ಮಾಡ್ತಾರೆ. ಆನಂತರ ಎಂದೆಂದೂ ನಿನಗಾಗಿ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಹಾಗೆಯೇ ಲವ್ ಇನ್ ಮಂಡ್ಯ ಈ ಚಿತ್ರ ಇವರಿಗೆ ಬಹಳ ದೊಡ್ಡ ಹೆಸರನ್ನು ತಂದುಕೊಡುತ್ತೆ. ಹಾಗೆಯೇ ಖಾಸಗಿ ವಾಹಿನಿಯವರಿಂದ ಅತ್ಯುತ್ತಮ ಅಭಿನಯಕ್ಕಾಗಿ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ನಂತರ ಅಜಯ್ ರಾವ್ ಅವರ ಜೊತೆಯಲ್ಲಿ ಜೈ ಭಜರಂಗ್ ಬಲಿ ಚಿತ್ರದಲ್ಲಿ ಅಭಿನಯವನ್ನು ಮಾಡ್ತಾರೆ. ಕೃಷ್ಣಲೀಲಾ ಚಿತ್ರದಲ್ಲೂ ಒಂದು ಅತಿಥಿ ಪಾತ್ರ, ಗೆಸ್ಟ್ ಅಪಿಯರೆನ್ಸ್ ಮಾಡ್ಕೋತಾರೆ. ಹಾಗೆಯೇ ಶ್ರೀ ಐರಾವತ, ರಾಕ್ಷಸಿ, ಅಮೃತ ಕ್ವಾಟ್ರಸ್, ಹಾಗೆಯೇ ಅಮೃತ ಕೇಟ್ರಸ್, ಹಾಗೆಯೇ ಹೀಗೊಂದು ದಿನ, ಕಾಣದಂತೆ ಮಾಯವಾದನು, ಕೃಷ್ಣ ಟಾಕೀಸ್, ಅಪರಿಚಿತ, ಎಲ್ಲ ಚಿತ್ರಗಳಲ್ಲಿ ಇವರು ಅಭಿನಯವನ್ನು ಮಾಡಿದ್ದಾರೆ. ಕಾಣದಂತೆ ಮಾಯವಾದನು ಆ ಚಿತ್ರ ಸಹ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಇನ್ನು ಅವರೇ ಹೇಳೋ ಹಾಗೆ ಇವರು ಟಾಮ್ ಬಾಯ್ಶ್ ರೀತಿ ಬೆಳೆದದ್ದು ಅಂತ ಅಂದರೆ, ನನಗೆ ಜೀವನದಲ್ಲಿ ಕಷ್ಟ ನೋವು ಎಲ್ಲರಿಗೂ ಬರುತ್ತೆ, ಎಲ್ಲ ರೀತಿಯ ಬದುಕಿನ ಏರು ಪೇರುಗಳನ್ನು ಎದುರಿಸಬೇಕಾಗತ್ತೆ, ಆದರೆ ತುಂಬ ತಲೆ ಕೆಡಿಸ್ಕೋಬಾರ್ದು, ಆರಾಮಾಗಿ ಜೀವನವನ್ನು ನಿರ್ವಹಿಸಲಿಕ್ಕೆ ನಾವು ಯೋಚನೆ ಮಾಡಬೇಕು, ಟ್ರಾವೆಲಿಂಗ್ ತುಂಬ ಇಷ್ಟ ಅಂತ ಹೇಳ್ತಾ ಇರ್ತಾರೆ.

0: ಸ್ವೀಕರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕೆಳಗರೆ ಇದೊಂದು ಪ್ರಕಟಣೆ ನಿಮ್ಮ ಗಮನಕ್ಕೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮೋ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ ಹೀಗಿದೆ. ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿಯೇ ಇರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣವಾದ https://aveden.prasarabharati.org ನಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5 ಒಳಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಕಲಾಭಾರತಿ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಸಿಂಧು ಲೋಕನಾಥ್ ಅವರನ್ನು ಕುರಿತಾದ ಕಾರ್ಯಕ್ರಮ ಈ ದಿನ ನಡೀತಾ ಇದೆ. ಇನ್ನು ನಿಮಗೆ ಅವರ ಅಭಿನಯದ ಯಾವ ಚಿತ್ರ ಇಷ್ಟ ಆಗತ್ತೆ, ಯಾವ ಪಾತ್ರ ಇಷ್ಟ ಆಗತ್ತೆ ಸಂದೇಶದ ಮುಖಾಂತರ ನಮಗೆ ತಿಳಿಸಿ. ಈಗಾಗಲೇ ಹಲವಾರು ಗೆಳೆಯರು ಮೆಸೇಜ್ ಮಾಡ್ತಾ ಇದ್ದಾರೆ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9483091029. ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ ಕಳಿಸ್ಕೊಡಿ.

ಕಾಣದಂತೆ ಮಾಯವಾದನು ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು. ಅನೇಕರು ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಅವರ ಈ ಚಿತ್ರ ಈ ಪಾತ್ರ ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿ ಸುರೇಶ್ ಭಟ್ ಅವರು ಗೌರಿಬಿದನೂರಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಹಾಡುಗಳು ಸೂಪರ್, ವಿವಿಧ ಭಾರತಿಯನ್ನು ಕೇಳೋದೆ ನಮಗೆ ಖುಷಿ ಅಂತ ಹೇಳ್ತಾ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಬೀಳೆಭಾವಿಯಿಂದ ಮಂಜುನಾಥ್ ಇಂದರ್ಗಿ. ಇವರು ಡ್ರಾಮಾ ಚಿತ್ರದ ಪಾತ್ರ ನಂಗೆ ಇಷ್ಟ ಆಗುತ್ತೆ ಅಂತ ರಾಜ್ಕುಮಾರ್ ಕಾತರಗಿ ಇವರು KHP ಕಾಲೋನಿ ಹರಿಹರದಿಂದ ಮೆಸೇಜ್ ಮಾಡಿದ್ದಾರೆ. ಹಲ್ಸೂರಿನಿಂದ ರಾಜೇಶ್ ಅವರು, ಸಿಂಧೂರ್ ಲೋಕನಾಥ್ ಅವರು, ಎಲ್ಲ ಕನ್ನಡ ಚಿತ್ರಗಳಲ್ಲಿ ಅಭಿನಯ ಅಮೋಘವಾಗಿರುತ್ತೆ, ನಂಗೆ ಇಷ್ಟ ಆಗುತ್ತೆ, ಅವ್ರ ನೃತ್ಯ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ತೀರ್ಥೇಶ್ ಚನ್ನಪಟ್ಟಣದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್, ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು, ಚೆನ್ನಾಗಿದೆ, ಲವಿನ್ ಮಂಡ್ಯ ಚಿತ್ರ ನಂಗೆ ಫೇವ್ರೆಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಲವಿನ್ ಮಂಡ್ಯ ಚಿತ್ರ ನನಗೆ ತುಂಬ ಇಷ್ಟ ಆಗುತ್ತೆ, ಗೀತೆಗಳು ಇಷ್ಟ ಆಗುತ್ತೆ ಅಂತ ಹರೀಶ್ ಅವರು ಮಲ್ಲೇಶ್ವರಂಯಿಂದ ಮೆಸೇಜ್ ಮಾಡಿದ್ದಾರೆ. ಇನ್ನು ವಾಸುಕಿ ಇವರು ಸಾಗರದಿಂದ, ಬಿ ಹರಿಕೃಷ್ಣ ಅವರ ಅಂದರೆ ಸಂಗೀತ ನಿರ್ದೇಶನದ ಚಿತ್ರ ಎಂದೆಂದೂ ನಿನಗಾಗಿ, ಇದು ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಮಸ್ಕಾರ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಜಯಕುಮಾರ್ ದಾಸನಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಸಂದೇಶ ಕಳಿಸಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಇನ್ನು ಸರಳ ಸುಂದರಿ, ನಮ್ಮ ಮನೆಯ ನಟಿ ಅನಿಸುವಂತಹ ಅಂದರೆ ನಮ್ಮ ಮನೆಯವರೇ ಸದಸ್ಯರು ಅನಿಸುವಂತಹ, ತುಂಬ ಸರಳವಾಗಿ ಅಭಿನಯವನ್ನು ಮಾಡುವಂತಹ ಸಿಂಧು ಲೋಕನಾಥ್ ಅವರ ಸಿನಿ ಪಯಣ ಹೀಗೆ ಮುಂದುವರಿಯಲಿ. ಇನ್ನಷ್ಟು ಮತ್ತಷ್ಟು ಉತ್ತಮ ಪಾತ್ರಗಳು ಅವರನ್ನು ಅರಸಿ ಆರಿಸಿ ಬರಲಿ ಅಂತ ಆಶಿಸ್ತಾ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿಬರೋಣ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಳಗಾವಿ ಹಾಗೂ ಹುಬ್ಬಳ್ಳಿಯಲ್ಲಿ ಜಾಗತಿಕ ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಹುಬ್ಬಳ್ಳಿ ಐಟಿ ಪಾರ್ಕ್ 5.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ. ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಅನುಷ್ಠಾನ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದಿದ್ದಾರೆ. 2025-26 ಸಾಲಿನ ರಾಜ್ಯ ಬಜೆಟ್ನಲ್ಲಿ ಕಿಯೋನಿಕ್ಸ್ ಮೂಲಕ ಮಂಗಳೂರು, ಹುಬ್ಬಳ್ಳಿ ಹಾಗೂ ಬೆಳಗಾವಿಯಲ್ಲಿ ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸುವುದಾಗಿ ಘೋಷಿಸಲಾಗಿತ್ತು. ಬೆಂಗಳೂರು ಮಡಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆ ಅಧಿಕೃತ ಘೋಷಣೆಯಾಗಿದೆ. ರೈಲ್ವೆ ಖಾತೆ ಸಚಿವರಾದ ಅಶ್ವಿನಿ ವೈಷ್ಣವ್ ತಮಗೆ ಬರೆದ ಪತ್ರದಲ್ಲಿ ರೈಲು ವಿಸ್ತರಣೆ ಆದೇಶದ ಬಗ್ಗೆ ಘೋಷಿಸಿದ್ದಾರೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಬೆಂಗಳೂರು ಮಂಗಳೂರು ಉಡುಪಿ ಕಾರವಾರ ಮೂಲಕ ಮಡಗಾಂವ್ ತನಕ ಸಾಗಲಿರುವ ರೈಲಿಗೆ ಕುಂದಾಪುರದಲ್ಲಿ ನಿಲುಗಡೆ ಭಾಗ್ಯ ದೊರೆತಿದೆ ಎಂದು ಸಾಮಾಜಿಕ ಜಾಲತಾಣದ ಮೂಲಕ ಸಂಸದರು ಮಾಹಿತಿ ನೀಡಿದ್ದಾರೆ. ವಂದೇ ಭಾರತ್ ರೈಲು ಸೇವೆ ವಿಸ್ತರಣೆಯು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ನೀಡಲಿದೆ ಎಂದಿರುವ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 4x400 meter ಮಹಿಳಾ ರಿಲೇ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ದೇಶ ಹಾಗೂ ಕರ್ನಾಟಕದ ಕೀರ್ತಿ ಹೆಚ್ಚಿಸಿದ ಕನ್ನಡತಿ ಪೂವಮ್ಮ ಅವರಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಜಾಮೀನು ರಹಿತ ಸಾಲ ಸೌಲಭ್ಯವು ಕೋಟ್ಯಂತರ ಸೂಕ್ಷ್ಮ ಉದ್ಯಮಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಯೊಳಗೆ ತಂದಿದೆ. ಇದರಲ್ಲಿ 68% ಸಾಲಗಳು ಮಹಿಳೆಯರಿಗೆ ಹಾಗೂ 51% ಸಾಲಗಳು ಪರಿಶಿಷ್ಟ ಜಾತಿ ವರ್ಗ ಹಾಗೂ ಹಿಂದುಳಿದ ಸಮುದಾಯ ವರ್ಗದವರಿಗೆ ಲಭ್ಯವಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆ ಪ್ರಕಾರ ಮುದ್ರಾ ಯೋಜನೆ 2015-2018 ನಡುವೆ 1.12 crore ಹೆಚ್ಚುವರಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಯೋಜನೆ ಬೀದಿ ಬದಿ ವ್ಯಾಪಾರಿಗಳಿಗೆ ಬಹುದೊಡ್ಡ ಆಸರೆಯಾಗಿದೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಮುಖಾಂತರ ಸಾಲ ಸೌಲಭ್ಯ ಪಡೆದಿರುವ ಹುಬ್ಬಳ್ಳಿಯ ಅಂಬಿಕಾ ನಾಯಕ್ ಡಿಜಿಟಲ್ ಪಾವತಿ ವ್ಯವಸ್ಥೆ ಮೂಲಕ ವ್ಯಾಪಾರ ನಡೆಸುತ್ತಿದ್ದಾರೆ. ಈ ಕುರಿತು ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಸಿಎಂ ಸ್ವನಿಧಿಯಿಂದ ತಗೊಂಡಿದ್ರಿ ದುಡ್ಡು. ಕೋವಿಡ್ ನಾಗ ಇದ್ದಾಗ 10,000 ತಗೊಂಡಿದ್ವಿ, ಅದಾದ್ಮೇಲೆ ಮತ್ತೆ 25,000 ಕೊಟ್ಟಾರ್ರಿ. ಆಮೇಲೆ ನಮ್ಮನ್ನು ಒಮ್ಮೆ ಸಾಲ ಇಲ್ಲ ಇದ್ದಾಗ ಅವಾಗ ದುಡ್ಡು ತಗೊಳಕ್ ಆಗ್ಲಾರ್ದಾಗ ಈ ದುಡ್ಡು ಬಹಳ ಹೆಲ್ಪ್ ಆಗೈತ್ರಿ. ಅಂದ್ರೆ ಸಾಮಾನ್ ಹಾಕಕ್ಕೆ ದುಡ್ಡು ಇದ್ದಿದ್ದಿಲ್ಲ, ಅವಾಗ ಈ ದುಡ್ಡು ತಗೊಂಡ ಮೇಲೆ ನಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ. ನಮ್ಗಷ್ಟೇ ಅಲ್ಲ, ಬೇರೆ ಬೇರೆ ವ್ಯಾಪಾರಸ್ಥರಿಗೆ ಬಹಳ ಹೆಲ್ಪ್ ಆಗಿದೆ. ಫಸ್ಟ್ 10,000 ತಗೊಂಡಿದ್ವಿ, ಅದೀಗ ಕ್ಲಿಯರ್ ಆಯ್ತು. ಸೆಕೆಂಡ್ ಕಂತಿಂದ ಮತ್ತೆ 25,000 ಕೊಟ್ಟಿದ್ದಾರೆ, ಅದು ಈಗ ಅರ್ಧ ಕ್ಲಿಯರ್ ಆಗಿ ಬಂದಿದೆ. ಇದಾದ್ಮೇಲೆ ಮತ್ತೆ 1 lakh ಬರುತ್ತೆ. ಆಮೇಲೆ ಇದು ಫೋನ್ ಪೇ ನಾವು ಹೆಂಗಿಂಗ್ ಮಾಡ್ಕೊಂಡು ಹೋಗ್ತಿವಿ, ಅವರು ಕ್ಯಾಶ್ ಬ್ಯಾಕ್ ಕೊಟ್ಟಿದ್ದಾರೆ. ಇದರಿಂದ ನಮ್ಗೆಲ್ಲ ಬಹಳ ಅನುಕೂಲವಾಗಿದೆ. ನಮ್ ಕಡೆಯಿಂದ ಪಿಎಂ ಸ್ವನಿಧಿ ಲಾಂಚ್ ಮಾಡಿದವರಿಗೆ, ಸರ್ಕಾರಕ್ಕೆ ಮತ್ತೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು.
0: ಬೆಳಗಾವಿಯ ಮಹಾತ್ಮ ಗಾಂಧಿ ಭವನದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ವತಿಯಿಂದ ಆಯೋಜಿತ ಸಾಮಾಜಿಕ ಹೊಣೆಗಾರಿಕೆ ಶಿಬಿರ ಹಾಗೂ ರಾಷ್ಟ್ರೀಯ ವಯೋಶ್ರೀ ಯೋಜನೆಯಡಿ ದಿವ್ಯಾಂಗರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಉಚಿತ ಸಾಧನ ಸಲಕರಣೆಗಳನ್ನು ಸಂಸದ ಜಗದೀಶ್ ಶೆಟ್ಟರ್ ವಿತರಿಸಿದರು. ಜಿಲ್ಲೆಯ 3,000 ಹೆಚ್ಚು ಫಲಾನುಭವಿಗಳಿಗೆ ಶ್ರವಣ ಸಾಧನ, ತ್ರಿಚಕ್ರ ವಾಹನ, ಕೃತಕ ಅಂಗಗಳು

0: ಮೊಬೈಲ್ ಸ್ಲೇಟ್, ಸ್ಮಾರ್ಟ್ಫೋನ್ ಸೇರಿದಂತೆ ಅಗತ್ಯ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು. 29ನೇ ಆವೃತ್ತಿಯ ಬೆಂಗಳೂರು ಟೆಕ್ ಸಮಿಟ್ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರದಲ್ಲಿ ನವೆಂಬರ್ 17ರಿಂದ 19ರವರೆಗೆ ನಡೆಯಲಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಇಂದು ಅಂತಾರಾಷ್ಟ್ರೀಯ ಭಾಷಾಂತರ ದಿನ. ದೇಶಗಳ ನಡುವೆ ಪರಸ್ಪರ ಸಂಪರ್ಕ ಹಾಗೂ ಜಾಗತಿಕ ಶಾಂತಿಗಾಗಿ ಭಾಷಾಂತರದ ಮಹತ್ವ ಹಾಗೂ ಭಾಷಾ ಪಂಡಿತರು ಭಾಷಾಂತಕರ ಕೊಡುಗೆಯನ್ನು ಈ ದಿನದಂದು ಸ್ಮರಿಸಲಾಗುತ್ತದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರ ಕೂಡ್ಲಿಗಿಯ ಹಿರಿಯ ರಂಗ ಕಲಾವಿದೆ ಟಿ ಭಾರತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಂ ಸೋಮೇಶ್ ಉಪ್ಪಾರ್.
2: ನಮಸ್ಕಾರ ಕೇಳುಗರೆ, ಮಾತುಕತೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಈ ಬಾರಿಯ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಕೂಡ್ಲಿಗಿಯ ಹಿರಿಯ ರಂಗ ಕಲಾವಿದೆ ಟಿ ಭಾರತಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮ್ಯಾಮ್.
3: ನಮಸ್ಕಾರ.
2: ನಿಮ್ಮ ಹೆಸರು ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಬಂದಾಗೆ ತುಂಬಾ ಜನಪ್ರಿಯ ಆಯ್ತು. ಹಾಗೆ ನೋಡಿದ್ರೆ ತುಂಬಾ ತಡವಾಗಿಯೂ ಸಹಿತ ಪ್ರಶಸ್ತಿ ಬಂದಿದೆ ಅನ್ನೋದು ಖೇದವೂ ನಮಗಿದೆ. ನಿಮ್ಮ ಕಲಾ ಸೇವೆಗೆ ಬರಬೇಕಾಗಿರ್ತಕ್ಕಂಥ ಪ್ರಶಸ್ತಿ ತಡವಾಗಿ ಬಂದಿದೆ, ಆ ಬಗ್ಗೆ ನಮಗೂ ಒಂದಿಷ್ಟು ಖೇದವೂ ಇದೆ. ಆದ್ರೂ ಖುಷಿಯಾಗಿದೆ ಇವತ್ತು ನಮ್ಮ ಕೇಳುಗರಿಗೆ ನಿಮ್ಮ ರಂಗ ಸೇವೆಯ, ನಿಮ್ಮ ರಂಗ ಪ್ರಯಾಣದ, ನಿಮ್ಮ ಜೀವನದ ಪ್ರಯಾಣದಲ್ಲಿ ರಂಗ ಸೇವೆಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಬೇಕು. ನನಗೆ ಮೊದಲನೇದಾಗಿ ನಿಮ್ಮ ಕೌಟುಂಬಿಕ ಹಿನ್ನೆಲೆ ಅಂದ್ರೆ ಆ ಕಾಲಘಟ್ಟದಲ್ಲಿ ರಂಗಭೂಮಿಗೆ ಬರೋದಕ್ಕೆ ಯಾವ ವಾತಾವರಣ ಇತ್ತು, ಹೇಗೆ ಪ್ರೇರಣೆ ಆಯ್ತು ಅಂತ.
3: ತುಂಬಾ ಕಷ್ಟ ವಾತಾವರಣ ಇತ್ತು. ನಮ್ಮಮ್ಮಗೆ, ನಾವು ಇಬ್ಬರು ಹೆಣ್ಮಕ್ಳು, ಅಕ್ಕ ನಾನು ಸ್ಕೂಲ್ಗೆ ಹೋಗ್ತಾ ಇದ್ವಿ, ಅವಳು 7ನೇ ತರಗತಿ ಓದ್ತಾ ಇದ್ಲು, ನಾನು 4ನೇ ತರಗತಿ ಓದ್ತಾ ಇದ್ದೆ. ಅವಳು ಹಂಗೆ ಹಿಂಗೆ ಹಳ್ಳಿಗಳಲ್ಲಿ ಡ್ರಾಮಾಗಳು, ಡ್ಯಾನ್ಸ್ಗಳು ಪಾತ್ರ ಈ ಥರ ಮಾಡ್ತಿದ್ಳು. ಅವಳು ಹಿಂದೆ ನಾನು ಕೂಡ ಶುರು ಮಾಡ್ಕೊಂಡ್ಬಿಟ್ಟೆ 4ನೇ ಕ್ಲಾಸಿಗೆ ಓದು ಸ್ಟಾಪ್ ಮಾಡಿ ನಾನು ನಮ್ಮ ಅಕ್ಕರ ಜೊತೆ ನಾನು ಹೊಂಟುಬಿಟ್ಟೆ.
2: ಸೊ ಅಂದ್ರೆ ನಿಮ್ಮ ಕೂಡ್ಲಿಗೆಯ ಪರಿಸರನೇ ಹೆಚ್ಚು ಅವಕಾಶಗಳನ್ನು ದೊರಕಿಸಿಕೊಟ್ಟಿದೆ. ತುಂಬಾ ಮಹಿಳೆಯರು ರಂಗಕ್ಕೆ ಆ ಕಾಲಘಟ್ಟದಲ್ಲಿ ಪ್ರವೇಶ ಮಾಡಿದ್ರು ಕೂಡ.
3: ಹೌದು ಸರ್.
2: ಸೊ ಅಲ್ಲಿಂದ ಶುರುವಾಗಿರ್ತಕ್ಕಂಥ ಪ್ರಯಾಣ ಮುಂದೆ ಹೇಗೆ ಸಾಗಿತು, ಇದನ್ನೇ ವೃತ್ತಿಯನ್ನಾಗಿಸ್ಕೊಳ್ಬೇಕು ಅನ್ನುವಂಥ ಬಾರ್ಯತೆಗಳು ಏನು ಬಂತು ಅಂತ?
3: ಅಯ್ಯೋ ಕಷ್ಟ ಸ. ಅವಾಗ ಅಮ್ಮರು ಸ್ವಲ್ಪ ಇದು ಇಲ್ಲ ಏನಿಲ್ಲ, ಅವಾಗ ನಾವು ಸ್ವಲ್ಪ ಬಡತನಲ್ಲ ಸ, ಅದರಿಂದ ಸ್ವಲ್ಪ ಡ್ರಾಮಾಗಳಿಗೆ ಹೋದ್ರು ಏನೋ ಜೀವನ ಇರುತ್ತಲ್ಲ ಅಂತಂದು ಹೋಗ್ತಾ ಇದ್ದೆ ಸ. ಅದರಿಂದ ಬಂದು ದುಡ್ಡೆಲ್ಲ ನಮ್ಮ ಬಟ್ಟೆಗಳಿಗೆ ಅವಕ್ಕೆಲ್ಲ ಖರ್ಚು ಮಾಡ್ತಾ ಇದ್ವಿ. ದುಡ್ಡೇನು ಉಳಿಸ್ಕೊಳಕ್ ಆಗ್ತಾ ಇದ್ರಲಿಲ್ಲ. ಅವಾಗೆಲ್ಲ ಕಡಿಮೆ ಸಂಬಳ ಸ. ಅವಾಗೇನು 60 ರೂಪಾಯಿ ಅಂದ್ರೆ ಜಾಸ್ತಿ ಅಷ್ಟೆ ಪಾತ್ರ ಮಾಡಿದವರಿಗೆ. ಅದು ಡ್ಯಾನ್ಸ್ ಪಾನ್ಸ್ ಮಾಡಿದ್ರೆ 20-30 ಕೊಡ್ತಿದ್ರು ಅಷ್ಟೆ. ಅವಾಗ ಟಿಕೆಟ್ 2 ರೂಪಾಯಿ 1 ರೂಪಾಯಿ 60 ಪೈಸ. ಅವಾಗ ನಾವು ಆಡ್ಬೇಕಾದ್ರೆ.
2: ಹೆಚ್ಚು ಸಾಮಾಜಿಕ ನಾಟಕಗಳಿಗೆ ನೀವು ಹೆಚ್ಚು ಆಸಕ್ತಿ ವಹಿಸ್ತಾ ಇದ್ರ ಅಥವಾ ಹೇಗೆ?
3: ಸಾಮಾಜಿಕ, ಪುರಾಣಿಕ, ಬಯಲಾಟ, ಐತಿಹಾಸಿಕ ಎಲ್ಲ ಮಾಡಿದ್ವಿ. ಬಯಲಾಟ
2: ನೋಡಿ, ಈಗ ಸಾಮಾಜಿಕ ನಾಟಕಗಳಿಗೆ ಪಾತ್ರ ವಹಿಸೋದಾಗಿರ್ಬೋದು, ಹಾಡುಗಳನ್ನ ಆಡೋದಾಗಿರ್ಬೋದು, ಅದು ಸಹಜವಾಗಿ ಅದನ್ನ ನೀವು ಬೇಗನೆ ರೂಢಿಸ್ಕೊಳ್ಬಹುದು. ಆದ್ರೆ ಬಯಲಾಟಕ್ಕೆ ಒಂದು ತನ್ನದೇ ಆಗಿರ್ತಕ್ಕಂತ ಒಂದು ಸಿಸ್ಟಮ್ ಇದೆ, ಅದನ್ನೆಲ್ಲ ಅಳವಡಿಸ್ಕೊಳ್ಳೋದಕ್ಕೆ ತರಬೇತಿ ಅದೆಲ್ಲ ಬೇಕಾಗ್ತಿತ್ತು. ಇದನ್ನೆಲ್ಲ ನಿಭಾಯಿಸ್ತಿದ್ರಿ ಅಂತ?
3: ಅದೆಲ್ಲ ಮತ್ತೆ ಇದಾದ್ಮೇಲೆ ಅದು ನಿಭಾಯಿಸ್ಲೇಬೇಕು ಸರ್.
2: ಆಗ ಯಾರ್ಯಾರಿದ್ರು ಮಾಸ್ತರ್ಗಳು?
3: ಅವಾಗ ಮಾರಪ್ಪ ಮಾಸ್ಟರ್ ಅಂತ ಇದ್ರಿ, ಉಬ್ಬಲ್ಗಂಡಿ ರಾಜಾಪುರ ಅಂತ ಹೇಳಿ ಮಾರಪ್ಪ ಮಾಸ್ಟರ್ ಅಂತ, ಅದೇ ಬಯಲಾಟನೆ ಕಲ್ಸರ್ ಅವರು. ಮಾಸ್ಟರ್ ಕಚೇರಿ ಅದು ಗಂಗೆ ಪಾತ್ರ ಮಾಡಿದ್ದೆ ನಾನು.
2: ಕಡ್ಲಿಮಟ್ಟಿ ಸ್ಟೇಷನ್.
3: ಅದೇ ಸರ್. ಇದು ಸಂಗೆ ಬಾಳೆ ಅಂದ್ರೆ ಗಂಗೆ ಸ್ವಲ್ಪ ಅಪವಿತ್ರ ಆಗ್ತಾಳೆ, ಅವಳು ಆಗಲ್ಲ ಶೀಲವತಿ ಆಗ್ತಾಳೆ, ಅದು ರೀ ಮಾಸ್ಟರ್ ಕತೆ ಅಂದ್ರೆ. ಅದ್ರಲ್ಲಿ ಗಂಗೆ ಪಾಠ ಮಾಡಿದ್ದೆ. ಎಲ್ಲಿ ಅಂದ್ರೆ ಬಳ್ಳಾರಿ ಹತ್ರ ಹಿಡಿ ಹಿಲ್ ಅಲ್ಲೇ ರೀ, ಒಂದು 7-8 ಪ್ರಯೋಗ ಆಗಿದ್ದೇವೇನ್ರಿ ಅಲ್ಲಿಗೆ ನಾನೇ ಹೋಗಿದ್ದೆ.
2: ಏಳೆಂಟು
3: ಪ್ರಯೋಗ ಆಗಿದೆ. ಅದನ್ನ ಬಯಲಾಟ ಅಂತಾರ
2: ಸರ್. ಡಪ್ಪಿನ ಕತೆನೆ ಆ ಕಾಲಘಟ್ಟದೊಳಗೆ ನಾಟದಲ್ಲಿ ಇಲ್ಲಿ ನಮ್ಮ ಭಾಗದೊಳಗಡೆಗೆ ಬೆಳಗಾವಿ ಕಡೆ ಹೋದ್ರೆ ಶ್ರೀಕೃಷ್ಣ ಪಾರಿಜಾತ ಹೇಗೆ ತುಂಬಾ ಫೇಮಸ್ ಆಗಿರ್ತೋ, ಇಲ್ಲಿ ನಮ್ಮಲ್ಲಿ ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ತರು ಸಂಗೆ ಭಾಗ ಅದೆಲ್ಲ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ಆ ಪತ್ರದ ಬಗ್ಗೆ ನಿಮ್ಗೆ ಹೆಚ್ಚು ಆಸಕ್ತಿ ಇತ್ತು?
3: ಹ್ಮ್ ಸರ್, ಒಂದ್ಸಲ ಇದು ಪಿಕ್ಚರ್ ನಲ್ಲಿ ಬಂದಿತ್ತು ನೋಡ್ರಿ ಸಂಗೆ ಬಾಳೆ ಅಂತಂದ್, ಆ ಪಾತ್ರ ನಾನು ಮಾಡ್ಲೇಬೇಕಂತ ನನಗೆ ಹಠ ಬಂತು. ಅದೇ ಟೈಮ್ನ ಅವರು ಬಯಲಾಟ ಮಾಸ್ಟರ್ ಬಂದ್ರು ನಮ್ಮ ಮನೆಗೆ, ಏ ನೀನು ಗಂಗೆ ಪಾತ್ರ ಮಾಡ್ಬೇಕು ಅಂದ್ರು. ಆಗ್ಲೂ ಸಹ ಮಾಡ್ತೀನಿ ನಾನು, ಹೇಳ್ಕೊಡ್ತೀನಿ ಮಾತು ಸ್ಟೈಲು ಅವೆಲ್ಲ ಕೊಡ್ತಾರೆ. ಆಯ್ತು, ನಾನು ಎರಡು ದಿವಸ ಪ್ರಾಕ್ಟೀಸ್ ಮಾಡಿ ಆಡಿ ಬಂದಿನಿ.
2: ಸಂಗೆ ಬಾಳೆ ಮಾಡಿದ್ರಿ?
3: ಸಂಗೆ ಬಾಳೆ ಅಲ್ಲ, ಮಾಸ್ಟರ್ ಕತೆ.
2: ಮಾಸ್ಟರ್ ಕತೆ ಮಾಡಿದ್ರಿ?
3: ಸಂಗೆ ಬಾಳೆ ಇಲ್ಲ,
2: ನೀವು ಮಾಡ್ಲಿಲ್ಲ.
3: ಇನ್ನು ಬೇರೆ ಬೇರೆ ನಾಟ ಮಾಡಿದ್ವಿ ಸರ್.
2: ಯಾವ್ಯಾವ ಕತೆಗಳು ಮಾಡಿದ್ರಿ ನಂತರದಲ್ಲಿ ಬಯಲಾಟದಲ್ಲಿ?
3: ಬಯಲಾಟದ ಅಕ್ಷಯಂಬರ ಯಾವ ಅದಾವ ಸರ್? ಅದೊಂದು ರೇಣಕ ಮಹಾತ್ಮೆ, ಪೌರಾಣಿಕ
2: ಎಳ್ಳಾರ್ತಿಯಲ್ಲಿ
3: ಅವರು ಒಳ್ಳೆ ಫೇಮಸ್ ರೀ ಅಲ್ಲಿ. ಅದು ಅವರೇ ಭದ್ರದ ಕತೆ ಅದು. ಅದರಲ್ಲಿ ಮೇನಕ ಪಾತ್ರ ಮಾಡಿದ್ದೆ ಸರ್, ಮೇನಕ. ಮತ್ತೆ ರಕ್ತರಾತ್ರಿಯಲ್ಲಿ ಭಾನುಮತಿ, ಮದಹಂಸಿ, ಉತ್ತರೆ, ದ್ರೌಪದಿ ಒಂದೇ ಇಲ್ಲ.
2: ರಕ್ತರಾತ್ರಿ ನಾಟಕಕ್ಕೆ ಪಾತ್ರಾಭಿನಯದ ಜೊತೆಗೆ ಹಾಡುಗಾರಿಕೆಯು ಬಹಳ ಮುಖ್ಯವಾಗಿತ್ತು. ಹಾಡುವುದನ್ನೆಲ್ಲ ರೂಢಿಸಿಕೊಂಡಿದ್ರೆ ಹೇಗೆ? ಸಂಗೀತ ಕಲಿತಾ ಇದ್ರ?
3: ಇಲ್ಲ ಸರ್, ಹಂಗೆ ಹೋಗೋದು ಪೆಟ್ಟಿಗೆಯಲ್ಲಿ ನಿಂದ್ರದ ಅವ್ರು ಬಾರಿಸಿದಂಗೆ ನಾವು ಹಾಡಿದ್ರೆ ಅಷ್ಟು ಶ್ರದ್ಧೆ ಇತ್ತು ಸರ್ ಅವಾಗ ಕಲಿಬೇಕನ್ನೋದಲ್ಲ. ಅವಾಗೆಲ್ಲ ಪ್ರಾಕ್ಟೀಸ್ಗೆ ಹೋಗ್ತಿದ್ ಸರ್, ಒಂದೊಂದು ದಿವಸ ಪ್ರಾಕ್ಟೀಸ್ ಹೋಗಿ ಕಲ್ತು ಹಾಡಿ ಬರ್ತಿದ್ವಿ.
2: ಆರ್ತಿ ಭಾರತಿ ಅನ್ನೋದು ಇಬ್ರು ಸಹೋದರಿಯರು ನೀವು?
3: ಹೌದು ಸರ್.
2: ಒಂದ್ ಕಾಲಘಟ್ಟಕ್ಕೆ ಇಬ್ರು ರಂಗಭೂಮಿಯಲ್ಲಿ ಛಾಪನ್ನು ಮೂಡಿಸಿದವರು.
3: ಹೌದು ಸರ್.
2: ಸೊ ಅವರೊಟ್ಟಿಗೆ ಅಭಿನಯಿಸಿರುತ್ತ ನಾಟಕಗಳು ಯಾವ್ಯಾವು ನಿಮ್ಮ ಅಕ್ಕನೊಂದಿಗೆ?
3: ಅಯ್ಯೋ, ತುಂಬಾ ಇಬ್ಬರು ಜೋಡಿನೇ ಹೋಗ್ತಾ ಇದ್ವಿ. ಎಲ್ಲಿಗೆ ಹೋದ್ರು ಒಬ್ರು ಬಿಟ್ಟು ಒಬ್ರು ಹೋಗ್ತಾ ಇರ್ಲಿಲ್ಲ, ಎಲ್ಲೋ ಅಕಸ್ಮಾತ್ ಹೋಗ್ತಾ ಇದ್ವಿ. ಎಲ್ಲಿ ಹೋದ್ರು ಇಬ್ಬರನ್ನೇ ಕರ್ಸರ್ ಸರ್. ಅಕ್ಕ ತಂಗಿಯರು, ನಾನು ಹೀರೋಯಿನ್ ಮಾಡ್ತಿದ್ದೆ, ಅವಳು ವಿಲನ್. ಹಾಸ್ಯ ಪಾತ್ರ ಹೀರೋಯಿನ್ ಪಾತ್ರ ಮಾಡಿದ್ದೀನಿ.
2: ಹೀರೋಯಿನ್ ಪಾತ್ರ
3: ಎಲ್ಲ ಆಲ್ರೌಂಡ್ ನಾನು. ಅಕ್ಕರು ಮಾತ್ರ ಬರೀ ವಿಲನ್
2: ಮಾಡ್ತಾರೆ,
3: ವಿಲನ್ ಪಾತ್ರ
2: ಮಾಡ್ರೆ ಮಹಿಳಾ ವಿಲನ್ ಪಾತ್ರಗಳು ಇರ್ತಿದ್ವು. ಹೌದು
3: ಸರ್. ಬಸ್ಸಮಲಂತೆ, ಕಣ್ಣಿಟ್ಟ ಹೆಣ್ಣಂತೆ, ಆದರ್ಶ ಪ್ರೇಮ, ಅಣ್ಣ ತಂಗಿ, ಮತ್ತೆ ಕುರುಕ್ಷೇತ್ರ, ಇವೆಲ್ಲ ಪೌರಾಣಿಕರೇ. ಮತ್ತೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ, ಲಲಿತಾಂಬಿಕೆ ಮಾಡಿದ್ದೆ. ಇಲ್ಲಿ ಎಲ್ಲಿ ಅಂದ್ರೆ ಗಾಣಗಟ್ಟೆಗೆ ಹೋಗಿದ್ವಿ ನೋಡಿ,
2: ಗಾಣಗಟ್ಟೆ ಮಾಯಮ್ಮ ಜಾತ್ರೆಯಲ್ಲೂ ಸಹಿತ.
3: ಹೌದು ಸರ್, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ
2: ಅಲ್ಲಿ ಮಾಡ್ತೀವಿ,
3: ಅಲ್ಲಿ ಮಾಡಿದ್ವಿ.
2: ನೋಡಿ, ನೀವು ಒಬ್ಬ ಮಹಿಳಾ ಕಲಾವಿದೆ, ಎಲ್ಲಾ ಸ್ವರೂಪದ ರಂಗಭೂಮಿಗೆ ನಿಮ್ಮ ನೀವು ತೆರೆದುಕೊಳ್ತಾ ಹೋಗ್ತೀರಾ. ಪೌರಾಣಿಕ ನಾಟಕಗಳು ಇರಬಹುದು, ಸಾಮಾಜಿಕ ನಾಟಕಗಳು ಇರಬಹುದು, ಮತ್ತೆ ಐತಿಹಾಸಿಕ ನಾಟಕಗಳು ಇರಬಹುದು, ಜೊತೆಗೆ ಬಯಲಾಟ ಜನಪದ ಕಲಾ ಪ್ರಕಾರವಾಗಿರ್ತಕ್ಕಂಥ ಬಯಲಾಟ ಕಲಾ ಪ್ರಕಾರದಲ್ಲೂ ಸಹಿತ ತಾವೆಲ್ಲ ತೊಡ್ಕೊಳ್ತಾ ಇದ್ದೀರಾ. ಸೊ ಇದಕ್ಕೆ ಮನಸ್ಥಿತಿಯನ್ನು ಹೇಗೆ ರೂಢಿಸ್ಕೊಳ್ತಾ ಇರ್ತೀರಿ?
3: ಅಯ್ಯೋ, ಅಷ್ಟೊಂದು ಆಸೆ ನಮಗೆ, ಒಂಥರ ಆಡ್ಬೇಕು, ಆಡ್ಬೇಕು ನಾವು, ಒಳ್ಳೆ ಹೆಸರು ತಗೋಬೇಕು ಅಂತ ಎಲ್ಲ ಪಾತ್ರವನ್ನು ಮಾಡಿ ನೋಡಿ ಸರ್. ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಎಲ್ಲ
2: ಓದಿದ್ದು.
3: ಬಯಲಾಟ
2: ನಾಲ್ಕನೇ
3: ಕ್ಲಾಸ್.
2: ಮತ್ತೆ ನಿಮಗೆ ಮಾತುಗಳನ್ನು ಕಲಿಯೋದು, ಹಾಡುಗಳನ್ನ ಆಡ್ತಾ ಆಡ್ತಾ ಪ್ರಾಕ್ಟೀಸ್ ಮಾಡೋದು,
3: ಪ್ರಾಕ್ಟೀಸ್ ಹೋಗ್ತಾ
2: ಇದ್ದೀವಿ.
3: ಮೇಷ್ಟ್ರು ಕಲಿಸ್ತಾ ಇದ್ರು ನಮಗೆ ಒತ್ತಕ್ಷರಗಳು ಕನ್ನಡ. ಅದು ಒಂಥರ ಪೌರಾಣಿಕ ಅಂದ್ರೆ ಕಂದಗಲ್ಲ ಕೃತ ಅಲ್ಲ ಸರ್, ಒತ್ತಕ್ಷರ ಜಾಸ್ತಿ
2: ಜಾಸ್ತಿ
3: ಹಳೆಗನ್ನಡ
2: ಕಟ್ಟಿ ಒತ್ತಕ್ಷರ ಇರಬೇಕು, ಸ್ಪಷ್ಟವಾಗಿ
3: ಸ್ಪಷ್ಟವಾಗಿ ಹೇಳಬೇಕು. ಇದೇನ್ ಸಾಮಾಜಿಕ ನಾಟಕ ಎಲ್ಲರೂ ಆಡ್ತಾ ಬಿಡ್ ಸರ್, ಪೌರಾಣಿಕ ಐತಿಹಾಸಿಕ ಆಡೋದ್ ಕಷ್ಟ ಸ್ವಲ್ಪ.
2: ಅದನ್ನೆಲ್ಲ ಹೇಗ್ ರೂಢಿ ಮಾಡ್ತಿದ್ರಿ ಅಂತ?
3: ಅಯ್ಯೋ, ಪ್ರಾಕ್ಟೀಸ್ ಕಷ್ಟಪಟ್ಟು ಕಲಿತಿದ್ವಿ ಸರ್ ನಾವು, ಹೆಸರು ಬರ್ಬೇಕು ನಮ್ದಂತ. ಆರ್ತಿ ಭಾರತಿ ಅಂದ್ರೆ ಯಾವ ಹಳ್ಳಿಗೆ ಹೋದ್ರು ನಮ್ಮನ್ನೇ ಕರ್ಸರ್ ಸರ್.
2: ನಿಮ್ಗೆ ಮಾತುಗಳನ್ನ ಹೀಗೆ ಹೇಳ್ಬೇಕು, ಹಾಡುಗಳನ್ನ ಹೀಗೆ ಆಡ್ಬೇಕು ಅಂತ ತುಂಬಾ ಆಸಕ್ತಿಯಿಂದ ನಿಮಗೆ ಕಲಿಸಿದ ಗುರುಗಳನ್ನ ನೆನೆಸ್ಕೊಳ್ಳಕ್ಕೆ ಹೋದ್ರೆ ಯಾರ್ಯಾರಿದ್ದಾರೆ?
3: ಏಣಿಗೆ ಕಾಸಿಂ ಸಾಬ್ ಅವರು, ದೇವೇಂದ್ರ ರೆಡ್ಡಿ ಮಿಶ್ರು, ಅವರೆಲ್ಲ ಕಲಿಸಿದ್ರು ಸರ್
2: ಪೌರಾಣಿಕ ನಾಟಕಗಳಲ್ಲಿ.
3: ಪೌರಾಣಿಕ ಭಾನುಮತಿ ಕಲಿಸಿದ್ದು ಏಣಿಗೆ ಕಾಸಿಂ ಸಾಬ್.
2: ಏಣಿಗೆ ಕಾಸಿಂ ಸಾಬ್
3: ಹಗರಿಬೊಮ್ಮನಾಳಿ ಹತ್ರ ಆಯ್ತಾರೆ ಏಣಿಗೆ ಅಂತ.
2: ಈಗಲೂ ಇದಾರೆ ಅವರು?
3: ತೀರ್ಕೊಂಡಾರ್ರಿ. ಮತ್ತೆ ಆಮೇಲೆ ರಾಯಚೂರು ಕಡೆಗೆಲ್ಲ ಗೌಸ್ ಮಾಸ್ಟರ್ ಅಂತ, ತಡಕಲ್ ಭೀಮಣ್ಣ, ಮತ್ತೆ ಆಮೇಲೆ ಚಿಂತ್ರಪಳ್ಳಿ ಶೇಷಾದ್ರಿ ಮೇಷ್ರು, ತಬಲ ಮೇಷ್ರು, ಜಗ್ಗಿ ಜನ ಇದ್ರು ಸರ್. ಸಿರಿಗೆರೆ ನಾಗನಗೌಡ, ಬಳ್ಳಾರಿ ಹತ್ರ,
2: ಬಳ್ಳಾರಿ ಹತ್ರ
3: ಅವರಾಗೆಲ್ಲ ವಯಸ್ಸಾಗಿದ್ದಾರೆ.
2: ವೃತ್ತಿ ಕಲಾವಿದರು ಅಂದ್ರೆ ನಾಟಕಗಳನ್ನು ಒಪ್ಕೊಳ್ತಾರೆ, ಆಮೇಲೆ ನಮ್ಗೆ ಪ್ರಾಕ್ಟೀಸಿಗೆ ಹೆಚ್ಚು ಸಿಗೋದೇ ಇಲ್ಲ, ದಿಢೀರ್ನೇ ನಾಟಕಕ್ಕೆ ಬರ್ತಾರೆ. ಇದೆಲ್ಲ ನಮ್ಮ ಹಳೆಯ ಕಲಾವಿದರಿಗೆ ಕೆಲವೊಮ್ಮೆ ಅದು ಹೊಂದಾಣಿಕೆ ಆಗ್ಬೋದು ಆಗದೆ ಇರ್ಬೋದು ಅನ್ನುವಂಥ ಆರೋಪಗಳು ಅಲ್ಲಲ್ಲಲ್ಲಿ ಕೇಳ್ತಾ ಇರ್ತವೆ.
3: ಹೌದು ಸರ್.
2: ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತಾ ಇರ್ತೀರಿ ನೀವು ಅಂತ?
3: ಅಯ್ಯೋ ಹಂಗೆ ಹೋಗ್ತಾ ಇದ್ದೀರಿ, ಮತ್ತೆ ಏನು ಮಾಡುತ್ತೆ
2: ಅಂದ್ರೆ. ಈಗ ಎಲ್ಲ ಒಂದು ನಾಟಕಕ್ಕೆ ಒಪ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ, ಅದಕ್ಕೆ ಪ್ರಾಕ್ಟೀಸು, ರಿಹರ್ಸಲ್ಲು, ರಂಗ್ ತಾಲೀಮು ಎಷ್ಟು ಸಲ ಹೋಗ್ಬೇಕಾಗ್ತಿತ್ತು? ಆಗ
3: ಇಲ್ಲ ಸರ್, ಒಂದೇ ದಿವಸ.
2: ಒಂದೇ ದಿನ ಸಾಕಂತೀರಿ?
3: ನಾವು ಬೆಳಿಗ್ಗೆ 3 ಗಂಟೆಗೆ ಎದ್ದು ಓದ್ಕೊಂಡ್ಬಿಡ ಕಂಠಪಟ ಮಾಡ್ಬಿಡ್ತಿದ್ದೀವಿ ರೀ. ಮಾತುಗಳೆಲ್ಲ ಕಂಠಪಟ ಆಡ್ಕೊಂಡು ಕರೆಕ್ಟ್ ಆನ್ಸರ್ ಕೊಡ್ತೇವೆ
2: ಅಂತ ಪ್ರತಿಭೆ ಅದು.
3: ಹ್ಞೂ ಸರ್, ಅವಾಗ ಅಷ್ಟು ಶ್ರದ್ಧೆ ಇತ್ತು ನಮಗೆ. ಬಂಡೆಯಲ್ಲಿ ಹೋಗಿದ್ವಿ ಹಳ್ಳಿಗಳಿಗೆ
2: ನೋಡಿ,
3: ನಡ್ಕ ಅಂತ ಕೂಡ ಹೋಗಿದ್ವಿ. ಎಲ್ಲಿ ನೋಬ್ನಳ್ಳಿ, ಚಿಕ್ಕೋಬ್ನಳ್ಳಿ, ಊಡೇಮು,
2: ಹಾಗೆಲ್ಲ ಬಸ್ಸುಗಳು ಅಪರೂಪನೆ.
3: ಸ್ವಲ್ಪ ಹಳ್ಳಿಗಳಿಗೆ ಇದ್ದಿಲ್ಲ ಸರ್, ಬಂಡಿ ತರ್ತಿದ್ರು ಸರ್.
2: ನಿಮ್ಗೆ ರಂಗ ಕಲಾವಿದೆಯರು ಹಳ್ಳಿಯಿಂದ ಹಳ್ಳಿಗೆ ಹೋಗುವಂತ ಸಂದರ್ಭದೊಳಗಡೆಗೆ ಅಲ್ಲಿಯ ವಾತಾವರಣಗಳು ಕೆಲವೊಮ್ಮೆ ತುಂಬಾ ಇರಿಟೇಟ್ ಆಗ್ಬೋದು, ಕೆಲವೊಮ್ಮೆ ಅದು ಪೂರಕವಾಗಿರ್ಬೋದು, ಅಂತ ಕಹಿ ನೆನಪುಗಳು ಘಟನೆಗಳು ಇದಾವ ಅಥವಾ ಇಲ್ಲ? ನಮ್ಗೆ ಎಲ್ಲಾ ಕಾಲಘಟ್ಟದಲ್ಲೂ ಕಲಾವಿದರು ಅಂದ್ರೆ ಗೌರವಿಸ್ತಾ ಇದ್ರು ಅನ್ನುವಂತದ್ದು ನೆನಪುಗಳು ಜಾಸ್ತಿ ಇದಾವ, ಹೇಗೆ ಅಂತ?
3: ಒಂಥರ ದೇವ್ರು ನೋಡಿದಂಗೆ ನೋಡ್ತಿದ್ರು ಸರ್.
2: ಹಾಗಾಗಿ
3: ಜನ ಭಾರಿ ಮುಗ್ದಿರು ಸರ್.
2: ಇವತ್ತು ಮಹಿಳಾ ಕಲಾವಿದೆಯರು ಅಂದ್ರೆ ಪೌರಾಣಿಕ ನಾಟಕ ಇರಲಿ ಯಾರೇ ಇರಲಿ, ಒಂದು ಇವತ್ತಿನ ಕಾಲಘಟ್ಟದ ಒಳಗಡೆಗೆ ಅಂದ್ರೆ ವೃತ್ತಿ ಇವತ್ತು ಅವರು ತೆಗೆದುಕೊಳ್ಳುವ ಸಂಭಾವನೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಈಗ. ಹಾಗೂ ಈಗೂ ಏನು ವ್ಯತ್ಯಾಸಗಳನ್ನು ಕಂಡುಕೊಂಡಿದ್ದೀರಿ ಅಂತ? ನೀವು ಅವಾಗೆಲ್ಲ 10 ರೂಪಾಯಿ 30 ರೂಪಾಯಿಗಳಲ್ಲಿ ನಾಟಕ ಆಡ್ತಾವೆ.
3: 100 ರೂಪಾಯಿ ಅಂದ್ರೆ ಹೆಚ್ಚಾಯ್ತು ರೀ, 60-70 ಅಂದ್ರೆ ಜಾಸ್ತಿ ಆಯ್ತು ಅಷ್ಟೇ.
2: ನಂತರದಲ್ಲಿ ಹೆಚ್ಚು ಗೌರವಧನ ತಗೊಂಡಿದ್ದು ಅಂದ್ರೆ ಎಷ್ಟು ತಗೊಂಡಿದ್ರಿ ನೀವು?
3: 500
2: ಅಷ್ಟೇ?
3: ಅಷ್ಟೇ
2: ಮುಗಿತದು
3: ಅಷ್ಟೇ ಅಷ್ಟೇ,
2: ಅದಕ್ಕಿಂತ ಜಾಸ್ತಿ
3: ಇಲ್ಲ. ಜಾಸ್ತಿ ಇಲ್ಲ ಸರ್ ಅಷ್ಟೇ.
2: 500
3: ಅಂದ್ರೆ ಜಾಸ್ತಿ
2: ಆಯ್ತು. ಎಷ್ಟು ವರ್ಷ ಆಯ್ತು ಗ್ಯಾಪ್ ಆಗಿದೆಯಾ ನಿಮ್ಮ ರಂಗ ಸೇವೆಗೆ?
3: ಗೋಣಿಬಸಪ್ಪ ನಾಟಕನೇ ಲಾಸ್ಟ್ ಸರ್, 17-18 ಇಸ್ವಿ, ಈಗ ಒಂದು 7-8 ವರ್ಷ ಆಯ್ತು ಅಷ್ಟೇ ಬಿಟ್ಟು.
2: ಈಗ ನೀವು ನಮ್ಮ ಈ ಭಾಗದೊಳಗಡೆಗೆ ಅಂದ್ರೆ ಬಳ್ಳಾರಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಈ ಭಾಗದೊಳಗಡೆಗೆಲ್ಲ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಜನಪ್ರಿಯ.
3: ಹೌದು ಹೌದು ಸರ್.
2: ನೀವು ಅದರಲ್ಲಿ ಭಾಗವಹಿಸ್ತಿದ್ರೆ ಹೇಗೆ
3: ಸರ್? ಚಿತ್ರರಂಗದೆ, ಮಹಾದೇವ ಪಾತ್ರ, ಸುಭದ್ರಮ್ಮ, ಹಗರಿಬೊಮ್ಮನಳ್ಳಿ ಹತ್ರ ಹಂಸಾಗರ ಅಲ್ಲೆಲ್ಲ ಆಡಿದ್ವಿ ಸರ್. ಸುಭದ್ರಮ್ಮ ಜೊತೆಲೇ ಆಡಿದ್ವಿ.
2: ಸುಭದ್ರಮ್ಮ
3: ಇದು ರತ್ನಮಂಗಲದ ರೇಣುಕ ಪಾರ್ಟ್, ಅವರು ನಾನು ಛಾಯಂ ಪಾರ್ಟ್, ಇಲ್ಲಂದ್ರೆ ಕೊಪ್ಪಳದ ಹತ್ರ ಗಿಣಿಗೇರಿ ಆಡಿದ್ವಿ
2: ಸರ್.
3: ಮತ್ತೆ ಬಳ್ಳಾರಿ ಭವಾನಿ ಅವ್ರ ಜೊತೆಲಿ, ಮತ್ತೆ ಬಳ್ಳಾರಿ
2: ವರಲಕ್ಷ್ಮಿ
3: ರಕ್ತರಲ್ಲಿ ಅವರು, ಮತ್ತೆ ಯಲ್ವಾಳ್ ಸಿದ್ದಯ್ಯ ಸ್ವಾಮಿಯರು ಅಶ್ವತ್ಥಾಮನ್ ಪಾತ್ರ ಬರ್ದಾರೆ, ಅವರಿಗೆ ಅಶ್ವತ್ಥಾಮನ ಪಾತ್ರ
2: ಬರ್ದಾರೆ,
3: ಅವ್ರ ಜೊತೆಲಿ ಆಡಿದ್ವಿ. ಸಿನ್ನೂರು ರಾಯಚೂರು
2: ದುರ್ಗಾದಾಸ್ ಅವರು ಟಚ್ ಅಲ್ಲಿ ಇದ್ರೆ ಅವಾಗಿಲ್ಲ ಮರಿಯಮ್ನಳ್ಳಿಯ ಪರಿಸರ
3: ಹೆಸರು ಕೇಳಿದ್ವಿ ಸರ್, ನಮ್ಮ ಸ್ವಲ್ಪ ಟಚ್ ಇಲ್ಲ ಅಷ್ಟು.
2: ಯಲ್ವಾಳ್ ಸಿದ್ದಯ್ಯ ಇವರೆಲ್ಲ
3: ಯಲ್ವಾಳ್ ಸಿದ್ದಯ್ಯ ನೋಡಿದೀವಿ, ಅವ್ರ ಜೊತೆ
2: ಪಾತ್ರನು ಮಾಡಿದ್ರು,
3: ಮಾಡಿದ್ವಿ. ಅಶ್ವತ್ಥಾಮನ್ ಪಾತ್ರ ಮಾಡಿದ್ರು ಎಲ್ಲಿ, ಸಿನ್ನೂರಲ್ಲಿ.
2: ಹೀಗೆ ರಂಗ ಪಯಣದ ಮಧ್ಯೆ ಮಧ್ಯೆ ನಿಮ್ಮ ಜೊತೆಗೆ ಅಭಿನಯಿಸಿ ಈಗಲೂ ನಿಮ್ಮ ರಂಗಭೂಮಿಯ ಜೊತೆಗೆ ಸೇವೆ ಸಲ್ಲಿಸ್ತಾ ಇರತಕ್ಕಂತ ಎಷ್ಟೆಲ್ಲ ಕಲಾವಿದರು ನಿಮ್ ನೆನಪಿನಲ್ಲಿ ಇದ್ದಾರೆ?
3: ಇದ್ದಾರೆ ಸರ್. ರತ್ನಮ್ಮ ಕೂಡ್ಲಿಗಿ, ಗಿಡ್ರಿಪೈರ್ ಅಂಜಿನಮ್ಮ ಅಂತ ಹೆಸರು, ಸುಡಮ್ಮ ಸೊಲ್ಲಮ್ಮ ಅಂತಾರೆ, ಅಯ್ಯಮ್ಮಗೆ ಸ್ವಲ್ಪ ಆರಾಮಿಲ್ಲ ಈಗ, ಸುಡಗಾಣಮ್ಮ ಸೊಲ್ಲಮ್ಮ, ಮತ್ತೆ ಆಮೇಲೆ ಕ್ವಾಟೆಗಳು ಅಂಜಿನಮ್ಮ ಅಂತ ಒಬ್ರು ತೀರ್ಕೊಂಡ್ರು, ಕರೆ ನಾಗಮ್ಮ ಅಂತ, ಮತ್ತೆ ಜ್ಯೋತಿ, ಗೀತಾ.
2: ನಿಮ್ಮ ಸ್ಥಳೀಯರು ಅವರೆಲ್ಲ?
3: ಸ್ಥಳೀಯರು.
2: ಸುತ್ತಲೂ ಬೇರೆ ಬೇರೆ ಕಡೆಯಲ್ಲಿ ಯಾವ್ಯಾವ ಕಡೆ ಬೇರೆ ಕಡೆಯಿಂದ ಬರ್ತಾ ಇದ್ದಂತ ಕಲಾವಿದರು?
3: ಕಲಾವಿದರು ಆದೋನಿ ವೀಣಾ,
2: ವೀಣಾ ಮೇಡಮ್,
3: ಮತ್ತೆ ಮಧುರ ಮಂಗಳ ಅಂತ ಇದ್ರಿ, ಅವರೆಲ್ಲ ಇಲ್ಲ ಈಗ ತೀರ್ಕೊಂಡಿದಾರ, ಅವ್ರ ಜೊತೆ ಆಡಿದಿರು. ಮಧುರ ಮಂಗಳ, ಹೊಸಪೇಟೆ ಶಾಂತ, ಬಾವಳಿ ರೇಣುಕ, ಚಿತ್ರದುರ್ಗದಾಗ ಸಾವಿತ್ರಿ ಜಯಸ್ತ್ರಿ ಅಂತ ಅಕ್ಕ ತಂಗಿರ್ರಿ ಅವರು, ಮತ್ತೆ ಹಿರೂರು ಭಾಗ್ಯ ಅಂತ, ಆಮೇಲೆ ದಾವಣಗೆರೆಯಲ್ಲಿ ಗೌರಮ್ಮ.
2: ನೀವು ಗುರುತಿಸಿದಂಗೆ ದ ಬೆಸ್ಟ್ ಆಕ್ಟ್ರೆಸ್ ಇವರು, ಒಳ್ಳೆ ನಟಿ ಅಂತ ನೀವು ಯಾರನ್ನು ಗುರುತಿಸಬಹುದು? ನೀವು ಒಬ್ಬ ಕಲಾವಿದೆಯಾಗಿ
3: ಎಲ್ಲರೂ ಚೆನ್ನಾಗಿ ಮಾಡ್ತಾರೆ
2: ಆ ಕಾಲಘಟ್ಟದೊಳಗೆ,
3: ಎಲ್ಲರೂ ಚೆನ್ನಾಗಿ ಮಾಡ್ತಾರೆ,
2: ರಂಗ ನಟಿಯರೇ.
3: ಹ್ಞೂ ಸರ್,
2: ತುಂಬಾ ಬೇಡಿಕೆಯಿಂದ
3: ಒಬ್ಬರು ಫೇಮಸ್,
2: ತುಂಬಾ ಬೇಡಿಕೆ ಕಲಾವಿದರು, ಸುತ್ತಮುತ್ತಲು ಬಳ್ಳಾರಿ ಅವರು ಇರಬಹುದು, ಮರಿಯಮ್ನಳ್ಳಿ ಅವರು ಇರಬಹುದು,
3: ಒಬ್ಬರಿಗಿನ್ನ ಒಬ್ಬರು ಚೆನ್ನಾಗಿ ಮಾಡ್ತಿದ್ರು ಸರ್.
2: ನಿಮಗೆ ನಿಮ್ಮ ವೃತ್ತಿರಂಗ ಸೇವೆಯಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ನಾಟಕಗಳನ್ನು ಆಡಿದಿರಿ?
3: ಹೌದು ಸರ್.
2: ನಿಮಗೆ ಅತಿ ಹೆಚ್ಚು ಕಾಡಿದಂತ ನಾಟಕ ಯಾವುದು? ನನಗೆ ಇದು ಯಾಕೋ ನಾಟಕ ತುಂಬಾ ಇಷ್ಟ ಆಗಿದೆ, ನಾನು ತುಂಬಾ ಇದರಲ್ಲಿ ಇನ್ವಾಲ್ವ್ ಆಗಿ ಮಾಡಿದ್ದೀನಿ ಅನ್ನುವಂತ ಕಾಡಿದಂತ ನಾಟಕಗಳ ಪಟ್ಟಿ ಎಷ್ಟು ಕೊಡಬಲ್ರಿ ನೀವು?
3: ರತ್ನ ಮಾಂಗಲ್ಯ, ಶಕಿಲನ್ ಪಾತ್ರ, ದುಃಖ ಪಾತ್ರ, ನಿಂಬಳಿಗೇರಿ ಅಂತ ಐತೆ ಕೊಟ್ಟೂರ್ ಹತ್ರ ಗಾಣಗಟ್ಟೆ, ಅಲ್ಲಿ ಸಾಕಷ್ಟು ಹೋಗಿದ್ದೀವಿ ನೋಡ್ರಿ. ರತ್ನ ಮಾಂಗಲ್ಯ
2: ಅದರಲ್ಲಿ ಯಾವ ಪಾತ್ರ ಮಾಡ್ತಿದ್ರಿ?
3: ಶಕಿಲ ಅದ ದುಃಖದ ಪಾತ್ರ.
2: ಏನ್ ಕತೆ? ಆಕ್ಚುಲಿ
3: ಗಂಡ ಕುಡುಕ ಇರ್ತಾನೆ, ಹೊಡಿತಾನ ಬಡಿತಾನ, ಮತ್ತೆ ತವ್ರ ಮನೆಗೆ ಬರ್ತಾಳೆ ಅವಳು, ಅದ ಒಂಥರ ದುಃಖದ ಪಾತ್ರ ಆಗಿ.
2: ಅಂದ್ರೆ ನೀವು ಹೆಚ್ಚು ದುಃಖ ಪಾತ್ರಗಳನ್ನು ತುಂಬಾ ಇಷ್ಟಪಟ್ಟು ಮಾಡ್ತೀರಿ?
3: ದುಃಖದ ಪಾತ್ರ ಜಾಸ್ತಿ ಮಾಡ್ತಾರೆ. ಕಲೆಕ್ಟರ್ ಕಮಲ ಪಾರ್ಕ್ ಮಾಡಿದ್ದೀನಿ, ದೀಪ ನಾಟಕದಲ್ಲಿ ದೀಪ ಮಾಡಿದ್ದೀನಿ, ಆದರ್ಶ ಪ್ರೇಮ ಬಹಳ ಇದಾವ್ರಿ ಸರ್ ಸಾಮಾಜಿಕ ನಾಟಕಗಳು. ಮತ್ತೆ ಸಚಿಸತ್ವ ಪರೀಕ್ಷೆ ಅದು ಐತಿಹಾಸಿಕ ಬರುತ್ತೆ ರೀ, ಬಾದಾಮಿ ಐಹೊಳೆ ಪಟ್ಟದಕಲ್ಲು ಗಜೇಂದ್ರ ಕಡ ಬಾದಾಮಿ ಹತ್ರ ನಿಲೋಗಲ್ಲ ಅಂತ ಐತ್ರಿ, ಅಲ್ಲಿ ಉದಯ್ ಕುಮಾರ್ ಬಂದಿದ್ರಿ, ಭಾಷಣ ಕರೆಸಿದ್ರು ಬಸ್ತಮಲ್ಲ ನಾಟಕಕ್ಕೆ. ನಾ ಪಾತ್ರಕ್ಕೆ ಹೋಯ್ದು, ಅಕ್ಕ ತಂಗಿಯರು ಅವರು ಭಾಷಣಕ್ಕೆ ಬಂದಿದ್ರಿ.
2: ನೀವು ಯಾವ ನಾಟಕದ ಹಾಡುಗಳನ್ನ ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ರಿ? ಯಾವ್ದಾದ್ರು ಒಂದು ಆ ಥರದ ಒಂದು ನಾಟಕದ ಹಾಡನ್ನ ನಮ್ಮ ಕೇಳುವರಿಗೆ ಪ್ರಸ್ತಾಪ ಮಾಡ್ಬೋದಾ?
3: ಮಾಡ್ಬೋದು ಸರ್.
2: ಹಾಡು ಯಾವ ನಾಟಕದ ಹಾಡ್ತೀರಿ?
3: ಗೋಣಿ ಬಸಪ್ಪ ಅಂತ ದೇವ್ರ ಹಾಡು. ಮಂಗಲವೋ ಮರುಳ ಶಂಕರ, ಮಂಗಲವೋ ಮರುಳ ಶಂಕರ, ಮಂಗಲ ಮಾಯ ಗಂಗಾಧರನೆ, ಮಂಗಲ ಮಾಯ ಗಂಗಾ.

0: ಶಂಕರ ಮಂಗಳವೋ ಮರುಳ ಶಂಕರ.
1: ರಕ್ತರಾತ್ರಿಕದಲ್ಲಿ ಭಾನುಪತಿ ಪಾತ್ರ ಮಾಡ್ತಾ ಇದ್ರಿ ಸರ್. ಭಾನುಮತಿ ಪಾತ್ರ ಯಾವ್ದಾದ್ರೂ ಒಂದು ಹಾಡು ಸಂಭಾಷಣೆ?
0: ಈಗ ದಯಾಸಾಗರ್ ಹೇಳಿದ್ನಲ್ಲ, ಅದೇ ಭಾನುಮತಿ ಸರ್.
1: ಹೇಳ ಇನ್ನೊಂದ್ಸಲ ಹೇಳಿ.
0: ದಯಾ

ಹೇ ಗುರುತ್ರ, ನಿನ್ನ ಶುಭಾಶೀರ್ವಾದ ಅಮೃತದ ಮಳೆ ಸುರಿಯುತ್ತಿರಲಿ. ಅದರೊಳಗೆ ತಪ್ಪ ತಪ್ಪನೆ ತೋದುಕೊಳ್ಳಲಿ ನನ್ನ ದೇಹ. ಇನ್ನಾರು ಕಾಣವರು ನಿನ್ನ ಎದೆಯಾಳ, ನೀನೇ ಪಾಂಡವರಿಗೆ ಪ್ರತಿಕಾಳ, ಕೌವೇಷನಿಗೆ ಬಲ್ಯದ ಬಿಲ್ಲಾಳ. ಹೊದಿಗೆ ಬಂದ ಹೊತ್ತಿನಲ್ಲಿ ಕೌರು ವೀರನ ಕಾಳ ಕತ್ತನ್ನು ಕಡಿಯುವ ಅಗ್ನಿಮುಖ ಅಗಸ್ತಿ ನೀನೆ. ಕುರುಪತಿ ಮೀರ ಬಲ್ಲಾಳಗಳ ನಡುವೆ ನಿನ್ನನ್ನೇ ನಂಬಿರುವೆ ನಾನು. ನನ್ನ ಮಾಂಗಲ್ಯ ರಕ್ಷಿಪುವುದಕ್ಕೆ ಯಮನ ಅಸೋನ್ನು ನುಂಗೋ ಪ್ರತಿ ನೀಲಕಂಠನು ನೀನಲ್ಲವೆ. ನಾನೆಂದು ಕುಣಿಸಿಲ್ಲ, ಕುಣಿಸಲು ಆಸಿಸಿಲ್ಲ. ನೀ ಕುಣಿದೇಕಾಂತ ಶಕುನಿದ ತಾಲಗತಿಯಲ್ಲಿ ಇನ್ನ ಜಾಗರೂಕನಾದರೆ ನಿನ್ನ ತಡುವ ಧೀರರು ಯಾರಿಲ್ಲ. ನಿಮ್ಮ ಗಂಭೀರ ಗರ್ಜನೆ ಕಂಪಿಸುವುದು ಜಗವಿಲ್ಲ. ಪ್ರಚಂಡ ಪರಾಕ್ರಮ ನಿಮ್ಮಿದೆ ತುಂಬಿಸುವುದು. ಆದ್ದರಿಂದ ರಾಜಕಾರಣದಲ್ಲಿ ರಾತ್ರಿ ಕವಿತಿರಲಿ. ಘನ ಘೋರ ಕಳಕಡಾಟ

0: ಪಾತ್ರದಲ್ಲಿ ಕೋಲ್ ಮಿಂಚು ಥಳಿಸುತ್ತಿರಲಿ. ಗಂಡಸು ತನ್ನ ಗರೆತಿಯಾದ ಹೆಂಡತಿಯ ಹಿರಿಯ ಮಾತಿಗೆ ಕಿವಿಗೊಟ್ಟು ಬಾಳಿನ ಭೂಮಿಯೊಳ ಹೆಜ್ಜೆಗಳೇನಿದೆ. ಆ ಯಮನ ಮುತ್ತಜ್ಜನದಾದರೂ ಭೀತಿಲ್ಲ ಗಂಡಸಿಗೆ.
1: ಓದಿದ್ದು 4ನೇ ತರಗತಿ. ಅರ್ಧ ಶತಮಾನ ರಂಗಭೂಮಿಗೆ ನೀವು ಮುಡಿಪಾಗಿಟ್ಟಿದ್ದೀರಿ, ನಿಮ್ಮ ಜೀವನವನ್ನ ರಂಗಭೂಮಿಗೆ ಮುಡಿಪಾಗಿಟ್ಟಿದ್ದೀರಿ. ಈ ಮಧ್ಯೆ ನಿಮ್ಮ ಕುಟುಂಬದ ಬಗ್ಗೆ ಗಮನ ಹರಿಸ್ಬೇಕು. ನಿಮ್ಗೆ ಮಕ್ಕಳಿಷ್ಟಿದ್ರೆ ಅವ್ರನ್ನೆಲ್ಲ ಏನೆಲ್ಲ ಓದಿಸಿದ್ರಿ, ಏನೇನ್ ಮಾಡ್ತಾ ಇದಾರೆ?
0: ಬಡತನದಲ್ಲಿ ಅವನ್ ಆಟ ಆಡ್ಕೊಂತ ಒಬ್ಬ ಮಗ, ಏನ್ ಸಹ ಅವನು ಓದಿಸಿದೀನಿ ಸಹ. ಅದರಲ್ಲೇ
1: ಏನ್ ಮಾಡ್ತಾ ಇದಾರೆ ಈಗ ಅವರು?
0: ಎಂ ಎಸ್ ಆಗಿದೆ. ಸೊಸೆನೂ ಓದಿದಾಳ ಸಹ, ಕಣಿಗೆ ಹೋಗ್ತಾ ಇದ್ದಾನೆ ಸಹ.
1: ಒಂದು ತುಂಬಾ ರಂಗಭೂಮಿ ಕಲಾವಿದೆಯರಿಗೆ ಎಷ್ಟೋ ಸಲ ಮಕ್ಕಳು ಕಲಾವಿದೆ ಅನ್ನೋ ಕಾರಣಕ್ಕಾಗಿನೇ ದೂರವಾಗಿರೋ ಕಥೆಗಳು. ನನಗೆ ತುಂಬಾ ಖುಷಿ ಮತ್ತು ಅಭಿಮಾನ ನಿಮ್ಮ ಮಗನ ಬಗ್ಗೆ ಅಂದ್ರೆ, ಇವತ್ತಿಗೂ ನಿಮ್ ಜೊತೆಗಿದ್ದು ನಿಮ್ಮ ಕಲಾ ಸೇವೆಯನ್ನು ಗೌರವಿಸಿಕೊಂಡು ಒಟ್ಟಿಗೆ ನಿಮ್ಮನ್ನು ಗೌರವಿಸಿಕೊಂಡು ಜೊತೆಗಿರೋದಿದೆಯಲ್ಲ, ನಿಜವಾಗ್ಲೂ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿರೋ
0: ಆಕ್ಚುಲಿ
1: ಅದು. ಸೊ ಹಂಗಾಗಿ ಅವ್ರಿಗೂ ನಾನು ನಮ್ಮ ಎಲ್ಲ ಕೇಳಿದ್ರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಒಂದು ಕಾಲಘಟ್ಟಕ್ಕೆ ಈ ಕಲೆಯನ್ನ ಹಿಮಂತಗೊಳಿಸಿದವರು ತಾವುಗಳು. ಆದ್ರೆ ಎಷ್ಟೋ ಸಲ ಅವರ ವೈಯಕ್ತಿಕ ಬದುಕು ತುಂಬಾ ದಾರುಣ ಸ್ಥಿತಿ ತಲುಪಿ ಹಂಗ ಕಲಾವಿದೆಯರ್ದು, ಅಂತದ್ರಲ್ಲಿ ಕುಟುಂಬದವರೇ ಸಾಥ್ ನಿಲ್ದೆ ಇದ್ರೆ ಅದು ತುಂಬಾ ಕಷ್ಟವಾಗುತ್ತೆ. ಅಂತದ್ರಲ್ಲಿ ನಿಮ್ಮ ಮಗ ನಿಂತಗಿದ್ರು ನಿಮ್ಮ ವೃತ್ತಿ ಸೇವೆಯನ್ನ ಗೌರವಿಸಿಕೊಂಡು ಜೊತೆಗಿದ್ದಾರೆ, ಅವ್ರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಕೊನೆಯದಾಗಿ ಈ ಕಾಲಘಟ್ಟದ ಕಲೆ ನಾಟಕ ಕಲಾವಿದರು ಬಗ್ಗೆ ಏನನ್ನ ಹೇಳಕ್ ಬಯಸ್ತೀರಮ್ಮ? ಅಂದ್ರೆ ನಿಮ್ಮ ಕಾಲಘಟ್ಟದಾಗೆ ಇವತ್ತು ಮಹಿಳೆಯರು ಹೆಚ್ಚು ಪ್ರವೇಶ ಮಾಡ್ತಾ ಇಲ್ಲ ಭೂಮಿಗೆ?
0: ಹೌದು ಸರ್,
1: ತುಂಬಾ ಕಡಿಮೆ ಆಗ್ತಾ
0: ಕಡಿಮೆ ಇದೆ.
1: ಏನೇನು ಬದಲಾವಣೆ ಆಗಿದೆ, ಯಾಕೆ ಬದಲಾವಣೆ ಆಗಿದೆ, ನೀವು ಅದನ್ನ ಹೇಗೆ ನೋಡ್ಲಿಕ್ಕೆ ಬಯಸ್ತೀರಿ, ಅದನ್ನ ಹೇಗೆ ಗ್ರಹಿಸ್ಲಿಕ್ಕೆ ಬಯಸ್ತೀರಿ ಅಂತ?
0: ಆಗಿನಷ್ಟು ಶ್ರದ್ಧೆ ಇಲ್ಲ ಸರ್ ಈಗ. ಈಗ ಸದ್ಯ ಶ್ರದ್ಧೆ ಅನ್ನೋದು ಇಲ್ಲೇ ಇಲ್ಲ ಸರ್. ಅವಾಗೆಲ್ಲ ಕಷ್ಟಪಟ್ಟು ಕರಿತಿದ್ವಿ ಸರ್, ಹಾಡು ಒಂದೊಂದು ಅಕ್ಷರ ನಡೀತಿದ್ರು ಸರ್ ಹಳ್ಳಿಗಳಲ್ಲಿ, ಸಣ್ಣ ಅಕ್ಷರ ದೊಡ್ಡ ಅಕ್ಷರ
1: ಅಲ್ಪ ಪ್ರಾಣ
0: ಮತ್ತೆ ಹಿಡಿತಿದ್ರು, ನೀನೇನ್ ನಾಟಕ ಆಡ್ತೀಯ ಅಂತಿದ್ರು ಸರ್. ಅಕ್ಷರ ಕರೆಕ್ಟ್ ನೋಡಿ, ರಾಣೇಬೆನ್ನೂರ್ ಹತ್ರ ಹಿರೇಬಿದ್ರಿ ಅಂತ ಐತ್ರಿ, ಒಂದೊಂದು ಅಕ್ಷರ ಕರಿತಿದ್ರಿ ಅವ್ರು, ಸಣ್ಣ ಅಕ್ಷರ ದೊಡ್ಡ ಅಕ್ಷರ ಕರೆಕ್ಟ್ ನೋಡಿ, ಅಲ್ಲಿ ಅಂದ್ರೆ ಪಾತ್ರ ಮಾಡಿ, ಇಲ್ಲಾಂದ್ರೆ ಬೇಡ. ಅಷ್ಟು ಕಷ್ಟಪಟ್ಟು ಆಡಿ ಬಂದ್ವಿ.
1: ಇವತ್ತು ಹಳ್ಳಿಗಳಲ್ಲಿ ಬೇರೆ ಸಾಕಷ್ಟು ಸಾಮಾಜಿಕ ನಾಟಕಗಳಾಗ್ತವೆ, ಹೇಗ್ ಮಾತಾಡಿದ್ರು ನಡೆದೋಗುತ್ತೆ.
0: ಈಗಿನ ಕಾಲನೇ ಬೇರೆ ಆಗುತ್ತೆ. ಆಗಿನ ಅದ್ದೇರಿ ಎಲ್ಲ ಬಂಡುಗಳು ಕಟ್ಕೊಂಡು ಬರೋರು ನಾಟಕಗಳು ನೋಡಕ್ಕೆ. ಅದೇ ಗೌಣಿ ಬಸಪ್ಪನ ನಾಟಕ ಬಾಗ್ಲಿ ಬಂಡುಗಳು ಬರೋರಿ. ಈಗ ಎಲ್ಲಿ ಸ್ವಲ್ಪ ಕಡಿಮೆ.
1: ಮಹಾರಾಷ್ಟ್ರದವರೆಗೂ ಹೋಗಿದ್ರಿ ನೀವು? ಅಲ್ಲಿ ಯಾವ ನಾಟಕ ಆಡಿದ್ರಿ, ಅದು ಕನ್ನಡನ ಅಥವಾ ಹೇಗೆ? ಅದು
0: ಅದ ಇಲ್ರಿ, ಸಾಮಾಜಿಕ ನಾಟಕ.
1: ಸಾಮಾಜಿಕ ನಾಟಕ ಕನ್ನಡ ಭಾಷೆಯಲ್ಲೇ?
0: ಕನ್ನಡ ಭಾಷೆಯಲ್ಲೇ.
1: ಸೊ ಅಲ್ಲಿ ಕನ್ನಡ ನಾಟಕಗಳು
0: ಕನ್ನಡ
1: ಅಲ್ಲಿವರೆಗೂ ನೀವು ಹೋಗ್ತಾ
0: ಇದ್ರಿ.
1: ಅದನ್ನ ಹೇಗೆ ಗುರುತಿಸಿದ್ರು ನಿಮ್ಮನ್ನ ಅಲ್ಲಿಗೆ ಕರೆಸ್ಕೊಳ್ಳುವಷ್ಟು?
0: ಹೆಸರು ಕೇಳಿದಾರ ಸರ್ ಅವ್ರು, ಇವ್ರ ಹತ್ರ ಆರ್ತಿ ಭಾರತಿ ಅಂದ್ರೆ ಹಿಂಗ್ ಕಲಾವಿದರಿದಾರಂತ. ನಾವಿಬ್ರೆ ಹೋಗಿದ್ವಿ ಅಕ್ಕ
1: ತಂಗ ಮಹಾರಾಷ್ಟ್ರಕ್ಕೆ. ನಿಮ್ಮ ಸಹೋದರಿಯರ ಬಗ್ಗೆ ಒಂದ್ ಮಾತು ಹೇಳಿ, ಅವರು ಏನಾಯ್ತು ಈಗ ಅವ್ರಿಗೆ, ಅಂದ್ರೆ ರಂಗಭೂಮಿಯಲ್ಲಿ ಎಷ್ಟು ವರ್ಷಗಳವರೆಗೂ ನಿಮ್ ಜೊತೆಗಿದ್ರು?
0: ಅವರು ಬಯಲಾಟ ತುಂಬಾ ಆಡ್ತಾ ಇದ್ರು ಸರ್, ನಾನು ಸ್ವಲ್ಪ ಸ್ವಲ್ಪ ಹೋಗಿದ್ದೀನಿ ಸರ್. ಅವಳು ಬಯಲಾಟ ಕೂಡ ಹೋಗಿದ್ದಾಳ ಸರ್, ರೇಣುಕಾದೇವಿ ಮಹಾತ್ಮ್ಯದ್ರಲ್ಲಿ ರೇಣುಕನ್ ಪಾರ್ಟ್ ಮಾಡಿದಾಳ್ರಿ, ದೊಡ್ಡ ದೊಡ್ಡ ಪಾತ್ರ ಮಾಡಿದಾಳ್ರಿ. ಮತ್ತೆ ಸಾಮಾಜಿಕ ಪೌರಾಣಿಕ ಇತಿಹಾಸಕ್ಕೆಲ್ಲ ಮಾಡಿದಾಳ. ನಾನ್ ಬಯಲಾಟಕ್ಕೆ ಸ್ವಲ್ಪ ಕಡಿಮೆ ರೀ, ಅಕ್ಕನೇ ಜಾಸ್ತಿ ಆಡಿದಾಳ
1: ಸರ್.
0: ಮೊದ್ಲೆಲ್ಲ ಪ್ರಾಕ್ಟೀಸ್ ಹೋಗ್ತಾ ಇದ್ರ ಅವ್ರು, ಒಂದ್ 8 ದಿವಸಗಟ್ಲೆ ಹೋಗ್ಯಾರ್ರಿ ಅವಾಗ. ನಾನಷ್ಟು ಹೋಗಿಲ್ಲ, ಇನ್ನು ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಸರ್ ಅಷ್ಟೇ.
1: ಮರಿಯಮ್ನಳ್ಳಿ ಪರಿಸರದ ಕಲಾವಿದೆಯರು ಅವರೊಟ್ಟಿಗೆ ಯಾರ್ಯಾರೊಟ್ಟಿಗೆ ನಾಟಕಗಳೆಲ್ಲ ಆಡ್ತಾ ಇದ್ರಿ ನೀವು?
0: ಎಸ್ ರೇಣುಕ, ಎನ್ ರೇಣುಕ, ಎಂ ರೇಣುಕ, ಆಮೇಲೆ ಶಾರದ, ಆಮೇಲೆ ಅಂಬುಜ, ನಾಗರತ್ನಮ್ಮ, ಇವರೆಲ್ಲರ
1: ಜೊತೆ
0: ಅವರೆಲ್ಲ ಜೊತೆ ಆಡಿ.
1: ಅಮ್ಮ ಕೊನೆಯದಾಗಿ ಒಂದು ಉತ್ತರೆ ಪಾತ್ರದ ಒಂದು ಹೇಳಿ ಕಾರ್ಯಕ್ರಮ ಮುಗಿಸೋಣ.
0: ಹೇಳ್ತೇನೆ,
1: ಹೇಳ.
0: ನಿಂತಿದೆ ಚೆಣ್ಣು ಮಾ ಭೋಗ ಚಿತ್ತಾರ, ವಿಧವೆ ಇರುವೆ ಅಮ್ಮಮ್ಮ ಘೋರ, ಎಂತಿದೆ ಜೇನು ಮಾ.
1: ನಿಮ್ಮೊಟ್ಟಿಗೆ ನಿಮ್ಮ ಮಕ್ಕಳು ಜೊತೆಗಿದ್ದಾರೆ, ನಿಮ್ಮ ಕಲೆಯನ್ನು ಗುರುತಿಸಿ ನಿಮ್ಮನ್ನ ಪ್ರೋತ್ಸಾಹಿಸ್ತಾನೆ ಇದ್ದಾರೆ. ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಉತ್ತರೋತ್ತರವಾಗಿ ನಿಮ್ಮ ಕಲಾ ಸೇವೆಗೆ ಗೌರವ ಮನ್ನಣೆ ಸಿಗಲಿ ಅಂತ ಆಶಿಸ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕಲಾ ಸೇವೆಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಎಲ್ಲರಿಗೂ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕರಾದ ಕೂಡ್ಲಿಗಿಯ ಹಿರಿಯ ರಂಗ ಕಲಾವಿದೆ ಟಿ ಭಾರತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನ ನಡೆಸಿಕೊಟ್ಟವರು ಎಂ ಸೋಮೇಶ್ ಉಪ್ಪಾರ್, ನೆರವು ಶಾಂತಲಾ ಹರವಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಗ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂದವರೀಗ ಸಮಯ ಸರಿಯಾಗಿ 12:30.
4: ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2,500 rupees ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ. ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಒಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
6: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
5: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
6: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
5: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242.
6: 8700014242.
7: ಆತ್ಮೀಯ ಕೇಳುಗರೆ, ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಧರಿಸಿದ ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಬಿಎಂ ಶರ್ವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಹನಿ ಹನಿ ಇಬ್ಬನಿ.

ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.

ಶ್ರೋತೃ ಬಾಂಧವರೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಹಾಗೂ 7:45 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಆಲಿಸಿ ಕನ್ನಡ ಚಿತ್ರಗೀತೆಗಳನ್ನು ಸಂಜೆ 5 ಗಂಟೆಗೆ ಹಾಗೂ 7:45. ಇಂದು ಸಂಜೆ 5:30 ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ, ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ ಮೂಡಿಬರಲಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಜೀವನದ ಅನುಭವಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ ನಡೆಸುತ್ತಿರುವ ಸೂಗಪ್ಪ ದೇವಸ್ಕೂರು. ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ ಗಂಜಳಿ, ನಿರ್ವಹಣೆ ವೆಂಕಟೇಶ್ ಬೇವನಬಿಂಚೆ. 5:30 ಪ್ರಸಾರವಾಗಲಿದೆ ತುತ್ತಿಗೊಂದು ಮಾರ್ಗ, ಯುವ ಸ್ವಯಂ ಉದ್ಯೋಗಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ. ಹಾಗೆ ಸಂಜೆ 6:15 ಗ್ರಾಮದರ್ಶಿ ಕಾರ್ಯಕ್ರಮ ಮೂಡಿಬರಲಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಗಣಮೂರು ಗ್ರಾಮದ ಪರಿಚಯ ಮಾಡಿಕೊಳ್ಳಲಿದ್ದೀರಿ. ಗಣಮೂರು ಗ್ರಾಮದ ಪರಿಚಯ ಮಾಡಿಕೊಡಲಿದ್ದಾರೆ ವೀರೇಶ್ ಕುಂಬಾರ್, ನಿರ್ವಾಣೆ ವೆಂಕಟೇಶ್ ಬೇವನಬಿಂಚಿ. ಆಲಿಸಿ 6:15 ಕಾರ್ಯಕ್ರಮ ಗ್ರಾಮದರ್ಶಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ರಾಮಪ್ಪ ಬಸಪ್ಪ ಮತ್ತು ಸಂಘಟಕರಿಂದ ಚೌಡಕಿ ಪದಗಳು ಮೂಡಿಬರಲಿವೆ. ಹಾಗೆ ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನಿತ್ ಸೇನ್ ಅವರ ಗಾಯನದ ಧ್ವನಿ ಮುದ್ರಿಕೆ ಮೂಡಿಬರುವುದು. ಹಾಗೆ 10:30 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಿಯಾಗ 102.1 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಸಮಯ ಆಗುತ್ತಲಿದೆ 12:35. ಇನ್ನು ಕೆಲವು ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮೂಡಿಬರುವುದು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ತಂಬಾಕು ಪದಾರ್ಥಗಳಿಂದ ಹಲ್ಲಿನ ರಕ್ಷಣೆ, ಈ ಕುರಿತಾಗಿ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೊಂದಿಗೆ ಇದೀಗ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಕಾರ್ಯಕ್ರಮದ ಎಲ್ಲ ನಮ್ಮ ಕೇಳುಗರಿಗೆ ನಮಸ್ಕಾರಗಳು. ದಂತವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಸಹಜವಾಗಿ ಕೆಲವು ಪ್ರಾದೇಶಿಕವಾಗಿ ಕೆಲವೊಬ್ಬರಿಗೆ ಕೆಲವು ಹವ್ಯಾಸಗಳು ಈ ತಂಬಾಕು ಪದಾರ್ಥಗಳನ್ನು ಬಳಸೋದು. ಈಗ ಮಾದಕ ವಸ್ತುಗಳನ್ನು ಬಳಸಬಾರ್ದು ಅಂತಂತೇಳಿ ನಾವು ಅದನ್ನು ಹೇಳಿದಾಗ ಅದು ರಕ್ತದಲ್ಲಿ ಸೇರಿ ಅದು ಏನೋ ಇನ್ನೊಂದೇನೋ ಮಾಡತ್ತೆ ಅಂತ ಹೇಳ್ತೀವಿ. ಆದರೆ ಸಹಜವಾಗಿ ಎಲೆ ಅಡಿಕೆ ತಿನ್ನೋರಾಗಲಿ, ತಂಬಾಕು ಪದಾರ್ಥಗಳನ್ನು ಬಳಸೋರಾಗಲಿ, ಅಥವಾ ಇನ್ನಿತರ ಏನೋ ಬೇರೆ ಬೇರೆ ಏನೇನೋ ಬಳಸ್ತಾರೆ ನಮ್ಮ ಹಳ್ಳಿಯಲ್ಲಿ ಹೋದರೆ, ಇನ್ನು ಹೊಸ ಹೊಸದ್ದು ಹೇಳ್ತಾರೆ. ಅದರಿಂದ ಹಲ್ಲು ತನ್ನ ಸೌಂದರ್ಯವನ್ನು ಕಳ್ಕೊಳ್ತದೆ, ಅದಕ್ಕೆ ಸಾಕಷ್ಟು ಹಾನಿನೂ ಆಗುತ್ತೆ. ಏನು ವೈದ್ಯಕೀಯವಾಗಿ ಇದರಲ್ಲಿ ಸಮಸ್ಯೆ ಆಗುತ್ತೆ ಅಂತ ಅನ್ನೋದನ್ನು ತಿಳ್ಕೋಬೇಕು. ಹೇಳಿ ಸರ್, ಏನೇನು ಆಗುತ್ತೆ ಅಂತ
2: ನೋಡಿ. ಮೊದಲೇದಾಗಿ ಇದೇನು ದುಶ್ಚಟಗಳಿದ್ದಾವ, ಇವು ಯಾವಾಗ್ಲೂ ನಿಮಗೆ ದುಷ್ಪರಿಣಾಮವನ್ನು ಬೀರ್ತವೆ. ಒಂದು ಮಾತಿದೆ, ಮಾದಕ ವ್ಯಸನ ಮಸಣಕ್ಕೆ ಸಮಾನ. ಇಂಥ ಒಂದು ಸಂದರ್ಭದಲ್ಲಿ ಇಂದಿನ ದಿನಗಳಲ್ಲಿ ಹೆಚ್ಚಾನೆಚ್ಚು ಭಾರತೀಯ ಜನಸಂಖ್ಯೆಯಲ್ಲಿ ಟೊಬ್ಯಾಕೋ ಕನ್ಸಂಪ್ಷನ್ ಆಗಿರ್ಬೋದು. ಆ ಟೊಬ್ಯಾಕೋ ಒಳಗೆ ಮತ್ತೆ ಎರಡು ರೀತಿಯಾದಂತಹ ಒಂದು ಟೊಬ್ಯಾಕೋ ಬರ್ತಾವೆ, ಒಂದು ಸ್ಮೋಕ್ ಟೊಬ್ಯಾಕೋ, ಇನ್ನೊಂದು ಸ್ಮೋಕ್ಲೆಸ್ ಟೊಬ್ಯಾಕೋ ಅಂತ. ಸ್ಮೋಕ್ ಟೊಬ್ಯಾಕೋ ಅಂತಂದ್ರೆ ನಾವು ಇವರೆಲ್ಲ ಯೂಸ್ ಮಾಡ್ತಿರುವಂತಹ ಯುವ ಪೀಳಿಗೆಗಳು ವೇಪ್ ಆಗಿರ್ಬಹುದು, ಸಿಗರೇಟ್ ಆಗಿರ್ಬಹುದು, ಇವೆಲ್ಲ ಸ್ಮೋಕ್ ಟೊಬ್ಯಾಕೋ ಅಂತ ಬರ್ತವೆ. ಇನ್ ಸ್ಮೋಕ್ಲೆಸ್ ಟೊಬ್ಯಾಕೋ ಪ್ರೊಡಕ್ಟ್ಸ್ ಅಂತಂದ್ರೆ ಗುಟ್ಕಾ, ಪಾನ್ಪರ, ಖೈನಿ, ಜರ್ದಾ, ಈ ರೀತಿಯಾದಂತಹ ಇನ್ನೂ ಅನೇಕ ಹಲವಾರು ನನಗೆ ಹೆಸರುಗಳು ಬರ್ತಿಲ್ಲ.
1: ಇರಲಿ, ಅಂದ್ರೆ ಇದು ಮಾಡುವಂತಹ ಅನಾಹುತ ಅದ್ರ ಬಗ್ಗೆ ನೀವು ಹೇಳ್ತೀರಿ ಅಂದ್ರೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ನಾವು. ಅಂದ್ರೆ ಈಗ ಮಾದಕ ವಸ್ತುಗಳ ಕುರಿತಾಗಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾನೆ ಬಂದಿದ್ದೀವಿ. ಅದರ ಪರಿಣಾಮಗಳೇನು ಮತ್ತು ಮಾನಸಿಕವಾಗಿ ಮಾದಕ ವಸ್ತುಗಳ ಸೇವನೆ ಮಾಡೋರ ಸ್ಥಿತಿ ಹೇಗಿರುತ್ತೆ, ಅವರು ಎಷ್ಟೆಲ್ಲ ಹಿಂಸೆಗಳನ್ನು ಅನುಭವಿಸ್ತಾರೆ, ಅವರಿಗೆ ಚಿಕಿತ್ಸೆ ತುಂಬಾ ಅಗತ್ಯ ಇದೆ ಅಂತನ್ನೋದೆಲ್ಲ ವಿಚಾರಗಳಿವೆ. ಈಗ ಒಬ್ಬ ದಂತ ವೈದ್ಯರಾಗಿ ಎಲ್ಲ ಚೆನ್ನಾಗಿ ಕಾಣಬೇಕು, ತುಂಬಾ ಸುಂದರವಾಗಿ ಕಾಣಬೇಕು ಅಂದ್ರೆ ನಮ್ಮ ದಂತ ಪಂಕ್ತಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಹೇಳ್ತೀವಿ. ಜಾಹೀರಾತಿನಲ್ಲಿ ಕಾಣೋ ರೀತಿ ನಮ್ಮ ಹಲ್ಲುಗಳು ಇರಬೇಕು ಅಂತ ಬಯಸ್ತಿರ್ತಾರೆ. ಅಂತ ಇದ್ರೂ ಕೂಡ ಈ ತಂಬಾಕು ಪದಾರ್ಥಗಳನ್ನು ಬಳಸಿದ್ರು ಸಮಸ್ಯೆ ಆಗತ್ತೆ ಅಂತ ಗೊತ್ತಿದ್ರು ಕೂಡ ತಂಬಾಕು ಪದಾರ್ಥಗಳನ್ನ ಅದೇನೋ ನನಗೆ ಹಲ್ಲಿಗೂ ಅದಕ್ಕೂ ಸಂಬಂಧ ಇಲ್ಲ, ನನ್ನ ಒಂದು ಅಭ್ಯಾಸ ಇದು ಅಂತ ಹೇಳ್ತಾರೆ. ಹಲ್ಲಿಗೂ ಅದಕ್ಕೆ ಸಂಬಂಧ ಹೇಗೆ?
2: ಈಗ ಧೂಮಪಾನ ಸೇವನೆ ಮಾಡೋರು ಅವರ ಒಂದು ಮಾನಸಿಕತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ರು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅವರು ಒಳಗಾಗಿರುವಂತಹ ಕಾರಣ, ಯಾವುದೋ ಒಂದು ಮಾನಸಿಕ ಶೋಷಣೆಗೊಳಗಾಗಿರುವಂತಹ ಕಾರಣದಿಂದಾಗಿ ಅವರು ಧೂಮಪಾನವನ್ನ ತಮ್ಮ ಜೀವನದಲ್ಲಿ ರೂಢಿ ಮಾಡ್ಕೊಂಡು ಬಿಡ್ತಾರೆ.
1: ತಂಬಾಕು ಪದಾರ್ಥನೂ ಕೂಡ ಮಾನಸಿಕ ಕಾರಣದಿಂದನೇ ಮಾಡ್ತಾರೆ ಅಂತೀರಾ?
2: ಹೌದು, ಕೆಲವೊಬ್ಬರನ್ನ ನೋಡಿ ಕಲಿತಾರೆ, ಇನ್ ಕೆಲವರು ಕೆಲವೊಂದು ಪರಿಸರದಲ್ಲಿ ಇದ್ದು ಅದೇ ಒಂದು ಆ ಪರಿಸರವೇ ಅವರಿಗೆ ಒಂದು ಸೇವನೆ ಮಾಡ್ಲಿಕ್ಕೆ ದಾರಿ ಮಾಡಿಕೊಡುತ್ತೆ. ಅದು ಈ ರೀತಿಯಾದಂತಹ ಒಂದು ಪರಿಸರದಲ್ಲಿ ಅವರು ಬದುಕಿ ಅಥವಾ ಇನ್ನೊಬ್ಬರ ಒಂದು ಸಂಘದ ಒಂದು ಇದನ್ನ ಮಾಡಿ ಅವರು ಹವ್ಯಾಸವನ್ನು ಮಾಡ್ಕೊಟ್ಟಿರ್ತಾರೆ ತಂಬಾಕು ಸೇವನೆಯನ್ನ. ಮತ್ತು ಒಂದು ಯೂಶುವಲಿ ಈಗ ಸ್ಮೋಕಿಂಗ್ ಅಂತ ಬಂದ್ರೆ, ನೀವು ಒಂದು ಸಿಗರೆಟ್ ತಗೊಂಡ್ರೆ ಅದರಿಂದ ಅದರಲ್ಲಿ ಸುಮಾರು 7-8 mg ಟಾರ್ ಅಂಶ ಇರುತ್ತೆ ಅದರೊಳಗಡೆ.
1: ಟಾರ್ ಅಂಶ ಅಂದ್ರೆ ಅದು ಅದರದ ಅವಶೇಷಗಳು ಅಷ್ಟು ಡೇಂಜರಸ್. ನಾವು ಜಾಹೀರಾತುಲ್ಲೇ ನೋಡ್ತೀವಲ್ಲ ಸಾಮಾನ್ಯವಾಗಿ ಇಷ್ಟು ಇಂತಿಷ್ಟು ಟಾರ್ ಪದಾರ್ಥ ನಿಮ್ಮ ದೇಹದಲ್ಲಿ ಸೇರಿಕೊಳ್ತದೆ ಅಂತಂತೇಳಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟಾರ್ ಪದಾರ್ಥಗಳು ನಿಮ್ಮ ದೇಹದಲ್ಲಿ ಸೇರಿರ್ತದೆ ಅಂತ ಅನ್ನೋದು ನಿಮ್ಮ ಕಲ್ಪನೆ ಇದೆಯಾ ಅಂತ ಹೇಳ್ತಾರೆ. ಆ ಟಾರ್ ವಿಚಾರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ, ಅದು ಎಲ್ಲಿಂದ ಅಂದ್ರೆ ಈ ತಂಬಾಕು ಪದಾರ್ಥದಿಂದನೇ ಸೇರಿಕೊಳ್ತದೆ ಅಂತ. ಈ ರೀತಿ ತಂಬಾಕು ಪದಾರ್ಥಗಳ ಒಂದು ಸೇವನೆಯಿಂದ ಅನೇಕ ಪದಾರ್ಥಗಳು ನಮ್ಮ ದೇಹದ ಒಳಗಡೆ ಸೇರಿ ಇನ್ನಷ್ಟು ಹಾನಿ ಆಗುತ್ತೆ ಅಂತಂತೇಳಿ. ಈಗ ಈ ತಂಬಾಕು ಪದಾರ್ಥಗಳದ್ದು ಒಂದು ಏನಂದ್ರೆ ವಿಶೇಷ, ಈ ಹಲ್ಲಿನ ಬುಡಕ್ಕೆ ಹಲ್ಲಿನ ಪಕ್ಕದಲ್ಲಿ ಅಥವಾ ಬಾಯಲ್ಲಿ ಯಾವತ್ತೂ ಕೂಡ ಅದು ತುಂಬಿಕೊಂಡಿರ್ಬೇಕು, ಅಲ್ಲಿ ಇದ್ರೇನೆ ಅವ್ರದ್ದು ಮುಂದಿನ ಎಲ್ಲಾ ಕೆಲಸಗಳು ಆಗ್ತವೆ ಅಂತ ಹೇಳ್ತಾರಲ್ಲ ಸರ್, ಅದ್ರ ಬಗ್ಗೆ
2: ನೋಡಿ. ಅದು ತಂಬಾಕು ಸೇವನೆ ಮಾಡೋದೇ ಆ ರೀತಿ ಜನರು, ಅವ್ರು ಎಷ್ಟು ಸಮಯದವರೆಗೆ ಬಾಯಲ್ಲಿ ಇಟ್ಕೊಂತಾರಲ್ಲ ಅಷ್ಟು ಸಮಯದವರೆಗೆ ಆ ತಂಬಾಕಿನಿಂದ ಸಿಗುವಂತಹ ಒಂದು ಅನುಭವ ಅವ್ರಿಗೆ ಸಿಗುತ್ತೆ. ಹೀಗಾಗಿ ಅವರು ಬಾಯಲ್ಲಿ ತಂಬಾಕು ಸೇವನೆ ಒಂದು ಸಂದರ್ಭದಲ್ಲಿ ಬಾಯಲ್ಲಿ ಈಗ ಜಮಾ ಮಾಡಿ ಅವರು ಒಸಡಿನ ಭಾಗದಲ್ಲಿ ಅಥವಾ ದವಡೆಯ ಒಂದು ಹಿಂಬದಿಯಲ್ಲಿ ಇಟ್ಕೊಳ್ಳಿಕ್ಕೆ ಅವರು ಮಾಡ್ತಾರೆ. ಇದೇ ಒಂದು ಕಾರಣದಿಂದಾಗಿ ಒಸಡಿನ ಒಂದು ಬಾಯಿಯ ಕ್ಯಾನ್ಸರ್ ಒಸಡಿನ ಒಂದು ಇದರಲ್ಲಿ ಇಟ್ಟುಕೊಳ್ಳುತ್ತಾ ಬಾಯಿಯ ಕ್ಯಾನ್ಸರ್ ಆಗಿರಬಹುದು ಮತ್ತು ಅದೇ ರೀತಿ ಅಂಗುಳದ ಕ್ಯಾನ್ಸರ್ ಆಗಿರಬಹುದು ಇವೆಲ್ಲವೂ ಕೂಡ ಒಂದು ಜನರಲ್ಲಿ ಗುರಿಯಾಗುವಂತಹ ಸಾಧ್ಯತೆಗಳಿದ್ದೇ ಇರುತ್ತೆ.
1: ಈ ಸಹಜವಾಗಿ ನಾವು ಒಂದು ಸಿನಿಮಾ ನೋಡ್ಲಿಕ್ಕಂತ ಹೋದಾಗ ಅಲ್ಲಿ ಒಂದು ಜಾಹೀರಾತು ಬರುತ್ತೆ, ಆ ಜಾಹೀರಾತು ಇಷ್ಟು ಪರಿಣಾಮಕಾರಿ ಇರುತ್ತಲ್ಲ, ಅಯ್ಯೋ ನೋಡ್ಲೇಬಾರ್ದಪ್ಪ, ಅಯ್ಯೋ ಛೇಛೆ ಅಂತ ಅನ್ಸುತ್ತೆ. ಅಷ್ಟೆಲ್ಲ ಜನ ಕೂತವರಲ್ಲಿ ಅನೇಕರು ಕೂಡ ಈ ತಂಬಾಕು ಅದರ ಸೇವನೆಯ ದುಶ್ಚಟ ದಾಸರು ಆಗಿರ್ತಾರೆ, ಅವ್ರ ಭಾವನೆ ಬದಲಿ ಆಗಲ್ಲ.
2: ಹೌದು, ಅವ್ರ ಭಾವನೆ ಬದಲಿ ಆಗಲ್ಲ. ಯಾಕಂತಂದ್ರೆ ಅವರಿಗೆ ಆ ತಂಬಾಕು ನೀಡುವಂತಹ ಅನುಭವ ಏನಿದೆ, ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆದಂತಹ ಒಂದು ಒಂದು ಕೆಟ್ಟ ಪರಿಸ್ಥಿತಿಗೆ ಅವರು ಹೋಗ್ತಾರೆ ಅನ್ನೋ ಒಂದು ಅರಿವು ಇರಂಗಿಲ್ಲ ಅವರಿಗೆ. ಕೇವಲ ಆ ಒಂದು ಪ್ರೆಸೆಂಟ್ ಸಿಚುವೇಶನ್ ಅನ್ನು ಮಾತ್ರ ಅವರು ಎಂಜಾಯ್ ಮಾಡಬೇಕು ಅನ್ನೋ ಕಾರಣದಿಂದಾಗಿ ಮುಂದೆ ಭವಿಷ್ಯದಲ್ಲಿ ಆಗುವಂತಹ ಅನಾಹುತಗಳನ್ನ ಬದಿಗಿಟ್ಟು ಅದಕ್ಕೆ ಯಾವುದೇ ರೀತಿ ಆದಂತಹ ಒಂದು ಸ್ಟ್ರೆಸ್ ಕೊಡಲ್ದ ಈಗ ಅವರು ನಾವು ಎಂಜಾಯ್ ಮಾಡ್ತಿದೀವಿ, ಹೀಗಾಗಿ ನಾವು ಈಗ ತಂಬಾಕು ಸೇವನೆ ಮಾಡ್ತೀವಿ, ನಾವು ಮತ್ತೆ ಇನ್ನಿತರ ದುಶ್ಚಟಗಳನ್ನ ನಾವು ಮಾಡ್ತೀವಿ ಅನ್ನೋ ಒಂದು ಮಾನಸಿಕತೆ ಅವರಲ್ಲಿ ಇದ್ದೇ ಇರುತ್ತೆ.
1: ಅಂತವ್ರನ್ನ ನಾವು ಡಿ ಅಡಿಕ್ಷನ್ ಕ್ಯಾಂಪ್ಗಳಲ್ಲಿ ಈಗ ಹೆಂಗೆ ಮದ್ಯಪಾನ ಬಿಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ, ಹಂಗೆ ಧೂಮ್ರಪಾನ ಅಥವಾ ಈ ತಂಬಾಕು ಸೇವನೆ ಮಾಡೋರನ್ನು ಕೂಡ ಕರ್ಕೊಂಡು ಹೋಗ್ತಾರ ಅಥವಾ ಆ ರೀತಿಯಾದಂತದ್ದು ಇದೆಯಾ ನಮ್ಮಲ್ಲಿ?
2: ನೋಡಿ, ಕೆಲವೊಬ್ರು ಕೇಳೋರಿರ್ತಾರೆ, ಇನ್ನೊಬ್ರು ಕೇಳಲ್ದವರಿರ್ತಾರೆ. ಕೇಳೋರಿದ್ರಂತಂದ್ರೆ ತೀರಾ ನೀವು ಡಿ ಅಡಿಕ್ಷನ್ ಸೆಂಟರ್ ಕರ್ಕೊಂಡು ಹೋಗಿಂತ ಮುಂಚೆ ದಂತ ವೈದ್ಯರ ಬಳಿ ನೀವು ಕರ್ಕೊಂಡು ಬಂದ್ರು ಕೂಡ ದಂತ ವೈದ್ಯರವರಿಗೆ ಕೌನ್ಸಿಲಿಂಗ್ ಮುಖಾಂತರ ಅವರಿಗೆ ಆ ಚಟವನ್ನು ಬಿಡಿಸುವಂತಹ ಸಹಾಯವನ್ನ ದಂತ ವೈದ್ಯರು ಮಾಡೇ ಮಾಡ್ತಾರೆ. ಅದಕ್ಕೂ ಮೀರಿ ಅವರು ಕೇಳುವಂತಹ ಸಿಚುವೇಶನ್ ಒಳಗಿಲ್ಲ ಅಥವಾ ಅವ್ರನ್ನ ಅನ್ಕಂಟ್ರೋಲೇಬಲ್ ಅದಾರ ಅವರು, ಅವ್ರಿಗೆ ಬೇಕೇ ಬೇಕು ಅಂತ ಒಂದು ಇದು, ಯಾಕಂದ್ರೆ ಅವರಿಗೆ 24 ತಾಸು ಅವರನ್ನ ಯಾರಾದರೂ ವಾಚ್ ಮಾಡುವಂತಹ ಒಂದು ಸನ್ನಿವೇಶ ಬರುತ್ತೆ ಅವಾಗ. ಹೀಗಾಗಿ ಅವ್ರನ್ನ ಡಿ ಅಡಿಕ್ಷನ್ ಸೆಂಟರ್ ಕರ್ಕೊಂಡು ಹೋಗೋದು ಉತ್ತಮ ಅಂತ ನಾನು ಹೇಳ್ತೇನೆ.
1: ಸಾಮಾನ್ಯ ಈ ತಂಬಾಕು ಪದಾರ್ಥ ಸೇವನೆ ಮಾಡೋರನ್ನ ಈ ರೀತಿ ತಂಬಾಕು ಪದಾರ್ಥ ಬಿಡಿಸೋ ಕೇಂದ್ರಕ್ಕೆ ಕರ್ಕೊಂಡು ಹೋಗಲ್ಲ, ಅದು ನಿರ್ಲಕ್ಷ್ಯ ಮಾಡಿಬಿಟ್ಟಿರ್ತಾರೆ. ಅದು ನೋಡಿದ್ರೆ ಮುಂದೆ ಕ್ಯಾನ್ಸರ್ಗೆ ಕರ್ಕೊಂಡು ಹೋಗುತ್ತೆ, ಆದ್ರೆ ಅದ್ರ ಕಡೆ ಗಮನ ಕೊಟ್ಟಿರಲ್ಲ. ಹೇಗೆ ಜಾಗೃತಿಯನ್ನ ಇನ್ನು ಪಡ್ಕೋಬೇಕಾಗಿದೆ? ಈಗ ನಾವು ಕಾರ್ಯಕ್ರಮಗಳ ಮೂಲಕವಾಗಿನೂ ಹೇಳಬಹುದು, ಮತ್ತೆ ಬೇರೆ ಬೇರೆ ಮಾರ್ಗಗಳ ಮೂಲಕವಾಗಿ ಕೂಡ ಜಾಗೃತಿ ಅಥವಾ ಈ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಯಾವಾಗ ವೈಯಕ್ತಿಕವಾಗಿ ಅವರಿಗೆ ಹಾನಿಯಾಗುತ್ತೆ, ಅದರ ಒಂದು ಪರಿಣಾಮ ಅವರು ಅನುಭವಿಸ್ತಾರೆ, ಅವಾಗ ಆದರೂ ಎಚ್ಚರ ಆಗ್ತಾರಾ?
2: ಈಗ ಸಾಕಷ್ಟು ಸರ್ಕಾರದ ವತಿಯಿಂದಾಗಿರ್ಲಿ ಅಥವಾ ಪ್ರೈವೇಟ್ ಎನ್ ಜಿ ಓಸ್ ವತಿಯಿಂದಾಗಿರ್ಲಿ ಅಥವಾ ಇಂಡಿವಿಜುವಲ್ಸ್ಗಳಿಂದ ಆಗಿರ್ಲಿ ಸಾಕಷ್ಟು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ತುಂಬಾನೇ ಆಗಿದೆ. ಈಗ ಏನಿದೆ ಅಂತಂದ್ರೆ ಮಾಡುವುದು ಮಾತಾಡೋದು ಏನು ಉಳಿದಿಲ್ಲ, ಇರುವುದೊಂದೇ ಆಚರಣೆ ಮಾತ್ರ, ಆಚರಣೆ ಮಾತ್ರ.
1: ಹೌದೌದೌದು. ಈ ತಂಬಾಕು ಪದಾರ್ಥಗಳಲ್ಲಿ ಈಗ ಗ್ರಾಮೀಣ ಭಾಗದಲ್ಲಿ ಒಂದು ರೀತಿಯಾಗಿ ಸೇವನೆ ಮಾಡಿದ್ರೆ ಪಟ್ಟಣದಲ್ಲಿ ಅದೊಂದು ಸ್ಟೈಲ್, ತಾವು ಹೇಳಿದ್ರಲ್ಲ ಹೊಗೆ ಬರಲಾರದು ಒಂದು ಇದಿರುತ್ತೆ, ಹೊಗೆ ಬರೋದು ಒಂದು ಇರುತ್ತೆ ಅಂತೇಳಿ. ಅದು ಹೊಗೆ ಬರೋದು ಸಿಗರೇಟು, ಹೊಗೆ ಬರಲಾರದು ಇವೆಲ್ಲ ಅಂತ ಹೇಳಿದ್ರಿ. ಗ್ರಾಮೀಣ ಭಾಗದಲ್ಲಿ ಈ ಹೊಗೆ ಬಂದ ನಂತರ ಉಳಿದಂತಹ ಕೆಲವು ಪದಾರ್ಥವನ್ನ ಇಟ್ಟು ಈ ನಶೆ ರೀತಿ ತಿಕ್ಕಿ ಅದು ಉಳಿಸಿರ್ತದಲ್ಲ, ಅದನ್ನೆಲ್ಲ ಬಳಸ್ತಾರಲ್ಲ ಸರ್, ಅದು ಏನು ಕಿಕ್ ಕೊಡುತ್ತೆ ಅಂತ?
2: ಈಗ ನೋಡಿ, ಗ್ರಾಮಾಂತರ ಪ್ರದೇಶದಲ್ಲಿ ಹೇಗಿದೆ ಅಂತಂದ್ರೆ ಆರ್ಥಿಕವಾಗಿ ಅಷ್ಟವರು ಬಲಾಢ್ಯರಲ್ಲ, ಹೀಗಾಗಿ ಏನಿರುತ್ತೆ ಅದನ್ನೇ ಅವರು ಯೂಸ್ ಮಾಡಿಕೊಂಡು ಏನೇನು ವಿಧ ವಿಧ ಒಂದು ಮಾರ್ಗವಾಗಿ ಅವರು ಒಟ್ಟು ನಶೆ ತಗೊಳ್ಳುವಂತಹ ಒಂದು ಆಕ್ಷನ್ಸ್ ಗಳನ್ನ ಅವ್ರು ಮಾಡ್ತಾರೆ ಹೊರತು, ಈಗ ಆಲ್ರೆಡಿ ಬರ್ನ್ ಸಬ್ಸ್ಟೆನ್ಸ್ ಏನಿರ್ತದೆ, ತಿಂದ ಹಾಕಿದ ಸಬ್ಸ್ಟೆನ್ಸ್ ಏನಿರ್ತದೆ, ಅದರಿಂದ ಮತ್ತೇನು ಅವ್ರಿಗೆ ಹ್ಯಾಲುಸಿನೇಷನ್ ಎಫೆಕ್ಟ್ ಅದು ಕೊಡಲ್ಲ.
1: ಅದೇನೋ ಸಿಗುತ್ತೆ ಅಂತ ಅವ್ರ ಕಲ್ಪನೆ.
2: ಹೌದು,
1: ಅವ್ರು ಕಾಯ್ತಿರ್ತಾರೆ ಅವ್ರದ್ದು ಆ ಬತ್ತಿ ಸೇದೋದು ಮುಗಿದ್ಮೇಲೆ ಕೊಟ್ರಿ ಕಡೆಯಿಂದ ಅಂತೇಳಿ ಕೈ ಮೇಲೆ ಹಾಕೊಂಡು ಮತ್ತೊಂದಿಷ್ಟು ಏನೋ ಸೇರಿಸಿ ಹಾಕುತ್ತಾರೆ. ಈ ಹಲ್ಲಿಗೆ ವಿಶೇಷವಾಗಿ ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ, ನಾವು ಇವಾಗ ತಂಬಾಕಿನ ಪರಿಣಾಮಕ್ಕಿಂತ ಹಲ್ಲಿಗೆ ಅದು ಎಷ್ಟು ಇಫೆಕ್ಟ್ ಮಾಡುತ್ತೆ ಅಂತ ಅನ್ನೋದ್ರ ಕಡೆ ಗಮನ ಕೊಡಬೇಕು ಸರ್. ಏನೇನು ಮಾಡ್ತದೆ ಈಗ ಈ ತಂಬಾಕಿನ? ಒಂದು ಕೆಂಪು ಬಾಯಿ ಕಾಣಿಸುತ್ತೆ, ಹಲ್ಲಿನ ಮಧ್ಯೆ ಒಸಳಿನ ಮಧ್ಯೆ ಏನೇನೋ ಸಿಗುತ್ತೆ, ಬರ್ತಾ ಬರ್ತಾ ಬರ್ತದ ಖಾಯಂ ಕಲಿಯಾಗಿ ಉಳ್ಕೊಂಡ್ಬಿಡುತ್ತೆ ಅಂತ. ಅವ್ರದ್ದು ಹಲ್ಲೇ ಕಿತ್ತಬೇಕು, ಆದ್ರೆ ಹಲ್ಲನ್ನು ಸ್ವಚ್ಛ ಮಾಡಿದ್ರೆ ನಿಮ್ಮಂತ ವೈದ್ಯರಿಂದನೂ ಕೂಡ ಸಾಧ್ಯ ಆಗ್ಲಿಕ್ಕಿಲ್ಲ.
2: ಹೇಗಿದೆ ಅಂತಂದ್ರೆ, ಈಗ ನೀವು ಯಾವುದೇ ತಂಬಾಕಿನ ಉತ್ಪನ್ನಗಳನ್ನ ನೀವು ತಿಂತಾ ಇದ್ರಿ, ಅತ್ಯಂತ ದೀರ್ಘಾವಧಿಯಲ್ಲಿ ನೀವು ತಿಂತಾ ಇದ್ರಿ ಅಂತಂದ್ರೆ, ತಂಬಾಕು ಅದೊಂದು ಗಟ್ಟಿಯಾದಂತಹ ಒಂದು ಪದಾರ್ಥ. ಅದು ನೀವು ಮೊದಲು ನೀವು ಫ್ರೆಶ್ ಪ್ಯಾಕೆಟ್ ಇದನ್ನ ಹರಿದು ನೀವು ಬಾಯಿ ಒಳಗೆ ಹಾಕೊಂಡ್ಕೊಳ್ಳಿ, ಒಂದ್ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿರುತ್ತಲ್ಲ ಅದು, ಅದೇ ಗಟ್ಟಿತನ ಏನಾಗುತ್ತೆ ಹಲ್ಲಿನ ಮೇಲ್ಪದರವನ್ನ ಅದನ್ನು ಹೋಗಿಸುತ್ತೆ. ಅದು ಈ ಹಲ್ಲಿನ ಮೇಲ್ಪದರ ಅಂದ್ರೆ ಎನಾಮಲ್ ನ ಭಾಗ ಅನ್ನ ನಾವ್ ಏನ್ ಹೇಳ್ತೀವಿ, ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಸೆನ್ಸಿಟಿವ್ ಬರಕ್ ಸ್ಟಾರ್ಟ್ ಆಗುತ್ತೆ ಅವಾಗ. ಸೊ ಇದು ಒಂದು ಕಾರಣ, ಅದು ತಂಬಾಕು ಹಲ್ಲಿಗೆ ಎಫೆಕ್ಟ್ ಆಗುವಂತ ಒಂದು ಕಾರಣ. ಇನ್ನೊಂದು ಏನಿದೆ ಅಂತಂದ್ರೆ, ಆ ತಂಬಾಕು ಅಗದು ಅಗದು ಅವರು ಬಾಯಿ ಇಟ್ಟುಕೊಳ್ಳುವಂತಹ ಒಂದು ಸಂದರ್ಭ ಬರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಹಲ್ಲು ಮತ್ತು ಒಸಳಿ ನಡಕ ಒಂದ್ ಸ್ವಲ್ಪ ಮಟ್ಟಿಗೆ ಒಂದು ಗ್ಯಾಪ್ ಇರುತ್ತೆ, ಆ ಗ್ಯಾಪ್ ಒಳಗೆ ಅದು ತಂಬಾಕು ಕುಂತು ಬಿಡುತ್ತದೆ. ಇಲ್ಲಿ ಹೇಗಂತಂದ್ರೆ, ಭಾರತೀಯರು ಅವರೆಷ್ಟೇ ಇದಾದ್ರು ಕಲ್ತವರು ಇದ್ರು ಕೂಡ ಒಂದಲ್ಲ ಒಂದ್ಸಲ ಅವರು ಬ್ರಷ್ ಮಾಡೋದು ಮರ್ತು ಬಿಡ್ತಾರೆ, ಅಥವಾ ತಮ್ಮ ಒಂದು ಆಫೀಸಿನ ಒಂದು ಕಾರ್ಯನಿಮಿತ್ತವಾಗಿ ಶಾಲೆ ಹೋಗುವಂತ ಕಾರ್ಯನಿಮಿತ್ತವಾಗಿ ಜಲ್ದಿ ಜಲ್ದಿ ರೆಡಿ ಆಗುವ ಒಂದು ಸಂದರ್ಭದಲ್ಲಿ ಬ್ರಷ್ ಮಾಡೋದು ಮರ್ತು ಬಿಡ್ತಿರ್ತಾರೆ, ಕೆಲವರು ಬ್ರಷೇ ಮಾಡ್ತಿರಲ್ಲ. ಸೊ ಇಂತ ಒಂದು ಸಂದರ್ಭ
1: ನಡೆಯುತ್ತೆ ಬಿಡು, ನಿನ್ನೆ ಮನೆ ಮಾಡಿದೀನಿ ಇವತ್ತು ಮಾಡೋದು ಬೇಡ ಅಂತ,
2: ಮತ್ತೆ ನಾಳೆ ಮಾಡ್ಕೊಂಡ್ರೆ ಮತ್ತೆ ಸ್ವಚ್ಛ ಆಗತ್ತೆ ಬಿಡ, ಅದೇನಾಗ್ತಿ ಅಂತ.
1: ಆಮೇಲೆ ನೀವು

0: ಹೇಳೋದು ಆಕ್ಚುಲಿ ಬೆಳಿಗ್ಗೆ ಸಂಜೆ ಎರಡೂ ಹೊತ್ತು ಬ್ರಷ್ ಮಾಡಬೇಕು. ಆವಾಗ ಅಟ್ಲೀಸ್ಟ್ ಈ ತಂಬಾಕು ಪದಾರ್ಥ ಬಳಸೋರು ಸತತವಾಗಿ ಬ್ರಷ್ ಮಾಡ್ತಾ ಇದ್ರೆ ಒಂದು ಚೂರಾದರೂ ಸ್ವಚ್ಛ ಆಗ್ತದೆ ಕಾಣಿಸುತ್ತೆ. ಆದರೆ ಅವರಿಗೆ ಆ ರುಚಿ ಬಾಯಲ್ಲಿ ಇರಬೇಕು, ಯಾವತ್ತು ಆ ಪದಾರ್ಥ ಯಾವತ್ತು ಇರಬೇಕು. ಅದಕ್ಕೆ ಎಷ್ಟೋ ಸಲ ನೋಡಿ ಒಂಚೂರು ಸರ್ ಬನ್ನಿ ಊಟ ಮಾಡಿ ಅಂದ್ಕೊಳ್ಳಿ ಅಂದನ್ಬಿಡ್ತಾರೆ ಅವರು, ಅಥವಾ ಉತ್ತರನೂ ಕೊಡಲ್ಲ, ಬಾಯಿ ಬಂದಿರುತ್ತೆ ಅವ್ರು ಯಾವತ್ತು. ಬಹಳ ಮೌನಿಗಳು ಅನ್ಬೇಕು ಅವರಿಗೆ, ಎಲ್ಲ ತಿಂದಾದ್ಮೇಲೆ ಬೇಕಾದ್ರೆ ಮಾತಿಗೆ ಬಿಡ್ರಿ ಜಾಸ್ತಿ ಮಾತಾಡ್ತಾರೆ.
1: ದೇವರು ಮಾತಾಡಕ್ ಬಾಯಿ ಕೊಟ್ಟರೆ, ತಿನ್ನಕ್ ಬಾಯಿ ಕೊಟ್ಟರು, ಚಟ ಮಾಡಕ್ ಬಾಯಿ ಯೂಸ್ ಮಾಡ್ಕೊಳ್ತಾರೆ.
0: ಮಾಡಬಾರ್ದು ನಾವು ಬೇರೆ ಬೇರೆ ಚಟಕ್ಕೆ ಬಳಸೋದಾಗ್ಲಿ, ಅದರಿಂದ ನಮ್ಮ ವ್ಯಕ್ತಿತ್ವಕ್ಕೆ ತುಂಬಾ ಹಾನಿಯಾಗುತ್ತೆ, ನಮ್ಮ ಜ್ಞಾನಕ್ಕೆ, ನಮ್ಮ ಆಚಾರ ವಿಚಾರಗಳಿಗೆ, ನಮ್ಮ ಯಾವುದೇ ರೀತಿಯಾದಂಥ ಅಭ್ಯಾಸಕ್ಕೆ, ನಮ್ಮ ಕಲೆಗೆ ಅದು ಸರಿಯಲ್ಲ. ಈಗ ಉದಾಹರಣೆ, ಒಬ್ಬ ಸಿನಿಮಾಕ್ಕೆ ಯಾವುದೋ ಒಂದು ಚಿತ್ರಕ್ಕೆ ಒಬ್ಬ ವ್ಯಕ್ತಿಯನ್ನ ಆರಿಸ್ಬೇಕಾಗಿದೆ ಅಂತಂದ್ರೆ ಅವನ್ ಸುಂದರವಾಗಿರ್ತಾನೆ, ಆದ್ರೆ ಹಲ್ಲು ಹಂಗಿರ್ತದೆ, ಪದೇ ಪದೇ ಇವನಿಗೆ ಇದೇ ಚಟ ಇದೆ ಕಾಣಿಸುತ್ತೆ, ಇವನಿಗೆ ಬೇಡ ಅವಕಾಶ ಕೊಡೋದಂತ ಹೇಳಕ್ಕಾಗಲ್ಲ. ಯಾವ್ಯಾವ್ದು ಏನೇನು ಯಾವ್ಯಾವ ದೃಷ್ಟಿಯಿಂದ ತಪ್ಪಿರ್ತದೆ ಅಂತ ಹೇಳಿ, ಈಗ ಸಂದರ್ಶನ ಅಂತ ಮಾಡ್ತೀರಿ ನೀವು, ಆಯ್ಕೆ ಮಾಡ್ತೀರಿ ಕಲಾವಿದರನ್ನ, ಅವಾಗ ಏನೇನು ಇರ್ತಾವ ಅದರಲ್ಲಿ ಎಲ್ಲಾ ವಿಚಾರಗಳು ಇರ್ಬೋದಲ್ಲ, ಅಲ್ಲಿ ಅವಕಾಶ ತಪ್ಪಿಸ್ಕೋಬಹುದು. ನಿಮ್ಮ ತಂಬಾಕು ಸೇವನೆಯಿಂದ ನಿಮ್ಮ ಕಲೆ ಬೆಳಕಿಗೆ ಬರದೇ ಹೋಗ್ಬಹುದು.
1: ಅದು ನಿಸ್ಸಂದೇಹವಾಗಿ ನಾನು ಹೇಳಬಹುದು. ನಿಮ್ಮ ಒಂದು ತಂಬಾಕು ಸೇವನೆಯಿಂದ ನಿಮ್ಮ ವೈಯಕ್ತಿಕ ಜೀವನಕ್ಕೂ ಅದು ಅಪಾಯಕಾರಿ. ನಿಮ್ಮ ಯಾವುದೇ ರೀತಿಯಾದಂತಹ ಒಂದು ಪಬ್ಲಿಕ್ ಅಪಿಯರೆನ್ಸ್ ಇರಲಿಬಹುದು, ಅಥವಾ ಏನೋ ನಿಮ್ದು ಕಲೆ ಏನೋ ಮತ್ತೆ ಇನ್ನಿತರ ಚಟುವಟಿಕೆಗಳಿರಬಹುದು, ಅದರ ಮೇಲೂ ಕೂಡ ಒಂದು ಅಡ್ಡ ಪರಿಣಾಮ ಬೀಳುವಂತಹ ಒಂದು ಕೆಲಸ ತಂಬಾಕು ಸೇವನೆಯಿಂದ ಆಗುತ್ತೆ.
0: ಸರ್, ಈಗ ಹಲ್ಲು ಕೆಲವು ಸಲ ಹೋಗಿರ್ತವೆ, ನೀವು ಅದನ್ನ ರೂಟ್ ಕ್ಯಾನಲಿಂಗ್ ಮಾಡಿ ಹಾಕಿರ್ತೀರಿ, ಸರಿ ಮಾಡಿರ್ತೀರಿ. ಆ ತಂಬಾಕು ಪದಾರ್ಥ ಬಳಸೋರು ಮತ್ತೆ ಈ ರೂಟ್ ಕ್ಯಾನಲಿಂಗ್ ಮಾಡಿಸ್ಕೊಂಡವರಿಗೆ ಏನಾರ ಸಂಬಂಧ ಇದೆಯಾ, ಅಥವಾ ಮಾಮೂಲಿ ಹಲ್ಲು ತರ ಇದ್ದಂಗೆ ಇರುತ್ತೆ, ಅವನ ಚಟವೇ ಬೇರೆ, ಅದಕ್ಕೆ ಏನು ತೊಂದರೆ ಕೊಡಲ್ಲ ಅಂತ ಇರುತ್ತಾ?
1: ಇಲ್ಲ, ಮತ್ತೆ ನಾವು ರೂಟ್ ಕ್ಯಾನಲ್ ಮಾಡಿದ್ರು ಕೂಡ ನಾವು ರೂಟ್ ಕ್ಯಾನಲ್ ಮಾಡಿದ ನಂತರ ಪೇಷಂಟ್ ಗೆ ಯಾವ ರೀತಿ ಆಶ್ವಾಸನೆ ಕೊಡ್ತೀವಿ ಅಂತಂದ್ರೆ, ನೀವು ಏನ್ ಬೇಕಾದ್ರೂ ತಿನ್ಬಹುದು, ನೀವು ನಾನ್ ವೆಜ್ ಬೇಕಾದ್ರೂ ತಿನ್ಬಹುದು ಅಂತ. ಇವರು ನಾನ್ ವೆಜ್ ಅನ್ನ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಏನ್ ಮಾಡ್ಕೊಂತಾರ ಅಂತಂದ್ರೆ, ಇವರು ನಾನು ನಾನ್ ವೆಜ್ ತಿನ್ನಕ್ ನಂಗೆ ಹಲ್ ರೆಡಿ ಮಾಡ್ಕೊಟ್ರೆ ಅಂತಂದ್ರೆ ನಾನು ತಂಬಾಕು
0: ತಿನ್ಬಹುದು, ಅವರ ಸ್ವಭಾವ ಹಂಗೆ ಇರುತ್ತೆ.
1: ಸೊ ಡಾಕ್ಟರ್ ಹೇಳಿದ ಪಾಲನೆ ಮಾಡಿದ್ಬಿಟ್ಟು ಇವರ ತಲೆ ಓಡಿಸಕ್ ಹೋಗ್ತಾರೆ ಅವರು.
0: ಸರಿ ಆಯ್ತು ಬಿಡು, ನಾನು ಅಲ್ಲಿ ಇನ್ನೇನು ಆರಾಮಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಬಳಸ್ಬೋದು ಅಂತ ಆ ಥರ ಭಾವನೆನೂ ಇರುತ್ತೆ. ಒಂದು ಹಲ್ಲನ್ನು ಕೀಳಿಸಿರ್ತಾರೆ, ಇನ್ನೊಂದು ಹಲ್ಲು ಹಾಕಿರ್ತಾರೆ, ಅದು ಫಳ ಫಳ ಹೊಳಿತಿರ್ತದೆ ಫಸ್ಟು. ಸ್ವಲ್ಪ ದಿನ ಆದಮೇಲೆ ಇವರ ದುಶ್ಚಟದಿಂದ ಬಾಯಿ ಎಲ್ಲ ಕೆಂಪಾಗಿ ಅದನ್ನು ಒಂಥರ ಅಸಹ್ಯಾಗಿ ಕಾಣಿಸುತ್ತೆ. ಇನ್ನು ಏನೇನು ಈ ದಂತಕ್ಕೆ ಸಂಬಂಧಪಡೋ ಹಾಗೆ ತಂಬಾಕು ಪದಾರ್ಥಗಳನ್ನು ಬಳಸಿ ಏನೇನು ದುಷ್ಪರಿಣಾಮಗಳಾಗುತ್ತೆ? ಈಗ ಪ್ರಮುಖವಾಗಿ ಕ್ಯಾನ್ಸರ್ ಕುರಿತಾಗಂತೂ ಸಾಕಷ್ಟು ಜಾಗೃತಿ ಇದ್ದೇ ಇದೆ. ಇವೆಲ್ಲ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅಂತ ಹೇಳಿ ಮಾತಾಡ್ತಾನೆ ಬಂದಿದ್ದೀವಿ. ತಂಬಾಕು ಪದಾರ್ಥದಿಂದ ಕ್ಯಾನ್ಸರ್ಗೆ ಬಹಳ ಅವಿನಾಭಾವ ಸಂಬಂಧ ಬಳಸೋದ್ರಿಂದ. ಈಗ ಸಿಗರೇಟ್ ಸೇದುವಾಗ ಅದು ಲಂಗ್ಸಿಗೆ ಅನಾಹುತ ಮಾಡುತ್ತೆ, ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಟಾರ್ ಸೃಷ್ಟಿ ಆಗುತ್ತೆ ಅಂತ ಹೇಳಿ ಮಾತಾಡ್ತೀವಿ. ಇದು ಹಲ್ಲಿನ ಮೂಲಕವಾಗಿ ಕ್ಯಾನ್ಸರ್ ಬರುತ್ತೆ, ಅವಾಗ ಇಡೀ ಮುಖವನ್ನೇ ಕಿತ್ತು ಒಗಿಬೇಕಾಗುತ್ತೆ. ಇನ್ ಏನಾಗಬಹುದು ತಂಬಾಕು ಪದಾರ್ಥಗಳಿಂದ?
1: ಈಗ ಹೇಗಿದೆ ಅಂತಂದ್ರೆ, ಮುಖ್ಯವಾದಂತ ಅಂಶ ನಾವು ತಲೆಯಲ್ಲಿ ಇಟ್ಕೋಬೇಕಂತಂದ್ರೆ, ಇವತ್ತು ನಾವು ತಂಬಾಕು ತಿಂತ ಇದೀವಿ ಅಂತಂದ್ರೆ ಒಂದಲ್ಲ ಒಂದಿನ ನಾವು ಕ್ಯಾನ್ಸರ್ ನ ಚಿಕಿತ್ಸೆಗೆ ಒಳಗಾಗಲೇಬೇಕಾಗುತ್ತೆ.
0: ತಿಳ್ಕೋಬೇಕು ಇದನ್ನ.
1: ನೀವು ಆರ್ಥಿಕವಾಗಿ ಅಷ್ಟು ಬಲಾಢ್ಯ ಇದ್ದೀರಾ, ಮಾನಸಿಕವಾಗಿ ನೀವು ಅಷ್ಟು ಸದೃಢವಾಗಿದ್ದೀರಾ, ನೀವು ಕ್ಯಾನ್ಸರ್ ಚಿಕಿತ್ಸೆ ಕ್ಯಾನ್ಸರ್ ನಿಮ್ಗೆ ರೋಗನೇ ಬರ್ಲಿಕ್ಕೆ
0: ಸಾಧ್ಯವೇ ಇಲ್ಲ, ಎಂತ ಶ್ರೀಮಂತರಾದ್ರೂ ಪದರ ಕೊಟ್ಬಿಡ್ತಾರೆ.
1: ಹೌದು, ಬಟ್ ಈಗ ಸಪೋಸ್ ಈಗ ಕ್ಯಾನ್ಸರ್ ಕಾಯಿಲೆ ಬಂತಂದ್ರು, ಆರ್ಥಿಕವಾಗಿ ನೀವು ಅಂತ ಚಲೋ ಒಂದು ಗುಡ್ ಗ್ರೇಡ್ ಟ್ರೀಟ್ಮೆಂಟ್ ಅನ್ನೋದು ತಗೊಳಕ್ ನೀವು ಅಷ್ಟು ಬಲಾಢ್ಯ ಇದ್ದೀರಾ, ಅದನ್ನ ನಾವು ಪರಿಗಣನೆ ತಗೋಬೇಕಾಗುತ್ತೆ. ಅದು ಹೀಗಾಗಿ ಕೇವಲ ಕ್ಯಾನ್ಸರ್ ಕಾಯಿಲೆ ಅಂತ ಅಷ್ಟೇ ಅಲ್ಲ, ನೀವು ತಂಬಾಕು ಸೇವನೆಯಿಂದ ಸಪೋಸ್ ನಿಮ್ದು ಹಲ್ಲಲ್ಲಿ ಹುಳುಕ್ ಹಾಕ್ತಂತಂದ್ರು ಕೂಡ ಅದಕ್ಕೂ ನೀವು ನಿಮ್ಮ ಸ್ವಂತ ನಿಮ್ಮ ದುಡ್ಡಿನಲ್ಲೇ ಬಂದು ದುಡ್ಡು ಕೊಟ್ಟು ಚಿಕಿತ್ಸೆ ಪಡಿಬೇಕಾಗುತ್ತದೆ.
0: ಅದು ನಿರಂತರವಾಗಿ
1: ನಿರಂತರವಾಗಿ
0: ಅದು ವಿಶೇಷವಾಗಿ ದಂತ ಚಿಕಿತ್ಸೆ ಒಳಗಾಗ್ಬಿಟ್ರೆ ಕೂಡ್ಲೇ ಆರಾಮಾಗಲ್ಲ, ಬೇರೆ ಬೇರೆ ಸಿಟ್ಟಿಂಗ್ಸ್ಗೆ ಕರಿತಿರ್ತಾರೆ. ಆ ಎಲ್ಲಾ ಸಿಟ್ಟಿಂಗಿಗೂ ಹೋಗ್ತಾ ಬರ್ತಾ ಇರಬೇಕಾಗತ್ತೆ. ಅದ್ರ ಮಧ್ಯೆ ಇದನ್ನ ಬಳಸಬಾರ್ದು ಅಂದ್ರೆ ಆವಾಗ್ಲೂ ಕೂಡ ಬಳಸೋ ಜನ ಇದ್ದಾರೆ.
1: ನೀವು ಚಟ ಮಾಡಕ್ಕೂ ದುಡ್ಡು ಖರ್ಚು ಮಾಡ್ತೀರಿ, ಚಟ ಮಾಡಿ ಚಿಕಿತ್ಸೆ ತಗೊಳಕ್ಕೂ ದುಡ್ಡು ಖರ್ಚು ಮಾಡ್ತೀರಿ ಅಂತ ಅಂದ್ರ
0: ಹೌದು.
1: ಈಗ ಮತ್ತೆ ಡಾಕ್ಟರ್ ನೀವು ಇಷ್ಟ ಓಪನ್
0: ಅವ್ರೇನ್ ಮಾಡ್ತಾರೆ, ಆಯ್ತು ಚಿಕಿತ್ಸೆ ಕೊಡ್ತಾ ಹೋಗ್ತಾರೆ. ಹೀಗೆ ಎಲ್ಲಾ ತಿಳುವಳಿಕೆ ಇದ್ದು ಕೂಡ ನಾವು ಅದನ್ನ ಪಾಲಿಸಲಿಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗತ್ತೆ ಅಂತ ಹೇಳಿ. ಇದು ಈಗ ದಂತದ ವಿಷಯದಲ್ಲಿ ತಂಬಾಕು ಪದಾರ್ಥಗಳ ವಿಷಯದಲ್ಲಿ ಬಹಳಷ್ಟು ಭಿನ್ನತೆ ಇದೆ. ದಂತವನ್ನ ಸೌಂದರ್ಯಕ್ಕಾಗಿ, ಆಹಾರಕ್ಕಾಗಿ, ಉತ್ತಮ ಒಂದು ಜೀವನಕ್ಕಾಗಿ ನಾವು ಬಳಸಿರ್ತೀವಿ. ದೀರ್ಘಾಯುಷಿ ಆಗೋ ತನಕನು ನಮ್ಗೆ ಕೊನೆ ತನಕನು ಹಲ್ಲು ಚೆನ್ನಾಗಿರ್ಬೇಕು ಅಂತಾನೆ ಬಯಸೋರು ನಾವು. ಏನಿಲ್ಲಪ್ಪ ಈಗ ಹಲ್ಲೇ ಚೆನ್ನಾಗಿಲ್ಲ ಅಂದ್ರೆ ಇನ್ನೇನು ಬದುಕಲ್ಲಿ ಏನಿದೆಯಪ್ಪ, ನಮ್ಗೆ ತಿನ್ನಕೆ ಆಗ್ಲಿಲ್ಲ ಅಂದ್ರೆ ಇನ್ನೇನು ಬದುಕಿ ಏನು ಉಪಯೋಗ ಅಂತ ಹೇಳ್ತಾರೆ ಎಷ್ಟೋ ಸಲ. ಅದಕ್ಕೆ ಬೊಚ್ಚು ಬೈ ಆದಾಗ ಇನ್ನೊಂದು ಹಲ್ಲು ಸೆಟ್ ಕೂರಿಸಿ ಆಹಾರವನ್ನು ತಗೊಳಕ್ ನೋಡ್ತೀವಿ ನಾವು. ಅಂತ ಕಷ್ಟ ಇದ್ದಾಗೂ ಕೂಡ, ವಯಸ್ಸಾದಾಗ ಹಲ್ಲು ಹೋಗ್ಬಿಡ್ತವೆ ಏನ್ ಮಾಡ ಅಂತ ಹೇಳಿ ಚಿಂತೆ ಮಾಡಿದಾಗಿಯೂ ನಾವು ಈ ರೀತಿ ಅನೇಕ ದುಶ್ಚಟಗಳ ದಾಸರಾಗಿ ನಾವಾಗೇ ಕೈಯಾರೆ ಹಾಳು ಮಾಡ್ಕೊಡ್ತೀವಲ್ಲ ಅಂತ ಎಷ್ಟೋ ಸಲ ಹಲ್ಲಿಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಧಕ್ಕೆ ಆಗತ್ತೆ ಅಂತ ಮಾತಾಡ್ತೀವಿ ನಾವು. ತಂಬಾಕು ಪದಾರ್ಥಗಳ ಜೊತೆಗೆ ಇನ್ನಿತರ ಯಾವ್ಯಾವ ಕಾರಣಗಳಿಂದಾಗಿ ಹಲ್ಲಿಗೆ ಧಕ್ಕೆ ಆಗತ್ತೆ ಸರ್?
1: ಇಂದಿನ ದಿನಗಳಲ್ಲಿ ಅತ್ಯಂತವಾಗಿ ಲೈಕ್ ಹಲ್ಲಿಗೆ ನೀವು

0: ತಂಬಾಕು ಸೇವನೆ ಮಾಡಲಿಲ್ಲ ಅಂದ್ರೂ ಕೂಡ ಒಂದು ಹಲ್ಲಿನ ಅನಾರೋಗ್ಯ ಅಥವಾ ಬಾಯಿ ಅನಾರೋಗ್ಯಕ್ಕೆ ಕಾರಣವಾಗುವಂತಹ ಒಂದು ರೋಗ ಯಾವ್ದಾದ್ರು ಇದೆ ಅಂತಂದು ಫ್ಲೂರೋಸಿಸ್ ಅಂತ ನಾವು ಕರಿತೀವಿ. ಫ್ಲೂರೋಸಿಸ್ ಅಂತಂದ್ರೆ ಇದು ಫ್ಲೂರೈಡ್ ಅಂಶ ನಾವು ತಗೊಳ್ಕೊಳ್ಳುವಂತಹ ಆಹಾರ ಅಥವಾ ನಾವು ಕುಡಿಯುವಂತಹ ನೀರಿನಲ್ಲಿ ಇರುವಂತಹ ಒಂದು ಫ್ಲೂರೈಡ್ ಕಂಟೆಂಟ್ ಏನಿದೆ ಅದು ಸಪೋಸ್ ಒಂದು ಲಿಮಿಟ್ ಅನ್ನ ಜಾಸ್ತಿ ಆಗಿ ಅದನ್ನ ನಾವು ಸೇವನೆ ಮಾಡಿದ್ವಿ ಅಂತಂದ್ರೆ ಫ್ಲೂರೈಡ್ ಅನ್ನ ಅದು ನಮ್ಗೆ ಫ್ಲೂರೋಸಿಸ್ ಅಂತ ಆಗುತ್ತೆ. ಮುಖ್ಯವಾಗಿ ನೀವು ಕರ್ನಾಟಕವನ್ನು ನೀವು ಕನ್ಸಿಡರ್ ಮಾಡಿದ್ರೆ ಅಂತಂದ್ರೆ ಬೆಂಗಳೂರಿನ ಸುತ್ತಮುತ್ತ ಪ್ರದೇಶ ಅಂತಂದ್ರೆ ಆನೇಕಲ್ ಆಗಿರ್ಬಹುದು, ದೊಡ್ಡಬಳ್ಳಾಪುರ, ಕೋಲಾರ, ಮಾಗಡಿ ಮತ್ತೆ ತುಮಕೂರು ಮತ್ತೆ ಪಾವಗಡ ಇಂತಹ ಒಂದು ಪ್ರಾಂತ್ಯದಲ್ಲಿ ನೀರಿನಲ್ಲಿ ಫ್ಲೂರೈಡ್ ಅಂಶ ನ್ಯಾಚುರಲ್ ನಿಮಗೆ ಜಾಸ್ತಿ ಸಿಗುತ್ತೆ.
1: ಈಗ ಈ ಕಾರ್ಯಕ್ರಮವನ್ನ ರಾಜ್ಯವ್ಯಾಪಿ ಕೇಳ್ತಾ ಇರೋದ್ರಿಂದ ಈ ಭಾಗದಲ್ಲಿ ಅಷ್ಟೇ ಅಲ್ಲ ಮತ್ತೆ ಇನ್ನಿತರ ಬೇರೆ ಭಾಗದಲ್ಲಿ ಕೂಡ ಫ್ಲೂರೈಡ್ ಕಂಟೆಂಟ್ ಇದೆ.
0: ಹೌದು, ಉತ್ತರ ಕರ್ನಾಟಕದಲ್ಲಿ ನಾವು ಕನ್ಸಿಡರೇಷನ್ ಮಾಡ್ಬೇಕಂತಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಕಲಘಟಗಿ ಅನ್ನೋ ಭಾಗದಲ್ಲಿ ಅಲ್ಲಿ ಕೂಡ ಜಾಸ್ತಿ ಇದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ, ಆಮೇಲೆ ಬೆಳಗಾವಿ ಜಿಲ್ಲೆಯ ಸವದತ್ತಿ, ಬೈಲಹೊಂಗಲ,
1: ರಾಯಚೂರು, ಕಲಬುರಗಿ, ಬಳ್ಳಾರಿ ಕಡೆ,
0: ಕಲ್ಯಾಣ ಕರ್ನಾಟಕ ಸಂಪೂರ್ಣವಾಗಿ ಪೂರಾ ಬೆಲ್ಟೇ ಅನ್ನೋದು ಫ್ಲೂರೈಡ್ ಕಂಟೆಂಟ್ ಬೆಲ್ಟ್ ಇದೆ. ಅದು
1: ಉತ್ತಮವಾದ ನೀರು ಸಿಗಬೇಕಂತೀವಿ, ಅದರಲ್ಲಿ ಈ ಫ್ಲೋರೈಡ್ ಕಂಟೆಂಟ್ ನೀರು ಸಿಕ್ಕಿದಾಗ ಏನು ಮಾಡಬೇಕು ಅಂತ ಅನ್ನೋದೇ ದೊಡ್ಡ ಸಮಸ್ಯೆ. ಅದಕ್ಕೆ ಫ್ಲೋರೈಡ್ ಯುಕ್ತ ನೀರನ್ನ ನಾವು ಬಳಸೋದ್ರ ಕಡೆ ಗಮನ ಕೊಡಬೇಕಾಗತ್ತೆ, ನೀರನ್ನ ಪರೀಕ್ಷೆ ಮಾಡಿಸಬೇಕಾಗತ್ತೆ.
0: ಹೇಗಿದೆ ಅಂತಂದ್ರೆ ಈಗ ಫ್ಲೂರೈಡ್ ಸಂಪೂರ್ಣವಾಗಿ ನಾವು ಅದನ್ನ ಬೇಡ ಅಂತ ಹೇಳಿಕ್ ಬರಲ್ಲ. ಯಾಕಂತಂದ್ರೆ ಬಾಡಿಯಲ್ಲಿ ಇರುವಂತಹ ಹಾರ್ಟ್ ಟಿಶ್ಯೂಸ್, ಹಾರ್ಟ್ ಟಿಶ್ಯೂಸ್ ಅಂತಂದ್ರೆ ಹಲ್ಲಾಗಿರಬಹುದು ಮತ್ತು ಎಲುಬಾಗಿರಬಹುದು, ಇವೆರಡೂ ಕೂಡ ಒಂದು ಬೆಳವಣಿಗೆ ಕಾಣಬೇಕಂತಂದ್ರೆ ಇದಕ್ಕೆ ಫ್ಲೂರೈಡ್ ಅಂಶ ಬಹಳ ಮುಖ್ಯವಾಗುತ್ತೆ. ಮುಖ್ಯವಾಗಿ ಡೆಂಟಲ್ ಫ್ಲೂರೋಸಿಸ್ ಅಂತ ಗುರಿಯಾಗಿರುವಂತಹ ಜನರಲ್ಲಿ ಫ್ಲೂರೋಸಿಸ್ ಹೇಗಿದೆ ಇರುತ್ತೆ ಅಂತಂದ್ರೆ ಹಲ್ಲಿನ ಮುಂಭಾಗ ಅಲ್ಲಿ ಕಪ್ಪು ಅಥವಾ ಕಂದು ಬಣ್ಣದ ಚುಕ್ಕೆ ಆಕಾರಗಳಲ್ಲಿ ಅಲ್ಲಿ ಹಲ್ಲಿನ ಮುಂಭಾಗದಲ್ಲಿ ಇವು ಆಗುತ್ತೆ,
1: ಕಾಣಿಸುತ್ತೆ. ಅದರ ಚಿಕಿತ್ಸೆ,
0: ಅದರ ಚಿಕಿತ್ಸೆ ಹೇಗಂತಂದ್ರೆ ಆಲ್ರೆಡಿ ಲೈಕ್ ಈಗ ಡೆಂಟಿಸ್ಟ್ ಅಲ್ಲಿ ಅಡ್ವಾನ್ಸ್ಮೆಂಟ್ ಬಂದಿರುವಂತಹ ಕಾರಣ ಅದನ್ನ ನೀವು ಕವರ್ ಮಾಡಬಹುದು. ಕವರ್ ಹೇಗಂತಂದ್ರೆ ಹಲ್ಲಿನ ಮೇಲೆ ವಿನಿರ್ಸ್ ಅಂತ ಬರುತ್ತೆ, ಅದು ಪಾರ್ಷಿಯಲ್ ಕ್ಯಾಪ್. ಕಂಪ್ಲೀಟ್ ಕ್ಯಾಪ್ ಅಂದ್ರೆ ಹಲ್ಲಿನ 360 ಡಿಗ್ರಿನೂ ಕೂಡ ಸರೌಂಡಿಂಗ್ ಆಗಿರುತ್ತೆ. ಪಾರ್ಷಿಯಲ್ ಕ್ಯಾಪ್ ಅಂದ್ರೆ ಕೇವಲ ಕಾಣುವಂತದ್ದು, ತುಟಿಗೆ ಮುಖ ಮಾಡಿರುವಂತಹ ಹಲ್ಲಿನ ಭಾಗ.
1: ಸರಿ ಸರಿ ಸರಿ. ಆ ಭಾಗ ಅದು ಅದು ಕೂತ್ಕೊಂಡು ಗಟ್ಟಿ ಕೂತಿರ್ತದ?
0: ಹೌದು, ಅದು ಗಟ್ಟಿ ಕೂಡಿರುತ್ತೆ. ಅದು
1: ಹಲ್ಲಿಗೆ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ತೀವಿ,
0: ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ತೀವಿ ಅದನ್ನ.
1: ಅಂದ್ರೆ ನೋಡ್ಲಿಕ್ಕೆ ಮಾತ್ರ, ಈಗ ನಮಗೆ ತಿನ್ಲಿಕ್ಕೆ ಬೇಕಾಗಿದೆ, ಈಗ ನೋಡ್ಲಿಕ್ಕೂ ಕೂಡ ಬೇಕು ಆಫ್ ಕೋರ್ಸ್, ಆದ್ರೆ ತಿನ್ಲಿಕ್ಕೆ ಆ ಭಾಗ ಚೆನ್ನಾಗಿ ಗಟ್ಟಿ ಇರಬೇಕು ಅಂತ ಹೇಳ್ತೀವಿ ನಾವು. ಈಗ ಫ್ಲೋರೈಡ್ ಇಂದ ಹಲ್ಲೇ ಹಾಳಾಗ್ಬಿಡುತ್ತಾ ಹಲ್ಲಿನ ಪಂಕ್ತಿ?
0: ಫ್ಲೂರೈಡ್ ಇಂದ ಏನಾಗುತ್ತೆ ಅಂತಂದ್ರೆ ಹಲ್ಲಿನ ಗಟ್ಟಿತನಕ್ಕೆ ಅದೇನು ಸಂಬಂಧ ಬರಲ್ಲ, ಆದ್ರೆ ಸೌಂದರ್ಯೀಕರಣದ ದೃಷ್ಟಿಯಿಂದ, ಅಸ್ಥೆಟಿಕ್ ವೈಸ್ ದೃಷ್ಟಿಯಿಂದ.
1: ಅಷ್ಟೇ ಅಷ್ಟೇ, ಫ್ಲೂರೈಡ್ ಇಂದ ಏನಾಗುತ್ತೆ ಅಂತ ಹೇಳಿ ಪ್ರಮುಖವಾಗಿ
0: ಹಲ್ಲಿನ ಮುಂಭಾಗದಲ್ಲಿ ಕಪ್ಪು ಅಥವಾ ಕಂದು ಬಣ್ಣದ ಚುಕ್ಕೆ
1: ಬರುತ್ತೆ, ಅದು ಕಾಣಿಸಬಾರ್ದು ಅಂದ್ರೆ ಅದನ್ನ ನೀವು ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಹೋಗಲ್ಲ. ಸೊ ಅದಕ್ಕೆ ಕ್ಯಾಪೇ ಕೂರಿಸಬೇಕಾಗತ್ತೆ.
0: ತೆಗಿಲಿಕ್ಕೆ ಪ್ರಯತ್ನ ಅಂತಂದ್ರೆ ಅದೊಂದು ದೀರ್ಘಾವಧಿಯಾದಂತಹ ಚಿಕಿತ್ಸೆ ಆಗುತ್ತೆ. ಅದು ಸುಮಾರು 4-5 ವಾರಗಳಷ್ಟು ತಗೊಳ್ಳುವಂತಹ ಚಿಕಿತ್ಸೆ, ಅದು ನಾವು ಬ್ಲೀಚಿಂಗ್ ಅಂತ ಕರಿತೀವಿ. ಪ್ರತಿ ಬಾರಿ ನೀವು ದಂತ ವೈದ್ಯರ ಬಳಿ ಬಂದು ಅದನ್ನ ಒಂದ್ ಸ್ವಲ್ಪ ಬ್ಲೀಚಿಂಗ್ ಅನ್ನೋ ಒಂದು ಕೆಲವೊಂದು ಪದಾರ್ಥಗಳು ಇರ್ತಾವ ಟ್ರೀಟ್ಮೆಂಟ್ ಸಲುವಾಗಿ, ಅದನ್ನ ನಾವು ನಿಮ್ಮ ಹಲ್ಲಿನ ಮೇಲೆ ಲೇಪನ ಮಾಡಿ ಪ್ರತಿ ಬಾರಿ ನಾವು ನಿಮ್ಗೆ ಕಳಿಸ್ಕೊಡ್ತೀವಿ. ಬಟ್ ಹಿಂಗ ವೀಕ್ಸ್ ಎಲ್ಲ ಕಳೆದಂತೆ, ವಾರಗಳ ಕಳೆದಂತೆ ಅದನ್ನ ನೀವು ಬದಲಾವಣೆಯನ್ನ ಕಾಣಬಹುದು.
1: ಹಾಗಾಗಿ ಈ ಫ್ಲೋರೈಡ್ ನಿಂದನೂ ಕೂಡ ಹಲ್ಲಿನ ಸಂರಕ್ಷಣೆ ಮಾಡಬೇಕಾಗುತ್ತೆ. ಅದು ಇಡೀ ದೇಹಕ್ಕೆ ತೊಂದರೆ ಕೊಡುತ್ತೆ ಫ್ಲೋರೈಡ್ ಅಂತ ಅನ್ನೋದು, ನಮ್ಮ ಕೈ ಕಾಲುಗಳಿಗೆ ಆಗಲಿ ಇಡಿಯಾದ ದೇಹಕ್ಕೆ ಏನೇನೋ ಸಮಸ್ಯೆ ಮಾಡುತ್ತೆ. ಆದ್ರೆ ಪ್ರಮುಖವಾಗಿ ಅದು ನೇರವಾಗಿ ನಾವು ಬಾಯಿಯಿಂದ ನೀರನ್ನು ಬಳಸೋದ್ರಿಂದ ಮತ್ತು ಆ ನೀರಿನ ಅಂಶ ಒಳಗಡೆ ಸೇರ್ಕೊಳ್ಳೋದ್ರಿಂದ ಎಲ್ಲವೂ ಎರಡೂ ದೃಷ್ಟಿಯಿಂದ ತೊಂದರೆ ಕೊಡುತ್ತೆ ಅಂತ.
0: ಈಗ ನೈಸರ್ಗಿಕವಾಗಿ ನೀವು ಆಲ್ರೆಡಿ ಫ್ಲೂರೈಡ್ ಅಂಶ ನಿಮ್ಮ ದೇಹದಲ್ಲಿ ಜಾಸ್ತಿ ಇದೆ ಅಥವಾ ನೀವು ನೀರಿನಲ್ಲಿ ಕುಡಿತಾ ಇದ್ದೀರಿ ಅಂತಂದ್ರೆ ಫ್ಲೂರೈಡ್, ಅದನ್ನ ನೀವು ಹೇಗೆ ತಡೆಗಟ್ಟಬಹುದು ಅಂತಂದ್ರೆ ಆದಷ್ಟು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಶಿಯಂ ಇರುವಂತಹ ಪದಾರ್ಥಗಳು ಏನಿರ್ತಾವ ಅಂತ ಪದಾರ್ಥಗಳನ್ನ ನೀವು ತಿನ್ಬೇಕಾಗ್ತದೆ. ಆಮೇಲೆ ಲೀಫಿ ಗ್ರೀನ್ ವೆಜಿಟೇಬಲ್ಸ್ ಅಂದ್ರೆ ದಟ್ಟ ಹಸಿರು ಬಣ್ಣದ ಒಂದು ಎಲೆಗಳು ಏನು ಬರ್ತಾವ, ಇವು ತರಕಾರಿಗಳೇನು ಬರ್ತಾವ, ಅವನ್ನೆಲ್ಲ ನೀವು ತಿನ್ಬೇಕಾಗ್ತದೆ. ಮತ್ತು ಅದೇ ರೀತಿ ಎಲಿಮಿನೇಟ್ ದ ಕಾಸ್ ಅಂದ್ರೆ ನೀವು ಅದನ್ನ ನೀರು ಕುಡಿಯೋದು ಬಿಟ್ಟರು ಇನ್ನೂ ಒಳ್ಳೇದದು. ಆಮೇಲೆ ಇನ್ನೊಂದು ಫ್ಲೂರೈಡ್ ಟೂತ್ ಪೇಸ್ಟ್ ಅಂತ ಬರುತ್ತೆ, ಯಾರಿಗೆ ಫ್ಲೂರೈಡ್ ಆಲ್ರೆಡಿ ಇರುತ್ತೆ ಫ್ಲೂರೋಸಿಸ್ ಆಗಿರುತ್ತೆ, ಅವ್ರು ಫ್ಲೂರೈಡ್ ರಹಿತವಾದಂತಹ ಟೂತ್ ಪೇಸ್ಟ್ ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದಾವೆ, ಅದನ್ನ ಅವ್ರು ಯೂಸ್ ಮಾಡಬೇಕು.
1: ಆಯ್ತು, ಈಗ ಫ್ಲೋರೈಡ್ ಆಯ್ತು. ಸಾಮಾನ್ಯವಾಗಿ ದಂತ ಚಿಕಿತ್ಸೆನಲ್ಲಿ ಬೇರೆ ಬೇರೆ ಕಾರಣಗಳಿಂದ ಏನೇನು ಸಮಸ್ಯೆ ಆಗತ್ತೆ ನೋಡ್ತಾ ಇದೀವಿ ನಾವು ಎಲ್ಲಾ ವಿಭಾಗಗಳಲ್ಲಿ, ನಿಮ್ಮಲ್ಲಿ ಇದ್ದಂತಹ ದಂತ ವೈ ವಿಭಾಗದಲ್ಲಿ ಇದ್ದಂತಹ ಎಲ್ಲಾ ವಿಭಾಗಗಳಲ್ಲಿ ಬೇರೆ ಬೇರೆ ಸಮಸ್ಯೆ ಇದೆ. ಅದಕ್ಕೆ ಪ್ರತ್ಯೇಕವಾಗಿ ಅದರಲ್ಲಿ ಒಂದು ಸ್ಪೆಷಾಲಿಸ್ಟ್ ಕೂಡ ಇರ್ತಾರೆ ಅಲ್ವಾ. ಹಾಗಾಗಿ ಈಗ ಆಧುನಿಕ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂದ್ರೆ ರೋಬೋಟ್ ಮೂಲಕವಾಗಿನೂ ಎಲ್ಲವನ್ನು ತಿಳ್ಕೊಂಡ್ಬಿಡ್ಬೋದು ಅಂತ. ಈ ತಂಬಾಕು ಪದಾರ್ಥದ ಸೇವನೆಯನ್ನ ದೂರ ಇಡಬೇಕಾದ್ರಾಗ್ಲಿ, ಫ್ಲೋರೈಡ್ ಚಿಕಿತ್ಸೆಗೆ ಒಳಗಾಗುವ ಸಂದರ್ಭ ಅಲ್ಲ ಆಗಿರಬಹುದು, ಹೇಗೆ ಈ ಆಧುನಿಕ ವೈದ್ಯಕೀಯ ಪದ್ಧತಿಯನ್ನ ನಾವು ಅನುಸರಿಸಬಹುದು, ಅದರಲ್ಲಿ ರೋಬೋಟ್ ಬೇಕಾರ ಬಂದಿರಬಹುದು, ಇನ್ನತ್ರ ಯಾವ್ದೇ ಬೇರೆ ವಿಚಾರ ಇರಬಹುದು.
0: ಆಧುನಿಕದ ಬಗ್ಗೆ ನಾವು ಕುರಿತಂತೆ ಅದನ್ನ ಚರ್ಚೆ ಮಾಡಬೇಕಂತಂದ್ರೆ, ಈಗ ತಂಬಾಕು ಸೇವನೆ ಏನಿದೆ ಅದು ಮಾನಸಿಕವಾಗಿ ಅದು ಬೆಳೆದಂತಹ ಒಂದು ಹವ್ಯಾಸ ಅದು. ಹೀಗಾಗಿ ನಾವು ಪೇಷಂಟ್ಸ್ ಜೊತೆ ಅಥವಾ ರೋಗಿಯ ಜೊತೆ ನಾವು ಒನ್ ಆನ್ ಒನ್ ಡಿಸ್ಕಸ್ ಮಾಡಬೇಕಾಗುತ್ತೆ.
1: ಬಹಳಷ್ಟು ವಿಸ್ತಾರವಾಗಿದೆ ಈ ವಿಷಯ, ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ.
0: ಆಮೇಲೆ ಇನ್ನ ಟ್ರೀಟ್ಮೆಂಟ್ ಮಟ್ಟಿಗೆ ಬಂದ್ರೆ ಆಧುನಿಕತೆಯಲ್ಲಿ ನಿಮಗೀಗ ಆಲ್ರೆಡಿ ಲೈಕ್ ಇಮ್ಯುನೋ ಥೆರಪಿ ಅಂತ ಬರುತ್ತೆ. ಈ ಇಮ್ಯುನೋ ಥೆರಪಿ ಏನಿದೆ ಅಂತಂದ್ರೆ ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಸಿಗುವಂತಹ ಒಂದು ಚಿಕಿತ್ಸೆ ಆಗಿದ್ದು, ಇದು ಇತ್ತೀಚೆಗೆ ಭಾರತ ದೇಶದಲ್ಲಿ ಅವೈಲೇಬಲ್ ಆಗಿರುವಂತಹ ಚಿಕಿತ್ಸೆ. ಈ ಒಂದು ಚಿಕಿತ್ಸೆಯಲ್ಲಿ ಹಲವಾರು ಲೈಕ್ ಅಡ್ವಾನ್ಸ್ಮೆಂಟ್ ಅಂತ ನಾವು ಕೊಡ್ತಿರ್ತೀವಿ ಪೇಷಂಟ್ಸ್ ಗೆ. ಅದೇ ರೀತಿ ಇದು ಕ್ಷ ಮತ್ತು ವಿಕಿರಣ ಚಿಕಿತ್ಸೆ ಅಂತಾನು ಕೂಡ ಬರುತ್ತೆ. ಈ ವಿಕಿರಣ ಚಿಕಿತ್ಸೆ ಕೂಡ ರೇಡಿಯೋ ಥೆರಪಿ ಅಂತ ನಾವು ಹೇಳ್ತೀವಿ. ಇದು ಕೂಡ ಲೈಕ್ ಒಂದು ಅಡ್ವಾನ್ಸ್ಮೆಂಟ್ ಅಂತ ನೀವು ಯೂಸ್ ಮಾಡಿಕೊಂಡೆ ನಾವು ಇದನ್ನ ಅರ್ಬುದ ಕೈಗೆ ಚಿಕಿತ್ಸೆಯನ್ನು ನೀಡ್ತೀವಿ ನಾವು.
1: ಇಂಥ ಒಂದು ಸುಂದರವಾದಂತಹ ದಂತಪಂಕ್ತಿಗಳಿಗೆ ನಾವಾಗಿ ಕೈಯಾರೆ ತಂದುಕೊಳ್ಳುವಂತಹ ಈ ತಂಬಾಕು ಪದಾರ್ಥಗಳಿಂದ ಆಗುವಂತಹ ಸಮಸ್ಯೆಗೆ ಬಲಿಯಾಗಬಾರ್ದು, ಇದರಿಂದ ದೂರ ಆಗಬೇಕು. ಅದರ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ಡಾಕ್ಟರ್ ಆತ್ಮಾನಂದ್ ಗೌರೋಜಿಯವರೇ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ ಸರ್.
2: ತಂಬಾಕು ಪದಾರ್ಥಗಳಿಂದ ಹಲ್ಲಿನ ರಕ್ಷಣೆ ಈ ಕುರಿತಾಗಿ ಇದುವರೆಗೂ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ರತ್ನಮಾಲ ಪ್ರಕಾಶ್ ಅವರ ಕಂಠದಲ್ಲಿ ಕುವೆಂಪು ಅವರ ರಚನೆಯನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಕುರಿತು ಮಾಹಿತಿ. ನಿರೂಪಣೆ ರಶ್ಮಿ ರೈ, ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
2: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಭಾರತ ಸರ್ಕಾರವು ದೇಶದ ಸಣ್ಣ ಮತ್ತು ಅತಿಸಣ್ಣ ರೈತರ ವೃದ್ಧಾಪ್ಯದ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆಗಾಗಿ ಜಾರಿಗೆ ತಂದಿರುವ ಕೊಡುಗೆ ಆಧಾರಿತ ಪಿಂಚಣಿ ಯೋಜನೆಯಾಗಿದೆ. ಈ ಯೋಜನೆಯ ಪ್ರಮುಖ ವಿವರಗಳು ಹಾಗೂ ಪ್ರಯೋಜನಗಳು. ಮಾನಸಿಕ ಪಿಂಚಣಿ. ಇಲ್ಲಿ ಅರ್ಹ ರೈತರು 60 ವರ್ಷ ವಯಸ್ಸನ್ನ ತಲುಪಿದ ನಂತರ ಪ್ರತಿ ತಿಂಗಳು 3,000 ಪಿಂಚಣಿಯನ್ನ ಪಡೆಯುತ್ತಾರೆ. ಇನ್ನು ಕುಟುಂಬ ಪಿಂಚಣಿ. ಇದರಲ್ಲಿ ಪಿಂಚಣಿ ಪಡೆಯುತ್ತಿರುವ ರೈತರು ಮೃತಪಟ್ಟರೆ ಅವರ ಸಂಗಾತಿಗೆ ಅವರಿಗೆ ಶೇಕಡ 50% ಅಂದರೆ 1,500 ರೂಪಾಯಿ ಕುಟುಂಬ ಪಿಂಚಣಿ ದೊರೆಯುತ್ತದೆ. ಸಮಾನ ಸರ್ಕಾರಿ ಕೊಡುಗೆ. ರೈತರು ಪ್ರತಿ ತಿಂಗಳು ಪಾವತಿಸುವಷ್ಟೇ ಪ್ರೀಮಿಯಂ ಮೊತ್ತವನ್ನು ಕೇಂದ್ರ ಸರ್ಕಾರವು ಸಹ ಪಾವತಿಸುತ್ತದೆ. ಇದರ ಅರ್ಹತಾ ಮಾನದಂಡಗಳು 18-60 ವರ್ಷದೊಳಗಿನ ರೈತರು ಆಗಿರಬೇಕು. ಇನ್ನು ಭೂಮಿ ಹಿಡುವಳಿ 2 ಹೆಕ್ಟೇರ್ ಅಂದರೆ ಅಂದಾಜು 5 ಎಕರೆಯಷ್ಟು ಕೃಷಿ ಭೂಮಿ ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇದರ ಪ್ರಯೋಜನವನ್ನ ಪಡೆಯಬಹುದು. ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂದರೆ ಇಪಿಎಫ್, ಇಎಸ್ಐಸಿ ಅಥವಾ ಇತರ ಸರ್ಕಾರಿ ಪಿಂಚಣಿ ಯೋಜನೆಗಳ ಫಲಾನುಭವಿಗಳಿಗೆ ಮತ್ತು ಆದಾಯ ತೆರಿಗೆ ಪಾವತಿದಾರರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ. ಇನ್ನು ಮಾಸಿಕ ವಂತಿಗೆ. ವಯಸ್ಸಿಗೆ ಅನುಗುಣವಾಗಿ ರೈತರು 60 ವರ್ಷ ತುಂಬುವವರೆಗೆ ಪ್ರತಿ ತಿಂಗಳು 55-200 ರೂಪಾಯಿವರೆಗೆ ಹೂಡಿಕೆ ಮಾಡಲೇಬೇಕಾಗುತ್ತದೆ. 18 ವರ್ಷ ವಯಸ್ಸಿನವರಿಗೆ ಪ್ರತಿ ತಿಂಗಳು 55 ರೂಪಾಯಿ ಹಾಗೂ 40 ವರ್ಷ ವಯಸ್ಸಿನವರಿಗೆ ಪ್ರತಿ ತಿಂಗಳು 200 ರೂಪಾಯಿಗಳು ದೊರೆಯುತ್ತದೆ. ನೀವು ಈಗಾಗಲೇ ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಪಿಎಂ ಕಿಸಾನ್ ಕಂತಿನ ಹಣದಿಂದಲೇ ಈ ಪ್ರೀಮಿಯಂ ಮೊತ್ತವನ್ನ ನೇರವಾಗಿ ಕಡಿತಗೊಳಿಸಲು ಸಮ್ಮತಿ ನೀಡಬಹುದು. ಇನ್ನು ಅಗತ್ಯವಿರುವ ದಾಖಲೆಗಳು ಯಾವುದಂತ ಹೇಳಿದರೆ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಪುಸ್ತಕ, ಕೃಷಿ ಭೂಮಿಯ ದಾಖಲೆಗಳು, ಮೊಬೈಲ್ ಸಂಖ್ಯೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಹತ್ತಿರದ ಸಿಎಸ್ಸಿ ಸೆಂಟರ್ಗೆ ತೆರಳಿ ಅಗತ್ಯ ದಾಖಲೆಗಳನ್ನು ನೀಡಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಮೂಲಕ ಸಹ ನೋಂದಾಯಿಸಿಕೊಳ್ಳಬಹುದು. ಅಧಿಕೃತ ಜಾಲತಾಣವಾದ pmkmy.gov.in ಅಥವಾ mandan.in ಗೆ ಭೇಟಿ ನೀಡಿ ಸೆಲ್ಫ್ ಎನ್ರೋಲ್ಮೆಂಟ್ ಆಯ್ಕೆಯ ಮೂಲಕ ಸ್ವತಃ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಕುರಿತು ನೀವು ತಿಳಿದುಕೊಳ್ಳಬೇಕಾದ ಮತ್ತಷ್ಟು ವಿವರಗಳ ಹಾಗೂ ಮಾಹಿತಿಗಳು. ಮೊದಲನೇದಾಗಿ ಯೋಜನೆಯಿಂದ ಹೊರಬರುವ ನಿಯಮಗಳು. ಯೋಜನೆಗೆ ಸೇರಿದ ನಂತರ ಮಧ್ಯದಲ್ಲೇ ನೀವು ಹೊರಬರಲು ಬಯಸಿದ್ರೆ ಅಥವಾ ಅನಿರೀಕ್ಷಿತ ಸಂದರ್ಭಗಳು ಎದುರಾದ್ರೆ 5 ವರ್ಷಗಳ ಒಳಗೆ ನೀವು ಹೊರಬಂದ್ರೆ, ನೀವು ಯೋಜನೆಯನ್ನ ಪ್ರಾರಂಭಿಸಿ 5 ವರ್ಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಹೊರಬಂದ್ರೆ, ನೀವು ಪಾವತಿಸಿದ ಹೂಡಿಕೆ ಮೊತ್ತಕ್ಕೆ ಬ್ಯಾಂಕ್ ನೀಡುವ ಸಾಧಾರಣ ಉಳಿತಾಯ ಖಾತೆಯ ಬಡ್ಡಿಯೊಂದಿಗೆ ಹಣವನ್ನ ಮರುಳಿಸಬೇಕಾಗುತ್ತದೆ. 5 ವರ್ಷ ಪೂರ್ಣಗೊಂಡ ನಂತರ ನೀವು ಹೊರಬಂದ್ರೆ ಪಿಂಚಣಿ ನಿಧಿಯು ಗಳಿಸಿದ ನೈಜ ಬಡ್ಡಿ ಅಥವಾ ಬ್ಯಾಂಕ್ ಬಡ್ಡಿಗೆ ಸೇರಿಸಿ ನಿಮ್ಮ ಕೊಡುಗೆಯನ್ನ ಹಿಂತಿರುಗಿಸಲಾಗುತ್ತದೆ. ಮಧ್ಯದಲ್ಲೇ ಯೋಜನೆಯಿಂದ ಹೊರಬಂದ್ರೆ ಕೇಂದ್ರ ಸರ್ಕಾರ ಹಾಕಿದ ಸಮಾನ ಕೊಡುಗೆಯು ಸರ್ಕಾರಿ ನಿಧಿಗೆ ಮರಳುತ್ತದೆ. ಇನ್ನು ಫಲಾನುಭವಿಯ ಮರಣದ ಸಂದರ್ಭದಲ್ಲಿ ಅನುಸರಿಸಬೇಕಾದ ನಿಯಮಗಳು. 60 ವರ್ಷಕ್ಕಿಂತ ಮುಂಚೆ ಮರಣ ಹೊಂದಿದರೆ ರೈತನ ಸಂಗಾತಿ ಬಯಸಿದ್ರೆ ಬಾಕಿ ಉಳಿದ ಅವಧಿಯ ಪ್ರೀಮಿಯಂ ಅನ್ನ ನಿರಂತರವಾಗಿ ಪಾವತಿಸುವ ಮೂಲಕ ಯೋಜನೆಯನ್ನ ಮುಂದುವರಿಸಬಹುದು. ಇನ್ನು ಯೋಜನೆ ಮುಂದುವರಿಸಲು ಇಷ್ಟವಿಲ್ಲದಿದ್ರೆ ಪಾವತಿಸಿದ ಮೊತ್ತವನ್ನ ಬಡ್ಡಿಯೊಂದಿಗೆ ಹಿಂದೆ ಪಡೆಯಬಹುದು. ಇನ್ನು 60 ವರ್ಷದ ನಂತರ ಮರಣ ಹೊಂದಿದ್ರೆ ಸಂಗಾತಿಗೆ ಮಾಸಿಕ 1,500 ಅಂದ್ರೆ ಶೇಕಡ 50% ಕುಟುಂಬ ಪಿಂಚಣಿ ದೊರೆಯುತ್ತದೆ. ಇನ್ನು ರೈತ ಮತ್ತು ಸಂಗಾತಿ ಇಬ್ಬರು ಮೃತಪಟ್ಟರೆ ಉಳಿದಿರುವ ಸಂಪೂರ್ಣ ಹಣವು ಪಿಂಚಣಿ ನಿಧಿಗೆ ಮರಳುತ್ತದೆ. ಇನ್ನು ಯೋಜನೆಯ ಆಡಳಿತ ಮತ್ತು ನಿರ್ವಹಣೆ. ಎಲ್ಐಸಿ ಜವಾಬ್ದಾರಿ. ಈ ಯೋಜನೆಯ ಪಿಂಚಣಿ ನಿಧಿಯನ್ನ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಿರ್ವಹಿಸುತ್ತದೆ. ಆದ್ದರಿಂದ ಪಿಂಚಣಿ ಪಾವತಿ ಸಂಪೂರ್ಣ ಸುರಕ್ಷಿತವಾಗಿದೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಇದರ ಉಸ್ತುವಾರಿಯನ್ನ ವಹಿಸಿದೆ. ಖಾತೆಯಲ್ಲಿ

0: ಹಣದ ಕೊರತೆ. ಸ್ವಯಂ ಕಡಿತ ಆಯ್ಕೆ ಮಾಡಿಕೊಂಡಿದ್ದಾಗ ಬ್ಯಾಂಕ್ ಖಾತೆಯಲ್ಲಿ ಹಣವಿಲ್ಲದೆ ಕಂತು ತಪ್ಪಿದರೆ ನಂತರ ಬಡ್ಡಿಯೊಂದಿಗೆ ಬಾಕಿ ಕಂತು ಪಾವತಿಸಿ ಖಾತೆಯನ್ನ ಮತ್ತೆ ಸಕ್ರಿಯಗೊಳಿಸಬಹುದು. ಇನ್ನು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಲು ರೈತರು ಯಾವುದೇ ಶುಲ್ಕ ನೀಡಬೇಕಾಗಿಲ್ಲ. ನೋಂದಣಿ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತದೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಸಂಬಂಧಿಸಿದಂತೆ ವಯಸ್ಸಿನ ಆಧಾರದ ಪ್ರೀಮಿಯಂ ಮತ್ತು ಪಿಂಚಣಿ ಲೆಕ್ಕಾಚಾರ ಯೋಜನೆಗೆ ಸೇರ್ಪಡೆಯಾಗಿರುವ ವಯಸ್ಸಿಗೆ ಅನುಗುಣವಾಗಿ ನೀವು ಪಾವತಿಸಬೇಕಾದ ತಿಂಗಳ ಕಂತು ನಿರ್ಧಾರವಾಗುತ್ತದೆ. ಸರ್ಕಾರವು ಅಷ್ಟೇ ಮೊತ್ತವನ್ನ ಪಾವತಿಸುತ್ತದೆ. ಆದಾಯ ತೆರಿಗೆ ಪಾವತಿದಾರರು, ಕಳೆದ ವರ್ಷಗಳಲ್ಲಿ ಆದಾಯ ತೆರಿಗೆ ಪಾವತಿಸಿದವರು ಇದಕ್ಕೆ ಅರ್ಹರಲ್ಲ. ಇನ್ನು ಮುಂದೆ ಇತರ ಸಾಮಾಜಿಕ ಭದ್ರತಾ ಯೋಜನೆ ಫಲಾನುಭವಿಗಳು ಈಗಾಗಲೇ ಎನ್ಪಿಎಸ್, ಇಪಿಎಫ್ಒ ಅಥವಾ ಇಎಸ್ಐಸಿ ಸೌಲಭ್ಯ ಹೊಂದಿದವರು ಇದಕ್ಕೆ ಅರ್ಹರಲ್ಲ. ಇನ್ನು ಸರ್ಕಾರಿ ನೌಕರರು ಇದಕ್ಕೆ ಅರ್ಹರಲ್ಲ. ಇವರು ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು. ಇನ್ನು ಇದಕ್ಕೆ ಅರ್ಹರಲ್ಲದ ವರ್ಗಗಳು ಸಂಸ್ಥಾಗತ ಭೂಮಾಲೀಕರು, ಟ್ರಸ್ಟ್ ಸಂಸ್ಥೆ ಅಥವಾ ಕಂಪನಿಗಳ ಹೆಸರಿನಲ್ಲಿರುವ ಜಮೀನುಗಳನ್ನು ಹೊಂದಿದವರು ಇದಕ್ಕೆ ಅರ್ಹರಲ್ಲ. ಇನ್ನು ವೃತ್ತಿಪರರು, ನೋಂದಾಯಿತ ವೈದ್ಯರು, ವಕೀಲರು, ಚಾರ್ಟರ್ಡ್ ಅಕೌಂಟ್ಗಳು ಹಾಗೂ ಇಂಜಿನಿಯರ್ಗಳು. ಇನ್ನು ಡಿಜಿಟಲ್ ಪಿಂಚಣಿ ಕಾರ್ಡ್ ಹೊಂದಿದವರು ಸಹ ಇದಕ್ಕೆ ಅರ್ಹರಲ್ಲ. ಇನ್ನು ಅರ್ಜಿ ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣ ರೈತನಿಗೆ ವಿಶಿಷ್ಟ ಪಿಂಚಣಿ ಸಂಸ್ಥೆ ಹೊಂದಿರುವ ಪಿಎಂ ಕೆಎಂವೈ ಪೆನ್ಷನ್ ಕಾರ್ಡ್ ನೀಡಲಾಗುತ್ತದೆ. ಇದನ್ನು ಭವಿಷ್ಯದಲ್ಲಿ ಪಿಂಚಣಿ ಪಡೆಯಲು ಮತ್ತು ಖಾತೆಯ ವಿವರ ಪರಿಶೀಲಿಸಲು ಬಳಸಬಹುದು. ಕುಂದುಕೊರತೆ ನೆರವು ಮತ್ತು ಸಹಾಯವಾಣಿ ಯೋಜನೆಗೆ ಸಂಬಂಧಿಸಿದ ಯಾವುದೇ ದೂರು, ಸಂಶಯ ಅಥವಾ ತಾಂತ್ರಿಕ ಸಮಸ್ಯೆಗಳಿದ್ದಲ್ಲಿ ಸಂಪರ್ಕಿಸಬೇಕಾದ ಅಧಿಕೃತ ಜಾಲತಾಣ ಮಾನ್ಧನ್.in, pmkisan.gov.in, ಉಚಿತ ಸಹಾಯವಾಣಿ ಸಂಖ್ಯೆ 1800-300-0034-68, ಇನ್ನೊಂದು ಸಂಖ್ಯೆ 1800-115-526. ಇನ್ನು ಇಮೇಲ್ pmky.mow@gov.in. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರ ವೃದ್ಧಾಪ್ಯ ಜೀವನಕ್ಕೆ ಭದ್ರತೆ ನೀಡುವ ಅತ್ಯುತ್ತಮ ಯೋಜನೆ. ವಯಸ್ಸಿಗೆ ಅನುಗುಣವಾಗಿ ತಿಂಗಳಿಗೆ ಕೇವಲ 55-200 ರೂಪಾಯಿವರೆಗೆ ಉಳಿತಾಯ ಮಾಡುವ ಮೂಲಕ 60 ವರ್ಷಗಳ ನಂತರ ಪ್ರತಿ ತಿಂಗಳು 3,000 ನಿಶ್ಚಿತ ಪಿಂಚಣಿ ಪಡೆಯಬಹುದು. ಸರಕಾರದ ಸಮಾನ ಕೊಡುಗೆ ಎಲ್ಐಸಿ ಭದ್ರತೆ ಹಾಗೂ ಪಿಎಂ ಕಿಸಾನ್ ಹಣದಲ್ಲೇ ಕಂತು ಪಾವತಿಸುವ ಸೌಲಭ್ಯವಿರುವುದರಿಂದ ಇದು ಪ್ರತಿಯೊಬ್ಬ ಸಣ್ಣ ರೈತರು ತಪ್ಪದೇ ಬಳಸಿಕೊಳ್ಳಬೇಕಾದ ಆರ್ಥಿಕ ರಕ್ಷಾ ಕವಚವಾಗಿದೆ. ಗ್ರಾಮೀಣ ಭಾರತದಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60 ವರ್ಷ ವಯಸ್ಸಾದ ನಂತರ ಕೃಷಿ ಕಾಯಕ ಮಾಡಲು ದೈಹಿಕ ಶಕ್ತಿ ಕುಗ್ಗುತ್ತದೆ. ಸಾಂಪ್ರದಾಯಿಕವಾಗಿ ಇವರಿಗೆ ಯಾವುದೇ ಸರಕಾರಿ ಅಥವಾ ಖಾಸಗಿ ವಲಯದ ಪಿಂಚಣಿ ಭದ್ರತೆ ಇರುವುದಿಲ್ಲ. ಈ ಯೋಜನೆಯು ರೈತರು ತಮ್ಮ ಇಳಿ ವಯಸ್ಸಿನಲ್ಲಿ ಯಾರ ಮೇಲೆಯೂ ಆರ್ಥಿಕವಾಗಿ ಅವಲಂಬಿತವಾಗದೆ ಗೌರವದಿಂದ ಮತ್ತು ಸ್ವತಂತ್ರವಾಗಿ ಜೀವನ ನಡೆಸಲು ಒಂದು ಕಾಯಂ ಭದ್ರತಾ ಜಾಲವನ್ನು ಸೃಷ್ಟಿಸುತ್ತದೆ.
1: ಇದುವರೆಗೆ ಪ್ರಗತಿ ಪಥ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಕುರಿತು ಮಾಹಿತಿ ಕೇಳಿದಿರಿ. ನಿರೂಪಣೆ ರಶ್ಮಿ ರೈ, ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಭಾರತದೊಂದಿಗಿನ ವ್ಯಾಪಾರ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕತಾರ್ ಉದ್ಯಮಗಳಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ. ಭಾರತ ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯಕ್ಕೆ ಹೆಚ್ಚಿನ ವೇಗ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪ್ರಯಾಣಿಕ ವಾಹನಗಳಿಗೆ ನೂತನ ಇಂಧನ ಕಾರ್ಯಕ್ಷಮತೆ ಮಾನದಂಡಗಳನ್ನು ಅಧಿಸೂಚಿಸಿದ ಕೇಂದ್ರ ಸರ್ಕಾರ. ಏಷ್ಯನ್ ಗೇಮ್ಸ್ ಶೂಟಿಂಗ್ಸ್ನ ಟ್ರ್ಯಾಪ್ ಮಿಶ್ರ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ, ಬಿಲ್ಲುಗಾರಿಕೆಯಲ್ಲೂ 2 ಸ್ವರ್ಣ. ಹಾಗೂ ಭಾರತ ವೆಸ್ಟ್ ಇಂಡೀಸ್ ಏಕದಿನ ಕ್ರಿಕೆಟ್ ಸರಣಿ ಗುವಾಹಟಿಯಲ್ಲಿಂದು 2ನೇ ಪಂದ್ಯ. ವಾರ್ತೆಗಳ ವಿವರ. ಭಾರತದೊಂದಿಗಿನ ವ್ಯಾಪಾರ ಮತ್ತು ಹೂಡಿಕಾ ಪಾಲುದಾರಿಕೆಗಳನ್ನು ಸಕ್ರಿಯವಾಗಿ ಅನ್ವೇಷಿಸುವಂತೆ ಹಾಗೂ ದ್ವಿಪಕ್ಷೀಯ ಆರ್ಥಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವಂತೆ ಕತಾರ್ನಲ್ಲಿರುವ ಉದ್ಯಮಗಳಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ದೋಹಾದಲ್ಲಿ ನಡೆದ ಕತಾರ್ ಉದ್ಯಮಿಗಳ ಸಂಘದ ದುಂಡುಮೇಜಿನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಕ್ಷಿಪ್ರ ಆರ್ಥಿಕ ಪ್ರಗತಿ ಹಾಗೂ 2025-26 ಹಣಕಾಸು ವರ್ಷದಲ್ಲಿ ದಾಖಲಾದ 94.5 ಬಿಲಿಯನ್ ಡಾಲರ್ಗೂ ಹೆಚ್ಚಿನ ಸಾರ್ವಕಾಲಿಕ ವಿದೇಶಿ ನೇರ ಹೂಡಿಕೆಯನ್ನು ಈ ವೇಳೆ ಉಲ್ಲೇಖಿಸಿದರು. ಇದಕ್ಕೂ ಮುನ್ನ ಕತಾರ್ನ ವಿದೇಶಿ ವ್ಯಾಪಾರ ಸಚಿವ ಡಾಕ್ಟರ್ ಅಹಮದ್ ಬಿನ್ ಮೊಹಮ್ಮದ್ ಅಲ್ ಸಯ್ಯದ್ ಅವರೊಂದಿಗೆ ನಡೆಸಿದ ಸಭೆಯಲ್ಲಿ ಮೂಲಸೌಕರ್ಯ, ಆಹಾರ ಭದ್ರತೆ, ಆರೋಗ್ಯ ಹಾಗೂ ನವೋದ್ಯಮ ವಲಯಗಳ ಹೂಡಿಕೆ ಕುರಿತು ಚರ್ಚಿಸಲಾಯಿತು. ಇದರ ಜೊತೆಗೆ ಭಾರತದಲ್ಲಿ ಕತಾರ್ನ 10 ಬಿಲಿಯನ್ ಡಾಲರ್ ಹೂಡಿಕೆ ಬದ್ಧತೆಯ ಅನುಷ್ಠಾನ, ಕತಾರ್ ಹೂಡಿಕೆ ಪ್ರಾಧಿಕಾರದ ಕಚೇರಿ ಸ್ಥಾಪನೆ, ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳನ್ನು ಚುರುಕುಗೊಳಿಸುವ ಬಗ್ಗೆಯೂ ಉಭಯ ನಾಯಕರು ಸಮಾಲೋಚಿಸಿದರು. ಭಾರತ ಮತ್ತು ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯವು ಅತ್ಯಂತ ಬಲವಾದ ವೇಗವನ್ನು ಪಡೆದುಕೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಅಮೆರಿಕದ ರಾಷ್ಟ್ರೀಯ ಉತ್ಪಾದಕರ ಸಂಘ ಆಯೋಜಿಸಿದ್ದ ಉದ್ಯಮಿಗಳ ದುಂಡುಮೇಜಿನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತದ ವಿಸ್ತರಿಸುತ್ತಿರುವ ಕೈಗಾರಿಕಾ ಕ್ಷೇತ್ರ ಹಾಗೂ ಪರಿಣಿತ ಮಾನವ ಸಂಪನ್ಮೂಲದ ಕುರಿತು ಮಾಹಿತಿ ನೀಡಿದರು. ಉಭಯ ದೇಶಗಳ ಆರ್ಥಿಕತೆಗೆ ಹೊಸ ಶಕ್ತಿ ತುಂಬಲು ಮತ್ತು ಸದೃಢ ಪೂರೈಕೆ ಸರಣಿಯನ್ನು ನಿರ್ಮಿಸಲು ಅಮೆರಿಕದ ಉತ್ಪಾದನಾ ಸಂಸ್ಥೆಗಳು ಭಾರತದಲ್ಲಿ ತಮ್ಮ ಹೂಡಿಕೆಯನ್ನು ಹೆಚ್ಚಿಸಬೇಕು ಎಂದು ಸಚಿವರು ಕರೆ ನೀಡಿದರು. ವಿಶೇಷವಾಗಿ ಭಾರತದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳಲು ಹಾಗೂ ಸುಧಾರಿತ ಉತ್ಪಾದನಾ ವಲಯಗಳಲ್ಲಿ ಜಂಟಿ ಹೂಡಿಕೆ ಮಾಡಲು ಅಮೆರಿಕದ ಉದ್ಯಮಿಗಳಿಗೆ ಅವರು ಈ ಸಂದರ್ಭದಲ್ಲಿ ಆಹ್ವಾನ ನೀಡಿದರು. ಕೇಂದ್ರ ಸರ್ಕಾರ ಪ್ರಯಾಣಿಕ ವಾಹನಗಳಿಗಾಗಿ ಹೊಸ ಕಾರ್ಪೊರೇಟ್ ಆವರೇಜ್ ಫ್ಯೂಯಲ್ ಎಕಾನಮಿ ಸಿಎಎಫ್ಇ ಮಾನದಂಡಗಳನ್ನು ಅಧಿಕೃತವಾಗಿ ಅಧಿಸೂಚಿಸಿದೆ. ಈ ನೂತನ ನಿಯಮಗಳು 2027 ಏಪ್ರಿಲ್ 1 ಜಾರಿಗೆ ಬರಲಿದ್ದು 2032 ಮಾರ್ಚ್ 31 ಚಾಲ್ತಿಯಲ್ಲಿರಲಿವೆ. ದೇಶದಲ್ಲಿ ಮಾರಾಟಕ್ಕಾಗಿ ಉತ್ಪಾದಿಸಲಾಗುವ ಹಾಗೂ ಆಮದು ಮಾಡಿಕೊಳ್ಳಲಾಗುವ ಎಲ್ಲ ಹೊಸ ಪ್ರಯಾಣಿಕ ವಾಹನಗಳಿಗೆ ಈ ಇಂಧನ ಕಾರ್ಯಕ್ಷಮತೆ ನಿಯಮಗಳು ಅನ್ವಯವಾಗಲಿದ್ದು ಆಟೋಮೊಬೈಲ್ ಕ್ಷೇತ್ರಕ್ಕೆ ಸ್ಪಷ್ಟ ಮತ್ತು ಸ್ಥಿರವಾದ ನೀತಿ ಚೌಕಟ್ಟನ್ನು ಒದಗಿಸಲಿವೆ. ವಿದ್ಯುತ್ ಸಚಿವಾಲಯದ ಪ್ರಕಾರ ಈ ಹೊಸ ಮಾನದಂಡಗಳು ವಾಹನಗಳಲ್ಲಿ ತಂತ್ರಜ್ಞಾನದ ನಾವೀನ್ಯತೆಗೆ ಉತ್ತೇಜನ ನೀಡಿ ಇಂಧನ ಬಳಕೆಯನ್ನು ಕಡಿಮೆ ಮಾಡಲು ನೆರವಾಗಲಿವೆ. ಮುಂಬರುವ 5 ವರ್ಷದಿಂದ ವರ್ಷಕ್ಕೆ ನಿಯಮಗಳನ್ನು ಹೆಚ್ಚು ಕಠಿಣಗೊಳಿಸಲಾಗುತ್ತಿದ್ದು ಇಂಧನ ಬಳಕೆ ಪ್ರಮಾಣವನ್ನು 2027-28 ಪ್ರತಿ 100 ಕಿಲೋಮೀಟರ್ಗೆ 3.99 ಲೀಟರ್ನಿಂದ 2031-32 ವೇಳೆಗೆ ಪ್ರತಿ 100 ಕಿಲೋಮೀಟರ್ಗೆ 3.32 ಲೀಟರ್ಗಳಿಗೆ ಇಳಿಸುವ ಗುರಿ ಹೊಂದಲಾಗಿದೆ. ಇದರಿಂದಾಗಿ ಮುಂದಿನ 5 ಅವಧಿಯಲ್ಲಿ 16% ಹೆಚ್ಚು ಇಂಧನ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು 3 ಅಕ್ಟೋಬರ್ ಭೋಪಾಲ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಅವರು ಭೇಲ್ ದಸರಾ ಮೈದಾನದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಗೋಪಾಲಕ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಹೊಸ ಅಪರಾಧ ಕಾನೂನುಗಳ ಕುರಿತಾದ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಅಲ್ಲದೆ ಅವರು ಭೌರಿ ಬಳಿ ಐಐಎಸ್ಇಆರ್ ಕ್ಯಾಂಪಸ್ಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದು ಅಲ್ಲಿ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ಉಜ್ಜಯಿನಿಯಲ್ಲಿ ಡೈರಿ ಘಟಕ ಹಾಗೂ ಭೋಪಾಲ್ನಲ್ಲಿ ಸಂಸ್ಕರಿಸಿದ ಹಾಲಿನ ಉತ್ಪನ್ನಗಳ ಘಟಕ ಸೇರಿದಂತೆ ಹಲವು ಡೈರಿ ಮತ್ತು ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಲಾಗುವುದು. ಭೋಪಾಲ್ ಪಶ್ಚಿಮ ಬೈಪಾಸ್ ರಸ್ತೆಗೂ ಶಂಕುಸ್ಥಾಪನೆ ನೆರವೇರಿಸಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಾಂಸ್ಕೃತಿಕ ಬಲವರ್ಧನೆ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಗಾಗಿ ನೋಡದೆ ದೇಹದಾಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆ ಅಡಿಯಲ್ಲಿ ಈಗಾಗಲೇ 1,000 ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700 ಹೆಚ್ಚು ಅಥ್ಲೀಟ್ಗಳಿಗೆ ವಾರ್ಷಿಕ 6,00,000 ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. ಸಾಮಾನ್ಯ ಹಂತದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಖೇಲೋ ಇಂಡಿಯಾ ನೆರವಾದರೆ ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲುವ ಸಾಮರ್ಥ್ಯವಿರುವ ಆಟಗಾರರಿಗೆ ಟಾಪ್ಸ್ ಯೋಜನೆ ವಿಶೇಷ ತರಬೇತಿ ಹಾಗೂ ತಾಂತ್ರಿಕ ನೆರವು ನೀಡುತ್ತಿದೆ. ಈ ಸುಧಾರಿತ ಕ್ರೀಡಾ ವ್ಯವಸ್ಥೆಯ ಫಲವಾಗಿ ಭಾರತವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕೂಟಗಳಲ್ಲಿ ತನ್ನ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದುಕೊಂಡಿದೆ. ದೇಶಾದ್ಯಂತ ಕ್ರೀಡಾಂಗಣಗಳು ಮತ್ತು ತರಬೇತಿ ಅಕಾಡೆಮಿಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಈ ಯೋಜನೆಗಳು ಭಾರತವನ್ನು ಕ್ರೀಡಾ ಪ್ರಧಾನ ರಾಷ್ಟ್ರವನ್ನಾಗಿ ರೂಪಿಸುತ್ತಿವೆ. ಶುದ್ಧ ಮತ್ತು ನಿಯಮಿತವಾಗಿ ಪರಿಷ್ಕರಿಸಲ್ಪಟ್ಟ ಮತದಾರರ ಪಟ್ಟಿಯೇ ಪ್ರಜಾಪ್ರಭುತ್ವದ ಜೀವಾಳ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ತಪ್ಪು ಮತ್ತು ಅನರ್ಹ ಹೆಸರುಗಳು ಉಳಿದುಕೊಂಡರೆ ಇಡೀ ಚುನಾವಣಾ ಪ್ರಕ್ರಿಯೆಯ ಪಾರದರ್ಶಕತೆಗೆ ಧಕ್ಕೆ ತರುತ್ತದೆ ಎಂದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಶೂಟಿಂಗ್ ಟ್ರ್ಯಾಪ್ ಮಿಶ್ರತಂಡ ವಿಭಾಗದಲ್ಲಿ ನೀರು ದಾಂಡ ಮತ್ತು ಕೈನಾನ್ ಚೆನ್ನೈ ಚಿನ್ನದ ಪದಕ ಗೆದ್ದಿದ್ದಾರೆ. ಈ ಮೂಲಕ ನೀರು ದಾಂಡ 2 ಚಿನ್ನದ ಪದಕ ಭೇಟಿಯಾಡಿದರೆ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ್ದು ಕಾಂಪೌಂಡ್ ವಿಭಾಗದಲ್ಲಿ 2 ಚಿನ್ನದ ಪದಕಗಳನ್ನು ಭಾರತ ತನ್ನದಾಗಿಸಿಕೊಂಡಿದೆ. ಸಾಹಿಲ್ ಜಾಧವ್ ಹಾಗೂ ಚಿಕಿತಾ ತನಿಪಾರ್ತಿ ಅವರನ್ನೊಳಗೊಂಡ ಭಾರತದ ಕಾಂಪೌಂಡ್ ಮಿಶ್ರ ತಂಡ ದಕ್ಷಿಣ ಕೊರಿಯಾ ತಂಡವನ್ನು ಮಣಿಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿತು. ಈ ಐತಿಹಾಸಿಕ ಗೆಲುವಿನೊಂದಿಗೆ ಈ ಜೋಡಿ 2028 ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ಗೆ ಅಧಿಕೃತ ಅರ್ಹತೆಯನ್ನು ಪಡೆದುಕೊಂಡಿದೆ. ಇನ್ನು 60 kg ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಭಾರತದ ಪ್ರಿಯಾ ಘಾಂಗಾಸ್ ಕಂಚು ಪದಕ ಪಡೆದಿದ್ದಾರೆ. ಇದಕ್ಕೂ ಮುನ್ನ ನಡೆದ ಮಹಿಳೆಯರ ಕಾಂಪೌಂಡ್ ಆರ್ಚರಿ ತಂಡದ ಫೈನಲ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಚೀನಾ ತಂಡವನ್ನು 238-234 ಅಂಕಗಳ ಅಂತರದಿಂದ ಸೋಲಿಸಿ ಸ್ವರ್ಣ ಪದಕವನ್ನು ಜಯಿಸಿತು. ಗುವಾಹಟಿಯ ಪರ್ಸಾಪರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 3 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 2 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದೊಂದಿಗಿನ ವ್ಯಾಪಾರ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕತಾರ್ ಉದ್ಯಮಗಳಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ. ಭಾರತ ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯಕ್ಕೆ ಹೆಚ್ಚಿನ ವೇಗ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪ್ರಯಾಣಿಕ ವಾಹನಗಳಿಗೆ ನೂತನ ಇಂಧನ ಕಾರ್ಯಕ್ಷಮತೆ ಮಾನದಂಡಗಳನ್ನು ಅಧಿಸೂಚಿಸಿದ ಕೇಂದ್ರ ಸರ್ಕಾರ. ಏಷ್ಯನ್ ಗೇಮ್ಸ್ ಶೂಟಿಂಗ್ನ ಟ್ರ್ಯಾಪ್ ಮಿಶ್ರ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ, ಬಿಲ್ಲುಗಾರಿಕೆಯಲ್ಲೂ ಎರಡು ಸ್ವರ್ಣ. ಹಾಗೂ ಭಾರತ ವೆಸ್ಟ್ ಇಂಡೀಸ್ ಏಕದಿನ ಕ್ರಿಕೆಟ್ ಸರಣಿ ಗುವಾಹಟಿಯಲ್ಲಿಂದು ಎರಡನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
3: ಇದು ಆಕಾಶವಾಣಿ ಬೆಂಗಳೂರು. ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ಚೆಲುವಿನ ಚಿಲಿಪಿಲಿ ಚಿತ್ರದ ಒಂದು ಹಾಡು ಚೇತನ್ ಅವರ ಕಂಠದಲ್ಲಿದೆ. ಗೀತೆಯನ್ನು ಬರೆದಿದ್ದಾರೆ ಎಸ್ ನಾರಾಯಣ್, ಸಂಗೀತ ಮಿಕ್ಕಿ ಜೆ ಮೇಯರ್.

ಎಸ್ ನಾರಾಯಣ್ ಅವರು ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿರುವ ಒಂದು ಹಾಡು ಇದೀಗ ಚಿತ್ರ ಚಿಕ್ಕಪೇಟೆ ಸಾಚಾಗಳು. ಧನಿಯಾಗಿದ್ದಾರೆ ಶ್ರೀನಿವಾಸ್ ಮತ್ತು ಸುಜಾತಾ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಕಾಲೇಜ್ ಕಾಲೇಜ್ ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳ್ತಾ ಇದ್ರಿ. ಈ ಒಂದು ಗೀತೆಯ ರಚನೆಕಾರರು ಮಳವಳ್ಳಿ ಸಾಯಿ ಕೃಷ್ಣ, ಸಂಗೀತ ಗಾಂಧಿ ದಾಸ್. ಚಿತ್ರಗೀತೆಗಳು ಇದುವರೆಗೂ ಮೂಡಿಬಂದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ವಿಶೇಷ ಸಂದರ್ಶನ ಮೂಡಿಬರಲಿದೆ. ಇಂದಿನ ವಿಷಯ ಬಾಹ್ಯಾಕಾಶ ವಲಯದ ಸುಧಾರಣೆಗಳು. ಭಾಗವಹಿಸಲಿದ್ದಾರೆ ಗಿರೀಶ್ ಲಿಂಗಣ್ಣ, ರಕ್ಷಣಾ ಹಾಗೂ ಬಾಹ್ಯಾಕಾಶ ವಲಯದ ವಿಶ್ಲೇಷಕರು. ಸಂದರ್ಶಕರು ನಂಜುಂಡಪಾವಿ, ಹಿರಿಯ ಪತ್ರಕರ್ತರು.
2: ನಮಸ್ಕಾರ ಶ್ರೋತೃಗಳೇ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಬಾಹ್ಯಾಕಾಶ ವಲಯದ ಸುಧಾರಣೆಗಳು 2023 ಕುರಿತಂತೆ ನಾವಿವತ್ತು ವಿಶೇಷವಾಗಿ ಚರ್ಚೆ ಮಾಡ್ತಾ ಇದ್ವಿ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಗಿರುವಂತಹ ಮಹತ್ವದ ಬದಲಾವಣೆಗಳು, ಸುಧಾರಣೆಗಳು, ಮತ್ತೆ ಇದರಿಂದ ಆಗ್ತಾ ಇರುವಂತಹ ಲಾಭಗಳು, ಮತ್ತೆ ಮನುಕುಲಕ್ಕೆ ಬಾಹ್ಯಾಕಾಶ ಕ್ಷೇತ್ರ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅನ್ನೋ ಹಲವು ವಿಷಯಗಳ ಬಗ್ಗೆ ನಿಮ್ ಜೊತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಹಿರಿಯ ರಕ್ಷಣಾ ವಲಯ ಮತ್ತು ಬಾಹ್ಯಾಕಾಶ ವಲಯದ ವಿಶ್ಲೇಷಕರು ಮತ್ತೆ ಅಂಕಣಕಾರರು. ಹಲವಾರು ಪತ್ರಿಕೆಗಳಿಗೆ, ಹಲವಾರು ಕನ್ನಡ ಮತ್ತೆ ಆಂಗ್ಲ ಭಾಷೆಯ ಹಲವಾರು ಪತ್ರಿಕೆಗಳಿಗೆ ಅಂಕಣವನ್ನು ನಿರಂತರವಾಗಿ ಬರೆದು ನಮ್ಮ ವಿಜ್ಞಾನ ಕ್ಷೇತ್ರವನ್ನ ಕನ್ನಡದ ಮೂಲಕ ಪರಿಚಯಿಸ್ತಾ ಇರುವಂತಹ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
3: ನಮಸ್ಕಾರ ಸರ್.
2: ನೀವು ಕನ್ನಡದಲ್ಲಿ ಒಂದು ವಿಜ್ಞಾನ ಕ್ಷೇತ್ರವನ್ನ, ಬಾಹ್ಯಾಕಾಶ ಕ್ಷೇತ್ರವನ್ನ ಮತ್ತೆ ರಕ್ಷಣಾ ವಲಯದ ಒಂದು ವೈಶಿಷ್ಟ್ಯತೆಗಳನ್ನ ನೀವು ಪರಿಚಯ ಮಾಡಿಕೊಡ್ತಾ ಇದ್ದೀರಾ ನಮ್ಮ ನಾಡಿನ ಜನರಿಗೆ. ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಸರ್, ಈಗ 2023 ಬಾಹ್ಯಾಕಾಶ ವಲಯದ ಸುಧಾರಣೆಗಳ ಮೂಲಭೂತ ಅಂಶಗಳೇನು ಅಂತ.
3: 2023 ಬಾಹ್ಯಾಕಾಶ ವಲಯದ ಸುಧಾರಣೆಗಳಿಗೆ ಅನೇಕರಿಗೆ ಒಂದು ಗೊಂದಲ ಇದೆ. ಎಲ್ಲಪ್ಪ ಇಸ್ರೋನ ಪ್ರೈವೇಟೈಸ್ ಮಾಡ್ತಾರ, ಇಸ್ರೋನ ಮುಚ್ಚಿಬಿಡ್ತಾರ? ಇಲ್ಲ, 2023 ಏನಂತ ಮಾಡಿದ್ರು ಅಂದ್ರೆ ಮೋರ್ ಆಫ್ ಪ್ರೈವೇಟ್ ಪ್ಲೇಯರ್ಸ್ ನ ತಗೊಂಬಂದ್ರು ಈ ಒಂದು ವಲಯದಲ್ಲಿ. ಸೊ ಮೊದಲು ಒಂದೋ ಎರಡೋ ಸ್ಪೇಸ್ ಸ್ಟಾರ್ಟ್ಅಪ್ ಇತ್ತು. ಈ ಚಂದ್ರಯಾನ ಅದೆಲ್ಲ ಆಗ ನಂತರ ಇವತ್ತಿನ ಒಂದು ಪಾಪ್ಯುಲೇಷನ್ ತಗೊಂಡ್ರೆ ಮೋರ್ ದೆನ್ 400 ಸ್ಟಾರ್ಟ್ಅಪ್ಸ್ ಶುರುವಾಗಿದೆ ಈ ಒಂದು ವಲಯದಲ್ಲಿ. ಇದರಲ್ಲಿ ಇಸ್ರೋನ್ ಪ್ರೈವೇಟೈಸ್ ಮಾಡ್ತಾ ಇಲ್ಲ, ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು. ಇಸ್ರೋಗೆ ಅವ್ರದೇ ಆದ ಕೆಲಸ ಅಂದ್ರೆ ಅವರ ಕೋರ್ ವರ್ಕ್ ಅಂದ್ರೆ ಅವ್ರದ್ದು ರಿಸರ್ಚ್ ಅಂದ್ರೆ ಡೀಪ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂದ್ರೆ ಈಗ ಒಂದು ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗೋದು, ಇಲ್ಲ ನಾವು ಗಗನಯಾನ ಮಾಡೋದು, ಇಲ್ಲ ಚಂದ್ರಯಾನ 3 ನಾವು ಸೌತ್ ಪೋಲ್ ಅಲ್ಲಿ ಹೋಗಿ ಲಾಂಚ್ ಮಾಡಿದ್ವಿ, ನೆಕ್ಸ್ಟ್ 4 ಅಂತ ಮಾಡ್ತೀವಿ. ಆ 4 ಏನಂದ್ರೆ ಅಲ್ಲಿಂದ ಇರುವ ಒಂದು ಸಂಪತ್ ಅಂದ್ರೆ ಆ ಖನಿಜ ಸಂಪತ್ಗಳು, ಇಲ್ಲ ಅಲ್ಲಿನ ಒಂದು ಮಣ್ಣನ್ನು ತಗೊಂಬಂದು ಅದನ್ನ ರಿಸರ್ಚ್ ಮಾಡಿ ಏನೇನು ಖನಿಜಗಳು ನಾವು ಬಳಸ್ಕೋಬಹುದು ಅನ್ನೋದು. ಆಮೇಲೆ ಈ ಮಾರ್ಸ್ ಮಿಷಿನ್, ವೀನಸ್ ಮಿಷಿನ್, ಈ ತರ ಅನೇಕ ಮಿಷಿನ್ಗಳ ಬಗ್ಗೆ ಅಂದ್ರೆ ಅನೇಕ ರಿಸರ್ಚ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು. ಯಾಕಂದ್ರೆ ನಾವು ಈ PSLV ರಾಕೆಟ್ ಆಗ್ಲಿ, SSLV ರಾಕೆಟ್ ಆಗ್ಲಿ, GSLV ರಾಕೆಟ್ ಆಗ್ಲಿ, ಇದು ಇಸ್ರೋ ಮಾಡಿ ಮಾಡಿ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ, ಮತ್ತೆ ಸ್ಯಾಟಿಲೈಟ್ಸ್ ಮಾಡೋದನ್ನು ಅಭ್ಯಾಸ ಆಗ್ಬಿಟ್ಟಿದೆ. ಆ ಟೆಕ್ನಾಲಜಿನ ಪ್ರೈವೇಟ್ ಪ್ಲೇಯರ್ಸ್ಗೆ ಮಾರೋದು. ಸೊ ಅವ್ರ ಕಡೆಯಿಂದ ರಾಕೆಟ್ ಮಾಡಿಸ್ಕೊಳ್ಳೋದು, ಸ್ಯಾಟಿಲೈಟ್ ಮಾಡಿಸ್ಕೊಂಡು ಅವರೇ ಲಾಂಚ್ ಮಾಡೋದು. ಯಾಕಂದ್ರೆ ನೋಡಿ, ಲಾಂಚ್ ಮಾಡಕ್ ಲಾಂಚ್ ಪ್ಯಾಡ್ ಇಸ್ರೋ ಕೊಡ್ತಾರೆ, ಆ ಲಾಂಚ್ ಪ್ಯಾಡ್ ನ ಮೇಂಟೆನೆನ್ಸ್ ಮಾಡಬೇಕು, ಆ ಕಮ್ಯುನಿಕೇಶನ್ ಸೆಂಟರ್ ನ ಮೇಂಟೆನೆನ್ಸ್ ಮಾಡಬೇಕು. ಇಂಥವೆಲ್ಲ ದಿನನಿತ್ಯದ ಕೆಲಸಗಳು ಏನಿರ್ತವೆ ಅದನ್ನ ಪ್ರೈವೇಟ್ ಸೆಕ್ಟರ್ಗೆ ಅವರು ಬಿಟ್ಕೊಡ್ತಾರೆ ಆ ವಲಯನ.
2: ಅಂದ್ರೆ ನೀವ್ ಹೇಳ್ತಾ ಇರೋದು ಒಂದ್ ರೀತಿ ಪ್ಯಾರಡೈಮ್ ಶಿಫ್ಟ್ ಅಂತ.
3: ಪ್ಯಾರಡೈಮ್ ಶಿಫ್ಟ್ ಅಂತ. ಈಗ ನಾನು ಒಂದು ಎಕ್ಸಾಂಪಲ್, ಈಗ ಸೈಂಟಿಸ್ಟ್ ಒಬ್ಬ ನೀರಿಂದ ಏನೋ ಒಂದು ವಾಟರ್ ಫಿಲ್ಟರ್ ಕಂಡುಹಿಡಿತಾನೆ, ಅವನೇ ವಾಟರ್ ಫಿಲ್ಟರ್ ಮಾಡಿಕೊಂಡು ಮಾರ್ಕೆಟ್ ಮಾಡಕ್ ಆಗಲ್ಲ. ಸೊ ಈ ಕ್ಯಾನ್ ಸೆಲ್ ದ ಟೆಕ್ನಾಲಜಿ, ಟೆಕ್ನಾಲಜಿನ್ ಸೆಲ್ ಮಾಡಬಹುದು, 1,00,000 ವಾಟರ್ ಫಿಲ್ಟರ್ ಮಾಡಿ ಎಲ್ಲಾ ಜನಕ್ಕೂ ಸೇರಿಸ್ಬೋದು. ಅದೇ ತರಾನೇ ಇಸ್ರೋ ಟೆಕ್ನಾಲಜಿ ಫೋಕಸ್ಡ್ ಆಗಿ ಮಾಡಕ್ ಹೋಗುತ್ತೆ, ಈ ಒಂದು ಎಕ್ವಿಪ್ಮೆಂಟ್ ಸರ್ವಿಸಸ್ ನ ಆಚೆ ಕಡೆ.
2: ಕೆಲಸ ಬರೀ ಇದಷ್ಟೇ ಅಲ್ಲ, ಅನ್ವೇಷಣೆ, ಸಂಶೋಧನೆ, ನಾವೀನ್ಯತೆ
3: ಸುಧಾರಣೆಯ ಮೂಲಭೂತ ಇರೋದು 2023 ಆತರ. ಅಫ್ಕೋರ್ಸ್ ಈಗ ಇಸ್ರೋ ಮಾಡ್ತಾ ಇರೋ ರಾಕೆಟ್ ಸ್ಯಾಟಿಲೈಟ್ ಅಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಪಾತ್ರನೇ ಇಲ್ವಾ ಅಂದ್ರೆ ಇಲ್ಲ, ಪ್ರೈವೇಟ್ ಪ್ಲೇಯರ್ಸ್ ಪಾತ್ರ ಇದೆ. ಬಟ್ ಒಂದು 70-80% ಅವ್ರ ಆಚೆ ಕಡೆಯಿಂದನೇ ಸೋರ್ಸ್ ಮಾಡ್ಕೋತಾ ಇದ್ದಾರೆ. ಬಟ್ ಈ ಸೋರ್ಸಿಂಗ್ ಮಾಡಿ ಅಸೆಂಬ್ಲಿ ಮಾಡೋ ಕೆಲಸ ಅವ್ರಿಗೆ ಬೇಕಿಲ್ಲ. ಅವ್ರೇನ್ ಹೇಳ್ತಾರೆ, ನೀವೇ ಮಾಡಕ್ಕೆ ಶುರು ಮಾಡ್ಬಿಡಿ, ನಾವು ನಿಮಗೆ ಟೆಕ್ನಾಲಜಿ ಕೊಡ್ತೀವಿ, ನೀವು ನಮ್ಮ ಇಸ್ರೋ ಸ್ಪೇಸ್ ನ ಯೂಸ್ ಮಾಡ್ಕೊಳ್ಳಿ, ನಮ್ಮ ಟೆಕ್ನಾಲಜಿ ಸೆಂಟರ್ ಯೂಸ್ ಮಾಡ್ಕೊಳ್ಳಿ, ನಿಮಗೆ ಡ್ರಾಯಿಂಗ್ಸ್ ಕೊಡ್ತೀವಿ ಅಂದ್ರೆ ಐಪಿ ರೈಟ್ಸ್ ಕೊಡ್ತೀವಿ, ಎಲ್ಲಾನು ಕೊಡ್ತೀವಿ. ಸೊ ನೀವೇ ಅದನ್ನ ಲಾಂಚ್ ಮಾಡಿ, ನೀವೇ ಅಲ್ಲಿ ಬರೋ ಡೇಟಾಗಳನ್ನ ತಗೊಳ್ಳಿ, ನಿಮಗೆ ನಾವು ಕೈ ಹಿಡಿತೀವಿ. ಸೊ ನೀವು ಅದನ್ನ ಶುರು ಮಾಡಿ. ಯಾಕಂದ್ರೆ ನೋಡಿ, ಸ್ಪೇಸ್ ಸೆಕ್ಟರ್ ನಮ್ದು ಹತ್ತತ್ರ 8 ಬಿಲಿಯನ್ ಅಷ್ಟಿದೆ, ಬಟ್ ಆಕ್ಚುಯಲ್ ಸ್ಪೇಸ್ ಮಾರ್ಕೆಟ್ ಎಷ್ಟಿದೆ ಅಂದ್ರೆ 550-600 ಬಿಲಿಯನ್ ಇದೆ. ನಮ್ಗೆ 2030 ಅಟ್ಲೀಸ್ಟ್ ವಿ ಶುಡ್ ಟಚ್ 140 ಬಿಲಿಯನ್, 5 times ಆರ್ ರೈಸ್ ಮಾಡಬೇಕು ಅನ್ನೋದು ನಮ್ಮ ಒಂದು ಪ್ರಧಾನ ಮಂತ್ರಿಗಳ ಒಂದು ಗುರಿ ಆಗಿದೆ. ಸೊ ಈ ಒಂದು ಗುರಿ ಸಾಧಿಸಕ್ಕೆ ಒಂದ್ ಇಸ್ರೋ ಸಾಕಾಗಲ್ಲ, ನೀವು ಪ್ರೈವೇಟ್ ತುಂಬಾ ಅನೇಕ ಪ್ರೈವೇಟ್ ಪ್ಲೇಯರ್ಸ್ ಬೇಕಾಗತ್ತೆ. ಅಂದ್ರೆ ಅಗ್ನಿಕುಲ್, ಈ ಸ್ಕೈರೂಟ್ ಏರೋಸ್ಪೇಸ್, ಈ ತರ ಎಕ್ಸಾಂಪಲ್ಸ್ ಕೊಡ್ತಾ ಇದೀನಿ, ಪಿಕ್ಸೆಲ್, ಈ ತರ ಅನೇಕ ಸ್ಪೇಸ್ ಸೆಕ್ಟರ್ಸ್ ಗಳು ಬರಕ್ ಶುರುವಾಗ್ಬೇಕು. ಆಗ ಬರಕ್ ಶುರುವಾದ್ಮೇಲೆ ಆ ಸ್ಪೇಸ್ ಸೆಕ್ಟರ್ ಇಂದ ಬರುವಂತ ಕೆಲವು ಲಾಭಗಳು ಅಂದ್ರೆ ಬರೇ ಸ್ಯಾಟಿಲೈಟ್ ಲಾಂಚಸ್ ಅದೊಂದು ನಿಮ್ಗೆ ಪಾರ್ಟ್ ಆಫ್ ದಿ ಇನ್ಕಮ್, ಬಟ್ ಅಲ್ಲಿಂದ ಕಲೆಕ್ಟ್ ಮಾಡಿ ಡೇಟಾಗಳನ್ನ ನೀವು ಮಾರಾಟ ಮಾಡ್ತಿರಲ್ಲ. ಇಲ್ಲ, ಒಂದು ಟಿವಿ ಪ್ರೋಗ್ರಾಮ್ಗೆ ಬ್ಯಾಂಡ್ ವಿಡ್ತ್ ಬೇಕು ಅಂದ್ರೆ ನಿಮ್ ಸ್ಯಾಟಿಲೈಟ್ ಬೇಕಾಗುತ್ತೆ, ಒಂದು ಇಂಟರ್ನೆಟ್ 5G ಬೇಕಾಗುತ್ತೆ ಸ್ಯಾಟಿಲೈಟ್, ಇಂಥವೆಲ್ಲ ನೀವು ಹೇಗೆ ಅದನ್ನ ಉಪಯೋಗ ಪಡ್ಕೋತೀರಾ ಅಂದ್ರೆ ವೆದರ್ ಫೋರ್ಕಾಸ್ಟ್ ಬೇಕಾಗುತ್ತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ, ಸೊ ಟೆಲಿಮೆಡಿಸನ್ ಇದಕ್ಕೆ ಬೇಕಾಗುತ್ತೆ. ಸೊ ಇಂಥವೆಲ್ಲ ಸರ್ವಿಸಸ್ ಕೊಟ್ಟಾಗ ಅದರಿಂದ ಜನರೇಟ್ ಆಗೋ ರೆವಿನ್ಯೂನು ಆಡ್ಸ್ ಟು ದ ಸ್ಪೇಸ್ ಎಕನಾಮಿ. ಅವಾಗ ಏನಾಗುತ್ತೆ, ಈ ತರ ವ್ಯಾಲ್ಯೂ ಆಡಿಡ್ ಸರ್ವಿಸಸ್, ಲಾಂಚ್ ಸರ್ವಿಸಸ್ ಎಲ್ಲ ಆದಾಗ ನೀವು ಏನ್ ಅನ್ಕೊಂಡಿದ್ದೀರೋ ಆ 40 ಬಿಲಿಯನ್ ಬಹಳ ಬೇಗ ನಾವು ರೀಚ್ ಆಗಕ್ ಶುರು ಮಾಡ್ತೀವಿ. ನೋಡಿ, ನಮ್ಮ ಇಸ್ರೋ ಬಹಳ ಕಮ್ಮಿ ಒಂದು ಬಜೆಟ್ ಅಲ್ಲಿ ಶುರುವಾಗಿದ್ದಂತ ಒಂದು ಸಂಸ್ಥೆ ಇದು. ಇವತ್ತು ನಾಸಾ ಕಂಪೇರ್ ಮಾಡಿದ್ರೆ 2.5 ಲಕ್ಷ ಕೋಟಿ ಬಜೆಟ್ ಕೊಡ್ತಾರೆ ಅಮೆರಿಕನ್ ಗೌರ್ಮೆಂಟ್ ನಾಸಾಗೆ, ಬಟ್ ನಮ್ಮ ಇಸ್ರೋಗೆ ಸಿಕ್ಕೋ ಅಂತ ಬಜೆಟ್ ಕೇವಲ 14,000 ಕೋಟಿ 15,000 ಕೋಟಿ. ಇದರಲ್ಲೇ ನಾವು ಇಂತಿಂಥ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದೀವಿ. ಚಂದ್ರಯಾನ 1 ಅಲ್ಲೇ ನಾವು ನೀರಿದೆ ಅಂತ ಕಂಡಿಡಿದ್ವಿ, ಚಂದ್ರಯಾನ 3 ಸೌತ್ ಪೋಲ್ಗೆ ಹೋಗಿ ರೀಚ್ ಆದ್ವಿ, ಮಾರ್ಸ್ ಮಿಷಿನ್ ಮಾಡಿದೀವಿ, ವೀನಸ್ ಮಿಷಿನ್ ಮಾಡಿದೀವಿ, ನಾಸಾ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ನಿಸಾರ್ ಅನ್ನೋದೊಂದನ್ನ ದೊಡ್ಡ ಪ್ರಾಜೆಕ್ಟ್ನೇ ಲಾಂಚ್ ಮಾಡಿದೀವಿ. ಸಿ, ನಾಸಾ ಅವರು ನಮ್ಮ ಜೊತೆ ಕೈ ಹಿಡಿಬೇಕಾದ್ರೆ ನಾವು ಅವರು ಸರಿ ಸಮಾನವಾಗಿ, ನಾವು ಅಫ್ಕೋರ್ಸ್ ನಾಸಾಗಿ ನಾವು ಓವರ್ಟೇಕ್ ಮಾಡ್ತೀವಿ ಅಂತ ಹೇಳ್ತಿಲ್ಲ, ಬಟ್ ಸರಿ ಸಮಾನವಾಗಿ ನಾವು ಬರ್ತಾ ಇದೀವಿ. ಇವತ್ತು ನಾವೇನು ಬಹಳ ಹಿಂದುಳಿದಿಲ್ಲ. ಈಗ ಅಮೆರಿಕ ತಗೊಂಡ್ರೆ ಅಫ್ಕೋರ್ಸ್ ಅಲ್ಲಿ ಯಾರು ಪ್ರೈವೇಟ್ ಪ್ಲೇಯರ್ಸ್ ಇದಾರೆ, ಸ್ಪೇಸ್ ಎಕ್ಸ್ ಅಂತ ಪ್ಲೇಯರ್ ಪ್ಲೇಯರ್ ಇದಾರೆ, ರೋಬೋಟಿಕ್ ಫೇಸ್ ಲ್ಯಾಬ್ ಅಂತ ಒಂದು ಪ್ರೈವೇಟ್ ಸೆಕ್ಟರ್ ಇದಾರೆ. ಈ ಎರಡು ಲಿಸ್ಟೆಡ್ ಕಂಪನಿ ಬಿಟ್ರೆ ಇನ್ಯಾವುದು ಲಿಸ್ಟೆಡ್ ಕಂಪನಿ ಇನ್ನೂ ಆಗಿಲ್ಲ, ಅಲ್ಲೂ ಇನ್ನೂ ಸ್ಟಾರ್ಟ್ಅಪ್ಸ್ ಗಳು ಬರ್ತಾ ಇದಾರೆ.
2: ಅಂದ್ರೆ ಈಗ ನಮ್ಮ ಭಾರತದಲ್ಲೇ ನಮ್ಮಲ್ಲೇ ಹೆಚ್ಚು ಸ್ಟಾರ್ಟ್ಅಪ್ಸ್, ಎಷ್ಟು ಖಾಸಗಿ ವಲಯಕ್ಕೆ ಹೆಚ್ಚು ಉತ್ತೇಜನ ಸಿಗ್ತಾ ಇದೆ ಅಂತ?
3: ಇಲ್ಲೂ ತುಂಬಾನೇ ಅತಿ ಉತ್ತೇಜನ ಸಿಗ್ತಾ ಇದೆ. ನೋಡಿ, 1,000 ಕೋಟಿ VC ಫಂಡ್ ಅಂತ ಮಾಡಿದ್ರು, ವರ್ಚುಯಲ್ ಕ್ಯಾಪಿಟಲ್ ಫಂಡ್ ಅಂತ ಮಾಡಿದ್ರು, 500 ಕೋಟಿ ದೇ ಆರ್ ಗಿವಿಂಗ್ ಫಾರ್ ದಿ ಲೇಟೆಸ್ಟ್ ಸ್ಟಾರ್ಟ್ಅಪ್ಸ್ ಗೆ ಕೈ ಹಿಡಿಯೋಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅದಲ್ದೇನೆ ಈ ಪ್ರೈವೇಟ್ ಸೆಕ್ಟರ್ಸ್ ಗಳು ನೋಡಿ, ದೇ ಹ್ಯಾವ್ ಸ್ಟಾರ್ಟ್ ಅನ್ ಇನ್ವೆಸ್ಟಿಂಗ್ ಮೋರ್ ಅಂಡ್ ಮೋರ್ ಆನ್ ದಿಸ್ ಸ್ಟಾರ್ಟ್ಅಪ್ಸ್. ಅಫ್ಕೋರ್ಸ್ ನಿಮ್ಗೇನು ನಮ್ಗೆ ರಿಯಲ್ ಎಸ್ಟೇಟ್ ತರ ಇವತ್ತು ಇಷ್ಟ ಹಾಕ್ಬಿಟ್ವಿ ನಾಳೆ ಬೆಳಿಗ್ಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಬರಲ್ಲ ಇದರಲ್ಲಿ, ಎಲ್ಲಾರ್ಗು ಅದು ಗೊತ್ತಿದೆ. ಆದ್ರೂ ಪ್ರೈವೇಟ್ ಸೆಕ್ಟರ್ ಇಸ್ ಫೋಕಸಿಂಗ್ ಆನ್ ದಿ ಸ್ಪೇಸ್ ಸೆಕ್ಟರ್ ಅಂದ್ರೆ ಜನಕ್ಕೆ ಇದ್ರ ಮೇಲೆ ಒಂದು ಇಂಟ್ರೆಸ್ಟ್ ಜಾಸ್ತಿನೇ ಇದೆ, ಈ ಸ್ಪೇಸ್ ಬಗ್ಗೆ ಜಾಸ್ತಿನೇ ಇಂಟ್ರೆಸ್ಟ್ ಇದೆ. ಸೊ ಆದ್ರಿಂದ ಏನಾಗ್ತಾ ಇದೆ ಅಂದ್ರೆ ಅತಿ ಉತ್ತೇಜನ ಸಿಗ್ತಾ ಇದೆ ಇಲ್ಲಿ. ಜೊತೆಲಿ ಇವಾಗ ವಿಕ್ರಮ್ ಎಸ್ ಅಂತ ಅಗ್ನಿಕುಲ್ ಅವ್ರು ಲಾಂಚ್ ಮಾಡಿದ್ರು, ಈ ತರ ಎಲ್ಲ ನೋಡಕ್ ಶುರುವಾದ್ರೆ ಎಲ್ಲ ಪ್ರೈವೇಟ್ ಕಂಪನೀಸ್ ಆರ್ ಕಮಿಂಗ್ ವೆರಿ ಫಾಸ್ಟ್.
2: ಸರ್, ಸರ್, ಈಗ ಈ ಬಾಹ್ಯಾಕಾಶ ಆಧಾರಿತ ದತ್ತಾಂಶಗಳು ಮತ್ತೆ ಉಪಗ್ರಹ ಚಿತ್ರಗಳು ಮತ್ತೆ ಸೇವೆಗಳನ್ನ ಖಾಸಗಿ ವಲಯಕ್ಕೆ ಕೊಟ್ರೆ, ಮುಕ್ತಗೊಳಿಸಿದ್ರೆ, ಅದರಿಂದ ಕೃಷಿ, ಹವಾಮಾನ ಮತ್ತೆ ನಗರ ಯೋಜನೆ ಮತ್ತೆ ವಿಪತ್ತು ನಿರ್ವಹಣೆ ಈ ರೀತಿಯ ವಲಯಗಳಿಗೆ ಯಾವ ರೀತಿ ಪ್ರಯೋಜನ ಆಗಬಹುದು ಅಂತ
3: ನೋಡಿ. ಈಗ ಖಾಸಗಿ ವಲಯಕ್ಕೆ ನಾವು ಉತ್ತೇಜನ ಕೊಟ್ರೆ, ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬೇಕಾದಷ್ಟು ಸ್ಪೇಸ್ ಡೇಟಾ ಅವೈಲಬಿಲಿಟಿ ಇದೆ, ಅಫ್ಕೋರ್ಸ್ ವೆಬ್ಸೈಟ್ ಅಲ್ಲೂ ಅವೈಲಬಿಲಿಟಿ ಇದೆ, ಗೌರ್ಮೆಂಟ್ ವೆಬ್ಸೈಟ್ಸ್ ಅಲ್ಲೂ ಅವೈಲಬಿಲಿಟಿ ಇದೆ. ಆ ಡೇಟಾಸ್ ನ ಕಲೆಕ್ಟ್ ಮಾಡಿ ಒಂದು ಪರ್ಟಿಕ್ಯುಲರ್, ನಾನೊಂದು ಎಕ್ಸಾಂಪಲ್ ಚಿಕ್ಕಮಂಗ್ಳೂರ್ ಮೇಲೆ ನಾನೊಂದು ಕಾನ್ಸಂಟ್ರೇಷನ್ ಮಾಡಕ್ಕೆ ಒಂದು ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಕೆಲಸ ಏನು, ಎಷ್ಟು ಮಳೆ ಬರುತ್ತೆ, ಇವತ್ತಿನ ಮಳೆ ಎಷ್ಟಿದೆ, ಇವತ್ತಿನ ಒಂದು ಹವಾಮಾನ ಪರಿಸ್ಥಿತಿ, ಮತ್ತೆ ಒಂದು ಇವಾಗ ಒಂದು ನಿಮ್ಮ ಇಷ್ಟು ಎಕರೆ ಲ್ಯಾಂಡ್ ಅಲ್ಲಿ ಎಷ್ಟು ಎಕರೆ ಫರ್ಟಿಲೈಸ್ ಆಗಿದೆ, ಎಷ್ಟು ಎಕರೆ ಫರ್ಟಿಲೈಸ್ ಆಗಿಲ್ಲ, ಆಮೇಲೆ ನಿಮ್ದು ಮ್ಯಾಪಿಂಗ್ ಆಫ್ ದಿ ಏರಿಯಾ, ನಿಮ್ದೇನಾರು ಯಾರು ಜರುಗಿಸ್ಕೊಂಡಿದಾರ, ನಿಮ್ಮ ಜಾಗಕ್ಕೆ ಬಂದಿದಾರ, ಆ ಥರ ಕಂಪ್ಲೀಟ್ ಡೇಟಾ ಅವೈಲೇಬಲ್ ಮಾಡೋಕ್ಕೆ ಒಂದು ವೆಬ್ಸೈಟ್ ನಾನು ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ಇಷ್ಟು ಫೀಸ್ ಅಂತ ಕಟ್ಟಿದ್ರೆ ಇಷ್ಟು ದುಡ್ಡು ಅಂತ ನಿಮಗೆ ಈ ಡೇಟಾ ಸಿಗುತ್ತೆ ಅನ್ನೋ ಒಂದು ಫೋಕಸ್ಡಾಗಿ ಮಾಡೋಕ್ಕೆ ಶುರು ಮಾಡೋವಂಥ ಅನೇಕ ಸ್ಟಾರ್ಟ್ಅಪ್ಸ್ಗಳು ಬಂದಿದ್ದಾರೆ. ದೀ ಸ್ಟಾರ್ಟ್ಅಪ್ಸ್ ಆರ್ ಹೆಲ್ಪಿಂಗ್ ಇನ್ಶೂರೆನ್ಸ್ ಏಜೆನ್ಸೀಸ್, ದೀ ಸ್ಟಾರ್ಟ್ಅಪ್ಸ್ ಆರ್ ಗಿವಿಂಗ್ ಲಾಟ್ ಆಫ್ ಕೋಆರ್ಡಿನೇಟ್ ಡೇಟಾಸು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗ ವೈನಾಡು ನೋಡಿದ್ರಿ, ಅದಕ್ಕೆ ಮುಂಚೆನೆ ಇಷ್ಟು ಮಳೆ ಬರುತ್ತೆ, ಇಷ್ಟು ಈ ಒಂದು ಏರಿಯಾ ನೆಲೋ ಝೋನ್ ಮಾಡ್ತೀವಿ, ಆರೆಂಜ್ ಝೋನ್ ಆಗಿ ಇದು ಮಾಡ್ತೀವಿ, ಈ ಥರ ಡೇಟಾಸ್ಗಳು ಕೊಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಅಂದರೆ ಖಾಸಗಿ ವಲಯಕ್ಕೆ ಭಾಳನೇ ಹೆಲ್ಪ್ ಆಗುತ್ತೆ. ಅಫ್ಕೋರ್ಸ್ ನೀವು ಡೇಟಾಸ್ಗಳನ್ನೆಲ್ಲ ಇಟ್ ಈಸ್ ಎ ಮಾನಿಟರ್ಡ್ ಬೈ ಇಸ್ರೋ ಪಾಲಿಸೀಸ್. ನಾನು ಒಂದು ಸ್ಯಾಟಿಲೈಟ್ ಲಾಂಚ್ ಮಾಡಿಬಿಟ್ಟು ಕೆಲವು ಏರ್ಫೋರ್ಸ್ ಏರಿಯಾ ಆಫ್ ಇಂಡಿಯಾದು ಅದನ್ನ ಮಾತ್ರ ನಾನು ಸೆನ್ಸಿಟಿವ್ ಏರಿಯಾಸ್ನ ತಗೊಂಡು ನಾನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಅದೆಲ್ಲ ಅಷ್ಟು ಈಸಿ ಅಲ್ಲ, ಆಗಲ್ಲ. ಬಿಕಾಸ್ ದ ಪಾಲಿಸೀಸ್ ದೋ ದೇ ಗಿವ್ ಯು ಆಲ್ ದ ಥಿಂಗ್ಸ್ ಸ್ಟಿಲ್ ಇಟ್ ಈಸ್ ಮಾನಿಟರ್ಡ್ ಫಾರ್ ವಿಚ್ ಪರ್ಪಸ್ ಯು ಆರ್ ಯೂಸಿಂಗ್ ದಟ್
2: ನ್ಯಾಷನಲ್ ಇಂಟ್ರೆಸ್ಟ್
3: ನ್ಯಾಷನಲ್ ಇಂಟ್ರೆಸ್ಟ್ ಪ್ರೊಟೆಕ್ಷನ್ ಮಾಡ್ತಾರೆ. ಯಾಕಂದ್ರೆ ನಾನು ಒಂದು ಸ್ಯಾಟಿಲೈಟ್ ಲಾಂಚ್ ಮಾಡಿ ಯಾವುದೋ ಒಂದು ಮಿಲಿಟರಿ ಏರಿಯಾನ ನಾನು ಸರ್ವೆಲೆನ್ಸ್ ಮಾಡಿ ಎಲ್ಲ ಡೇಟಾಸ್ಗಳನ್ನ ತಗೊಂಡು ಎಷ್ಟು ಏರೋಪ್ಲೇನ್ ಇದೆ, ಎಷ್ಟು ಹೆಲಿಕಾಪ್ಟರ್ ಇದೆ, ಎಷ್ಟು ರೆಡಾರ್ಸ್ ಇದೆ ಅಂತ ಎಲ್ಲ ನಾನು ಕೊಡಕ್ಕೆ ಶುರು ಮಾಡಿಬಿಟ್ರೆ ಅದೇನಾಗುತ್ತೆ, ದೇಶದ ಸೆಕ್ಯೂರಿಟಿನೇ ಮಾರ್ಕೊಂಡಂಗಾಗುತ್ತೆ. ಅಫ್ಕೋರ್ಸ್ ಇಸ್ರೋ ಸ್ಟಿಲ್ ಹ್ಯಾವ್ ದ ಕಂಟ್ರೋಲ್ ಆಫ್ ದಟ್ ಪಾಲಿಸಿ, ಏನಕ್ಕೆ ಲಾಂಚ್ ಮಾಡ್ತಾ ಇದೆಯಾ, ಏನಕ್ಕೆ ಇದು ಮಾಡ್ತಾ ಇದೆಯಾ, ವಾಟ್ ಈಸ್ ದ ಯೂಸ್ ಯು ಆರ್ ಮೇಕಿಂಗ್ ಹೆಲ್ಪ್ ಆಫ್ ದಿಸ್ ಲಾಂಚ್, ಅದರಿಂದ ಎಷ್ಟು ಮಾರಾಟ ಮಾಡ್ತಿದ್ದೀರಾ, ಏನು ಪ್ರಯೋಜನ ಪಡ್ತಿದ್ದೀರಾ, ಅದೆಲ್ಲ ಪಾಲಿಸೀಸ್ಗಳು ದೇ ಆರ್ ಪುಟಿಂಗ್ ಇಟ್ ಇನ್ ದ ಪ್ಲೇಸ್. ಇಟ್ ಈಸ್ ನಾಟ್ ವೆರಿ ಈಸಿ ದಟ್ ಈ ತರ ಎಲ್ಲಾನು ನಾವು ಮಾಡ್ತೀವಿ ಅನ್ನೋದೊಂದು, ಇಟ್ಸ್ ನಾಟ್ ಪಾಸಿಬಲ್.
2: ಈಗ ನಗರ ಪ್ರದೇಶಗಳಲ್ಲಿ ಈಗ ನೋಡ್ತೀವಿ ನಾವು ಸುಮಾರು ಇದೆಲ್ಲ ಆ್ಯಪ್ಗಳೆಲ್ಲ ಬಂದಿದ್ದಾವೆ, ಅದಕ್ಕೂ ಕೂಡ ನಮ್ಮ ತಂತ್ರಜ್ಞಾನ ದತ್ತಾಂಶ ಅವರು ಕೂಡ ಪಡ್ಕೊಂಡು ಈ ವಲಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು, ಸೊ ಅದರ ಒಂದು ವೈಶಿಷ್ಟ್ಯತೆ ಬಗ್ಗೆ
3: ನೋಡಿ. ಈಗ ಇವತ್ತು ನೀವು ನಿಮ್ಮ ಕರೆಂಟ್ ಲೊಕೇಶನ್ನು ಇಲ್ಲ ನೀವೆಲ್ಲಿದ್ದೀರಾ, ನಿಮ್ಮ ಏರಿಯಾಲಿ ಯಾವ ಹೋಟ್ಲುಗಳು ಹತ್ತತ್ರ ಇದ್ದಾವೆ, ಎಷ್ಟು ನಿಮಿಷ ತಗೊಳತ್ತೆ ಡೆಲಿವರಿ ಕೊಡೋಕ್ಕೆ, ಇವೆಲ್ಲ ಕೊಡ್ತಾ ಇರುವಂಥ ಡೇಟಾಗಳಿಂದ ದೀಸ್ ಆ್ಯಪ್ಸ್ ಆರ್ ರನ್ನಿಂಗ್. ಆಲ್ ದಿಸ್ ಇಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ದಟ್ ಡೇಟಾಸ್ ವಿಚ್ ಇಸ್ ಗಿವನ್ ಬೈ ದ ಸ್ಯಾಟಲೈಟ್. ಸೊ ಅಫ್ಕೋರ್ಸ್ ದಟ್ ಈಸ್ ದ ಒನ್ ಥಿಂಗ್. ನೆಕ್ಸ್ಟ್ ನಿಮ್ಮ ಟಿವಿ, ಈ ಚಾನಲ್ ಹಾಕೊಂಡ್ವಿ, 50 ಚಾನಲ್ ತೊಗೊಂಡ್ವಿ, 70 ಚಾನಲ್ ತೊಗೊಂಡ್ವಿ, ನಮ್ಮ ಸ್ಯಾಟಲೈಟ್ ಆಗಿದೆ, ದೀಸ್ ಆರ್ ದಿ ದಿನನಿತ್ಯ ಬಳಕೆ ಆಗ್ತಾ ಇರುವಂತ ಒಂದು ನಿತ್ಯ ಎಕ್ಸಾಂಪಲ್. ಸೊ ಈ ತರ ಎಕ್ಸಾಂಪಲ್ಸ್ಗಳು ತಗೊಂಡ್ರೆ ಅನೇಕ ಕಡೆ ವಿ ಆರ್ ಯೂಸಿಂಗ್ ಅವರ್ ಸ್ಯಾಟಲೈಟ್ ಬೇಸ್ಡ್ ಡೇಟಾಸ್ ಅಂತಾನೆ ಹೇಳ್ಬೋದು. ಇವತ್ತು ಎಷ್ಟು ಕ್ವಿಕ್ ಆಗಿ ರಿಲೇ ಮಾಡ್ತೀರಾ, ಮೊದ್ಲಂಗೆ ಒಂದು ದೊಡ್ಡ ಇವ್ ಯಾವ್ದೋ ಒಂದು ಲೈವ್ ತಗೋಬೇಕು ಅಂದ್ರೆ ಜಸ್ಟ್ ಒಂದು ಸ್ಮಾಲ್ ಬಾಕ್ಸ್ ಅಲ್ಲಿ ಯು ಗೆಟ್ ಕನೆಕ್ಟೆಡ್ ಅಂಡ್ ಕನೆಕ್ಟೆಡ್ ಟು ದಿ ಟಿವಿ ಸ್ಟೇಷನ್. ಮೊದ್ಲು ದೊಡ್ಡ ವ್ಯಾನ್ ತಗೊಂಡು ಅದಕ್ಕೊಂದು ದೊಡ್ಡ ಆಂಟೆನಾ ತಗೊಂಡು ಅದನ್ನ ರಿಲೇ ಮಾಡಿ ಆ ಸ್ಯಾಟಲೈಟ್ ಹೋಗಿ ಆ ರೀಚ್ ಆಗ್ತಾ ಇದ್ದಿದ್ದಂತದೇ ದೊಡ್ಡ ಸಮಸ್ಯೆ ಆಗ್ತಿತ್ತು. ಬಟ್ ನೌ ದ ಸರ್ವಿಸಸ್ ಹ್ಯಾವ್ ಬಿಕಮ್ ಸೋ ಕ್ವಿಕ್. ಇವತ್ತು ಬೇಕು ಅಂದ್ರೆ ನಿಮ್ಮ ಮನೆ ಮಕ್ಕಳ ಜೊತೆ ಝೂಮ್ ಕಾಲ್ ಅಲ್ಲಿ ಮಾತಾಡ್ತೀರಾ, ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತೀರಾ, ಮೊದ್ಲಂಗೆ ಎಸ್ ಟಿ ಡಿ ಫೋನ್ ಮಾಡಿಕೊಂಡು ಐ ಎಸ್ ಡಿ ಫೋನ್ ಮಾಡಿಕೊಂಡು ಗಂಟುಗಟ್ಟಲೆ ಕಾಯ್ಕೊಂಡು ಅವ್ರ ಹತ್ರ ಅಲೋ ಅನ್ನಕ್ಕೆ, ಆ ತರ ಆ ಒಂದು ಇದನ್ನೇ ಮರ್ತು ಹೋಗಿದೀವಿ. ಪ್ರಾಬಬ್ಲಿ ಎಷ್ಟೋ ಜನಕ್ಕೆ ಐ ಎಸ್ ಡಿ ಎಸ್ ಟಿ ಡಿ ಇತ್ತು ಅನ್ನೋದೇ ಗೊತ್ತಿಲ್ಲ ಇವತ್ತಿನ ಯುವ ಪೀಳಿಗೆ. ಸೊ ದೇ ಕ್ಯಾನ್ ಕನೆಕ್ಟ್ ಎನಿವೇರ್ ಎನಿಬಡಿ ಇನ್ ದ ವರ್ಲ್ಡ್ ವಿತ್ ಇನ್ ನೋ ಟೈಮ್. ಎನಿವೇರ್ ಎನಿ ಡೇಟಾ ಇಸ್ ಗೋಯಿಂಗ್ ಅಕ್ರಾಸ್ ದಿ ವರ್ಲ್ಡ್ ವಿತ್ ಇನ್ ನೋ ಟೈಮ್. ಸೊ ದಿಸ್ ಇಸ್ ಹೌ ಸ್ಯಾಟಲೈಟ್ ಹಸ್ ಬ್ರಾಟ್ ಗ್ಲೋಬ್ ಟುಗೆದರ್, ಪೀಪಲ್ ಟುಗೆದರ್ ಅಂತ ಹೇಳ್ಬೋದು.
2: ಜನರಿಗೆ
3: ವಿಚ್ ಹಸ್ ಬಿಕಮ್ ಎ ವೆರಿ ಸ್ಮಾಲ್ ವರ್ಲ್ಡ್ ಅಂತ
2: ಈ ಜನ್ಜಿಗೆ, ಈ ಕಮ್ಯುನಿಟಿ ಆಲ್ಫಾ ಇವ್ರಿಗೆಲ್ಲ.
3: ಆಲ್ಫಾ
2: ಈಗ ಪೇಜರ್ ಅನ್ನೋದೊಂದು ಇತ್ತು, ಟೆಲಿಫೋನ್
3: ದೇ ವಿಲ್ ನಾಟ್ ಇವನ್ ನೋ ಅದ್ ಪೇಜರ್ ಅಂತಿತ್ತು. ನಾವು ಲೈನ್ ಅಲ್ಲಿ ನಿಂತ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಎಸ್ ಟಿ ಡಿ ಫೋನ್ ಮಾಡ್ತಿದ್ವಿ, ಐ ಎಸ್ ಡಿ ಫೋನ್ ಮಾಡ್ತಾ ಇದ್ವಿ. ಅದಕ್ ಮುಂಚೆ ಎಸ್ ಟಿ ಡಿ ಐ ಎಸ್ ಡಿ ಬರಕ್ ಮುಂಚೆ ಮನೆಯಿಂದಾನೆ ಲೈಟ್ನಿಂಗ್ ಕಾಲ್ ಬುಕ್ ಮಾಡೋದು, ಅರ್ಜೆಂಟ್ ಕಾಲ್ ಬುಕ್ ಮಾಡೋದು, ನೋಡೋದು, ಈ ತರ ಎಲ್ಲ ಓಟಾ ಇದೆ. ಇವತ್ತು ಇಮೇಲ್ ಸರ್ವಿಸಸ್ ಇಲ್ಲ ಅಂದ್ರೆ ಎಷ್ಟು ಇದಾಗ್ಬಿಡ್ತೀವಿ. ಯಾವ ಪೋಸ್ಟ್ ಅಲ್ಲಿ ಕಳ್ಸ್ಕೊಂಡು ಕಾಯ್ಕೊಂಡು ಕೂತ್ಕೋತೀರಾ ನೀವು? ವಿತ್ ಇನ್ ಸೆಕೆಂಡ್ಸ್ ಯು ಆರ್ ಸೆಂಡಿಂಗ್ ಥ್ರೂ ಇಮೇಲ್, ವಿತ್ ಇನ್ ಸೆಕೆಂಡ್ಸ್ ಯು ಆರ್ ಸೆಂಡಿಂಗ್ ಥ್ರೂ ವಾಟ್ಸ್ಆ್ಯಪ್. ಏನೇ ಆದ್ರೂ ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ವಿತ್ ಇನ್ ಸೆಕೆಂಡ್ಸ್ ಯು ಆರ್ ರೀಚಿಂಗ್. ದಟ್ ಈಸ್ ಬಿಕಾಸ್ ಆಫ್ ದ ಸ್ಯಾಟಲೈಟ್ಸ್, ಬಿಕಾಸ್ ಆಫ್ ದಿ ಫೈಬರ್. ಅಫ್ಕೋರ್ಸ್ ದೇರ್ ಈಸ್ ಆಲ್ಸೋ ಎ ಫೈಬರ್ ಕೇಬಲ್ಸ್ ವಿಚ್ ಬ್ರಿಂಗ್ಸ್ ಇನ್ ಮೋರ್ ಡೇಟಾ, ಬಟ್ ಸ್ಯಾಟಲೈಟ್ ಆಲ್ಸೋ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಅವರ್ ಲೈಫ್ ಅಂತಾನೆ ಹೇಳ್ಬೋದು.
2: ಸರ್, ಈಗ ಈ ಒಂದು ಸುಧಾರಣೆಗಳ ಒಂದು ಹೊಸ ನೀತಿಯಿಂದ ಈ ಇಂಟರ್ನೆಟ್ ಮತ್ತೆ ಈ ತರದ್ದೆಲ್ಲ ವೆಚ್ಚ ಕಡಿಮೆ ಆಗೋ ಸಾಧ್ಯತೆಗಳು?
3: ಖಂಡಿತ ಕಡಿಮೆ ಆಗ್ತಾ ಹೋಗುತ್ತೆ, ವೆಚ್ಚಗಳು ಖಂಡಿತ ಕಮ್ಮಿ ಆಗುತ್ತೆ. ಫಸ್ಟ್ ಯಾವಾಗ ನಾವು ಕಾನ್ಸ್ಟಲೇಷನ್ ಜಾಸ್ತಿ ಮಾಡ್ಕೊಂಡು ಹೋಗ್ತೀವೋ ಆವಾಗ ಏನಾಗುತ್ತೆ, ವೆಚ್ಚ ಕಮ್ಮಿ ಆಗ್ತಾನೆ ಬರುತ್ತೆ. ದ ಮೋರ್ ದ ಸ್ಪೇಸ್ ಕ್ರಾಫ್ಟ್ಸ್, ದ ಮೋರ್ ದ ಕಮ್ಯುನಿಕೇಶನ್ ಸ್ಪೇಸ್ ಕ್ರಾಫ್ಟ್ಸ್ ನೀವು ಯಾವಾಗ ಲಾಂಚ್ ಜಾಸ್ತಿ ಆಗ್ತಾನೆ ಹೋಗ್ತಾವೋ ಆವಾಗ ವೆಚ್ಚ ಕಮ್ಮಿ ಆಗ್ತಾನೆ ಹೋಗ್ತವೆ. ಇವಾಗ ನೀವು ಮೊದಲು ಫೋನ್ ಕಾಲ್ ಮಾಡೋಕ್ಕೆ ಮೊಬೈಲ್ ಫೋನಲ್ಲಿ 30 ರೂಪಾಯಿ ಇರೋದು, ಇನ್ಕಮಿಂಗ್ 30, ಔಟ್ ಗೋಯಿಂಗ್. ಇವತ್ತು ಯಾವ ಥರ ಬಂದ 500 ರೂಪಾಯಿ ಕಟ್ಟಿಬಿಟ್ಟಿದ್ರೆ 3 ತಿಂಗಳಿಗೆ ಫ್ರೀ. ಆಲ್ ದಿಸ್ ಇಸ್ ಬಿಕಾಸ್ ಆಫ್ ದಿ ಗ್ರೋಯಿಂಗ್ ಸ್ಯಾಟಿಲೈಟ್ ಪಾಪ್ಯುಲೇಷನ್ ವಾಟ್ ಈಸ್ ಇನ್ಕ್ರೀಸಿಂಗ್. ಸೊ ಮೋರ್ ದಿ ಸ್ಯಾಟಿಲೈಟ್ಸ್, ಮೋರ್ ದಿ ಪ್ರೈವೇಟ್ ಪ್ಲೇಯರ್ಸ್, ಮೋರ್ ದಿ ಕಾಂಪಿಟೇಷನ್, ಪ್ರೈಸಸ್ ವಿಲ್ ಆಲ್ವೇಸ್ ಬಿ ಎ ಕಾಂಪಿಟೇಟಿವ್. ಇಟ್ಸ್ ಅಲ್ಲಿ ಯಾರು ಬೆಸ್ಟ್ ಸರ್ವಿಸ್ ಕೊಡ್ತಾನೆ, ಯಾರು ಕಾಂಪಿಟೇಟಿವ್ ಸರ್ವಿಸ್ ಕೊಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಫ್ಕೋರ್ಸ್ ಈಗ ಯಾವುದೋ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ BSNL ಇಸ್ ಕಮಿಂಗ್ ವಿತ್ ಎ ಸ್ಯಾಟಿಲೈಟ್ ಫೋನ್ಸ್ ವೇರ್ ಯು ಕ್ಯಾನ್ ರೀಚ್ ಎನಿವೇರ್ ಇನ್ ದಿ ವರ್ಲ್ಡ್. ನಾನಂತೂ ನೋಡಿಲ್ಲ ಆ ಫೋನ್ನ, ವೆದರ್ ಇಟ್ಸ್ ಟ್ರೂ ಆರ್ ನಾಟ್, ಬಟ್ ಐ ಆಮ್ ಸೀಯಿಂಗ್ ಆನ್ ದ ಸೋಷಿಯಲ್ ಮೀಡಿಯಾ. ಏನಪ್ಪ ಅಂದ್ರೆ ಸ್ಯಾಟಿಲೈಟ್ ಫೋನ್ ಇಟ್ಕೊಂಡ್ರೆ ಈವನ್ ಕಾಡಲ್ಲಿ ಹೋದ್ರೂ ನೀವು ಕನೆಕ್ಟ್ ಮಾಡ್ಕೋಬಹುದು ಒನ್ ಡೈರೆಕ್ಷನ್ ಅಲ್ಲಿ ಅಂತ ಬರ್ತಾ ಇದೆ. ಸೊ ದಿಸ್ ಇಸ್ ದ ವೇ ದ
2: ಟೆಕ್ನಾಲಜಿ ಇಸ್ ಗ್ರೋಯಿಂಗ್. ಸರಿಗ ಅಂತಿಮ ಕೊನೆಯದಾಗಿ ಈ ಬಾಹ್ಯಾಕಾಶ ಕ್ಷೇತ್ರದ ಮಹತ್ವದ ಬಗ್ಗೆ ಜನಸಾಮಾನ್ಯರಿಗೆ ಏನು ಒಂದು ಕಿವಿ ಮಾತು ಹೇಳ್ತೀರಾ ಅಂತ?
3: ಬಾಹ್ಯಾಕಾಶ ಇಸ್ ಎ ಗ್ರೋಯಿಂಗ್ ವರ್ಟಿಕಲ್ ಅಂತಾನೆ ಹೇಳ್ಬೋದು. ಅನೇಕರು ಇದ್ರ ಜೊತೆ ಕೈ ಜೋಡಿಸ್ಕೋಬಹುದು, ಅಂದ್ರೆ ಅನೇಕ ಯುವಕರಿಗೆ ಇದೊಂದು ಅಟ್ರಾಕ್ಟಿವ್ ಫೀಲ್ಡ್ ಆಗ್ಬೋದು, ಗ್ರೋಯಿಂಗ್ ಫೀಲ್ಡ್ ಆಗ್ಬೋದು. ಇದ್ರ ಬಗ್ಗೆನೆ ಈಗ ಬೇಕಾದಷ್ಟು ಸಬ್ಜೆಕ್ಟ್ಸ್ಗಳು ಬಂದಿದ್ದಾವೆ. ಈವನ್ ಹುಡುಗರು ಏನಪ್ಪ ಅಂದ್ರೆ ಏರ್ಫೋರ್ಸ್ ಪೈಲಟ್ ಆಗಿ ನಾನು ಆಸ್ಟ್ರೋನಾಟ್ ಆಗ್ಬೇಕಾ, ಅಲ್ಲಿ ಆಸ್ಟ್ರೋನಾಟ್ ಆಗಿ ಮೇಲೆ ಹೋಗಿ ನಾವು ಸಂಶೋಧನೆಗಳು ಮಾಡ್ಬೇಕಾ, ಆ ಥರ ಏನೂ ಇಲ್ಲ. ಯು ಕ್ಯಾನ್ ಬಿಕಮ್ ಎ ಸೈಂಟಿಸ್ಟ್ ಅಂಡ್ ಡೂ ದಿ ರಿಸರ್ಚ್ ಅಲ್ಲಿ. ಈವನ್ ಇವತ್ತು ಸ್ಪೇಸ್ ಬರೀ ಆಸ್ಟ್ರೋನಾಟ್ಗೆ ಅಲ್ಲ, ಈವನ್ ಸ್ಪೇಸ್ ಟೂರಿಸಂ ಮಾಡಿದ್ದಾರೆ. ಸ್ಪೇಸಿಂದ ಆಗೋ ಅನುಕೂಲಗಳು ಏನು, ಸ್ಪೇಸ್ ಕ್ರಾಫ್ಟ್ ಕಳ್ಸೋಕ್ಕೆ ಏನು ಬೇಕಾಗುತ್ತೆ, ಅದ್ರಿಗೆ ಬೇಕಾಗಿರುವಂಥ ಪ್ರಪೋಲ್ಷನ್ ಟೆಕ್ನಾಲಜಿ, ಇಟ್ ಈಸ್ ಎ ಸಬ್ಜೆಕ್ಟ್ ಬೈ ಇಟ್ ಸೆಲ್ಫ್. ಸೊ ಈ ಹೆಂಗೆ ಮೆಕ್ಯಾನಿಕಲ್ ಅನ್ನೋದು ಒಂದು ಸಬ್ಜೆಕ್ಟ್ ಇತ್ತು ಅಂದರೆ ಬಾಹ್ಯಾಕಾಶ ಅನ್ನೋ ಒಂದು ಸಬ್ಜೆಕ್ಟ್ ಆಗೋಯ್ತು. ಸೊ ಆ ಸಬ್ಜೆಕ್ಟ್ನ ಇಷ್ಟಪಟ್ಟು ಆ ಸಬ್ಜೆಕ್ಟ್ ಅಲ್ಲಿ ಅಳವಡಿಸ್ಕೊಂಡ್ರೆ ಇಟ್ಸ್ ಎ ಗ್ರೋಯಿಂಗ್ ಟೆಕ್ನಾಲಜಿ. ಫ್ಯೂಚರ್ ಬರ್ತಾ ಇರೋದೇ ಸ್ಪೇಸ್ ಟೆಕ್ನಾಲಜಿ, ಏರೋಸ್ಪೇಸ್ ಟೆಕ್ನಾಲಜಿ, ಇಂಥ ಕಡೆ ಅನೇಕ ಫೋಕಸ್ಗಳು ಕೊಡ್ತಾ ಹೋಗ್ಬೋದು. ಸ್ಪೇಸ್ಗೆ ಬೇಕಾಗಿರೋ ನ್ಯೂಟ್ರಿಷನ್ನೇ ಒಂದು ಸಬ್ಜೆಕ್ಟ್ ಇದೆ, ಸ್ಪೇಸ್ ಹೆಲ್ತೇ ಒಂದು ಸಬ್ಜೆಕ್ಟ್ ಇದೆ. ಸೊ ದೇರ್ ಆರ್ ಅನೇಕ ಸಬ್ಜೆಕ್ಟ್ಸ್ ಇನ್ ದ ಸ್ಪೇಸ್ ಡೊಮೇನ್ ಅಲ್ಲಿ. ಯಾರ್ಯಾರು ಆ ಡೊಮೇನ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ದೇ ಕ್ಯಾನ್ ಫೋಕಸ್ ಆನ್ ದಟ್. ಇದು ಆಲ್ ನೀಡ್ ನಾಟ್ ಬಿಕಮ್ ಅನ್ ಆಸ್ಟ್ರೋನಾಟ್, ಆರ್ ಆಲ್ ಆಸ್ಟ್ರೋನಾಟ್ ನೀಡ್ ನಾಟ್ ಬಿಕಮ್ ಎ ಫೈಟರ್ ಪೈಲಟ್ಸ್, ದೇ ಕ್ಯಾನ್ ಆಲ್ಸೋ ಬಿ ಎ ಸೈಂಟಿಸ್ಟ್ ಟು ಗೋ ಟು ದಿ ಎನಿ ಪ್ಲೇಸ್ ಅಂಡ್ ಡೂ ದ ರಿಸರ್ಚ್.
2: ಎಸ್ ಸರ್, ಎಸ್ ಸರ್, ಬಹಳಷ್ಟು ವಿಷಯಗಳನ್ನ ಹಂಚಿಕೊಂಡ್ರಿ ನಮ್ಮ ಆಕಾಶವಾಣಿ ಪರವಾಗಿ, ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು.
3: ಧನ್ಯವಾದಗಳು ಸರ್.
1: ಇದುವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ಬಾಹ್ಯಾಕಾಶ ವಲಯದ ಸುಧಾರಣೆಗಳು ಈ ಕುರಿತಂತೆ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಗಿರೀಶ್ ಲಿಂಗಣ್ಣ, ರಕ್ಷಣಾ ಮತ್ತು ಬಾಹ್ಯಾಕಾಶ ವಲಯದ ವಿಶ್ಲೇಷಕರು. ಸಂದರ್ಶಕರು ನಂಜುಂಡಪ್ಪ ವಿ, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
4: ಅಪ್ಪರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ,
3: ಶಿಲೆಯಲ್ಲವೇ ಕೊಡೆಯೋ ಕಲೆಯ ಬಲೆಯೋ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.
5: ಆನಂದಮಯ ಈ ಜಗ ಹೃದಯ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಆಕಾಶವಾಣಿ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
8: ಗುಡ್ ಆಫ್ಟರ್ನೂನ್, ದಿಸ್ ಇಸ್

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಸ್ ವಿ ವೇದಾವತಿ.
1: ನಮಸ್ತೆ ಬಹನ್ ಜಿ. ನಮಸ್ತೆ ಬಹನ್ ಜಿ.
2: ಅಚ್ಛಾ ನಮಸ್ತೆ. ಆಜ್ ಹಮಾರೇ ಭಾರತ್ ಕೆ ದೇವ ಪುರುಷ್ ಆಧ್ಯಾತ್ಮಿಕ ಗುರು ಶ್ರೀ ಶ್ರೀ ಶಂಕರಾಚಾರ್ಯ ಜಿ ಕೆ ಜೀವನ್ ಚರಿತ್ರೆ ಪರ್ ಜಾನ್ಕಾರಿ ಪಾಯೆಂಗೆ.
1: ಹಾಂ ಹಾಂ ಜರೂರ್. ಹಮೇ ಭೀ ಬಹುತ್ ದಿನೋ ಸೆ ಶ್ರೀ ಶಂಕರಾಚಾರ್ಯ ಜಿ ಕೆ ಬಾರೇ ಮೇ ಜಾನ್ಕಾರಿ ಪಾನೆ ಕಿ ಇಚ್ಛಾ ಥಿ.
3: ಉನ್ಕೆ ನಾಮ್ ಸ್ಮರಣ್ ಸೆ ಹಿ ರೋಂಗ್ಟೆ ಖಡೆ ಹೋ ಜಾಯೆಂಗೆ.
2: ಹಾಂ ಹಾಂ, ಜೈಸೆ ಜೈಸೆ ಭಾವ್ ಹೈ ವೈಸೆ ವೈಸೆ ಭಕ್ತಿ ಹೈ.
1: ಹಾಂ ಬಹನ್ ಜಿ, ಸಮಝಾಯೆ ನಾ.
2: ಜಗದ್ಗುರು ಶ್ರೀ ಶಂಕರಾಚಾರ್ಯ ಜಿ ಕಲಿಯುಗ ಕೆ ಋಷಿ ದೇವಾಂಶ ಸಂಭೂತ ಥೆ. ಯೇ ಭಗವಾನ್ ಶಂಕರ್ ಕೆ ಅವತಾರ್ ಥೆ.
1: ದೇವಾಂಶ ಸಂಭೂತ್ ಮಾನೆ ಕ್ಯಾ ಹೈ?
2: ಅಂದರೆ ದೇವಾಂಶ ಸ್ವರೂಪಿಗಳು ಮತ್ತು ಅವತಾರ ಪುರುಷರು ಎಂದರ್ಥ.
1: ರೋಂಗ್ಟೆ ಖಡೆ ಹೋನ ಮಾನೆ ಕ್ಯಾ ಹೈ?
2: ಅಂದರೆ ನಮ್ಮ ರೋಮ ರೋಮಗಳು ಉದ್ವೇಗದಿಂದ ಎದ್ದು ನಿಲ್ಲುವುವು, ರೋಮಾಂಚನವಾಗುವುದು ಎಂದರ್ಥ. ಏ ಮಾತಾಕಿ ಕೋಕ್ಸೆ ಜನ್ಮ ಲೇಖರ್ ಬಿ ಭೌತಿಕ ದೇಹಕ್ಕೆ ಊಪರ್ಥೆ.
1: ಏ ಮಾನವ್ ಹೋತೆ ಹುವೆ ಬಿ ದೇವತಾ ಥೇನಾ?
2: ಹಾಂ, ಏ ಇಹಲೋಕಕ್ಕೆ ವಾಸಿ ಹೋತೆ ಹುಯೆ ಬಿ ದೇವಲೋಕಕ್ಕೆ ಥೆ. ಉನ್ಹೊನೆ ಹಿಂದೂ ಧರ್ಮಕ್ಕೆ ಡೂಬ್ತಿ ಹುಯಿ ನಯ್ಯಾಕೋ ಕಿನಾರೆ ಲಗಾಕರ್ ಸರ್ವೋಚ್ಚ ಸ್ಥಾನ ದಿಯಾ.
1: ಏ ಬಡೇ ಪರಮಾರ್ಥಿಕ್ ವಿದ್ವಾನ್ ಥೆ, ದಯಭೂತ್ ಥೇನಾ?
2: ಹೌದು, ಇವರು ಪರಮ ಜ್ಞಾನಿಗಳು, ದೈವಾಂಶ ಸಂಭೂತರು, ಭಗವಂತನ ಸಾಕ್ಷಾತ್ಕಾರ ಪಡೆದವರು.
1: ಇನ್ಕೆ ಮಾತಾ ಪಿತಾ ಜನ್ಮಸ್ಥಾನಕ್ಕೆ ಬಾರೆ ಮೇ ಬತಾಯಿಯೇನಾ?
2: ಹಾ ಹಾ, ಭಾರತ ವರ್ಷಕ್ಕೆ ಕೇರಳ ಪ್ರದೇಶ ಮೇ ಪೂರ್ಣಾ ನದಿಕ್ಕೆ ಕಿನಾರೆ ಕಾಲಡಿ ನಾಮ ಕಾ ಏಕ್ ಗಾಂವ್ ಥಾ. ವಹಾ ಶಾಸ್ತ್ರ ಸೇವಿ ಶಿವಗುರು ಅಪ್ನಿ ಪತ್ನಿ ವಿಶಿಷ್ಟಾ ದೇವಿ ಕೆ ಸಾತ್ ರಹಾ ಕರ್ತೆ ಥೆ.
1: ಉನ್ಕಾ ದೂಸರಾ ನಾಮ ಆರ್ಯಾಂಬಾ ಥಾ ನಾ?
2: ಹಾ ಹಾ, ಸಹಿ ಹೈ. ಶಿವಗುರು ಕೋ ಬೂಡೆ ಹೋನೆ ಪರ್ ಬಿ ಕೋಯಿ ಸಂತಾನ ನಹಿ ಥಿ. ಪತಿ ಪತ್ನಿ ನಿಸ್ಸಂತಾನ್ ಕಾ ದುಃಖ ಭುಗತ್ನೆ ಲಗೆ.
1: ಭುಗತ್ನ ಎಂದರೆ ಅನುಭವಿಸು, ನಿಸ್ಸಂತಾನ ಎಂದರೆ ಸಂತಾನಹೀನ ಎಂದಲ್ಲವೇ?
2: ಹೌದು, ದಂಪತಿಗಳು ಸಂತಾನ ಪ್ರಾಪ್ತಿಗಾಗಿ ಹತ್ತಿರದಲ್ಲೇ ಇದ್ದ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯ ಶರಣಾದರು. ಎಲ್ಲಿ ಹಿಂದಿಲ್ ಹೇಳು ನೋಡೋಣ.
1: ದಂಪತಿ ಸಂತಾನ ಪ್ರಾಪ್ತಿ ಕೇಳಿಯೆ ಪಾಸ್ ಕೆ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರವತಾಳೇಶ್ವರ ಸ್ವಾಮಿ ಕೆ ಸೇವಾ ಮೇ ನಿರತ್ತೆ.
2: ಕಂದಮೂಲ್ ಖಾಕರ್ ಶಿವಜಿ ಕಿ ಪೂಜಾ ಅರ್ಚನಾ ಕರ್ನೆ ಲಗೆ. ವರ್ಷ ಪೂರಾ ಹೋನೆ ಸೆ ಏಕ್ ದಿನ ಪಹಲೆ ಶಿವಜಿನೆ ಸ್ವಪ್ನ ಮೇ ದರ್ಶನ್ ದೇಕರ್ ಕೃತಾರ್ಥ ಕಿಯಾ.
1: ಭಗವಾನ್ ಕಿ ಸೇವಾ ಸೆ ಫಲ್ ಜಲ್ದಿ ಹಿ ಪ್ರಾಪ್ತ ಹೋತಾ ಹೈ ನಾ?
2: ಹಾಂ ಹಾಂ, ಜರೂರ್. ಭಗವಂತನು ಎಂದೂ ನಂಬಿದವರ ಕೈ ಬಿಡುವುದಿಲ್ಲ. ಇದಕ್ಕೆ ಅನೇಕ ನಿದರ್ಶನಗಳಿವೆ. ದಂಪತಿನೇ ದೀರ್ಘಾಯು ಸರ್ವಜ್ಞ ಪುತ್ರ ಕೇಳಿ ಪ್ರಾರ್ಥನಾ ಕಿ. ಮಗರ್ ಭಗವಾನ್ನೇ ದೀರ್ಘಾಯು ಯಾ ಸರ್ವಜ್ಞ ಮೇಸೆ ಏಕೀ ಬಾ ಚುನ್ನೆ ಕೇಳಿಯ ಕಹ.
1: ಅಂದರೆ ಭಗವಂತನು ದೀರ್ಘಾಯು ಅಥವಾ ಸರ್ವಜ್ಞರಲ್ಲಿ ಯಾವುದಾದರೂ ಒಂದನ್ನು ಕೇಳು ಎಂದರಲ್ಲವೇ?
2: ಹೌದು, ಶಿವಗುರು ಕೋ ಸರ್ವಜ್ಞ ಹಿ ಪ್ರಿಯಲಗ ಇಸಿಲಿಯ ವಹಿ ಮಂಗ. ವಿಶಿಷ್ಟಾದೇವಿನೇ ವೈಶಾಖ ಶುಕ್ಲ ತೃತೀಯಾಕೆ ಶುಭ ಮಧ್ಯಾಹ್ನ ಕಾಲಮೇ ಏಕ್ ತೇಜಸ್ವಿ ಪುತ್ರ ಕೋ ಜನಂ ದಿಯ.
1: 423 ವರ್ಷಗಳ ಹಿಂದೆ ವೈಶಾಖ ಶುದ್ಧತಿಗೆ ಮಧ್ಯಾಹ್ನ ಒಂದು ತೇಜಸ್ವಿ ಪುತ್ರರತ್ನಕ್ಕೆ ಜನ್ಮ ನೀಡಿದರು ಎಂದರಲ್ಲವೇ?
2: ಹಾ ಹಾ, ಶಂಕರ್ ಭಗವಾನ್ ಕೆ ಆಶೀರ್ವಾದ ಸೆ ಹುಯೆ ಪುತ್ರ ಕಾ ನಾಮ ಶಂಕರ್ ಹಿ ರಖಾ ಗಯ.
1: ಭಗವಾನ್ ಶಂಕರಾಚಾರ್ಯ ಕಾ ಜನ್ಮ ಕಾಲ ಬಹುತ್ ವಿವಾದಾತ್ಮಕ ಹೈ ನಾ?
2: ಹಾ, ಯೇಹಿ ನಹಿ, ಕೈ ಮಹಾಪುರುಷೋ ಕಾ ಜನ್ಮದಿನ್ ಆಜ್ಕಲ್ ಬಿ ವಿವಾದಾತ್ಮಕತೋ ಹೈ ಹಿ. ಇನ್ಕೆ ಕೈ ನಾಮ ಹೈ ಜೈಸೆ ಬ್ರಹ್ಮ ಸ್ವರೂಪಾಚಾರ್ಯ, ದೂಸರಾ ನಾಮ ಹೈ ಸುರೇಶ್ವರಾಚಾರ್ಯ.
1: ಅಂದರೆ ಇವರಿಗೆ ಅನೇಕ ನಾಮಧೇಯಗಳಿದ್ದವು ಎಂದಲ್ಲವೇ?
2: ಹಾ, ಬಾಲ್ ಬಹು ಶಾಂತ ಧೀರ್ ತೀಕ್ಷ್ಣ ಬುದ್ಧಿ ಕಾ ಥಾ. ಶಂಕರ್ ಕೆ ಉಪನಯನ್ ಸಂಸ್ಕಾರ ಕೆ ಪಹಲೆ ಹಿ ಪಿತಾಜಿ ಕಾ ದೇಹಾಂತ ಹುವಾ. ಶಂಕರ್ ಕೆ ಪಾಂಚವಾ ಸಾಲ್ ಪೂರ್ಣ ಹೋನೆ ಪರ್ ಮಾತಾನೆ ಶಾಸ್ತ್ರೀಯ ವಿಧಿ ಸೆ ಉಪನಯನ ಸಂಸ್ಕಾರ ಕರ್ಕೆ ಉಸ್ಕೋ ಗುರುಕಲ್ ಭೇಜ್ ದಿಯಾ.
1: ಶಂಕರ್ ಪಡಾಯಿ ಮೇ ಶಾಸ್ತ್ರಾರ್ಥ ಅಧ್ಯಯನ್ ಮೇ ವ್ಯವಹಾರ ಮೇ ಬಹುತ್ ನಿಪುಣ ಥೇನಾ?
2: ಹಾ ಹಾ, ದೋ ಸಾಲ್ ಮೇ ಹಿ ಸಭಿ ಉಪನಿಷತ್ ಪುರಾಣ ವೇದ और सभी धर्मशास्त्रों का अध्ययन संपूर्ण रूप से किया।
1: दश दिक्कुगळल्लू इवर हेसरु प्रख्यातगोंडितु अल्लवे?
2: हाँ हाँ, एक बार गुरुकुल के नियमानुसार शंकर ने एक दिन भिक्षा के लिए एक गरीब ब्राह्मण के घर पहुंचे। उनके घर में देने के लिए कुछ भी नहीं था। शंकर के अनुरोध पर एक आंवला ही भिक्षा के रूप में दे दिया। शंकर का दिल बहुत पिघल गया।
1: आंवला एंदरेनु बहनजी?
2: आंवला एंद्रे बेट्टद नेल्लिकायि अंत अर्थ।
3: दिल पिघलना एंदरेनु बहनजी?
2: ಅಂದರೆ ಮನಸ್ಸು ಕರಗಿ ನೀರಾಗುವುದು ಎಂದರ್ಥ. ಉನ್ನೊನೆ ವಹಿ ಲಕ್ಷ್ಮೀ ದೇವಿ ಕ ಸ್ತೋತ್ರ ರಚಕರ್ ಲಕ್ಷ್ಮೀ ಸೇ ಗರೀಬ್ ಬ್ರಾಹ್ಮಣ್ ಕೋ ಧನ ದೇನೆ ಕಿ ಪ್ರಾರ್ಥನಾ ಕಿ.
1: ಶಂಕರರು ಆ ಬಡವನಿಗೆ ಐಶ್ವರ್ಯ ನೀಡುವಂತೆ ಮಾತೆ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥಿಸಿದರು.
2: ಹೌದು, ಕನಕಧಾರಾ ಶ್ಲೋಕವನ್ನು ಆಗಲೇ ಇವರು ರಚಿಸಿದರು. ದೂಸರೆ ಹಿ ದಿನ ಉಸೆ ಬ್ರಾಹ್ಮಣ್ ಕಾ ಘರ್ ಸೋನೆ ಕೆ ಆವಲೋನ್ ಸೇ ಭರ್ ಗಯ.
1: अब्बा इंता महिमरु,
3: ये घटना बालक शंकर की ख्याति हेतु पर्याप्त है ना?
2: हाँ हाँ, गुरुकुल से लौट आए माँ ने विवाह करने को कहा, मगर शंकर ने अपने असम्मति प्रकट की।
1: अंदरे इवरिगे विवाहवागुवंते ताईया बलवंता पड़िसिदागा इवरु तम्मा असम्मतियन्नु व्यक्तपड़िसिदरु अल्लवे?
2: हौदु, शंकररु मनेयल्ले शास्त्रार्थ अध्ययनद जोतेगे ಮಾತೃಸೇವೆಯಲ್ಲಿ ಸದಾಕಾಲವೂ ನಿರತರಾಗಿರುತ್ತಿದ್ದರು. ಅನೇಕ ಪಂಡಿತರು ಶಾಸ್ತ್ರಾಧ್ಯಯನ ಮಾಡಲು ಇವರ ಮನೆಗೆ ಬರುತ್ತಿದ್ದರು.
3: ಏ ಬಡೆ ಮಾತು ಭಕ್ತ ಥೇನಾ?
2: ಹಾಂ, ಇಸ್ಕೆ ಲಿಯೇ ಏಕ್ ನಿದರ್ಶನ್ ಹೈ, ಮಾ ರೋಜ್ ಅಪ್ನೆ ಘರ್ ಸೇ ದೂರ ರಹನೆ ವಾಲಿ ಪೂರ್ಣ ನದಿ ಮೇ ನಹಾನೆ ಜಾತಿ ಥಿ. ಕಮ್ಜೋರಿ ಔರ್ ಬೀಮಾರ್ ಸೇ ಏಕ್ ದಿನ ರಾಸ್ತೆ ಮೇ ಅಚೇತ್ ಹೋಕರ್ ಗಿರ್ ಪಡಿ. ಶಂಕರ್ ಜಿ ಉಸೆ ಡೂಂಡ್ತೆ ಆಯೆ, ಮಾಂ ಕಿ ಅಸಹಾಯಕತಾ ಸೇ ಬಹುತ್ ದುಃಖಿ ಹುಯೆ.
3: ಹಾಯ್ ಹಾಯ್, ಇನ್ಕೋ ಮಾತಾ ಪರ್ ಕಿತ್ನಾ ಪ್ರೇಮ ಥಾ.
2: ಹಾಂ, ಮಾತೃಭಕ್ತ ಶಂಕರ್ ಭಗವಾನ್ ಸೇ ಪ್ರಾರ್ಥನಾ ಕರ್ಕೆ ಪೂರ್ಣಾ ನದಿ ಕೋ ಅಪನೆ ಘರ್ ಕೆ ಆಗೆ ಲಾನೆ ಕೆ ಲಿಯೆ ಪ್ರಾರ್ಥನಾ ಕಿ. ಭಗವಾನ್ ಅಪನೆ ಭಕ್ತ ಕಿ ಪ್ರಾರ್ಥನಾ ಕೋ ಮಾನ್ಕರ್ ಪೂರ್ಣಾ ನದಿ ಉನ್ಕೆ ಘರ್ ಕೆ ಆಂಗನ್ ಮೇ ಹಿ ಬಹನೆ ಲಗ.
1: ಅಂದರೆ ಪೂರ್ಣಾ ನದಿಯು ಇವರ ಮನೆಯ ಅಂಗಳದಲ್ಲಿ ಹರಿಯುತ್ತಲ್ಲವೇ?
2: ಹೌದು, ಕೇರಳ ಕೆ ರಾಜ ರಾಜಶೇಖರ್ ಸಾತ್ ವರ್ಷೀಯ ಶಂಕರ್ ಕಿ ದೈವ ಭಕ್ತಿ ಔರ್ ಪಾಂಡಿತ್ಯ ಸೇ ಪ್ರಭಾವಿತ ಹುಯೆ. ರಾಜಾನೆ ಅಪ್ನೆ ಪ್ರಧಾನ ಮಂತ್ರಿ ಕೋ ಏಕ್ ಹಾತಿ ಉಸ್ ಲಡ್ಕೆ ಕೋ ದೇನೆ ಕೆ ಕಹಾ. ರಾಜಮಹಲ್ ಮೇ ಉಸ್ ಬಾಲಕ್ ಕೋ ಆನೆ ಕಾ ನಿಮಂತ್ರಣ ಭಿ ಭೇಜಾ. ಬಾಲಕ್ ನೆ ಹಾತಿ ಸ್ವೀಕಾರ ನಹಿ ಕಿಯಾ, ಅಪ್ನಾ ಅಸಮರ್ಥತಾ ಪ್ರಕಟ್ ಕಿ.
3: ಸಮರ್ಥ ಅಸಮರ್ಥ ಸ್ವೀಕಾರ ತಿರಸ್ಕಾರ ವಿಲೋಮ ಶಬ್ದ ಹೈ ನಾ?
2: ಹಾಂ ಹಾಂ, ಬಾಲಕ್ ಶಂಕರ್ ನೆ ರಾಜಾ ಕೋ ಸಮಝಾಯಾ ಕಿ ಚಾರೋ ವರ್ಣೋ ಕೋ ಉನ್ಕೆ ಧರ್ಮಾನುಸಾರ ಚಲ್ನಾ ಔರ್ ಅಪ್ನಾ ಅಪ್ನಾ ಕರ್ತವ್ಯ ನಿಭಾನೆ ಕಾ ನಿಯಮ ಹೈ. ಹಮ್ ಬ್ರಾಹ್ಮಣೋ ಕಾ ಕಾರ್ಯ ವೇದಾಧ್ಯಯನ್ ಏವಂ ಅಧ್ಯಾಪನ್ ಕಾ ಕಾಮ ಹೈ. ಹಮೇ ಹಾತಿ ಕೋ ಲೇಕರ್ ಕ್ಯಾ ಕರ್ನಾ ಹೈ, ಇಸಿಲಿಯೆ ಹಾತಿ ಮುಜೆ ನಹಿ ಚಾಹಿ.
1: ರಾಜಾ ಬಾಲಕ್ ಕಿ ಬಾತೋನ್ ಸೇ ಔರ್ ಪ್ರಭಾವಿತ ಹುವಾ ಹೋಗಾನಾ?
2: ಹಾಂ, ತನ್ನ ಮಂತ್ರಿಗಳ ಸಂಗಡ ಶಂಕರನನ್ನು ಭೇಟಿ ಮಾಡಲು ಸ್ವಯಂ ಕಾಲಡಿ ಗ್ರಾಮಕ್ಕೆ ರಾಜನೇ ಬಂದನು. ಬಾಲಕನು ರಾಜನಿಗೆ ಯಥಾಯೋಗ್ಯ ಸತ್ಕಾರವನ್ನು ಮಾಡಿದನು ಅಲ್ಲವೇ?
3: ಹಾಂ, ಭಾವಾವೇಶ ಸೇ ಶಂಕರ್ ಕೆ ಚರಣೋ ಮೇ ಸ್ವರಣ ಸೇ ಸಿಕ್ಕೆ ರಖಕರ್ ಪ್ರಣಾಮ ಕಿಯಾ. ಶಂಕರ್ ನೆ ಅಪ್ನೆ ಸನ್ಯಾಸತ್ವ ಪಾಲನ್ ಮೇ ಬಾಧಾ ಸಮಚಕರ್ ಉನ್ ಸಿಕ್ಕೋ ಕೋ ಕೈ ಬ್ರಾಹ್ಮಣೋ ಕೋ ಬಾಂಟಾ.
2: ಬಾಲಕ್ ಶಂಕರ್ ಕೆ ಮನ್ ಮೇ ಸನ್ಯಾಸ ಲೇನೆ ಕಿ ಪ್ರಬಲ ಇಚ್ಛಾ ಹುಯಿ. ಮಾತಾಜಿ ಸೇ ಆಜ್ಞಾ ಮಾಂಗೆ, ಮಗರ್ ಮಾನೆ ಅನುಮತಿ ನಹಿ ದಿ. ಮಾ ಕೋ ಬೇಟ ಸನ್ಯಾಸ ಲೇನ ಉಚಿತ್ ನ ಲಗ.
1: ಅಂದರೆ ತಾಯಿಯು ಮಗನಿಗೆ ಸನ್ಯಾಸ ಸ್ವೀಕರಿಸಲು ಅನುಮತಿ ನೀಡಲಿಲ್ಲವೇ?
2: ಹಾಂ ಜರೂರ್. ಅಬ್ ಶಂಕರ್ ಕೆ ಆಯು 8 ವರ್ಷಕ್ಕೆ ಹೋ ಚುಕಿ ಥಿ. ಮಾ ಕೆ ಸಾತ್ ಏಕ್ ಬಾರ್ ನಹಾನೆ ನದಿ ಕೆ ಪಾಸ್ ಗಯೆ, ತಬ್ ವಹಾ ಏಕ್ ಮಗರ್ನೆ ಶಂಕರ್ ಕಾ ಪಾವ್ ಪಕಡ್ ಲಿಯಾ ಔರ್ ನೀಚೆ ನದಿ ಕಿ ಓರ್ ಲೇ ಜಾನೆ ಲಗಾ.
3: ಹಾಯ್ ಹಾಯ್, ಉಸೆ ಕೈಸಾ ಬಚಾಯಾ?
2: ಬಚಾನೆ ಕಾ ಪ್ರಯಾಸ್ ವ್ಯರ್ಥ ಹೋನೆ ಪರ್ ಶಂಕರ್ ನೆ ಮಾ ಸೇ ಅನುರೋಧ ಕಿಯಾ ಕಿ ಮಾ ಮುಜೆ ಸನ್ಯಾಸ ಲೇನೆ ಕಿ ಅನುಮತಿ ದೋ, ತಾಕಿ ಅಂತಿಮ ಸಮಯ ಮೇ ಭಗವಾನ್ ಕೋ ಸ್ಮರಣ ಕರ್ ಸನ್ಯಾಸ ಲೇಕರ್ ಮುಕ್ತ ಹೋ ಜಾವು.
1: ವಿಧಿ ಇಲ್ಲದೆ ಮಗನನ್ನು ಮೊಸಳೆಯ ಬಾಯಿಯಿಂದ ಪಾರು ಮಾಡಲು ತಾಯಿಯು ಅನುಮತಿ ಇತ್ತಳು ಅಲ್ಲವೇ?
2: ಹಾ ಹಾ, ಲಹೂಲುಹಾನ್ ಶಂಕರ್ ಕೋ प्रभु की दया से मगर ने छोड़ दिया। माँ ने उसे घर ले चलने को कहा, मगर सन्यासी को घर कहाँ, माँ से ही पूछा।
3: वाह, शंकर जी का संकल्प कितना दृढ़ है ना।
2: एक बार गुरुमुख से सुना था कि स्वयं पतंजलि भगवान नर्मदा के किनारे एक गुफा में सहस्रों वर्षों से समाधिस्थ है। तुरंत शंकर जी उनकी खोज में निकल पड़े, उस गुफा तक पहुंचे।
3: शंकर जी को ऋषि मुनि ज्ञानी एवं योगियों के प्रति विशेष रुचि थी ना?
2: हाँ हाँ जरूर। योगी के निश्चल देह में स्पंदन होने लगा, यह देखकर शंकर ने उन्हें नतमस्तक प्रणाम किया। गोविंद पाद ने शंकर को अपनी सारी विद्या देने सिखाने लगे। जाने के पहले गुरु ने शंकर से कहा कि वैदिक धर्म की पुनः संस्थापना करने के लिए शंकर के अंश से तुम्हारा जन्म हुआ है। यहाँ से काशी जाकर शंकर भगवान का दर्शन पाकर आगे का काम करो। इतना कहकर उन्होंने देह त्याग किया।
3: देह त्याग वेंदरे मरण होंडुवुदु एंदल्लवे?
2: हौदु। आगे गुरु के आज्ञानुसार वाराणसी पहुंचकर मणिकर्णिका घाट के निकट आवास रहने लगे।
3: ಮಣಿಕರ್ಣಿಕಾ ಎಂಬುದು ಕಾಶಿಯ ಒಂದು ಪ್ರಸಿದ್ಧ ಘಟ್ಟದ ಹೆಸರಲ್ಲವೇ?
2: ಹೌದು. ವಹಾ ಕೈ ಪಂಡಿತೋನ್ಸೆ ವಾದ್ ವಿವಾದ್ ಕರ್ಕೆ ಪರಾಜಿತ್ ಕಿಯಾ, ವಹಾ ಕೈ ಯುವಕ್ ಉನ್ಕೆ ಶಿಷ್ಯತ್ವಕೋ ಗ್ರಹಣ ಕಿಯಾ, ವಹೀ ರಾಸ್ತೆ ಮೇ ಏಕ್ ಬಾರ್ ಏಕ್ ಶವಕೋ ರಖಿ ಮಾತಾ ಭವಾನಿಕಾ ಬಿ ದರ್ಶನ್ ಹುವಾ.
3: ಇವರಿಗೆ ಮತ್ತೊಮ್ಮೆ ಚಂಡಾಲನ ರೂಪದಲ್ಲಿ ಭಗವಾನ್ ಶಂಕರರ ದರ್ಶನವೂ ಸಹ ದೊರಕಿತಲ್ಲವೇ?
2: ಹಾ ಹಾ ಜರೂರ್. तब शंकर ने विश्वेश्वर भगवान एवं भवानी माता को प्रणाम कर बद्रिकाश्रम जाने का निश्चय किया। रास्ते में कई पंडितों को शास्त्रार्थ से हराकर अनेक तीर्थ स्थलों का दर्शन कर बद्रिकाश्रम पहुँचे।
3: बद्रिकाश्रम भारत के उत्तर के हिमालय में स्थित अत्यंत प्रसिद्ध हिंदुओं का पुण्य क्षेत्र है ना?
2: हाँ हाँ, वहाँ तप्त कुंड में नहाकर नारद कुंड में पड़ी हुई नारायण मूर्ति को बाहर निकालकर वही फिर से बद्रीनाथ मंदिर की स्थापना की।
3: बहुत श्रेष्ठ काम किया ना।
2: कई पंडितों को शास्त्रार्थ में हराकर वेदों की पताका चारों तरफ फहराने लगे।
3: इन्होंने बेली के प्रभाकर ब्राह्मण के 13 वर्ष के पुत्र को वेदाध्यान का ज्ञान प्रदान किया।
2: हाँ, आगे वो शंकराचार्य का शिष्य बनकर हस्तामलक नाम से प्रसिद्ध हुआ। ऐसा कई अद्भुत चमत्कारों से सबको शंकर ने विस्मित किया। कई बाधाओं का सामना कर भारत की चारों दिशाओं में 4 मठ एवं मंदिरों का पुनर्निर्माण किया। उत्तर में बद्रीनाथ, दक्षिण में रामेश्वर, पूर्व में जगन्नाथपुरी, पश्चिम में द्वारकानाथ, ये 4 मंदिर है। अपनी 32 वर्ष की आयु में श्री केदारनाथ में योग समाधि द्वारा अपना शरीर त्याग कर दिया। अच्छा, समय हो गया है, फिर मिलेंगे।
3: काफी विषय समझा दिया, धन्यवाद। धन्यवाद बहन जी।
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
0: ನಡೆಸಿಕೊಟ್ಟವರು ಎಸ್ ವಿ ವೇದಾವತಿ, ಇವರೊಂದಿಗೆ ಭಾಗವಹಿಸಿದವರು ನುಸರತ್ ಎಂ ಹಾಗೂ ಅರ್ಷಿಯಾ ಝಡ್.

ಇದು ಆಕಾಶವಾಣಿ ಬೆಂಗಳೂರು. ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಗಿರ್ಮಿಟ್ 5:30, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ವಿಕೆ ಸುಮತಿ. ರಸವಾರ್ತೆ ಮೂಡಿ ಬರ್ತಾ ಇದೆ ಸಂಜೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ ಸಂಜೆ 6:51. ಸುರಕ್ಷಿತ ಕೀಟನಾಶಕಗಳ ಕಾಯ್ದೆ ಕುರಿತಾಗಿ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ ಗೌಡ. ಇದಾದ ಬಳಿಕ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. ಸಿರಿಗಂಧ 7:45. ರಾತ್ರಿ 9:15 ಪ್ರಚಲಿತ ವಿದ್ಯಮಾನ. ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ರಾತ್ರಿ 9:30 ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟದ ಸಾಪ್ತಾಹಿಕ ಮಾಹಿತಿ ಗಿರೀಶ್ ದೊಡ್ಡಮನಿ ಅವರಿಂದ. ಗಮನಿಸಿ ಕ್ರೀಡಾಲೋಕ ರಾತ್ರಿ 9:30. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದಿಂದ. ಇದಾದ ಬಳಿಕ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನು ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಪುರದಲ್ಲಿ ನಾವಿದ್ದೇವೆ ಹೋಮ್ ಬಿಸಿಲಿನಲ್ಲಿ. ಹೋಮ್ ಬಿಸಿಲಿನ ಈ ಹೊತ್ತಿನಲ್ಲಿ ಮೊದಲ ಪ್ರಶ್ನೆ ಹೀಗಿದೆ ನೋಡಿ. ಶಂಕರ್ನಾಗ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ತ್ರಿಪಾತ್ರ ಅಂದರೆ ಟ್ರಿಪಲ್ ಆಕ್ಟಿಂಗ್ ಅಲ್ಲಿ ಕಾಣಿಸಿಕೊಂಡಂತಹ ಕನ್ನಡದ ಚಿತ್ರ ಯಾವುದು? ಶಂಕರ್ನಾಗ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ತ್ರಿಪಾತ್ರದಲ್ಲಿ ಅಭಿನಯಿಸಿದಂತಹ ಕನ್ನಡದ ಚಿತ್ರ ಯಾವುದು? 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರಾಯಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: బయట టీ కొడ్రప్ప.
1: ಕೊಟ್ರೆ ಇಲ್ಲು ಕೊಡ್ರಪ್ಪ. ನಿಜ, 3:30 ಸಮಯದಲ್ಲಿ ಒಂದೊಳ್ಳೆ ಟೀ ಎಷ್ಟು ಮನಸ್ಸಿಗೆ ನಿರಾಳ ಅಂತ ಅನ್ಸುತ್ತೆ ಅಲ್ವಾ? ನಿಮಗೂ ಕೂಡ ಇದೇ ರೀತಿ ಟೀ ಕಾಫಿ ಅಭ್ಯಾಸ ಇದೆಯಾ, ಇಲ್ಲಾಂದ್ರೆ ಟೀ ಕಾಫಿ ಮೇಲೆ ನಿಮಗೆ ಒಂದು ಸ್ವಲ್ಪನೂ ಡಿಪೆಂಡೆನ್ಸಿ ಇಲ್ಲ ಅಂತ ಖುಷಿಯಾಗಿ ಹೇಳ್ಕೊಳ್ತೀರಾ? ಮೆಸೇಜ್ ಮಾಡಿ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಅಂದ ಹಾಗೆ ಹೊಂಬಿಸಲಿನ ಮೊದಲ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ರು ಅಂದರೆ, ಬೇಗ ಇವರ ಉತ್ತರಗಳು ತಲುಪ್ತು ಅಂತ ಇವರ ಹೆಸರು ಹೇಳ್ತಾ ಇದ್ದೀವಿ ಆಯ್ತಾ? ಇದಲ್ಲದೆ ಇನ್ನೂ ರಾಶಿ ರಾಶಿ ಜನ ಸರಿಯಾದಂತಹ ಉತ್ತರ ಕಳಿಸಿದ್ದೀರಿ. ಅದರಲ್ಲೂ ಕೂಡ ಇವತ್ತು ಶಂಕರ್ ನಾಗ್ ಅವರ ನೆನಪಾರ್ಥ ಮಾಡ್ತಾ ಇರುವಂತಹ ಹಲವಾರು ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇರ್ತೀರಿ, ನೋಡ್ತಾ ಇರ್ತೀರಿ. ಆ ಕಾರಣಕ್ಕಾಗಿ ಶಂಕರ್ ನಾಗ್ ಅವರ ಕುರಿತಾಗಿರುವಂತಹ ಈ ಪ್ರಶ್ನೆಗೆ ನೀವು ಬೇಗ ಬೇಗ ಉತ್ತರವನ್ನು ಕಳಿಸಿರ್ತೀರಿ ಅಂತ ಗೊತ್ತು. ಆದರೆ ಮೊದಲಿಗೆ ತಲುಪಿಸಿದಂತಹ 10 ಜನರ ಹೆಸರು ಹೀಗಿದೆ: ಜಗದಾಂಬಿಕಾ, ರಾಧಾ, ಕೃಷ್ಣ, ನೇತ್ರ, ಹಾಗೆಯೇ ಬಿಂದು ಪ್ರಕಾಶ್, ಸುಧಾಮೂರ್ತಿ, ಸುಬ್ರಹ್ಮಣ್ಯ, ಜಯನ್, ಚಂದ್ರಪ್ಪ, ಸುಭಾನ್ ಕೋರಿ, ದಿಲೀಪ್ ಕಲ್ಯಾಣ್ಕರ್, ಮಹೇಶ್. ಇಷ್ಟು ಜನರ ಉತ್ತರ ಬೇಗ ತಲುಪಿತು, ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಅಂದಹಾಗೆ ಆಲ್ಮೋಸ್ಟ್ 95-98% ಜನ ಸರಿಯಾದಂತಹ ಉತ್ತರವನ್ನೇ ಕೊಟ್ಟಿದ್ರಿ. ಹೌದು, ಗೆದ್ದ ಮಗ ಅನ್ನೋದು ಸರಿಯಾದಂತಹ ಉತ್ತರ. ಶಂಕರ್ ನಾಗ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ತ್ರಿಪಾತ್ರದಲ್ಲಿ ಕಾಣಿಸಿಕೊಂಡಂತಹ ಚಿತ್ರ ಯಾವುದು ಅಂತ ಕೇಳಿದೆ. ಕನ್ನಡದ ಗೆದ್ದ ಮಗ ಅನ್ನುವಂತಹ ಚಿತ್ರ 1983 ಬಂತು. ಇದು ಆಕ್ಚುಲಿ ತಮಿಳ್ ಚಿತ್ರದ ರೀಮೇಕ್. ತಮಿಳ್ ಮೂವಿ ಮೂಂಡ್ರು ಮುಖಂ ಅನ್ನುವಂತಹ ಒಂದು ಚಿತ್ರದ ರೀಮೇಕ್ ಆಗಿತ್ತು. ಇದರಲ್ಲಿ ಶಂಕರ್ ನಾಗ್ ಅವರು ಅಲೆಕ್ಸ್ ಮುತ್ತಣ್ಣ, ಅರುಣ್ ಹಾಗೆ ಜಾನ್ ಅನ್ನುವಂತಹ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು. ಅಲೆಕ್ಸ್ ಮುತ್ತಣ್ಣ ಅನ್ನೋದು ತಂದೆಯ ಪಾತ್ರ, ಅರುಣ್ ಹಾಗೆ ಜಾನ್ ಅನ್ನೋದು ಮಕ್ಕಳ ಪಾತ್ರವಾಗಿ ಕಂಡು ಬಂದಿತ್ತು. ಒಟ್ಟಿನಲ್ಲಿ ಒಂದು ಕಾಲಕ್ಕೆ ಟ್ರಿಪಲ್ ಆಕ್ಟಿಂಗ್ ಮಾಡೋದು ಅಂತಂದ್ರೆ ನಿಜಕ್ಕೂ ಯಾರಿಗೆ ಆದರೂ ಕೂಡ, ಯಾವುದೇ ನಟರಿಗಾದರೂ ಕೂಡ ಒಂದು ಹೆಮ್ಮೆಯ ವಿಷಯ ಆಗಿತ್ತು. ಹಾಗೆಯೇ ಅವರ ಪ್ರತಿಭೆಯನ್ನ ಹೊರಗೆ ಹಚ್ಚುವಂತಹ ವಿಷಯ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಕಾಣಿಸ್ಕೊಂಡ್ರು ತ್ರಿಪಾತ್ರದಲ್ಲಿ, ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕಾಣಿಸ್ಕೊಂಡಿದ್ರು, ಮತ್ತು ಶಂಕರ್ ನಾಗ್ ಅವರು ಕೂಡ ಸರಿಸುಮಾರು ಅದೇ ಸಮಯದಲ್ಲಿ ತ್ರಿಪಾತ್ರದಲ್ಲಿ ಅಭಿನಯಿಸಿ ಸೈ ಅಂತ ಅನ್ಸ್ಕೊಂಡಿದ್ರು. ಗೆದ್ದ ಮಗ ಅನ್ನೋದು ಸರಿಯಾದಂತಹ ಉತ್ತರ ಅಂತ ಹೇಳ್ತಾನೆ. ಇದೀಗ ಮುಂದಿನ ಪ್ರಶ್ನೆ ಕಡೆಗೆ ಹೋಗ್ತಾ ಇದ್ದೀನಿ. ಇದು ಬಾಲಿವುಡ್ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಬಾಲಿವುಡ್ ಚಿತ್ರ ಆದರೂ ಕೂಡ ಪ್ರೇರಣೆ ಪಡ್ಕೊಂಡಿದ್ದು ಹಾಲಿವುಡ್ ಚಿತ್ರದಿಂದ. ಹೌದು, ಹಾಲಿವುಡ್ ಫಿಲಂ ಫಿಲಡೆಲ್ಫಿಯಾ ಇಂದ ಪ್ರೇರಣೆ ಪಡ್ಕೊಂಡು ಹಿಂದಿ ಚಿತ್ರದಲ್ಲಿ ಏಡ್ಸ್ ವಿಷಯದ ಕಥಾಹಂದರವನ್ನು ತಂದಿದ್ರು. ಶಿಲ್ಪಾ ಶೆಟ್ಟಿ, ಸಲ್ಮಾನ್ ಖಾನ್, ಅಭಿಷೇಕ್ ಬಚ್ಚನ್ ಅವರು ನಟಿಸಿದಂತಹ ಹಿಂದಿಯ ಈ ಚಿತ್ರದ ಹೆಸರೇನು ಅಂತ ನನ್ನ ಪ್ರಶ್ನೆ. ಹಾಲಿವುಡ್ ಸಿನಿಮಾ ಫಿಲಡೆಲ್ಫಿಯಾ ಅನ್ನುವಂತಹ ಒಂದು ಚಿತ್ರದಿಂದ ಪ್ರೇರಣೆಯನ್ನು ಪಡೆದುಕೊಂಡಂತಹ ಹಿಂದಿಯ ಸಿನಿಮಾ ಇದು. ಹಿಂದಿ ಸಿನಿಮಾದಲ್ಲಿ ಏಡ್ಸ್ ಕಥಾ ಹಂದರವನ್ನು ಹೊಂದಿತ್ತು ಈ ಒಂದು ಚಿತ್ರ. ಶಿಲ್ಪಾ ಶೆಟ್ಟಿ ಇದರಲ್ಲಿ ಏಡ್ಸ್ ಪೇಷಂಟ್ ಆಗಿ ಕಾಣಿಸ್ಕೊಂಡಿದ್ರು ಕೂಡ. ಶಿಲ್ಪಾ ಶೆಟ್ಟಿ, ಸಲ್ಮಾನ್ ಖಾನ್, ಅಭಿಷೇಕ್ ಬಚ್ಚನ್ ಅವರು ನಟಿಸಿದಂತಹ ಈ ಚಿತ್ರ ಯಾವುದು? ಹಿಂದಿ ಚಿತ್ರದ ಹೆಸರನ್ನ ನೀವು ನಮಗೆ ತಿಳಿಸಿ. ಅಕಸ್ಮಾತ್ ಹಿಂದಿ ಚಿತ್ರದ ಹೆಸರು ಗೊತ್ತಾಗ್ಲಿಲ್ವಾ, ಯೋಚನೆ ಮಾಡಬೇಡಿ, ಟೆನ್ಷನ್ ತಗೋಬೇಡಿ. ಮುಂದಿನ ಪ್ರಶ್ನೆ ಯಾವುದೇ ಕನ್ಫ್ಯೂಷನ್ಗೆ ಅವಕಾಶ ಇಲ್ಲದೆ ಇರೋ ಹಾಗೆ, ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಅಂದರೆ ಗಣಿತದ ಪ್ರಶ್ನೆ ಒಂದನ್ನು ಇವತ್ತು ನಿಮಗೋಸ್ಕರ ತಂದಿದ್ದೀನಿ. ಓಕೆ, 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಗೊತ್ತಾ? ಬಾಬಾ ಕಲ್ಯಾಣ್, ಆಶಾ ಶ್ರೀನಿವಾಸ್, ಜಯಶ್ರೀ, ಸುನಿಲ್, ಸಿದ್ದಲಿಂಗಮೂರ್ತಿ, ಗುರುರಾಜ್ ಕುಟುಂಬದವರು, ಜಾಫರ್, ಎಸ್ಎಂ ಶೋಭಾ, ಎ ಹರಿಹರನ್, ಮಂಡಿಕಲ್ ಕೃಪಾ, ಸುಜಾತಾ ಕೆ ನಟರಾಜ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹಾಲಿವುಡ್ ಸಿನಿಮಾ ಫಿಲಡೆಲ್ಫಿಯಾದಿಂದ ಪ್ರೇರಣೆ ಪಡೆದು ಬಂದಂತಹ ಹಿಂದಿ ಚಿತ್ರ ಯಾವುದು ಅಂತ ಕೇಳಿದೆ. ಶಿಲ್ಪಾ ಶೆಟ್ಟಿ, ಸಲ್ಮಾನ್ ಖಾನ್, ಅಭಿಷೇಕ್ ಬಚ್ಚನ್ ಅವರು ನಟಿಸಿದ್ರು ಅಂತ ಮತ್ತಷ್ಟು ಹಿಂಟ್ನು ಕೂಡ ಕೊಟ್ಟಿದೆ. ಸರಿಯಾದಂತಹ ಉತ್ತರ ಆಗಿತ್ತು ಫಿರ್ ಮಿಲೆಂಗೆ ಅಂತ. ಫಿರ್ ಮಿಲೆಂಗೆ ಅನ್ನುವಂತಹ ಚಿತ್ರ 2004 ತೆರೆ ಕಂಡಿತ್ತು. ಇದು ಚಿತ್ರರಸಿಕರು ಅಷ್ಟೇನು ಇಷ್ಟಪಡದಂತಹ ಚಿತ್ರ ಅಂತ ಹೇಳಬಹುದು. ಸುಮಾರಾಗಿ ಸದ್ದು ಮಾಡಿತ್ತು ಅಷ್ಟೇ, ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇನು ಹಣವನ್ನು ಗಳಿಸಲಿಲ್ಲ. ಕಮರ್ಷಿಯಲಿ ಹಿಟ್, ಸೂಪರ್ ಹಿಟ್ ಅಂತ ಯಾವುದೇ ವಿಶೇಷಣಗಳನ್ನ ಅಂಟಿಸಿಕೊಳ್ಳದ ಸಿನಿಮಾ ಇದಾಗಿತ್ತು. ಆದರೆ ಶಿಲ್ಪಾ ಶೆಟ್ಟಿ ಅವರ ಆ್ಯಕ್ಟಿಂಗ್ ಇದರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಹೇಳಿ ಎಷ್ಟೊಂದು ಅವಾರ್ಡ್ಗಳಿಗೆ ನಾಮಿನೇಷನ್ ಆಗಿತ್ತು ಶಿಲ್ಪಾ ಶೆಟ್ಟಿ ಅವರ ಹೆಸರು. ಆದರೆ ಶಿಲ್ಪಾ ಶೆಟ್ಟಿ ಅವರಿಗೆ ಯಾವುದೇ ಪ್ರಶಸ್ತಿ ಸಿಕ್ಕಲಿಲ್ಲ ಈ ಸಿನಿಮಾದಲ್ಲಿ. ಇವತ್ತಿಗೂ ಕೂಡ ಶಿಲ್ಪಾ ಶೆಟ್ಟಿಯ ದಿ ಬೆಸ್ಟ್ ಕರಿಯರ್ ಪರ್ಫಾರ್ಮೆನ್ಸ್ ಅಂತ ಹೇಳೋದಾದರೆ ಅದು ಫಿರ್ಮಿಲೆಂಗೆ ಚಿತ್ರದಲ್ಲಿ ಅವರು ಏಡ್ಸ್ ರೋಗಿಯಾಗಿ ನಟಿಸಿದಂಥದ್ದು ಅಂತ ಹೇಳ್ತಾರೆ. ಫಿರ್ಮಿಲೆಂಗೆ 2004 ತೆರೆ ಕಾಣ್ತು. ನಿಮಗೆ ಅಕಸ್ಮಾತ್ ನೋಡುವಂತಹ ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ನೋಡಬಹುದು ಈ ಒಂದು ಚಿತ್ರವನ್ನು. ಇರ್ಲಿ, ಇದೀಗ ಎಲ್ರಿಗೂ ಇಷ್ಟ ಆಗುವಂತಹ ಅಥವಾ ಕೆಲವರಿಗೆ ಕಬ್ಬಿಣದ ಕಡಲೆ ಆಗಿರುವಂತಹ ಪ್ರಶ್ನೆಯ ಸೆಕ್ಷನ್ಗೆ ಬರ್ತಾ ಇದ್ದೀನಿ. ತುಂಬಾ ಜನ ನಾನು ಬಂದಾಗ ಮೆಸೇಜ್ ಮಾಡ್ತೀರಿ, ಇವತ್ತು ಗಣಿತದ ಪ್ರಶ್ನೆ ಇರತ್ತಾ ಅಂತ. ಕಾಲಾವಕಾಶ ಇದ್ರೆ ಖಂಡಿತವಾಗ್ಲೂ ಒಂದಾದ್ರೂ ಗಣಿತದ ಪ್ರಶ್ನೆ ಕೇಳೋದಕ್ಕೆ ನಾನು ಪ್ರಯತ್ನಿಸ್ತೀನಿ. ಆದರೆ ಕೆಲವು ಸಲ ಏನಾಗುತ್ತೆ, ಟೈಮ್ ಸಿಕ್ಕೋದಿಲ್ಲ ಅಲ್ವಾ. ಇರ್ಲಿ, ಇವತ್ತಂತೂ ಗಣಿತದ ಪ್ರಶ್ನೆ ಇದೆ. ಇದು ಲಾಜಿಕಲ್ ರೀಸನಿಂಗ್ ಪ್ರಶ್ನೆ, ನಿಮ್ಮೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಿರುವಂಥದ್ದೇ. ಏಜ್ ರಿಲೇಟೆಡ್ ಪ್ರಶ್ನೆ, ವಯಸ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಅದೇನೋಪ್ಪ, ಸಾಮಾನ್ಯವಾಗಿ ತಂದೆ ಮಗಂದ ಎಕ್ಸಾಂಪಲ್ ತಗೊಳ್ತೀವಿ, ತಾಯಿ ಮಗಳ ತಗೊಳಲ್ಲ. ಯಾಕೆ? ಹೆಣ್ಮಕ್ಳು ನಿಜವಾದ ವಯಸ್ಸನ್ನು ಬಿಟ್ಕೊಡಲ್ಲ ಅಂತ ಗಣಿತಕ್ಕೂ ಗೊತ್ತಾ? ಇರಲಿ, ತಂದೆ ಮತ್ತು ಮಗನಿಗೆ 30 ಅಂತರ ಇದೆ. ಇದು ಪ್ರಶ್ನೆ ಕೇಳಿಸ್ಕೊಳ್ಳಿ. ತಂದೆ ಮತ್ತು ಮಗನಿಗೆ 30 ಅಂತರ ಇದೆ. 10 ಹಿಂದೆ ತಂದೆಗೆ 50 ಆಗಿತ್ತು. ಆದರೆ ಹಾಗಿದ್ರೆ ಮಗನ ಈಗಿನ ವಯಸ್ಸು ಎಷ್ಟು? 10 ಹಿಂದೆ ತಂದೆಗೆ 50 ಆಗಿತ್ತು ಅಂದರೆ ಇವಾಗ ಮಗನ ಈಗಿನ ವಯಸ್ಸು ಎಷ್ಟು ಅಂತ ನೀವು ಹೇಳಬೇಕು. ಒಂದೇ ಲೈನಲ್ಲಿ ಬರೀ ಪ್ರಶ್ನೆಯನ್ನು ರಿಪೀಟ್ ಮಾಡದೆ ಕೇಳ್ತಾ ಇದ್ದೀನಿ. ತಂದೆ ಮತ್ತು ಮಗನಿಗೆ 30 ಅಂತರ, 30 ಗ್ಯಾಪ್. 10 ಹಿಂದೆ ತಂದೆಗೆ 50 ಅಂದರೆ 50 ಆದರೆ ಹಾಗಾದರೆ ಮಗನ ಈಗಿನ ವಯಸ್ಸು ಎಷ್ಟು? ಪ್ರೆಸೆಂಟ್ ಏಜ್ ಆಫ್ ಸನ್ನ ನೀವು ನನಗೆ ಮೆಸೇಜ್ ಮಾಡಬೇಕು. 9480909013 ನನ್ನ ವಾಟ್ಸ್ಆ್ಯಪ್ ಸಂಖ್ಯೆ.

ಓಕೆ, ಸರಿಯಾದಂತಹ ಉತ್ತರವನ್ನ ಕಳಿಸಿರೋದು ಸಿ ಎನ್ ಲಕ್ಷ್ಮಣ, ವಿಲ್ಫ್ರೆಡ್, ಶರಣಬಸವ, ಬಿ ಕೆ ಶಿವಕುಮಾರ್, ಚಂದ್ರಕಾಂತ್, ಸವಿತಾ ತುಮಕೂರ್, ಹಾಗೆ ಮಣಿಕಂಠ, ಮಂಜುನಾಥ್, ಇಂದರ್ಗಿ, ರವೀಂದ್ರ ಮತ್ತು ಅನನ್ಯ. ಇಷ್ಟು ಜನರ ಉತ್ತರ ಸರಿಯಾಗಿದ್ದು ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇನ್ನೊಂದು ಸ್ವಲ್ಪ ಜನ ಸರಿ ಉತ್ತರ ಕಳಿಸಿರಬಹುದು, ಆದರೆ ಬೇಗ ತಲುಪಿಸಿದಂತಹ ಸರಿ ಉತ್ತರ ಇವರದ್ದಾಗಿತ್ತು. ಓಕೆ, ಸರಿಯಾದಂತಹ ಉತ್ತರ ಆಗಿತ್ತು, ಮಗನಿಗೆ 30 ವರ್ಷ, ಪ್ರೆಸೆಂಟೇಜ್ ಆಫ್ ಸನ್ 30 ವರ್ಷ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು 20 ವರ್ಷ ಅಂತ ಹೇಳಿದ್ದೀರಿ. ಅದು ಹೆಂಗೆ, ಇವಾಗ ಅಪ್ಪನಿಗೆ 10 ವರ್ಷ ಜಾಸ್ತಿ ಆದಮೇಲೆ ಮಗನಿಗೂ 10 ವರ್ಷ ಜಾಸ್ತಿ ಆಗಬೇಕಲ್ವಾ? ಮಗ ಮಾತ್ರ ಬೆಳಿದೆ ಹಾಗೆ ಉಳ್ಕೊಂಡ್ಬಿಡ್ತಾನ ಹೇಗೆ? ತುಂಬ ಜನ ಅಪ್ಪನಿಗೆ 60 ವರ್ಷ, ಮಗನಿಗೆ 20 ವರ್ಷ ಅಂತ ಮೆಸೇಜ್ ಮಾಡ್ತಾ ಇದ್ದೀರಿ. ಮೊದಲ ಸಾಲ ಹೇಳಿದ್ದೆ ನಾನು, ತಂದೆ ಮತ್ತೆ ಮಗನಿಗೆ 30 ವರ್ಷಗಳ ಅಂತರ ಇದೆ ಅಂತ. ತಂದೆಗೆ 10 ವರ್ಷದ ಹಿಂದೆ 50 ವರ್ಷ ಆಗಿತ್ತು, ಅಂದ್ರೆ 10 ವರ್ಷದ ನಂತರ ಇವಾಗ ಪ್ರೆಸೆಂಟ್ ಏಜ್ ಆಫ್ ತಂದೆ ಏನಾಗತ್ತೆ, 50 + 10 = 60 ಆಗತ್ತೆ. ಅಪ್ಪ ಮಗನಿಗೆ 30 ವರ್ಷ ಅಂತರ ಇದೆ ಅಂದ್ರೆ 60 - 30 ಮಾಡ್ಬೇಕಲ್ವಾ? ಅವಾಗ ಮಗನಿಗೆ 30 ವರ್ಷ ಆಗತ್ತಲ್ವಾ? ಮಗನಿಗೆ 20 ವರ್ಷ ಅಂತ ಹೇಳಿದ್ದು ತಪ್ಪು. ತುಂಬಾ ಜನ 20 ಅಂತ ಹೇಳಿದ್ದೀರಿ, ಆದ್ರೆ ಪ್ರೆಸೆಂಟೇಜ್ ಆಫ್ ಸನ್ 30 ಅಂತ ತಿದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಕೂಡ ತುಂಬಾ ಪ್ರೀತಿಯಿಂದ ಹಾಗೆ ಸ್ಪೋರ್ಟಿವ್ ಸ್ಪಿರಿಟ್ ಇಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ರಾಶಿ ರಾಶಿ ಪ್ರೀತಿ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲು ಮುಕ್ತಾಯ ಆಗ್ತಾ ಇದೆ. ಇದಾದ ನಂತರ ಸ್ಫೂರ್ತಿ ದಾರಿಯಲ್ಲಿ ನಾವು ನೀವು ಮತ್ತಷ್ಟು ಮಾತಾಡೋಣ.

ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಸ್ಫೂರ್ತಿಧಾರಿಯಲ್ಲಿ ನಾವಿದ್ದೇವೆ. ಸ್ಫೂರ್ತಿಧಾರಿಯಲ್ಲಿ ಇವತ್ತು ಕೇಳ್ತಾ ಇರುವಂತಹ ವಿಷಯ ಏನು ಅಂದ್ರೆ, ನಮ್ಮಲ್ಲಿ ಬಹಳಷ್ಟು ಜನರಿಗೆ ಕಾಂಪಿಟೇಷನ್, ಸ್ಪರ್ಧೆ ಅನ್ನೋದು ಒಂದು ಒಳ್ಳೆಯ ಉತ್ಸಾಹವನ್ನು ಕೊಡುತ್ತೆ, ಸ್ಫೂರ್ತಿಯನ್ನು ಹೆಚ್ಚಿಸುತ್ತೆ, ಮತ್ತೆ ಏನಾದರೂ ಸಾಧಿಸೋಕೆ ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಕೆಲವರಿಗೆ ಕಾಂಪಿಟೇಷನ್ ಅನ್ನೋದು ಸುಮ್ಮನೆ ರೇಜಿಗೆ ಅಂತ ಅನ್ಸುತ್ತೆ, ಅದರ ಬದಲು ನಮ್ಮಷ್ಟಕ್ಕೆ ನಾವು ನಮ್ಮ ಟೈಮ್ ಲೈನ್ ಅಲ್ಲಿ ನಮ್ಮ ಸ್ಪೀಡ್ ನಲ್ಲಿ ನಮ್ಮ ಕೆಲಸವನ್ನು ಮಾಡ್ಕೊಳ್ತಾ ಹೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅನ್ಸುತ್ತೆ. ಸೊ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದ ವಿಷಯ ನಿಮಗೆ ನೇರವಾಗಿ ಒಂದೇ ಒಂದು ಸಾಲಿನಲ್ಲಿ ಹೇಳಬೇಕು ಅಂತಂದ್ರೆ, ಕಾಂಪಿಟೇಷನ್ ಸ್ಪರ್ಧೆ ಅನ್ನೋದು ನಿಮಗೆ ಸ್ಫೂರ್ತಿಯನ್ನ ತರುತ್ತಾ, ಮೋಟಿವೇಟ್ ಮಾಡುತ್ತಾ, ಕಾಂಪಿಟೇಷನ್ ನಿಮಗೆ ಮೋಟಿವೇಶನ್ ಅಂತ ಅನ್ಸತ್ತಾ ಅನ್ಸಲ್ವಾ? ಮೆಸೇಜ್ ಮಾಡಿ ಯಾಕೆ ಅಂತ ಕೂಡ ಹೇಳಿ ಆಯ್ತಾ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸ್ಫೂರ್ತಿ ಧಾರೆಗೆ ಮೆಸೇಜ್ ಮಾಡಿದ್ದಾರೆ ಹರೀಶ್ ಅವರು, ನಮಗೆ ಯಾವುದೇ ಕಾಂಪಿಟೇಷನ್ ಬೇಡ, ನಮ್ಮಷ್ಟಕ್ಕೆ ನಾವು ಸಂತೋಷವಾಗಿ ಇರ್ತೀವಿ ಅಂತ. ವಿಲ್ಫ್ರೆಡ್ ಅವರು ಮೆಸೇಜ್ ಮಾಡಿ ಹೇಳಿದ್ರು, ನಿಜಕ್ಕೂ ಕಾಂಪಿಟೇಷನ್ ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅನುಕೂಲ ಮಾಡುತ್ತೆ, ಹಾಗೇನೆ ನಮಗಿರುವಂತಹ ಫೋಕಸ್ನು ಕೂಡ ಶಾರ್ಪನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ವಿಷಯದ ಬಗ್ಗೆ ಆಳವಾದ ಗ್ರಹಿಕೆಗೆ, ಹಾಗೇನೆ ನಮ್ಮನ್ನ ನಾವು ಬೆಳೆಸಿಕೊಳ್ಳೋದಕ್ಕೆ ಈ ಸ್ಪರ್ಧೆ ಅನ್ನೋದು ಮುಖ್ಯ ಅಂತ ವಿಲ್ಫ್ರೆಡ್ ಅವರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಮೆಸೇಜ್ ಮಾಡಿ. ಯಾವುದೇ ಒಂದು ಸ್ಪರ್ಧೆ ಕಾಂಪಿಟೇಷನ್ ನಿಮಗೆ ಮೋಟಿವೇಟ್ ಮಾಡುತ್ತಾ, ಅಥವಾ ಸ್ಪರ್ಧೆನೂ ಬೇಡ ಕಾಂಪಿಟೇಷನು ಬೇಡ ಮೋಟಿವೇಶನು ಬೇಡ, ನಮ್ಮಷ್ಟಕ್ಕೆ ನಾವೇ ಹೀರೋ ಆಗಿ ಇರೋಣ ಅಂತ ಯೋಚನೆ ಮಾಡುವಂಥ ಜನನ ನೀವು. ಯಾವುದು ನಿಮಗೆ ಏನಾದರೂ ಸಾಧಿಸೋದಕ್ಕೆ, ಏನನ್ನಾದರೂ ಕಲಿಯೋದಕ್ಕೆ ಸ್ಫೂರ್ತಿಯನ್ನು ಕೊಡುತ್ತೆ? ಕಾಂಪಿಟೇಷನ್ ಇದೆ ಅಂದರೆ ಕಲಿತೀರಾ, ಕಾಂಪಿಟೇಷನ್ ಇಲ್ಲ ಅಂದರೆ ನಿಮ್ಮಷ್ಟಕ್ಕೆ ನೀವು ಸೆಲ್ಫ್ ಡ್ರಿವನ್ ಆಗಿ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತೀರಾ? ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಚಂದದ ಹಾಡುಗಳಂತೂ ನಿಮ್ಮ ಜೊತೆಯಾಗಿ ಸದಾ ಕಾಲ ಇರುತ್ತೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರಿಗೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಿ. ಬಿಳೆಭಾವಿಯಿಂದ ಮಂಜುನಾಥ್ ಇಂದರ್ಗಿಯನ್ನು ಅವರು ಹೇಳ್ತಾ ಇದ್ದಾರೆ, ಕಾಂಪಿಟೇಷನ್ ಅನ್ನೋದು ಪ್ರತಿಯೊಬ್ಬರಿಗೂ ಸ್ಫೂರ್ತಿಯೇ, ಆದರೆ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿ ವೃತ್ತಿಯಲ್ಲೂ ಕೂಡ ವಿಪರೀತ ಕಾಂಪಿಟೇಷನ್ ಇರೋದ್ರಿಂದ ಒಂದು ಮಾತನ್ನು ಮಾತ್ರ ನಾವು ನೆನಪಿಟ್ಕೋಬೇಕು, ನಾವು ಮುಂದುವರಿಬೇಕು ಅನ್ನೋಂಥ ಯೋಚನೆಯಲ್ಲಿ ಇನ್ನೊಬ್ಬರನ್ನ ತುಳಿಯೋದು, ಇನ್ನೊಬ್ಬರನ್ನ ತಳ್ಳೋದು ಇಂಥ ಕೆಲಸನ ಮಾತ್ರ ಮಾಡಬಾರ್ದು. ನಮ್ಮ ಸ್ಕಿಲ್ ಸೆಟ್ನ ಇಂಪ್ರೂವ್ ಮಾಡ್ಕೋಬೇಕು, ನಾವು ನಮ್ಮ ಬೆಸ್ಟ್ನ ಕೊಡಬೇಕು. ಆದರೆ ಈ ನಿಟ್ಟಿನಲ್ಲಿ ಸಾಕಬೇಕಾದ್ರೆ ಇನ್ನೊಬ್ಬರ ಮೇಲೆ ಅದು ನೆಗೆಟಿವ್ ಆಗಿ ಪರಿಣಾಮ ಆಗದ ಹಾಗೆ ನೋಡ್ಕೊಳ್ಳೋದು ಕೂಡ ತುಂಬಾನೇ ಮುಖ್ಯ ಅಂತ ಹೇಳ್ತಿದ್ದಾರೆ. ನಿಜ ನಿಮ್ಮ ಮಾತು. ಹಾಗೇನೆ ಕಾಂತರಾಜ್ ಹುಳಿಯಾರ್ ಹೇಳ್ತಿದ್ದಾರೆ, ಕಾಂಪಿಟೇಷನ್ ಇತ್ತು ಅಂದ್ರೆ ಏನೋ ನಾವು ಅವ್ರಿಗಿಂತ ಜಾಸ್ತಿ ಸಾಧನೆ ಮಾಡಬೇಕು ಅನ್ನುವಂತಹ ಸ್ಫೂರ್ತಿ ಸಿಕ್ಕತ್ತೆ, ಬೇರೆಯವ್ರಿಗಿಂತ ಫಸ್ಟ್ ಬರಬೇಕು ಅಂತ ನಾವು ಎಫರ್ಟ್ ಜಾಸ್ತಿ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಈ ಮಾತು ಕೂಡ ಸತ್ಯನೇ ನೋಡಿ. ಸ್ಪರ್ಧೆ ಅನ್ನೋದು ಇವತ್ತಿನ ಕಾಲದಲ್ಲಿ ಸಾಮಾನ್ಯ ಆಗಿದೆ, ಆದರೆ ಆರೋಗ್ಯಕರವಾಗಿದ್ರೆ ಒಳ್ಳೆಯದು. ಸ್ಪರ್ಧೆಯ ಕಾರಣಕ್ಕಾಗಿ ನಮ್ಮತನವನ್ನು ನಾವು ಮರೀಬಾರ್ದು ಅಂತ ಹೇಳ್ತಿದ್ದಾರೆ. ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಈ ಸಂದೇಶ ಕಳಿಸಿದ್ದಾರೆ. ಎಂಥ ಒಳ್ಳೆ ಮಾತು ಹೇಳಿದ್ರಿ. ನಾವು ಎಷ್ಟೋ ಸಲ ಯಾವ್ಯಾವುದೋ ವಿಷಯಗಳಲ್ಲಿ ಮುಳುಗಿ ಹೋಗಿ ನಮ್ಮತನವನ್ನೇ ನಾವು ಕಳೆದುಕೊಳ್ತಾ ಇರ್ತೀವಿ. ವ್ಯಕ್ತಿಯಾಗಿ ನಾವೇನು, ನಮ್ಮ ಸ್ವಭಾವ ಏನು, ಯಾವ ಹಿನ್ನೆಲೆಯಿಂದ ಬಂದಿದ್ದೀವಿ, ನಾವು ನಂಬುವಂತಹ ಆದರ್ಶ ಏನು, ನಾವು ಇದುವರ ತನಕ ಕಟ್ಟಿಕೊಂಡು ಬಂದಿರುವಂತಹ ವ್ಯಕ್ತಿತ್ವ ಎಂಥದ್ದು, ಈ ಎಲ್ಲದನ್ನು ಕೂಡ ಮರೆತು ಬರೀ ಸ್ಪರ್ಧೆಯ ಕಿಚ್ಚಿನಲ್ಲಿ ನಾವು ಮತ್ತಿನ್ನೇನೋ ಆಗೋಕೆ ಹೊರಟಾಗ ಎಂಥೆಂಥ ಅನಾಹುತಗಳು, ಎಂಥೆಂಥ ಅವಾಂತರಗಳು ಸೃಷ್ಟಿಯಾಗತ್ತೆ ಅಲ್ವಾ. ಆ ಕಾರಣಕ್ಕಾಗಿ ಚಂದ್ರಕಾಂತ್ ಅವರ ಮಾತು ನಿಜಕ್ಕೂ ಸತ್ಯ ಅಂತ ಅನಿಸ್ತು ನನಗಂತೂ. ನಮ್ಮತನವನ್ನು ನಾವು ಬಿಟ್ಕೊಡ್ಬಾರ್ದು ಯಾವುದೇ ಹೊತ್ತಿನಲ್ಲೂ. ನಿಮ್ಗೇನನ್ಸತ್ತೆ, ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಸ್ಪರ್ಧೆ ಅನ್ನೋದು ನಿಮಗೆ ಮೋಟಿವೇಶನ್ ಆಗತ್ತಾ, ನಿಮಗೆ ಸ್ಫೂರ್ತಿಯನ್ನು ತರತ್ತಾ ತರಲ್ವಾ, ಯಾಕೆ ಅನ್ನೋದನ್ನು ಕೂಡ ಉದಾಹರಣೆ ಸಹಿತವಾಗಿ ಒಂದು 4 ಸಾಲು ಬರೆದು ಕಳಿಸಿ. ಯಾಕೆ ಅನ್ನುವಂತಹ ಒಂದು ಪ್ರಶ್ನೆಗೆ ಕೂಡ ಆ ಒಂದು ಮಾತಿನಲ್ಲಿ ಉತ್ತರ ಇರಲಿ. ಆಯ್ತಾ?

ಮೆಜೆಸ್ಟಿಕ್ ಟೂ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ಚೇತನ್ ನಾಯ್ಕ್ ಹಾಗೇನೆ ಅನುರಾಧ ಭಟ್ ಅವರ ವಯಸ್ಸಲ್ಲಿತ್ತು ಗೀತೆ, ದಿಲೀಪ್ ಶರ್ಮಾ ಅವರ ಸಾಹಿತ್ಯ, ವಿನು ಮನಸ್ಸು ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಸ್ಫೂರ್ತಿಧಾರಿಯಲ್ಲಿ ನಾನು ಕೇಳಿದ್ದೆ ನಿಮಗೆ ಯಾವುದು ಮೋಟಿವೇಶನ್ ಅಂತ ಅನ್ಸುತ್ತೆ, ಕಾಂಪಿಟೇಷನ್ ಅನ್ನೋದು ನಿಜಕ್ಕೂ ಮೋಟಿವೇಶನ್ ಆಗತ್ತಾ ಅಂತ. ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡೋದಾದರೆ ಕಾಂಪಿಟೇಷನ್ ಅನ್ನೋದು ನಮಗೆ ಎಷ್ಟೋ ಸಲ ಲಿಮಿಟಿಂಗ್ ಫ್ಯಾಕ್ಟರ್ ಕೂಡ ಆಗುತ್ತೆ. ಯಾಕೆಂದರೆ ನಾವು ಯಾವ ವಿಚಾರಕ್ಕೆ ಯಾರ ಜೊತೆ ಕಾಂಪೀಟ್ ಮಾಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ, ನಿಮ್ಮ ಒಂದು ಓದಿಗೆ, ನಿಮ್ಮ ಬುದ್ಧಿಶಕ್ತಿಗೆ, ನೀವು ಬೇರೇನೋ ಆಗಬೇಕಾಗಿದ್ದವರು ಮತ್ತಿನ್ಯಾರ್ದೋ ಮೇಲಿನ ಸ್ಪರ್ಧೆಗೆ ಅವರ ಊಟದಲ್ಲಿ ನೀವು ನಿಂತರೆ ಅದರಿಂದ ಗೆಲುವು ಸೋಲುವು ಮತ್ತಿನ್ನೊಂದು ಮಗದೊಂದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ಒತ್ತಡನೇ ಜಾಸ್ತಿ ಆಗಿರುತ್ತೆ. ಮತ್ತೆ ಕೊನೆಯದಾಗಿ ಹೇಳಬೇಕು ಅಂತಂದರೆ, ಆಗಲೇ ಹೇಳಿದ್ರಲ್ಲ, ನಾವು ನಾವಾಗಿರಬೇಕು ಅಂತ ನಮ್ಮ ತನವನ್ನೇ ಕಳೆದುಕೊಂಡ ಹಾಗೆ ಆಗತ್ತೆ. ಈ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ ಮೆಸೇಜ್ ಮಾಡಿ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ. ನಿಮ್ಗೇನನ್ಸುತ್ತೆ, ಸ್ಪರ್ಧೆ ಅನ್ನೋದು ಇರಬೇಕಾ ಇರಬಾರ್ದ? ಇವಾಗ ನಾವೆಲ್ಲ ಸಣ್ಣವರು ಇರಬೇಕಾದ್ರೆ ಪ್ರತಿ ಕ್ಲಾಸ್ನಲ್ಲೂ ಕೂಡ ರ್ಯಾಂಕ್ಗಳನ್ನ ಕೊಡುವಂತಹ ಅಭ್ಯಾಸ ಇತ್ತು. ಆಮೇಲೆ ಒಂದು ಸ್ವಲ್ಪ ವರ್ಷ ಆದಮೇಲೆ ರ್ಯಾಂಕ್ಗಳನ್ನ ಕೊಡೋದು ಕೆಟ್ಟ ಪದ್ಧತಿ, ರ್ಯಾಂಕ್ ಬೇಡ, ಅದರ ಬದಲು ಗ್ರೇಡ್ಸ್ ಕೊಡಬೇಕು. ಮಾರ್ಕ್ಸ್ನ ಬರೀ ಮಕ್ಕಳಿಗೆ ತಿಳಿಸಿದ್ರೆ ಸಾಕು, ಪ್ರತಿಯೊಬ್ಬರಿಗೂ ತಿಳಿಸುವಂಥ ಅಗತ್ಯ ಇಲ್ಲ. ಸಪ್ರೇಟಾಗಿ ವೈಯಕ್ತಿಕವಾಗಿ ಅವ್ರಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಬೇಕು. ಮತ್ತು ಗ್ರೇಡ್ ಕೊಡಬೇಕು, ಎ ಬಿ ಸಿ ಡಿ ಅಂತ ಗ್ರೇಡ್ಸ್ ಕೊಡಬೇಕು ಅಂತ ಆಯಿತು. ಅದಾದಮೇಲೆ ಆ ಗ್ರೇಡ್ಸಲ್ಲೂ ಯಾರಿಗೆ ಜಾಸ್ತಿ ಎ ಪ್ಲಸ್ ಬಂದಿದೆ, ಇಲ್ಲ ಬರೀ ಎ ಬಂದಿದೆ, ಬಿ ಬಂದಿದೆ, ಸಿ ಬಂದಿದೆ ಅಂತ ಮತ್ತೆ ಅದರಲ್ಲೂ ಕೂಡ ಕಾಂಪಿಟೇಷನ್ ಶುರು ಆಗೇ ಹೋಯಿತು. ಹಾಗೆ ನೀವು ಕೂಡ ಗಮನಿಸಿರಬಹುದು, ನಾವು ಎಷ್ಟೇ ಬೇಕು ಅಥವಾ ಬೇಡ ಅಂತ ಅಂದ್ಕೊಂಡ್ರು ಸ್ಪರ್ಧೆ ಅನ್ನೋದು ಪ್ರತಿ ವ್ಯಕ್ತಿಯಲ್ಲೂ ಪ್ರತಿ ಸ್ತರದಲ್ಲೂ ಕೂಡ ಇದ್ದೇ ಇರುತ್ತೆ. ಇದನ್ನು ನೀವು ನೋಟಿಸ್ ಮಾಡಿದ್ದೀರಾ ಮೆಸೇಜ್ ಮಾಡಿ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಯಾರೆಲ್ಲ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಮೆಸೇಜ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿದ್ರಿ, ನಿಮ್ಮೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾನೆ. ಸ್ಪರ್ಧೆ ಅನ್ನೋದು ನಮ್ಮಲ್ಲಿ ನಾನು ಕೂಡ ಸಾಧಿಸಬೇಕು ಅನ್ನುವಂತಹ ಒಂದು ಉತ್ಸಾಹವನ್ನು ಹೆಚ್ಚಿಸಿದ್ರೆ ಸರಿ, ಆದರೆ ನಾನು ನನ್ನ ಬೆಸ್ಟ್ ಕೊಟ್ಟ ಮೇಲೂ ಕೂಡ ಸೋತು ಹೋದೆ ಅನ್ನುವಂತಹ ಬೇಜಾರನ್ನ ಬೇಸರವನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮ ಬಗ್ಗೆ ನಮ್ಮಲ್ಲೇ ಕಹಿ ಭಾವನೆ ಉಂಟು ಮಾಡೋ ಹಾಗಿದ್ರೆ ಅಂತಹ ಸ್ಪರ್ಧೆಯಿಂದ ನಮ್ಮ ಆಗತ್ತೆ. ಮತ್ತೆ ಆ ಸ್ಪರ್ಧೆ ನಮಗೆ ನಿಜಕ್ಕೂ ಅವಶ್ಯ ಇದೆಯಾ ಅಂತ ನಾವೇ ಕೇಳ್ಕೊಳ್ಬೇಕಾಗತ್ತೆ. ಎಷ್ಟೋ ಸಲ ಕೆಲವು ಸಲ ನಮಗೆ ಬೇಡದೇ ಇರುವಂತಹ ಕೆಲಸದಲ್ಲಿ, ನಮಗೆ ಬೇಡದೇ ಇರುವಂತಹ ಸ್ಪರ್ಧೆಯಲ್ಲಿ ಜಿದ್ದಿಗೆ ಬಿದ್ದು ಓಟಕ್ಕೆ ನಿಲ್ಲೋದ್ರಿಂದ ನಮ್ಮ ಮನಸ್ಸಾಕ್ಷಿ, ನಮ್ಮ ಮಾನಸಿಕ ನೆಮ್ಮದಿ ಇವೆಲ್ಲ ಕೂಡ ಹಾಳಾಗ್ತಾ ಇರುತ್ತೆ, ಪೆಟ್ಟು ತಿಂತಾ ಇರುತ್ತೆ. ಹಾಗಾಗದೇ ಇರಲಿ ಅಂತ ಆಶಿಸ್ತಾ, ಸ್ಪರ್ಧೆಗಳು ನಮ್ಮನ್ನ ಉತ್ಸಾಹಿಗಳನ್ನಾಗಿ ಮಾಡಲಿ, ಸ್ಪರ್ಧೆಗಳು ನಮ್ಮಲ್ಲಿ ಒಂದು ಆರೋಗ್ಯಕರ ಮನೋ ಆಶಿಸ್ತ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ. ಹೇಗನ್ನಿಸ್ತು ಕಾರ್ಯಕ್ರಮ ಮೆಸೇಜ್ ಮಾಡಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 5 ಗಂಟೆ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಶ್ರೋತೃ ಬಂಧವರಿಗೆಲ್ಲ ಜೈ ಶ್ರೀ ಹಂಡೆ ತಿಳಿಸುವ ಶುಭ ಸಂಜೆಯ ನಮಸ್ಕಾರಗಳು. ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಸುಂಟರಗಾಳಿ ಚಿತ್ರದ ಗೀತೆಯನ್ನ. ಗಾಯಕರು ಕುನಾಲ್ ಗಾಂಜಾವಾಲಾ ಹಾಗೂ ಚೈತ್ರ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

ಈಗ ಕೇಳಿ ಬೆಳ್ಳಿ ಮೋಡಗಳು ಚಿತ್ರದ ಗೀತೆಯನ್ನ ಗಾಯಕರು ಮನು ಹಾಗೂ ಎಸ್ ಜಾನಕಿ. ಈ ಗೀತೆಗೆ ಸಂಗೀತ ನೀಡಿದರೆ ಉಪೇಂದ್ರ ಕುಮಾರ್, ಸಾಹಿತ್ಯ ಕೆ ವಿ ರಾಜು.

ಈಗ ಕೇಳಿ ವಿಜಯಪ್ರಕಾಶ್ ಹಾಗೂ ಅನುರಾಧ ಭಟ್ ಇವರ ಧ್ವನಿಯಲ್ಲಿ ದಿಲ್ ಪಸಂದ್ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಅಜುಂಜನ್ಯ ಸಾಹಿತ್ಯ ಕವಿರಾಜ್.

ಈಗ ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಇವರ ಧ್ವನಿಯಲ್ಲಿ ಮುಸ್ಸಂಜೆ ಮಾತು ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ನೀಡಿದರೆ ವಿ ಶ್ರೀಧರ್, ಸಾಹಿತ್ಯ ರಾಮ್ ನಾರಾಯಣ್.

0: ಕಿರುವಾಣಿ ಕೇಳುತ್ತಿರುವಂತಹ ಎಲ್ಲ ಯುವ ಸ್ನೇಹಿತರಿಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು.
2: ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.
1: ವಿಶೇಷ ಸರಣಿ ಕಾರ್ಯಕ್ರಮ ತುತ್ತಿಗೊಂದು ಮಾರ್ಗ.
2: ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು.
1: ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
2: ಕೆಚ್ಚದೆ ಇರಬೇಕೆಂದೆಂದು
1: ಕೇಳಿ ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ.
2: ಕೈ ಕೆಸರಾದರೆ ಬಾಯಿ ಮೊಸರೆಂಬ

0: ಆತ್ಮೀಯ ಕೇಳುಗರೆ, ಇವತ್ತಿನ ತುತ್ತಿಗೊಂದು ಮಾರ್ಗ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಸೂಗಪ್ಪ ಅವರು ಇದ್ದಾರೆ. ಅವರು ಎಲ್ಲಿಂದ ಬಂದಿದ್ದಾರೆ ಅವರನ್ನು ಮಾತಾಡಿಸೋಣ. ಬನ್ನಿ ಸರ್. ನಮಸ್ಕಾರ.
1: ನಮಸ್ಕಾರ ಸರ್.
0: ಸರ್, ತಾವು ಎಲ್ಲಿಂದ ಬಂದಿದ್ದೀರಿ?
1: ಸರ್, ನಾವು ದೇವಸುಗುರು ಗ್ರಾಮದಿಂದ ಬಂದಿದ್ದೀವಿ ಸರ್. ರಾಯಚೂರು ಜಿಲ್ಲೆ, ರಾಯಚೂರು ತಾಲೂಕು, ದೇವಸುಗುರು ಗ್ರಾಮದಿಂದ ಬಂದಿದ್ದೀವಿ ಸರ್.
0: ಸರ್, ತಾವು ಏನು ಓದ್ಕೊಂಡಿದ್ದೀರಿ ಸರ್?
1: ಸರ್, ನಾನು ಡಿಗ್ರಿ BA ಮುಗಿದಿದೆ ಸರ್. ನಂದು ಮದುವೆ ಆದಮೇಲೆ ನನಗೆ ಕಾರಣಾಂತರಗಳಿಂದ ಮುಂದೆ ಓದೋಕ್ಕಾಗಲಿಲ್ಲ, ಓದಬೇಕಂತ ಇತ್ತು. ಆದರೆ ಸಂಸಾರ ಹೆಗಲೇರಿದಾಗ ಸ್ವಲ್ಪ ಕಷ್ಟಗಳು ಪ್ರಾರಂಭವಾದವು. ಆಗ ನಾನು ಸಣ್ಣದಾಗಿ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾಯಿದ್ರೆ, ಕೈಯಲ್ಲಿ ದುಡ್ಡಿಲ್ಲ, ಏನಿಲ್ಲ, ವಾಟರ್ ಪ್ಲಾಂಟ್ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಸರ್. ನೀರು ಮಾರಾಟ ಮಾಡ್ತೀನಿ, ಕುಡಿಯೋ ನೀರು. ಇದರಿಂದ ಸಣ್ಣ ಪ್ರಮಾಣದಲ್ಲಿ ನಾನು ಬೇರೆ ಕಡೆಯಿಂದ

0: ದುಡಿತಾರೆ ಅಂತವ್ರು ಖಂಡಿತವಾಗಿ ಮೇಲ್ ಬರ್ತಾರೆ ಸರ್ ಅನ್ನೋದು ನನ್ನ ಅನಿಸಿಕೆ ಸರ್.
1: ಡಿಗ್ರಿ ಓದಿದ್ದೀನಿ ಅಂತ ಹೇಳಿದ್ರಿ, ಮುಂದೆ ಏನಾದರೂ ಓದಿ ಸರ್ಕಾರಿ ನೌಕರಿ ತಗೋಬೇಕು ಅಂತ ಏನಾದರೂ ಆಸೆ ಇತ್ತಾ?
0: ಇತ್ತು ಸರ್, ಕಾರಣ ಸ್ವಲ್ಪ ಸಂಸಾರದ ಜವಾಬ್ದಾರಿಗಳು ಜಾಸ್ತಿ ಆದಾಗ, ಆರ್ಥಿಕ ಪರಿಸ್ಥಿತಿ ಸರಿಯಾಗಿರ್ಲಾರ್ದಾಗ ದುಡಿದು ಏನಾದರೂ ಮಾಡಬೇಕು, ದುಡಿಬೇಕು, ದುಡಿದು ಸಂಸಾರ ಚೆನ್ನಾಗಿ ಇದು ಮಾಡ್ಕೋಬೇಕು ಅನ್ನೋದೊಂದು ಕನಸಿತ್ತು. ಅದೇ ರೀತಿ ಮಾಡ್ಕೊಂಡೋದೆ. ಇವತ್ತು ಸ್ವಂತ ಪ್ಲಾಂಟ್ ಮಾಡ್ಕೊಂಡಿದ್ದೀನಿ, ಒಂದು 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ನನಗೆ ಹ್ಯಾಪಿ ಅನ್ನಿಸ್ತಾ ಇದೆ ಸರ್.
1: ಸರ್, ಈಗ ನೀವು ಡಿಗ್ರಿ ಓದಿದ್ದೀನಿ ಅಂತ ಹೇಳಿದ್ರಿ, ಡಿಗ್ರಿ ಓದಿದ ನಂತರ ಮುಂದೆ ಮತ್ತೆ ಕಂಟಿನ್ಯೂ ಮಾಡಬೇಕಾಗಿತ್ತು ನಿಮ್ಮ ಎಜುಕೇಷನ್, ಯಾಕೆ ಇಲ್ಲಿಗೆ ನಿಲ್ಲಿಸಿದ್ರಿ?
0: ನಾವು ಮಾಡಬೇಕಾಗಿತ್ತು ಸರ್, ನಾವು ಅನ್ಸಲ್ ಮತ್ತೆ ಮುಂದೆ ಆ ದಾರಿ ವೇ ದಾರಿ ಚೇಂಜ್ ಆಯ್ತು ನಮ್ಮದು. ನಮ್ಮ ಅನ್ಕೊಂಡ ದಾರಿಗಿಂತ ನಾವು ಬೇರೆ ಬಿಸ್ನೆಸ್ ಫೀಲ್ಡಿಗೆ ಬಂದ್ವಿ, ಅದಕ್ಕೆ ಸಮಯನೇ ಸಿಗಲಿಲ್ಲ ನಮಗೆ ಎಜುಕೇಷನ್ಗೆ. ಈಗ ಇದರಲ್ಲೇ ಬಿಸ್ನೆಸ್ಸಲ್ಲೇ ಸ್ವಲ್ಪ ಪರವಾಗಿಲ್ಲ ನಾವೀಗ.
1: ಸರ್, ಅಪ್ಪವರು ಏನು ಕೆಲಸ ಮಾಡ್ತಾರೆ?
0: ಸರ್, ನಮ್ಮ ಅಪ್ಪವರು ನಾವು ಚಿಕ್ಕವರಿದ್ದಾಗೆ ತೀರ್ಕೊಂಡ್ರು. ನಮ್ಮ ತಾಯಿಯವ್ರನ್ನು ಕೂಡ ನಾವು ಪಿ ಯು ಸಿ ಬಂದಾಗ ನಮ್ಮ ತಾಯಿ ತೀರ್ಕೊಂಡ್ರು. ನಮ್ಮ ಅಣ್ಣವ್ರು ನಮಗೆ ಎಜುಕೇಷನ್ ಕಂಟಿನ್ಯೂ ಮಾಡಿಸಿದ್ರು, ನೀವು ಎಷ್ಟು ಓದ್ತೀಯ ಅಷ್ಟು ಓದಿಸ್ತೀನಿ ಅಂತಂದರು. ಆದರೆ ಆಮೇಲೆ ಮದುವೆ ಆದಮೇಲೆ ನಮಗೆ ಕೆಲಸ ಕಡೆ ಗಮನ ಜಾಸ್ತಿ ಆಯಿತು, ನಾ ಎಜುಕೇಷನ್ ಕಡೆ ಹೋಗಲಿಲ್ಲ ನಾವು.
1: ಹಾಂ, ಅಣ್ಣವ್ರು ಏನು ಕೆಲಸ ಮಾಡ್ತಾರೆ?
0: ನಮ್ಮ ಅಣ್ಣವರು KSRTC ಡ್ರೈವರ್ ಇದ್ದಾರೆ ಸರ್. ಅವರು ನಮ್ಮನ್ನ ಎಜುಕೇಷನ್ಗೆ ಪ್ರೋತ್ಸಾಹ ಕೊಟ್ಟರು. ಆದಷ್ಟು ನಾವು ಡಿಗ್ರಿ ಮಾಡಿದ್ವಿ ಸರ್, ITI ಮಾಡಿದ್ವಿ, ಫಿಟರು ಎಲ್ಲ. ಅಣ್ಣ ತಮ್ಮರು ಬೇರೆ ಆದ್ವಿ, ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ, ಹಂಗಾಗಿ ನಾವು ದುಡಿಬೇಕು, ಏನಾದರೂ ಮಾಡಬೇಕು ಅಂತೇಳಿ ಮಾಡ್ತಾ ಬಂದೀವಿ ಸರ್. ಒಬ್ಬ ಮನುಷ್ಯ ಯಾವುದೇ ಒಂದು ಕೆಲಸದಲ್ಲಿ ನಿರಂತರವಾಗಿ ಕೆಲಸ ಮಾಡಿದರೆ ಆ ಕೆಲಸದಲ್ಲಿ ಸಕ್ಸಸ್ ಖಂಡಿತ ಕಾಣ್ತಾನೆ. ಅದು ಬಿಟ್ಟು ನಾನು ಇಲ್ಲಿ ಲಾಸ್ ಆಯಿತು, ಇನ್ನೊಂದು ಕಡೆ ಹೋಗ್ತೀನಿ, ಇನ್ನೊಂದು ಕಡೆ ಹೋಗ್ತೀನಿ, ಈ ಥರ ಮಾಡೋದ್ರಿಂದ ಏಳಿಗೆ ಆಗಲ್ಲ ಮನುಷ್ಯಂದು. ನಾವು ಆರ್ಥಿಕವಾಗಿ ಸದೃಢ ಆಗಬೇಕು ಅಂತಂದರೆ ನಿರಂತರ ಕೆಲಸ ಒಂದೇ ಇದರಲ್ಲಿ ಗುರುತಿಸ್ಕೊಳ್ಬೇಕು. ನಾವೇ ಒಂದು ಬ್ರ್ಯಾಂಡ್ ಆಗ್ತೀವಿ ಆವಾಗ, ಆಗ ಮಾತ್ರ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ. ಇವತ್ತಿನ ಕಾಲದಲ್ಲಿ ಯೂತು ಚಟಗಳಿಗೆ ಬಲ ಆಗಿದ್ದಾರೆ, ಚಟಗಳನ್ನು ಅದೇ ಅವರು ಅದು ಬಿಟ್ಟರೆ ಇಲ್ಲ ಜೀವನ ಅನ್ನೋ ಆಗಿದೆ. ಕೆಲವೊಂದು ಟ್ರೈನಿಂಗ್ ಸೆಂಟರ್ಗಳಿದ್ದಾವೆ, ಅಲ್ಲಿ ಅವರು ತರಬೇತಿಯನ್ನು ಪಡ್ಕೊಂಡು ತಮಗೆ ಬೇಕಾದಂಥ ಉದ್ಯೋಗಗಳನ್ನು, ಗುಡಿ ಕೈಗಾರಿಕೆಗಳನ್ನು ಮಾಡ್ಕೋಬೋದು. ಸಣ್ಣ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅವರು ಏಳಿಗೆ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
1: ಸರ್, ಕೆಲಸ ಮಾಡಬೇಕು ಅಂತಂದರೆ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು, ಅಂಥದ್ರಲ್ಲಿ ಸಾವಿರಾರು ಕೆಲಸಗಳಲ್ಲಿ ತಾವು ಇದೇ ಕೆಲಸವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ?
0: ಸರ್, ನಾನು ಇದು ಕೆಲಸ ನಾನು ಅಂದ್ಕೊಂಡು ಬರಲಿಲ್ಲ ಇದಕ್ಕೆ. ನನ್ನ ಗೆಳೆಯಂದು ಒಂದು ವಾಟರ್ ಪ್ಲಾಂಟ್ ಇತ್ತು, ನನ್ನ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ, ನಂದೊಂದು ಚಿಕ್ಕ ಆಟೋ ಇತ್ತು, ಒಂದು ಆಟೋದಲ್ಲಿ ನಾನು ಒಂದೊಂದು ಕ್ಯಾನನ್ನು ತಕ್ಕೊಂಡು ಹೋಗಿ ನಾನು ಮಾರ್ಕೆಟ್ ಮಾಡಿಕೊಂಡೆ. ನಾನು ಗೆಳೆಯರು ಕೂಡ ನನಗೆ ಭಾಳ ಸಹಕಾರ ನೀಡಿದರು, ಅವರಿಂದ ನನಗೆ ಮುಂದೆ ಒಂದು ಸ್ಫೂರ್ತಿ ಸಿಗಿತ್ತು, ನಾನು ಇದರಲ್ಲಿ ಮುಂದುವರಿಯೋಣ. ನನ್ನ ಗೆಳೆಯ ಇದರಲ್ಲಿ ತುಂಬ ಆರ್ಥಿಕವಾಗಿ ಸದೃಢನಾಗಿದ್ದ. ಆ ಟೈಮ್ಗೆ ನಾವು ಏನು ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ವಿ, ನಂತರ ಅವರು ಈ ಬಿಸ್ನೆಸ್ ಬಿಟ್ಟು ಬೇರೆ ಬಿಸ್ನೆಸ್ಗೆ ಹೋದರು. ಆನಂತರ ನಾವು ಅದನ್ನು ಅವ್ರ ಥರನೇ ಬೆಳಿಬೇಕು ಅಂತ ನಾವು ಒಂದು ಡಿಸೈಡ್ ಮಾಡಿ ನಾವೂ ಅದೇ ದಾರಿಯಲ್ಲಿ ಮುಂದುವರ್ಕೊಂಡು ಬಂದಿವಿ. ಆಗ ಅವರು ಹಾಕಿಕೊಟ್ಟ ಒಂದು ದಾರಿನೇ ನಮಗೆ ಒಂದು ಸ್ಫೂರ್ತಿ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನಾವೂ ಪರವಾಗಿಲ್ಲ, ನಮ್ಮ ಆರ್ಥಿಕ ಪರಿಸ್ಥಿತಿ ಒಳ್ಳೆ ಇಂಪ್ರೂವ್ ಆಗಿದೆ.
1: ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇಟ್ಟುಕೊಂಡು ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಬಹಳ ಖುಷಿ ವಿಚಾರ. ಆದರೆ ಈಗ ಯಾವುದಾದ್ರೂ ಒಂದು ಕೆಲಸ ಪ್ರಾರಂಭ ಮಾಡಬೇಕು ಅಂತಂದರೆ ಮೊದಲಿಗೆ ಬಂಡವಾಳ ಹಾಕಬೇಕಾಗುತ್ತೆ, ಅಂಥದ್ರಲ್ಲಿ ತಾವು ಎಷ್ಟು ಬಂಡವಾಳ ಹಾಕಿ ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ರಿ?
0: ನಾನು ಈ ಬಿಸ್ನೆಸ್ಗೆ ಬಂದಾಗ ಕೇವಲ ನಾನು ಒಂದು 2,000 ಹಂಗೆ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಕ್ಯಾನ್ಗಳನ್ನು ತಂದುಕೊಂಡು ನಾನೇ ಅವ್ರ ಹತ್ರ ಹೋಗಿ ತುಂಬಿಕೊಂಡು ನಾನು ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದೆ. ಈಗ ಬರ್ತಾ ಬರ್ತಾ ನಂದು ಮಾರ್ಕೆಟ್ ಜಾಸ್ತಿ ಆದಾಗ ಇನ್ವೆಸ್ಟ್ಮೆಂಟ್ ಮಾಡ್ಕೊತಾ ಹೋದೆ. ಮಾಡ್ತಾ ಬಂದಾಗ ಇವಾಗ ನಾನು ಸ್ವಂತ ಪ್ಲಾಂಟ್ ಮಾಡಬೇಕು ಅಂತ ಅನ್ನಿಸ್ತು. ನಾನೊಂದು 10-12 ಲಕ್ಷ ಹಾಕಿ ಇದನ್ನು ಇವಾಗ ಮತ್ತೆ ನನ್ನ ಸ್ವಂತ ಬಿಸ್ನೆಸ್ಸನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ.
1: 12 ಲಕ್ಷ ಖರ್ಚು ಮಾಡಿ ಈಗ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಳವಡಿಸಿದಿರಿ ಅಂತ ಹೇಳ್ತಾ ಇದ್ರಿ, ಅಷ್ಟು ಹಣ ಎಲ್ಲಿಂದ ತಂದ್ರಿ?
0: ಸರ್, ನಾವು ದುಡಿದೀವಿ ಸರ್, ಇದೇ ನೀರಿನಲ್ಲಿ ನೀರಿನ ಘಟಕ ಹಾಕಬೇಕು, ನಾವು ಒಂದು ಕನಸನ್ನು ಇಟ್ಕೊಂಡೆ. ನಾನು ಸ್ವಂತ ಬಿಸ್ನೆಸ್ ನಂದೇ ಪ್ಲಾಂಟ್ ಮಾಡ್ಕೋಬೇಕು ಅಂತ ನಾನು ಕನಸನ್ನು ಇಟ್ಕೊಂಡು ನಿರಂತರವಾಗಿ ದುಡಿತಾ ಬಂದೆ. ನಾನು ಸಮಯದ ತಕ್ಕಂತೆ ದುಡಿತಾ ಬಂದೆ. ನಾನು ಅದರಲ್ಲಿ ಸ್ವಲ್ಪ ಹಣನ ಕೂಡಿಸಿ ನಂತರ ಫ್ರೆಂಡ್ ಹತ್ರ ಸ್ವಲ್ಪ ಕೈ ಸಾಲ ಇಸ್ಕೊಂಡು ಇವಾಗ ಸ್ವಂತ ಪ್ಲಾಂಟ್ ಅನ್ನ ಹಾಕಿದ್ದೀನಿ.
1: ಸ್ನೇಹಿತರ ಹತ್ರ ಕೈ ಸಾಲ ತಗೊಂಡಿದ್ದೀನಿ ಅಂತ ಹೇಳಿದ್ರಿ, ಎಷ್ಟು ತಗೊಂಡಿದ್ರಿ?
0: ನಾನು ಒಂದು 5 ಲಕ್ಷ ತಗೊಂಡಿದ್ದೀನಿ, ಅವ್ರ ಹತ್ರ ತಗೊಂಡು ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ.
1: 5 ಲಕ್ಷ ರೂಪಾಯಿನ ಅವ್ರಿಗೆ ಹೇಗೆ, ಪ್ರತಿ ತಿಂಗಳಿಗೊಮ್ಮೆ ಇಷ್ಟ ಅಂತ ಏನಾದರೂ ಹಣ ಕೊಡ್ತೀರಾ, ಹೇಗೆ?
0: ನಾವು ಯಾವುದೇ ಸಾಲ ಅಂತೇಳಿ ತಗೊಂಡಿಲ್ಲ, ನಮಗೆ ಆರ್ಥಿಕ ಸಹಾಯ ಮಾಡಿದ್ದಾರೆ ನಮ್ಮ ಗೆಳೆಯರು, ಹಂಗಾಗಿ ಅದರಿಂದ ನಾವು ಇದು ಮಾಡ್ತಾ ಇದ್ದೀವಿ.
1: ಸರಿ, ಇವಾಗ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಳವಡಿಸಬೇಕು ಅಂತಂತಂದ್ರೆ ಅದರದೇ ಆದಂತಹ ನೀರನ್ನು ಫಿಲ್ಟರ್ ಮಾಡುವಂತ ಕೆಲವೊಂದು ಮಷಿನರಿಗಳೆಲ್ಲ ಇದೆ, ಈಗ ಅದು ಎಲ್ಲಿಂದ ತಂದ್ರಿ? ಒಂದು ಮಷಿನ್ ಎಷ್ಟು ಬೆಲೆ ಬಾಳುತ್ತೆ?
0: ಅದು ನಾವು ಪರ್ ಹವರ್ ಎಷ್ಟು ಲೀಟರ್ ಬೇಕು ಅನ್ನೋ ಒಂದು ಇದ್ರ ಮೇಲೆ ಅದು ರೇಟ್ ಫಿಕ್ಸ್ ಆಗುತ್ತೆ ಸರ್. ನೀವು ಒಂದು ತಾಸಿಗೆ 1,000 ಲೀಟರ್ ಅಂದರೆ ನೀವು 1-1.5 ಲಕ್ಷವರೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. 1,000 ಲೀಟ್ರ್ ಬೇಕಂದರೆ 1-3 ಲಕ್ಷ ತನಕ ಬರುತ್ತೆ, ಮತ್ತು ಶೆಡ್ ಹಾಕೋಬೇಕು ಅದಕ್ಕಂದರೆ ಅದಕ್ಕೆ ಖರ್ಚಾಗಿ ಆಗುತ್ತೆ. ಹಾಗೆ ಎಲ್ಲ ನೀವು ಎಸ್ಟಿಮೇಟ್ ಮಾಡಿದರೆ 10-12 ಲಕ್ಷ ಬಂದೇ ಬರುತ್ತೆ. ಇಲ್ಲ ನಿಮ್ಮದೆಲ್ಲ ಸ್ಥಳ ಇದೆ, ನಾವು ಶೆಡ್ಡು ಇದೆ ಅಂತಂದರೆ ನೀವು 1,000 ಲೀಟ್ರ್ ಪ್ಲಾಂಟ್ ಹಾಕ್ತೀನಿ ಅಂದರೆ 1-1.5 ಲಕ್ಷದಲ್ಲಿ ನಿಮಗೆ ಪ್ಲಾಂಟ್ ಕೊಡುತ್ತೆ ಸರ್. ನಾನು ಮೊಬೈಲಲ್ಲಿ ಕೆಲವೊಂದು ವೆಬ್ಸೈಟ್ಗಳನ್ನು ಸರ್ಚ್ ಮಾಡಿದೆ, ಅಲ್ಲಿ ಸಿಕ್ತು, ಅಲ್ಲಿಂದ ನಾನು ಬೈ ಮಾಡಿಕೊಂಡೆ ಸರ್. ಅವರು ನಾವು ಅವ್ರಿಗೆ DD ಮುಖಾಂತರ ಅಮೌಂಟ್ ಪೇ ಮಾಡಿದ್ವಿ, ಅವರು ನಮಗೆ ಮೆಷಿನರಿಗಳನ್ನು ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸಿದ್ರು ಸರ್.
1: ಅಂದರೆ ಅದು ಹೇಗೆ ಸರ್, ಅವರೇ ಬಂದು ಫಿಟ್ ಮಾಡ್ತಾರಾ ಅಥವಾ ನೀವೇ ಫಿಟ್ ಮಾಡ್ಕೋಬೇಕಾ?
0: ಸರ್, ಅವರು ವಿತ್ ಟ್ರಾನ್ಸ್ಪೋರ್ಟ್ ವಿತ್ ಟೆಕ್ನಿಷಿಯನ್ ಜೊತೆ ಕಳಿಸ್ಬಿಡ್ತಾರೆ, ಅವರು ನಾವು ಬೈ ಮಾಡಿದ 1-3 ದಿನದೊಳಗೆ ಬಂದು ಅವ್ರು ಫಿಟ್ ಮಾಡಿ ಎಲ್ಲ ಸೆಟ್ ಮಾಡಿ ಕೊಟ್ಟು ಹೋಗ್ತಾರೆ ಸರ್.
1: ಅಂದರೆ ಅದು ಫಿಟ್ ಮಾಡೋಕ್ಕೆಲ್ಲ ಅದಕ್ಕೆ ಎಷ್ಟು ಚಾರ್ಜ್ ಆಗ್ತಾರೆ?
0: ಇಲ್ಲ ಸರ್, ಇನ್ಕ್ಲೂಡ್ ಎಲ್ಲ ತೊಗೊಂಡಿರ್ತಾರೆ, ಅದರಲ್ಲೇ ತೊಗೊಂಡಿರ್ತಾರೆ.
1: ಸರ್, ಒಂದು ದಿನಕ್ಕೆ ನೀರು ಎಷ್ಟು ಖರ್ಚಾಗುತ್ತೆ ಮತ್ತು ಈ ಕ್ಯಾನ್ಗಳನ್ನು ಎಲ್ಲೆಲ್ಲಿ ಹಾಕಿ ಬರ್ತೀರಿ?
0: ಸರ್, ನಾವು ಒಂದು ಕ್ಯಾನ್ಗೆ ನಮಗೆ 30-40 ಪೈಸೆ ಬೀಳುತ್ತೆ ಸರ್ ಪ್ರೊಡಕ್ಷನ್ ಆಗಲಿಕ್ಕೆ. ನಾವು ಕ್ಯಾನ್ಗಳನ್ನು ತುಂಬಿಸಿ ನಾವು ಸುತ್ತಮುತ್ತಲಿನ ಹಳ್ಳಿಗಳು ಮತ್ತು ಫಂಕ್ಷನ್ಗಳಿಗೆಲ್ಲ ಹಾಕ್ತೀವಿ, ಅಲ್ಲಿಂದ ನಮಗೆ ಅರ್ನಿಂಗ್ ಆಗುತ್ತೆ. ಎಲ್ಲ ಥರದ ಫಂಕ್ಷನ್ಗಳಿಗೂ ಕೊಡ್ತೀವಿ, ಮತ್ತು ಕೆಲವೊಂದು ಕಂಪನಿಗಳಿದ್ದಾವೆ, ಆ ಕಂಪನಿಗಳೆಲ್ಲ ಸಪ್ಲೈ ಮಾಡ್ತೀವಿ. ಒಂದು ಕ್ಯಾನಿಗೆ ನಾವು 30 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್.
1: ಒಂದು ಕ್ಯಾನಲ್ಲಿ ಎಷ್ಟು, 12 ಲೀಟ್ರ್ ನೀರು ಹಿಡಿಯುತ್ತಾ ಸರ್?
0: ಇಲ್ಲ ಸರ್, ಒಂದು ಕ್ಯಾನಲ್ಲಿ 20 ಲೀಟ್ರ್ ನೀರು ಹಿಡಿಯುತ್ತೆ. ಇದಕ್ಕೆ ನಮ್ಮ ಖರ್ಚು ತಗೊಳ್ಳೋದು 30-40 ಪೈಸೆ.
1: ಸರ್, ಈಗ ಒಂದು ದಿನಕ್ಕೆ ತಾವು ಬೆಳಿಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಎಷ್ಟು ಲೀಟರ್ ನೀರು ಸೇಲ್ ಆಗುತ್ತೆ?
0: ಸರ್, ನಾವು 2,000 ಲೀಟರ್ ಪರ್ ಹವರ್ ಬರುವಂಥ ಒಂದು ಪ್ಲಾಂಟನ್ನು ಅಳವಡಿಸಿದ್ವಿ. ನಾವು ದಿನಕ್ಕೆ 2 ತಾಸನ್ನು ರನ್ ಮಾಡ್ತೀವಿ, 4,000 ಲೀಟರ್ನ ನಾವು ಸೇಲ್ ಮಾಡ್ತೀವಿ, ನಮ್ಗೆ ಅಷ್ಟಕ್ಕೆ ಸಾಕಾಗುತ್ತೆ. ನೀವು ಕನಿಷ್ಠ ನೀವು ತಾಸಿಗೆ 2,000 ಲೀಟರ್ ಅಂದರೆ ನೀವು ಎಷ್ಟು ಬೇಕಾದರೂ ಸೇಲ್ ಮಾಡ್ಬೋದು, ಆದರೆ ನಿಮ್ಮ ಪ್ರೊಡಕ್ಷನ್ ಎಷ್ಟು ನಿಮಗೆ ಸೇಲ್ ಇದೆ ಅಷ್ಟಕ್ಕೆ ನಾವು ಇದು ಮಾಡ್ಕೊತೀವಿ ಸರ್, ಪ್ರೊಡಕ್ಷನ್ ಮಾಡ್ಕೊತೀವಿ. ನಾವು 4,000 ಲೀಟರ್ವರೆಗೆ ಸೇಲ್ ಇದೆ ಸರ್ ನಮಗೆ.
1: ಸರ್, ಇವಾಗ ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ನೀರು ಕೊಡ್ತೀನಿ ಅಂತ ಹೇಳಿದ್ರಿ, ನೀವೇ ಹೋಗಿ ಕೊಡ್ತೀರಾ ಅಥವಾ ಅವರು ಬಂದು ತೊಗೊಂಡು ಹೋಗ್ತಾರಾ?
0: ಸರ್, ನಮ್ಮದೇ ವೆಹಿಕಲ್ ಇದೆ, ಆ ವೆಹಿಕಲ್ ಇಟ್ಕೊಂಡು ನಾವು ಮನೆ ಮನೆ ಕೊಡ್ತೀವಿ, ಮತ್ತು ಅಚಾನಕ್ ಯಾವುದೇ ಕಾರ್ಯಕ್ರಮಗಳು ಬಂದಾಗ ಅವರು ಸ್ಥಳ ಎಲ್ಲಿ ಹೇಳ್ತಾರೆ ನಾವು ಅಲ್ಲಿ ಹೋಗಿ ನಾವು ಸಪ್ಲೈ ಮಾಡಿ ಬರ್ತೀವಿ ಸರ್, ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕ್ಯಾನ್ಗಳನ್ನು ಇಳಿಸ್ತೀವಿ.
1: ಸರ್, ಒಂದು ಕ್ಯಾನಿಗೆ 30 ರೂಪಾಯಿ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರಿ, ಈಗ ಆಟೋದಲ್ಲೆಲ್ಲ ಇಟ್ಕೊಂಡು ನೀವೇ ಹೋಗಿ ಅವರಿಗೆ ಕೊಟ್ಟು ಬರೋದ್ರಿಂದ ಈಗ ನಿಮ್ಮದೇ ಆದಂಥ ಡೀಸೆಲ್ ಖರ್ಚೆಲ್ಲ ಇರುತ್ತೆ, ಅದಕ್ಕೆಲ್ಲ ಖರ್ಚು ಹೋಗಿ ಏನಾದರೂ ಉಳಿತಾಯ ಮಾಡೋಕ್ಕಾಗುತ್ತಾ?
0: ಖಂಡಿತ ಆಗುತ್ತೆ ಸರ್, ಯಾಕಂದರೆ ನಮಗೆ 30-40 ಪೈಸೆ ಪ್ರೊಡಕ್ಷನ್ ಒಂದು ಕ್ಯಾನ್ಗೆ ಬಿದ್ದಾಗ ನಾವು ಲೇಬರ್ ಚಾರ್ಜ್ ನಾವು ಖರ್ಚು ವೆಚ್ಚ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚನ್ನ ಎಲ್ಲ ಹಾಕಿ ನಮಗೆ ಕನಿಷ್ಠ ಒಂದು ಕ್ಯಾನ್ನಿಂದ ನಮಗೆ 15-20 ರೂಪಾಯಿ ಉಳಿಯುತ್ತೆ ಸರ್.
1: ಸರ್, ತಮ್ಮ ಹತ್ರ ಎಷ್ಟು ಜನ ಲೇಬರ್ ಇದ್ದಾರೆ ಸರ್?
0: ನನ್ನ ಹತ್ರ ಸರ್ 4 ಜನ ಲೇಬರ್ ಇದ್ದಾರೆ ಸರ್, ಅವರು ಬೆಳಗ್ಗೆ 9 ಗಂಟೆಗೆ ಬಂದು ಸಾಯಂಕಾಲ ಹೊಂಟೋಗ್ತಾರೆ ಸರ್. ಅವರಿಗೆ ಒಬ್ಬರಿಗೆ 500 ರೂಪಾಯಿ ಇದೆ ಸರ್, ಆ ಲೆಕ್ಕದಲ್ಲಿ ನಮಗೆ ಅವ್ರಿಗೆ 2,000 ರೂಪಾಯಿ ಖರ್ಚಾಗುತ್ತೆ.
1: ಹೇಗೆ ಸರ್, ಅವ್ರಿಗೆ ವಾರಕ್ಕೊಂದ್ಸತಿ ಸಂಬಳ ಕೊಡ್ತೀರಾ ಅಥವಾ ತಿಂಗಳಿಗೊಂದ್ಸತಿ ಕೊಡ್ತೀರಾ?
0: ಸರ್, ಅವರು ಯಾವಾಗಿಂದ ಅವಾಗ ತಗೊಂಡು ಹೋಗ್ತಾರೆ ಸರ್, ಹೇಗೆ ಕೇಳ್ತಾರೆ ಹಾಗೆ ಕೊಡ್ತೀವಿ ಸರ್ ನಾವು.
1: ಅಂದರೆ ಪ್ರತಿದಿನ ಇವತ್ತು ಕೆಲಸ ಮಾಡಿದರೆ ಇವತ್ತು ಸಂಜೆ ಅಷ್ಟರಲ್ಲಿ ಕೊಟ್ಬಿಡ್ತೀರಿ?
0: ಹೌದು ಸರ್.
1: ಒಂದು ದಿನಕ್ಕೆ 4,000 ಲೀಟರ್ವರೆಗೂ ನೀರು ಖರ್ಚಾಗುತ್ತೆ ಅಂತ ಹೇಳಿದ್ರಿ, ಅಷ್ಟು ನೀರು ಎಲ್ಲಿಂದ ತರ್ತೀರಿ?
0: ಸರ್, ನಾವು ಬೋರ್ ಹಾಕಿದ್ದೀವಿ ಸರ್, ಬೋರಲ್ಲಿ ಚೆನ್ನಾಗಿ ನೀರು ಬಿದ್ದಿದೆ, ಆ ನೀರನ್ನು ನಾವು ರಾ ವಾಟರ್ ಟ್ಯಾಂಕಿಗೆ ಲಿಫ್ಟ್ ಮಾಡ್ತೀವಿ, ಅಲ್ಲಿಂದ ನಾವು ಫಿಲ್ಟರ್ ಇದಕ್ಕೆ ಹೈ ಪ್ರೆಷರ್ ಪಂಪಿಂದ ಫಿಲ್ಟರ್ ಮಿಷನ್ಗೆ ಇದು ಮಾಡಿ ನಾವು ಫಿಲ್ಟರ್ ಮಾಡ್ಕೊತೀವಿ ಸರ್ ನೀರು.
1: ಸರ್, ಈಗ ನೀರ್ ಫಿಲ್ಟರ್ ಮಾಡಬೇಕು ಅಂತಂದ್ರೆ ಕೆಲವೊಂದು ಪೌಡರ್ ಗಳನ್ನ ಅಳವಡಿಸ್ತಾರ ಅಂತೆಲ್ಲ ಸುದ್ದಿ ಇದೆ. ತಾವು ಆ ತರ ಯಾವ್ದಾದ್ರೂ ಸಂಬಂಧಪಟ್ಟಿರುವಂತ ಪೌಡರ್ ಅಂತ ಯಾವ್ದಾದ್ರು ಬಳಸ್ತೀರಾ? ಹೇಗೆ?
0: ಇದರಲ್ಲಿ ಎರಡು ಸಿಲಿಂಡರ್ ಬರುತ್ತೆ, ಒಂದು ವೆಸಲ್ಸ್ ಅಂತಾರೆ ಅದಕ್ಕೆ, ಎರಡು ವೆಸಲ್ಸ್ ಬರ್ತವೆ. ಅದರಲ್ಲಿ ಒಂದು ಕಾರ್ಬನ್ ಫಿಲ್ಟರ್ ಇರುತ್ತೆ, ಒಂದು ಸ್ಯಾಂಡ್ ಫಿಲ್ಟರ್ ಇರುತ್ತೆ. ನಂತರ ಜಂಬೋ ಫಿಲ್ಟರ್ಗೆ ಬರುತ್ತೆ, ಅಲ್ಲಿಂದ ಮೆಮ್ರೇನ್ಗೆ ಹೋಗುತ್ತೆ. ಮೆಮ್ರೇನಲ್ಲಿ ಎಲ್ಲ ಸೂಕ್ಷ್ಮ ಯಾವುದೇ ಕಣಗಳಿದ್ದರೂ ಅಲ್ಲಿ ಡಿವೈಡ್ ಆಗುತ್ತೆ, ಆಗ ಕುಡಿಯೋ ನೀರು ಬರುತ್ತೆ. ಅದು ಕನಿಷ್ಠ ಪಕ್ಷ ನಮಗೆ ಕುಡಿಯೋಕ್ಕೆ ಶುದ್ಧವಾದ ನೀರು ಅಂತಂದರೆ 50 to 150 TDS ಇರಬೇಕು ಸರ್. ಇದು ಒಳ್ಳೆ ಶುದ್ಧ ಕುಡಿಯುವ ನೀರು ಇದು, ಅದಕ್ಕಿಂತ ಕಡಿಮೆನೂ ಇರಬಾರ್ದು, ಅದಕ್ಕಿಂತ ಜಾಸ್ತಿನೇ ಇರಬಾರ್ದು ಸರ್. 100 to 150 ರೊಳಗೆ ಕುಡಿಯೋ ನೀರು, ಶುದ್ಧ ಕುಡಿಯೋ ನೀರು TDS ಇರಬೇಕು ಸರ್.
1: ಅಂದ್ರೆ ಒಟ್ಟಾರೆ ತಾವು ಎಲ್ಲರಿಗೂ ಶುದ್ಧ ಕುಡಿಯುವ ನೀರನ್ನೇ ಸರಬರಾಜು ಮಾಡ್ತಾ ಇದ್ರಿ, ಬಟ್ ಅದರಲ್ಲಿ ಯಾವುದೇ ರೀತಿ ಮಿಶ್ರಣ ಇಲ್ಲ ಅಂತ ಹೇಳ್ತಾ ಇದ್ರಿ?
0: ಹೌದು ಸರ್, ಯಾವುದೇ ಥರದ ಮಿಶ್ರಣ ಇರಲ್ಲ ಇದರಲ್ಲಿ, ಎಲ್ಲ ಶುದ್ಧವಾಗಿರುತ್ತೆ ನೀರು, ಎಲ್ಲ ಫಿಲ್ಟರ್ ಆಗಿ ಮಿಷಿನರಿಂದ ಹೊರಬರುತ್ತೆ. ಅಂದಾಗ ಮಾತ್ರ ಇದು ಶುದ್ಧ ಕುಡಿಯೋಕ್ಕೆ ಯೋಗ್ಯವಾದ ನೀರಾಗಿರುತ್ತೆ.
1: ಸರ್, ಈಗ ಫಿಲ್ಟರ್ ನೀರು ಕುಡಿಯೋದ್ರಿಂದ ಕೆಲವೊಂದು ಜನರಿಗೆ, ಹಿರಿಯರಿಗೆ ಮೊಣಕಾಲು ನೋವು, ತಲೆನೋವು ಈ ಥರ ಎಲ್ಲ ಕೆಲವೊಂದು ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಥರ ನೀರು ಕುಡಿಯೋದ್ರಿಂದ ತಮ್ಮ ಹತ್ರ ಬಂದು ಯಾರಾದರೂ ಈ ನೀರು ಕುಡಿದ್ರೆ ಈ ಥರ ಸಮಸ್ಯೆ ಆಗ್ತಾ ಇದೆ ನಮಗೆ ಅಂತ ಹೇಳಿ

0: ಅದಕ್ಕಿನ್ನ ಕಡಿಮೆ ಇಟ್ಟರೂ ಮೊಣಕಾಲು ನೋವು ಬರುತ್ತೆ, ಅದಕ್ಕಿಂತ ಜಾಸ್ತಿ ಇಟ್ಟರೂ ಅದು ಕುಡಿಯೋಕ್ಕೆ ಯೋಗ್ಯವಲ್ಲ. ನಾವು ಹೇಳಿದ್ವಲ್ಲ, ಒಂದು ಟಿ ಡಿ ಎಸ್ ಒಂದು ಪ್ರಮಾಣ 150 to 150 ಒಳಗೆ ಇರಬೇಕು. ಆಮೇಲೆ ಪಿ ಎಚ್ 6-7 ಪಿ ಎಚ್ ಇರಬೇಕು. ಅಂದಾಗ ಮಾತ್ರ ಇದು ಶುದ್ಧ ಕುಡಿಯೋಕ್ಕೆ ಯೋಗ್ಯವಾದಂಥ ನೀರಂತ ನಾನು ಸೈನ್ ಇದು ಲ್ಯಾಬ್ ಹೇಳುತ್ತೆ.
1: ಸರಿ, ಈಗ ಉದ್ಯೋಗವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ತಾವು ಇದ್ರ ಬಗ್ಗೆ ಏನಾದರೂ ತಿಳ್ಕೊಂಡಿದ್ದೀರಾ?
0: ನಾನು ಸುಮಾರು ವರ್ಷಗಳಿಂದ ಇದೇ ಫೀಲ್ಡಲ್ಲಿ ಇರೋದ್ರಿಂದ ನನಗೆ ಜನರಿಗೆ ನೀರು ಯಾವ ರೀತಿ ಕೊಡಬೇಕು ಅನ್ನೋದನ್ನು ಒಂದು ನನಗೆ ಮಾಹಿತಿ ಇರೋದರಿಂದ ನನ್ನ ಬಿಸ್ನೆಸ್ ಈ ಮಟ್ಟಕ್ಕೆ ಒಳ್ಳೆ ಶುದ್ಧ ನೀರು ಕೊಡುವುದರಿಂದನೇ ನನಗೆ ಈ ಮಟ್ಟಕ್ಕೆ ಈ ಬಿಸ್ನೆಸ್ ಬೆಳೆಯೋಕ್ಕೆ ಸಾಧ್ಯ ಆಗಿದೆ.
1: ಸರ್, ತಾವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ?
0: ಸರ್, ನಾನು ಒಂದು 15 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೇನೆ ಸರ್.
1: ಇದಕ್ಕಿಂತ ಮುಂಚೆ ತಾವು ಏನು ಕೆಲಸ ಮಾಡ್ತಾ ಇದ್ದೀರಿ?
0: ಇದಕ್ಕಿಂತ ಮುಂಚೆ ನಾನು ಎಜುಕೇಷನಲ್ಲಿ ಇದ್ದೆ ಸರ್, ಅವಾಗ ಹಂಗಾಗಿ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸರಿ ಇರಲಿಲ್ಲ. ಹಂಗಾಗಿ ನಾನು ಕೆಲಸನ ನನ್ನ ಗೆಳೆಯರ ಹತ್ರ ಬಂದು ಸೇರಿಕೊಂಡೆ. ಇದು ಕೆಲಸ ಹಿಂಗೆ ನನಗೆ ಕಂಟಿನ್ಯೂ ಆಯ್ತಿದ್ದು.
1: ಸರ್, ಇವಾಗ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಳವಡಿಸಬೇಕು ಅಂತಂದರೆ ಅದಕ್ಕೆಲ್ಲ ಮಷಿನ್ಸ್ ಎಲ್ಲ ಕೂಡಿಸೋಕ್ಕೆಲ್ಲ ಶೆಡ್ ಎಲ್ಲ ಬೇಕಾಗುತ್ತೆ, ಅಥವಾ ಒಂದು ರೂಮ್ ಆದರೂ ಬೇಕಾಗುತ್ತೆ. ಅಂಥದ್ರಲ್ಲಿ ತಾವಿಗೆ ಇದನ್ನೆಲ್ಲ ಹೇಗೆ ಬಾಡಿಗೆ ತೊಗೊಂಡಿದ್ದೀರಾ ಹೇಗೆ?
0: ಮೊದಲೆಲ್ಲ ನಾನು ಡೈರೆಕ್ಟರ್ ಕಂಪನಿ ದೊಡ್ಡ ಕಂಪನಿಯಿಂದ ನಾನು ತುಂಬ್ಕೊಂಡು ಬಂದು ಮಾರ್ತಾ ಇದ್ದೆ ಸರ್. ಆಮೇಲೆ ಅಲ್ಲಿ ನನಗೆ ಲಾಭ ಕಡಿಮೆ ಇತ್ತು, ಆಮೇಲೆ ಅಷ್ಟೊಂದು ನನಗೆ ಸರಿ ಅನಿಸಲಿಲ್ಲ. ಆಮೇಲೆ ನಾನೇ ಒಂದು ಸಣ್ಣ ಜಾಗ ಖರೀದಿ ಮಾಡಿಕೊಂಡು ಅದರಲ್ಲೇ ಸಣ್ಣದೊಂದು ಪ್ಲಾಂಟನ್ನು ಮಾಡಿಕೊಂಡು ಇದ್ದೀನಿ ಸರ್.
1: ಸರ್, ಈಗ ಒಂದು ತಿಂಗಳಲ್ಲಿ ತಾವು ಈ ನೀರಿನಿಂದ ಎಷ್ಟು ದುಡಿತೀರಿ ಸರ್?
0: ಸರ್, ನಾನು ತಿಂಗಳ ಎಲ್ಲ ಖರ್ಚು ತೆಗೆದು ನನಗೆ ಒಂದು 15-20 ಸಾವಿರ ರೂಪಾಯಿ ಉಳಿದೇ ಉಳಿಯುತ್ತೆ ಸರ್. ಒಂದು ಹೊರಗಡೆ ದುಡಿಯೋದಕ್ಕಿಂತ ನಾನು ಓನಾಗಿ ದುಡಿತಾ ಇದ್ದೀನಿ. ಎಲ್ಲರಕ್ಕ ಪೇಮೆಂಟ್ ಕೊಟ್ಟು ಎಲ್ಲ ಇದು ಮಾಡಿ ನನಗೆ ಒಂದು 10-15 ಸಾವಿರ ಉಳಿಯುತ್ತೆ ಸರ್.
1: ಆಟೋಗೆ ಡೀಸೆಲ್ ಖರ್ಚು ಮತ್ತು ನಿಮ್ಮ ಲೇಬರ್ಗೆಲ್ಲ ಸಂಬಳ ಕೊಟ್ಟು ತಮಗೆ 15,000ದಲ್ಲಿ ಏನಾದರೂ ಕೂಡಿ ಹಿಡೋಕ್ಕೆ ಆಗುತ್ತಾ ಹೇಗೆ?
0: ಆಗುತ್ತೆ ಸರ್, ಪರವಾಗಿಲ್ಲ, ನನಗೆ 10-15 ಸಾವಿರದಲ್ಲಿ ಹಣನ ಜಮಾ ಮಾಡೋಕ್ಕೆ ಆಗುತ್ತೆ.
1: ಸರ್, ಈ ಬಿಸ್ನೆಸ್ಸನ್ನು ಹೀಗೆ ಮುಂದುವರಿಸ್ಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಮುಂದಿನ ದಿನಗಳಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಥವಾ ಇದನ್ನೇ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋದು ಏನಾದರೂ ಆಸೆ ಇದೆಯಾ?
0: ಇದು ನೋಡ್ಬೇಕು ಸರ್, ಯಾಕಂದರೆ ಸದ್ಯಕ್ಕಂತೂ ನನ್ನ ಜೀವನ ನಡೀತಿದೆ. ನನ್ನ ನಂಬಿಕೊಂಡು ಒಂದು 4 ಜನ ಕೆಲಸಕ್ಕೆ ಬಂದಿದ್ದಾರೆ, ಅವ್ರದ್ದು ಜೀವನ ನಡೀತಾ ಇದೆ. ಮುಂದೆ ಆ ಥರ ಏನಾದರೂ ಇತ್ತಂದರೆ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಮಾಡೋದು ನೋಡಬೇಕು.
1: ಸರ್, ಈಗ ನಿಮ್ಮ ಥರ ಯಾರಾದರೂ ಹೊಸ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಳವಡಿಸಿ ಬಿಸ್ನೆಸ್ ಮಾಡಬೇಕು ಅಂತ ಮೈಂಡ್ ಸೆಟ್ ಇರುವಂಥ ಯುವಕರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ಖಂಡಿತ, ಅವರು ಯಾವಾಗಾದರೂ ಬಂದು ನನ್ನ ಹತ್ರ ಮಾಹಿತಿ ತೊಗೋಬೋದು, ಇಲ್ಲ ಕೆಲವೊಂದು ವೆಬ್ಸೈಟ್ಗಳಿದ್ದಾವೆ ಅಲ್ಲಿ ಸರ್ಚ್ ಮಾಡ್ಬೋದು ವಾಟರ್ ಪ್ಲಾಂಟ್ ಬಗ್ಗೆ. ಅವ್ರಿಗೆ ಹಲವಾರು ಮಾರ್ಗದರ್ಶನಗಳು ಸಿಗ್ತವೆ. ನಾವು ಬೆಳಿಬೇಕು, ನಾವು ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ತುಂಬ ಜನ ಯುವಕರು ಅಂದ್ಕೊಳ್ತಾ ಇರ್ತಾರೆ. ಆದರೆ ಅವ್ರಿಗೆ ಒಂದು ವೇ ಸಿಕ್ಕಿರಲ್ಲ, ಒಂದು ದಾರಿ ಸಿಕ್ಕಿರಲ್ಲ. ಅಂಥವರು ಒಂದು ಒಳ್ಳೆ ಮನಸ್ಸನ್ನು ಇಟ್ಟುಕೊಂಡು ದುಡಿಬೇಕು ನಾನು ಅಂತ ಹೇಳಿ ಯಾರು ಮುಂದೆ ಬರ್ತಾರೆ ಅಂಥವ್ರಿಗೆ ನಾವು ಮಾರ್ಗದರ್ಶನ ಕೊಡ್ತೀವಿ. ಯಾವ ಥರ ಇದು ಮಾಡ್ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡಕ್ಕೆ ರೆಡಿ ಇದ್ದೀನಿ.
1: ಸರ್, ಯಾರಾದರೂ ನಿಮಗೆ ಪರಿಚಯದವರು ಬಂದು ಇವತ್ತಿಲ್ಲ ನಾನು ನಾಳೆ ಕೊಡ್ತೀನಿ, ನನಗೊಂದು 10 ಲೀಟರ್ ನೀರು ಕೊಡಿ ಅಂತಂದರೆ ತಾವು ಕೊಡ್ತೀರಾ ಹೇಗೆ?
0: ಖಂಡಿತ ಕೊಡ್ತೀನಿ ಸರ್. ಇದು ನೀರು ಕುಡಿಯೋ ನೀರಿನ ದಾನ ಮಹಾದಾನ. ಊಟ ಇಲ್ಲದೂ ಬದುಕ್ಬೋದು ಮನುಷ್ಯ, ಆದರೆ ನೀರು ಖಂಡಿತವಾಗಿ ಮನುಷ್ಯನಿಗೆ ಬೇಕು. ನಾನು ಯಾವತ್ತೂ ಇಲ್ಲ, ದುಡ್ಡು ಇಲ್ಲ ಅಂದ್ರೂ ಸುಮಾರು ಜನಕ್ಕೆ ನಾನು ಕೊಟ್ಟಿದ್ದೀನಿ, ಕೊಡ್ತಾ ಬಂದಿದ್ದೀನಿ.
1: ಅಂದರೆ ನೀರು ತೊಗೊಂಡೋಗಿ ದುಡ್ಡು ಕೊಡಲಾರ್ದಂಗೆ ಇದ್ದು ನೀವು ಮತ್ತೆ ಅವ್ರ ಹತ್ರ ಹೋಗಿ ದುಡ್ಡು ಕೇಳಿದಾಗ ಜಗಳಾಡಿರೋರು ಯಾರಾದರೂ ಇದ್ದಾರಾ?
0: ಇಲ್ಲ ಸರ್, ಆ ಥರ ಬರ್ತಾರೆ. ಆದರೆ ನಾವು ಇನ್ನು ಹಿಂದಿಲ್ಲ, ನಾಳೆ ಮತ್ತೆ

0: ಮರದೇ ಒಂದು ದೊಡ್ಡ ಇದು ಹೋಗ್ತದೆ. ಯಾಕಂದರೆ ಪ್ರಕೃತಿ ಮಾತೆ ಒಂದು ಕೊಟ್ಟಂಥ ನೀರನ್ನು ನಾವು ಮಾರ್ತಾ ಇದ್ದೀವಿ, ಅದು ನಮ್ಮ ಆರ್ಥಿಕ ಪರಿಸ್ಥಿತಿಗೋಸ್ಕರ ನಾವು ಇದನ್ನು ಹಾಕ್ಕೊಂಡಿವಿ. ಆದರೆ ಇದನ್ನು ಯಾವತ್ತೂ ನಾನು ಯಾರಾದರೂ ಫ್ರೀಯಾಗಿ ಕೇಳಿದ್ರು ನಾವು ಕೊಡ್ತೀವಿ.
1: ಸರಿ, ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಯಾವ ಯಾವ ಸಮಯದಲ್ಲಿ ತೆಗೆದಿರುತ್ತಾ?
0: ಸರು, ನಾವು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಶಾಪನ್ನು ತೆರೆದಿರ್ತೀವಿ. ಆದರೆ ಕೆಲವೊಬ್ರು ಫೋನ್ ಮಾಡಿ ಅವರು ಹೋಮ್ ಡೆಲಿವರಿ ಕೇಳ್ತಾರಲ್ಲ, ಅವ್ರಿಗೆ ಎನಿ ಟೈಮ್ ಯಾವಾಗ ಕೇಳಿದ್ರು ನಾವು ಅವ್ರಿಗೆ ನೀರು ಕೊಡ್ತೀವಿ ಸರ್.
1: ಸರ್, ಈಗ ನಿಮ್ಮ ಜೊತೆಯಲ್ಲಿ ಓದಿ ನಿಮ್ಮ ಜೊತೆಯಲ್ಲಿ ಆಟ ಆಡಿರುವಂಥ ನಿಮ್ಮ ಸ್ನೇಹಿತರು ಯಾರಾದರೂ ಸರ್ಕಾರಿ ನೌಕರಿ ತೊಗೊಂಡವ್ರು ಇದ್ದಾರಾ?
0: ಇದ್ದಾರೆ ಸರ್, ನಮ್ಮ ಬಾಲ್ಯದ ಗೆಳೆಯರು. ಕೆಲವೊಬ್ರು ಪೊಲೀಸ್ ಇಲಾಖೆಯಲ್ಲಿ ಹೋಗಿದ್ದಾರೆ, ಕೆಲವೊಬ್ಬರು ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ಹೋಗಿದ್ದಾರೆ, ಕೆಲವೊಬ್ಬರು MBA ಮಾಡಿ ಅವ್ರನ್ನು ಮ್ಯಾನೇಜ್ಮೆಂಟ್ ಇದು ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಅವರು ತಕ್ಕಂತೆ ಅವರಿಗೆ ಒಂದು ಇದು ಬಂದಿದೆ, ನೌಕರಿಗಳು ಬಂದಿದೆ ಅವ್ರ ಶ್ರಮಕ್ಕೆ ತಕ್ಕಂತೆ. ಇಷ್ಟು ಹೇಳ್ಬೋದು. ಸಿಗ್ತಾರೆ ಸರ್, ಇಲ್ಲೇ ಲೋಕಲ್ ಇದ್ದಾಗ ಕೆಲವೊಬ್ರು ಸಿಗ್ತಾರೆ, ಕೆಲವೊಬ್ರು ನೌಕರಿಗೋಸ್ಕರ ಭಾಳ ದೂರ ದೂರ ಬೆಂಗಳೂರು ಆ ಕಡೆ ಎಲ್ಲ ಹೋಗಿ ಅಲ್ಲೆಲ್ಲ ಸೆಟ್ಲ್ ಆಗಿದ್ದಾರೆ, ಕೆಲವೊಬ್ರು ವಿದೇಶಗಳಲ್ಲಿ ಹೋಗಿದ್ದಾರೆ. ಅವಾಗ ಬಂದಾಗೆಲ್ಲ ನಮ್ಮನ್ನು ಮಾತಾಡಿಸ್ತಾರೆ, ನಾವು ಅವ್ರನ್ನ ಮಾತಾಡಿಸ್ತೇವೆ ಸರ್.
1: ಸರ್, ಅಂಥವ್ರನ್ನೆಲ್ಲ ನೋಡಿದಾಗ ತಮಗೆ ಏನು ಅನಿಸುತ್ತೆ ಸರ್?
0: ಪರವಾಗಿಲ್ಲ ಸರ್, ಅವ್ರ ಶ್ರಮ, ಅವರ ಒಂದು ವಿದ್ಯೆಗೆ ತಕ್ಕಂತೆ ಅವ್ರಿಗೆ ನೌಕರಿಗಳು ಸಿಕ್ಕಿದ್ದಾವೆ, ಅವರ ಒಂದು ಒಂದು ನಾಲೆಜ್ ಮೇಲೆ ಅವ್ರಿಗೆ ನೌಕರಿಗಳು ಸಿಕ್ಕಿದ್ದಾವೆ. ಯಾರು ನಿರಂತರವಾಗಿ ಓದ್ತಾರೆ, ಒಂದು ಗುರಿಯನ್ನು ಇಟ್ಕೊತಾರೆ, ಅವರು ಸಕ್ಸಸ್ ಕಾಣ್ತಾರೆ. ಯಾರು ಏನೂ ಇಲ್ಲ, ನನಗೆ ಜೀವನ ಇಷ್ಟೇ ಅಂತ ಅನ್ನೋರು ಏನೂ ಇಲ್ಲ. ಪ್ರತಿಯೊಬ್ಬರಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ಹೊರತೆಗಿಬೇಕಂದ್ರೆ ಅದನ್ನು ಕಷ್ಟಪಟ್ಟು ಓದಬೇಕು, ನಾವು ಗುರಿಯನ್ನು ಮುಟ್ಟಬೇಕು. ಆಗ ಮಾತ್ರ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ, ನಮ್ಮ ಒಂದು ಜೀವನ ಶೈಲಿನೂ ಬದಲಾಗುತ್ತೆ ಸರ್.
1: ಸರ್, ಕೊನೆಯದಾಗಿ ಇನ್ನೊಂದು ಮಾತು ಸರ್, ಈಗ ಎಷ್ಟೋ ಜನ ಯುವಕರು ರಾತ್ರಿ ಎಲ್ಲ ಓದಿ ಸರ್ಕಾರಿ ನೌಕರಿ ತಗೋಬೇಕು ಅನ್ನುವಂಥ ಯುವಕರು ಇದ್ದಾರೆ. ಇನ್ನೂ ಕೆಲವೊಂದು ಜನ ಯುವಕರು ಈ ಮೊಬೈಲ್ಗಳನ್ನೆಲ್ಲ ನೋಡ್ತಾ ಕೆಲವೊಂದು ಜನ ಬಹಳಷ್ಟು ಜನ ಯುವಕರು ಸಮಯ ಹಾಳು ಮಾಡ್ತಿರ್ತಾರೆ. ಅಂಥ ಯುವಕರಿಗೋಸ್ಕರ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್?
0: ಸರ್, ಓದಿ ಹಗಲು ರಾತ್ರಿ ಏನು ಇದು ಮಾಡ್ತಾರಲ್ಲ, ಅವ್ರಿಗೆ ಖಂಡಿತವಾಗಿ ಅವ್ರು ಸಕ್ಸಸ್ ಕಾಣ್ತಾರೆ, ಅವ್ರು ಏನು ಗುರಿ ಇಟ್ಕೊಂಡಿರ್ತಾರೆ ಅದಕ್ಕೆ ರಿಚ್ ಆಗ್ತಾರೆ. ಯಾರು ಟೈಮ್ ಪಾಸ್ ಮಾಡ್ತಾರೆ ಮೊಬೈಲ್ ನೋಡಿಕೊಂಡು, ಮತ್ತು ಗುಟ್ಕಾ ಸಿಗರೇಟು ಈ ಥರ ಎಲ್ಲ ದುಶ್ಚಟಗಳಿಗೆ ಬಲಿಯಾಗಿರ್ತಾರೆ, ಅವರು ಮನೆ ಪರಿವರ್ತನೆ ಮಾಡ್ಕೋಬೇಕು. ನಾವು ಇತರರಂತೆ ಬದುಕಬೇಕು, ನಾವು ಮುಂದೆ ಬರಬೇಕು ಅಂತೇಳಿ ಅಂದ್ಕೊಂಡಾಗ ಮಾತ್ರ ಅವರು ಒಂದು ಜೀವನ ಬದಲಾವಣೆ ಮಾಡ್ಕೊಳ್ಳೋಕ್ಕಾಗತ್ತೆ ಸರ್.
1: ಓಕೆ ಸರ್, ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಆಕಾಶ

0: ಇದುವರೆಗೂ ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ.
1: ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.
0: ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದ್ರಿ.
1: ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು.
0: ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಬೇವಿನ ಬಿಂಚಿ.
1: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ.
0: ಧ್ವನಿ ಮುದ್ರಣ ನೆರವು ವೆಂಕಟೇಶ್ ಹೂಗಾರ್, ಬಿ ನರಸಿಂಹಲು.

ಈ ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಗಂಜಳ್ಳಿ. ಈಗ ಕೇಳಿ ಒಂದು ಭಾವಗೀತೆಯನ್ನು, ಎಚ್ ಎಸ್ ವೆಂಕಟೇಶ್ ಮೂರ್ತಿ ವಿರಚಿತ ಭಾವಗೀತೆಯನ್ನು ಸಿ ಅಶ್ವತ್ಥಿವರ ಧ್ವನಿಯಲ್ಲಿ.

ಇದುವರೆಗೆ ಹೆಚ್ಎಸ್ ವೆಂಕಟೇಶ್ ಮೂರ್ತಿ ವಿರಚಿತ ಭಾವಗೀತೆಗಳನ್ನು ಸಿ ಅಶ್ವಥ್, ರತ್ನಮಾಲ ಪ್ರಕಾಶ್ ಹಾಗೂ ಮಾಲತಿ ಶರ್ಮಾ ಇವರ ಧ್ವನಿಯಲ್ಲಿ ಆಲಿಸಿದ್ರಿ. ಭಾವಗೀತೆಯನ್ನ ಕೇಳಿದ್ರಿ. ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿದೆ? 6:10 ಪ್ರಕಟಣೆಗಳನ್ನು ಕೇಳುವರಿ. 6:15 ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಗಣಮೂರು ಗ್ರಾಮದ ಪರಿಚಯವನ್ನು ಮಾಡಿಕೊಳ್ಳುವರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಜಿ. ಇನ್ನು 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಇತ್ತೀಚಿನ ಹತ್ತಿ ಬೆಳೆಯಲ್ಲಿ ಸಮಸ್ಯೆಗಳು ಮತ್ತು ಅಧಿಕ ಸಾಂದ್ರತೆಯಲ್ಲಿ ಬೆಳೆ ಬೆಳೆಯುವ ಕುರಿತು ಬೆಂಗಳೂರಿನ ಕೃಷಿ ತಂತ್ರಜ್ಞಾನ ಸಂಸ್ಥೆ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಡೀನ್ಗಳಾದ ಡಾಕ್ಟರ್ ಎಂ ಭೀಮಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುವರು ವೆಂಕಟೇಶ್ ಉಗಾರ್, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಜಿ. ನಂತರ ಹವಾಮಾನ ವರದಿ ಹಾಗೂ ಪೇಟೆ ಧಾರಣೆಯನ್ನು ಕೇಳುವಿರಿ. 7:20 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ರಾಮಪ್ಪ, ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು ಆಲಿಸುವಿರಿ. ಇನ್ನು 7:45 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಿರೇಹಣಗಿ ಗ್ರಾಮದ ಬಸಪ್ಪ, ಬಳ್ಳಾರಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳುವಿರಿ. ಇನ್ನು ಈ ರಾತ್ರಿ 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ. ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟದ ಸಾಪ್ತಾಹಿಕ ಮಾಹಿತಿಯನ್ನು ಕೇಳುವಿರಿ ಗಿರೀಶ್ ದೊಡ್ಮನಿ ಅವರಿಂದ. ಇನ್ನು ಈ ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನಿತಾ ಸೇನ್ ಅವರಿಂದ ಗಾಯನವನ್ನು ಕೇಳುವಿರಿ. 10:30 ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗುವು. ಇವು ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 6:00 ಕಾರ್ಯಕ್ರಮಗಳ ವಿವರಣೆ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ. ಇನ್ನು ದೇಶಭಕ್ತಿಗೀತೆ ಪ್ರಸಾರವಾಗುವುದು 6:35. 6:40 ಜಾನಪದ ಗೀತೆಗಳು. ಇನ್ನು 7:15 ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ಇನ್ನು ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ 7:45. ಇನ್ನು ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ ಪ್ರಸಾರವಾಗುವುದು 8:30. ಪ್ರಕಟಣೆಗಳನ್ನು ಕೇಳುವರಿ 9:00. ಭಾವಗೀತೆಯನ್ನು ಕೇಳುವರಿ 9:05. 9:10 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ.

ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 3 ಗಂಟೆಗೆ ಎಫ್ಎಂ 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮವು ಪ್ರಸಾರವಾಗುವು. ಇನ್ನು ಸಂಜೆ ಪ್ರಸಾರದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿವಿರಿ. 5 ಗಂಟೆಗೆ 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ರಾಜಶೇಖರ್ ನುಲಿ ಅವರಿಂದ ಸುಗಮ ಸಂಗೀತ ಪ್ರಸಾರವಾಗುವುದು. 6:15 ವಚನಗಾಯನ, 6:30 ಜಿಲ್ಲಾ ವಾರ್ತಾ ಪತ್ರ ಪ್ರಸಾರವಾಗುವುದು.

0: ಇನ್ನು 6:51 ಕ್ಕೆ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಅಂಗಾಂಶ ಕೃಷಿ ಕುರಿತು ಕೃಷಿ ತಜ್ಞರಾದ ಮಹಾಬಲೇಶ್ವರ ಶಾಸ್ತ್ರಿ ಅವರಿಂದ ಸಂದರ್ಶನವನ್ನು ಕೇಳುವರಿ. ಇವರನ್ನು ಸಂದರ್ಶಿಸುವರು ತಿಮ್ಮಪ್ಪ ಹೆಚ್ ಗೌಡ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ 7:10 ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ. ಕುಷ್ಟಗಿ ತಾಲೂಕಿನ ರಾಮಪ್ಪ, ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳನ್ನು ಆಲಿಸುವರಿ. ಇನ್ನು ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ 7:45 ಕ್ಕೆ 8:30 ಕ್ಕೆ ಜಾನಪದ ಸಂಗೀತ ಕಾರ್ಯಕ್ರಮ. ದೇದುರ್ಗ ತಾಲೂಕಿನ ಮದಲ್ಕಲ್ ಗ್ರಾಮದ ಮರಿಯಣ್ಣ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಇನ್ನು ನಾಳೆ ರಾತ್ರಿ 9:15 ಕ್ಕೆ ಭಾವಗೀತೆಗಳು. 9:30 ಕ್ಕೆ ಕನ್ನಡ ಭಾರತಿ ಬೆಂಗಳೂರು ಕೇಂದ್ರದಿಂದ 10:00 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಶೇಷಾಚಾರಿ ಮತ್ತು ಡಿ ರಾಘವಾಚಾರಿ ಅವರ ಹಾಡುಗಾರಿಕೆಯನ್ನು ಕೇಳುವರಿ. 10:30 ಕ್ಕೆ ಚಿತ್ರಗೀತೆಗಳು ಪ್ರಸಾರವಾಗುವು. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:05. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: The Cabinet Committee on Economic Affairs today approved an increase in the minimum support prices MSPs for all mandated Rabi crops for the marketing season 2027-28. Briefing the media in New Delhi after the Union Cabinet meeting, Information and Broadcasting Minister Ashwini Vaishnav said the decision has been taken to ensure remunerative prices for farmers for their produce. He said the highest absolute increase in MSP has been announced for safflower at 675 rupees per quintal, followed by rapeseed and mustard at 413 rupees per quintal. The minister said the MSP for lentil or masoor has been increased by 390 rupees per quintal, barley by 136 rupees, gram by 83 rupees and wheat by 25 rupees per quintal.
2: Rabi season ki MSP badhane se
3: the increase in MSP for the Rabi season will bring an additional 84,263 crore rupees to our farmers in recognition of their hard work and efforts. MSP is determined through a well-established mechanism based on the recommendations of the Commission for Agricultural Costs and Prices. The new MSP rates for the six major Rabi crops, wheat, barley, gram, lentil, rapeseed and mustard and sunflower have been approved today. This decision is in line with the government's commitment to ensuring that MSP remains at least 50% above the cost of production.
2: Us commitment ko dhyan mein rakhte hue ye naye MSP aaj approve hue.
1: The minister said the CCEA has also approved the implementation of the intelligent traffic management system project by the Delhi police at an estimated cost of over 1789 crore rupees inclusive of taxes. Mr. Vaishnav said the Union Cabinet today also approved the Green Energy Corridor Phase 3 scheme. It will strengthen India's intrastate transmission system to enable the evacuation of up to 135 gigawatts of renewable energy across states and union territories. The centre has approved procurement worth 5,547.99 crore rupees at MSP under the price support scheme for major pulses and oil seeds in Uttar Pradesh, Karnataka and Telangana for the Kharif marketing season 2026-27. The Agriculture Ministry said the decision has been taken to protect farmers from a fall in market prices and ensure remunerative returns for their produce. Senior BJP leader and Union Home Minister Amit Shah has said that Punjab will be made drug-free by the end of 2029. Addressing a Nasha Mukt Punjab rally in Jalandhar today, Mr. Shah said the BJP would contest the upcoming assembly elections in Punjab on the issue of making the state free from the menace of drugs. Home Minister Amit Shah today said five Pakistani nationals have been arrested from an Iranian boat

0: During a joint operation conducted by Gujarat Anti-Terrorism Squad, Indian Coast Guard and Central Intelligence Agencies. During the operation, 526 kilograms of methamphetamine and heroin were seized from the boat, which was within India's exclusive economic zone. In a social media post, Mr. Shah highlighted that the Modi government is determined to shield its youth from the scourge of drugs. The minister emphasized that upholding a stellar example of coordination and cooperation among agencies, the 16-day-long operation also seized an Iranian boat. In men's cricket, West Indies have set a target of 406 runs for hosts India in the second ODI of the three-match series in Guwahati. West Indies scored 405 runs, losing 7 wickets in the stipulated 50 overs. Earlier, India won the toss and opted to field. India enjoyed its most successful day at the ongoing Asian Games in Japan so far, winning 4 gold medals. India's medal tally has risen to 60, including 10 gold, 21 silver and 29 bronze medals. The country completed a hat-trick of gold medals in compound archery, with the women's team, mixed team and men's team all finishing on top. India also struck gold in shooting, with the mixed trap team securing the top spot. Indian boxers added 3 bronze medals to the tally, with Priya Ghangas, Narendra Berwal and Kapil Pokharia finishing on the podium. And with that, we end this news bulletin.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 6:10. ಪ್ರಕಟಣೆಗಳು.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242.
3: 8700014242.
4: ಆತ್ಮೀಯ ಕೇಳುಗರೆ, ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಧರಿಸಿದ ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಹನಿ ಹನಿ ಇಬ್ಬನಿ.

0: ಕೇಳುಗರೇ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
1: ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
2: ನಡಿ ನಡಿ, ಜಲ್ದಿ ಮೊಬೈಲ್ ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
1: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ ಜೀವದ ಸಲುವಾಗಿ ನಿನ್ ತಲೆಗೆ ಹೆಲ್ಮೆಟ್ ಹಾಕು.
3: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
4: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
5: ಮೋಡ್

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
1: ಪ್ರಕಟಣೆಗಳನ್ನು ಕೇಳಿದ್ರಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
2: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
1: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
2: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
1: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
2: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
4: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
5: ಹೇಳಿ.
4: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
5: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
4: ಆದ್ರೆ ಇದನ್ನು ಹೇಗ್ ಮಾಡೋದು?
5: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
4: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
5: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
4: ಅಷ್ಟೇ?
5: ಅಷ್ಟೇ.
4: ಗೊತ್ತಾಯ್ತು.
5: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
4: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೆಡ್ ಅನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. LIC ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. LIC ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ LIC ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
8: ಎಲ್ಲಾ ಜೀವಿಗಳ ಜೀವವೇ ಜಲ,
9: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
10: ನೀರಿನ ಬಳಕೆ ಹಿತವಾಗಿರಲಿ,
11: ಕೊರತೆಯಾಗದಂತೆ ಗಮನವಿರಲಿ.
12: ಹನಿ ಹನಿಗೂಡ್ರೆ ಹಳ್ಳ,
13: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
14: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
8: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
11: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
13: ನೀರು ಬರಿದಾದಷ್ಟು ಆತಂಕ,
14: ಕಲುಷಿತವಾದಷ್ಟು ಕಳಂಕ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
15: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
15: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242
15: 8700-01-4242.
16: ಇದು ಆಕಾಶವಾಣಿಯ ರಾಯಚೂರು ಕೇಂದ್ರ. ಗ್ರಾಮದರ್ಶಿ
17: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರಿ ಇವತ್ತಿನ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಗಣಮೂರು ಈ ಗ್ರಾಮದ ಒಂದು ಪರಿಚಯ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಇಲ್ಲಿ ಜನಸಂಖ್ಯೆ ಎಷ್ಟಿದೆ, ಮನೆಗಳು ಎಷ್ಟಿವೆ, ಜನಜೀವನ ಹೇಗಿದೆ, ಜನ ಏನೇನು ಉದ್ಯೋಗಗಳನ್ನು ಮಾಡಿಕೊಂಡು ಜೀವನ ಮಾಡ್ತಾರೆ, ಯಾವ ರೀತಿಯ ಸೌಲಭ್ಯಗಳಿವೆ, ಈ ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲಿ ಇನ್ನೂ ಏನೇನು ಆಗಬೇಕಾಗಿದೆ, ಕೃಷಿ ಚಟುವಟಿಕೆಗಳು, ರೈತರಿಗೆ ಏನೇನು ಅನುಕೂಲತೆಗಳಾಗಬೇಕು, ಧಾರ್ಮಿಕವಾಗಿ ಯಾವ್ಯಾವ ದೇವಸ್ಥಾನಗಳಿವೆ, ಯಾವ ರೀತಿ ಜಾತ್ರೆ ಉತ್ಸವಗಳು ಜರುಗುತ್ತವೆ, ಶೈಕ್ಷಣಿಕ ವ್ಯವಸ್ಥೆ, ಸಂಘ ಸಂಸ್ಥೆಗಳು, ಕಲಾವಿದರು, ಹೀಗೆ ಒಟ್ಟಾರೆಯಾಗಿ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಸಾಮಾನ್ಯ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ಶಂಕರಪ್ಪ ಯಜಮಾನ್ರು ನಮ್ಮೊಂದಿಗೆ ಇದಾರೆ. ನಮಸ್ಕಾರ ಯಜಮಾನ್ರೆ. ಹೇಳ್ರಿ ಯಜಮಾನ್ರಿ, ನಿಮ್ಮ ಊರಾಗ ಒಟ್ಟು ಎಷ್ಟದ್ರಿ ಜನಸಂಖ್ಯೆ?
18: ನಾಲ್ಕೂವರೆ ಸಾವಿರ ಇರ್ತವೆ.
17: ಮನೆಗಳು ಎಷ್ಟವ್ರಿ?
18: ಎಂಟ್ನೂರು ಇರ್ತವ್ರಿ.
17: ಗಣಮೂರು ಯಾವ ಪಂಚಾಯತಿಗೆ ಒಳಪಡ್ತದ್ರಿ?
18: ಚಂದ್ರಬಂಡ ಗ್ರಾಮ ಪಂಚಾಯತಿ.
17: ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಂತರ ಅದ್ರಿ ಚಂದ್ರಬಂಡ ಗ್ರಾಮ ಪಂಚಾಯತ್?
18: ಮೂರು ಕಿಲೋಮೀಟರ್ ಆಗ್ತದ್ರಿ.
17: ಅದೇ ರೀತಿಯಾಗಿ ಪರಶುರಾಮ್ ಅವರು ನಮ್ಮೊಂದಿಗಿದ್ದಾರೆ. ಎಷ್ಟು ಜನ ಸದಸ್ಯರಿದಾರ್ರಿ ಪಂಚಾಯತಿಗೆ?
19: ಇಲ್ಲಿ ನಮ್ಮೂರಂದ್ರೆ 5 ಜನ ಸರ್.
17: ಇಲ್ಲಿ ಜನ ಏನೇನು ಉದ್ಯೋಗ ಮಾಡ್ಕೊಂಡು ಜೀವನ ಮಾಡ್ತಾರ್ರಿ?
19: ಈ ವ್ಯವಸಾಯ ಮಾಡ್ತಾರ, ಜನ ಕೆಲ್ಸಕ್ಕೆ ಹೋಗ್ತಾರ, ರೈತರು ಕೆಲ್ಸಕ್ಕೆ ಹೋಗ್ತಾರ, ರೈತರು ಕೆಲ್ಸಕ್ಕೆ ಹೋಗ್ತಾರೆ, ಅಮ್ಮಲ್ಲಿ ಕೆಲ್ಸಕ್ಕೆ ಹೋಗ್ತಾರ, ಎಲ್ಲ ದುಡ್ಕೊಂತಿಂದ ಇಲ್ಲಿ ಏನಿಲ್ಲ.
17: ಕುಲಕಸಬ ಮಾಡೋರೇ?
19: ಕುಲಕಸಬ ಮಾಡೋರು ಅಜ್ಜವ್ರು ಮಾಡ್ತಾರ, ಮತ್ತೆ ಕೊರವರು ಮಾಡ್ತಾರ. ಇಲ್ಲಿ ಕುಲಕಸಬ ಮಾಡೋರು ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ, ಯಾರ ಕೆಲಸ ಅವ್ರು ಮಾಡ್ಕೋತಾರೆ ಸರ್.
17: ಹೆಂಗಾದ್ರೆ ಜೀವನ ಮಾಡಕ್ ಅನುಕೂಲ ಇಲ್ಲಿ ಅಂದ್ರೆ ಕುಡಿಯ ನೀರಿನ ವ್ಯವಸ್ಥೆ ಆಗಲಿ, ಮನೆಗಳಾಗಲಿ ಹೆಂಗದ?
19: ಕುಡಿಯ ನೀರಿನ ವ್ಯವಸ್ಥೆ ಅಂದ್ರೆ ಕುಡಿಯ ನೀರು ಬರ್ತದೆ ಸರ್. ಇಲ್ಲೇನು ಸಮಸ್ಯೆ ಇಲ್ಲ. ಏನಂದ್ರೆ ಒಂದು ಕರೆಂಟ್ ಇದ್ರೆ ನೀರು ಇರ್ತಾವ, ಇಲ್ಲಂದ್ರೆ ಇಲ್ಲ.
17: ಮನೆಗಳು ಹೆಂಗವ್ರಿ ಇಲ್ಲಿ ಪಂಚಾಯತಿ ವತಿಯಿಂದ? ಯಾವ್ಯಾವ ಯೋಜನೆದಾಗ ಆಗ್ಯಾವ ಮನೆಗಳು?
19: ರೂಮ್ ಬಂದವ್ರಿಗೆ ಬಂದವ್ರ, ಬರ್ಲಾರ್ದವ್ ಯಾವ್ದು ಬಂದಿಲ್ಲ. ಬಂದವ್ರಿಗೆ ಡಬಲ್ ಡಬಲ್ ಆಗ್ಯಾರ. ಒಂದ್ ಸೈಡ್ ಟ್ರಾನ್ಸ್ಫರ್ ಹೋದ್ರೆ ನೀರು ಬರಂಗಿಲ್ಲ. ಒಂದ್ ಸೈಡ್ ಹಿಂಗೆ ಈ ಕಡೆ ಸೈಡ್ ಹೋದ್ರೆ ನೀರು ಕೆರೆಕಟ್ಟಿಗೆ ಹೋಗ್ಬೇಕು. ಎಲ್ಲರು ಅಲ್ಲಿ ಟ್ರಾನ್ಸ್ಫರ್ ಹೋಗಿತ್ತು, ಮೊನ್ನೆ ಮೇಲೆ ಹೋಯ್ತು, ಮತ್ತೆ ತಂದಾಗಿರು ಗ್ರಾಮ ಪಂಚಾಯತ್ಲಿಂದ ಸಮಸ್ಯೆ ಅಷ್ಟೇ.
17: ಊರಾಗ ಇವು ಶೌಚಾಲಯಗಳಾಗಲಿ, ಒಳಚರಂಡಿಗಳ ವ್ಯವಸ್ಥೆ, ಮತ್ತೆ ರಸ್ತೆಗಳು ಹೆಂಗವ್ರಿ
19: ಸರ್? ರಸ್ತೆಗಳು ಆ ಟೈಮ್ ಆಗ್ಯಾವ. ಇವು ಶೌಚಾಲಯಗಳು ಅಂದ್ರೆ ಗೌರ್ಮೆಂಟ್ ನಿಂತ್ಕೊಂಡು ಯಾವ ಬಂದಿಲ್ಲ ಸದ್ಯಕ್ಕೆ. ಒಣ ರಸ್ತೆಗಳು ಅಂದ್ರೆ ಏನ್ ಮಾಡಿಸಿಲ್ಲ, ಯಾರು ಮಾಡಿಸಿಲ್ಲ, ಏನ್ ಮಾಡಿಸಿ, ಯಾರು ಮಾಡಿಸಿಲ್ಲ. ಆ ಕಡೆ ಸೈಡ್ ಎರಡು ಮೂರು ಆಗ್ಯಾವ ಸರ್. ಕಡೆ ಈ ಕಡೆ ಇಲ್ಲ, ಏನಿಲ್ಲ ಈ ಕಡೆ. ಈ ಸೈಡ್
17: ಶೌಚಾಲಯಗಳ ವ್ಯವಸ್ಥೆ,
19: ಶೌಚಾಲಯ ವ್ಯವಸ್ಥೆ ಅವಾಗ ಬಂದ ಸ್ಟಾರ್ಟಿಂಗ್ ನಾಗ, ಅವಾಗ ಟೈಮ್ಗೆ ಅವಾಗ ಬಂದಿದ್ವು, ಮಾಡ್ಕೊಂಡ್ರು ಬಿಲ್ ಎತ್ತರು, ಮತ್ತೆ ಗೆಡಿಸ್ಬಿಟ್ರು, ಕಟ್ಟಿದ್ರು ಗೆಡಿಸ್ಬಿಟ್ರು, ಬಿಲ್ ಎತ್ಕೊಂಡು ತಿಂದು ಗೆಡಿಸ್ಬಿಟ್ರು.
17: ಒಳಚರಂಡಿಗಳು ಹೆಂಗವ್ರಿ?
19: ಕಾಲುವೆಗಳು ಕಟ್ಟಿರ ಸರ್. ಈಗ ಈ ಲೈನ್ ಆಗ್ಯದ, ಆ ಲೈನ್ ಆಗ್ಯದ, ಆ ಲೈನ್ ಆಗ್ಯದ, ಈ ಲೈನ್ ಆಗ್ಯದ, ಅಷ್ಟೇ. ಹೆಚ್ಚಿಗಿನ ಕಮ್ಮಿ ಆಗಿಲ್ಲ. ಇಲ್ಲಿ
17: ದವಾಖಾನೆ ಸೌಲಭ್ಯ ಏನಾದ್ರೂ ಆದ್ರೆ?
19: ಸೌಲಭ್ಯ ಇಲ್ಲ. ಈ ಆರ್ ಎಂ ಪಿ ಡಾಕ್ಟರ್ಗಳೇ ಚಂದ್ರಬಂಡ ಹೋಗ್ಬೇಕು.
17: ಹೋಬಳಿ ಯಾವ್ದು ಬರ್ತದ್ರಿ ಈ ಊರಿಗೆ?
19: ಹೋಬಳಿ ಅದೇ, ಮತ್ತೆ ಅದೇ ತಾಲೂಕು ಅದೇ, ಜಿಲ್ಲಾ ಪಂಚಾಯತ್ ಅದೇ, ಎಲ್ಲ ಅದೇ, ಚಂದ್ರಬಂಡನೇ ನಮ್ದು. ಎಲ್ಲ ಹೋಬಳಲ್ಲಿ.
17: ಈ ಊರಾಗ ಇವ್ರು ಬ್ಯಾಂಕ್ಗಳಾಗಲಿ ಅಂಚೆ ಕಚೇರಿ ಇದಾವ?
19: ಬ್ಯಾಂಕ್ ಇಲ್ಲ ಸರ್. ಅಂಚೆ ಕಚೇರಿ ಇಲ್ಲ. ಧರ್ಮಸ್ಥಳ ಬ್ಯಾಂಕ್ ಒಂದು ವಾರ ಕಟ್ಸೋದು, ಅದೊಂದು ಅದ ಸರ್. ಇಲ್ಲಿ
17: ಯಾವ್ಯಾವ ಸಂಘಗಳು ಅವ್ರಿ? ಇಲ್ಲಿ
19: ಭಾಗೀರಥ ಅದ, ವಾಲ್ಮೀಕಿ ಸಂಘ ಅದ, ಶ್ರೀಕೃಷ್ಣ ದೇವರವರ.
17: ಈ ಸಂಘಗಳಿಂದ ಅನುಕೂಲ ಆದ್ರೆ ಏನ ಊರಾಗ?
19: ಸಂಘಗಳಿಂದ ಏನು ಫಲದಿಲ್ಲ. ಇಲ್ಲಿ ಒಗ್ಗಟ್ಟಿಲ್ಲ. ನೀನ್ ಮುಂದೆ ಹೋದ್ರೆ ನಾನು ಮುಂದ್ರೆ ನಿನ್ ಮುಂದೆ ನಾನು ಮುಂದ್ರೆ ನಿನ್ ಮುಂದೆ ಫೈಟಿಂಗ್ ಆಡದ. ಅದಿಲ್ಲ ಏನು ಸಹ ಫಲ್ದನೇ ಇಲ್ಲ. ನಾವು ಇದ್ದಿದ್ದು ಹೇಳ್ತೀನಿ ನೋಡಿ ಸರ್.
17: ಈ ರೇಷನ್ ಸಿಗುತ್ತದ್ರಿ ನ್ಯಾಯ ಬೆಲೆ ಅಂಗಡಿ?
19: ನಮ್ಮ ರೆಡ್ಡಿ ಅವ್ರದ್ದು ಆಯ್ತು ಇಲ್ಲಿ, ಕಂಟಿನ್ ಆಗ್ತಾರ, ತಿಂಗಳು ಆಗ್ತಾರ.
17: ಈಗ ನಿಮ್ಮೂರಿಗೆ ಬರ್ಬೇಕಂದ್ರೆ ಮಾರ್ಗ ಹೆಂಗಾದ್ರಿ? ಯಾವ್ಯಾವ ಮಾರ್ಗಗಳಿಂದ ನಿಮ್ಮೂರಿಗೆ ಬರ್ಬೇಕು?
19: ಮಾರ್ಗಗಳಂದ್ರೆ ಸರ್, ಎರಮರ್ಸ್ ಕ್ಯಾಂಪ್ಲಿಂದ ಡೈರೆಕ್ಟ್ ಪೋದ್ಗಲ್ಲು ಪಲ್ಗಮ್ ದೊಡ್ಡಿ ಶಾಖ ಓದಿ ಗಣಮೂರು. ಈಗ ಈ ಕಡೆ ಲಾಂಗ್ ಆಗ್ತದೆ ಸರ್. ಈಗ ಇದ್ದ ಹಿಂಗಾದ್ರೆ 18 ಕಿಲೋಮೀಟರ್ ಆಗ್ತದೆ, ಹಿಂಗಾದ್ರೆ 12 ಕಿಲೋಮೀಟರ್ ಆಗ್ತದೆ.
17: ಈ ರಾಯಚೂರಿಂದ ಎಷ್ಟು ಕಿಲೋಮೀಟರ್
19: ಸರ್? ಇಲ್ಲಿ ಹುಡುಗರು ನಮ್ದು ರಾಯಚೂರು 12 ಕಿಲೋಮೀಟರ್ ಸರ್. ಹಿಂಗೆ ಹೋದ್ರೆ 18 ಕಿಲೋಮೀಟರ್.
17: ಹೆಂಗ್ರಿ ನಿಮ್ಮ ಊರಿಗೆ ಬರಕ್ಕೆ ಬಸ್ಸಿಂದ ಅನುಕೂಲ ಅದನ?
19: ಬಸ್ಸು ಮುಂಜಾನೆ ಸ್ಕೂಲ್ಗೆ ಬರ್ತದ ಸರ್, ಸಾಯಂಕಾಲ ಮತ್ತೆ ಬರ್ತದೆ, ಮಧ್ಯಾಹ್ನ ಬಂದ್ರೆ ಬರ್ತದೆ. ಬಿಲ್ ಅಂದ್ರಿಲ್ಲ, ಸ್ಕೂಲು ಅನುಕೂಲ ಮಾಡ್ಯಾರ ಸರ್. ಹುಡುಗರು ಪೂರ್ತಿ ಮಾಡ್ಯಾರ ಸರ್. ಬರ್ತದೆ ಸರ್, ಸಂಡೇ ಇಲ್ಲ ಸರ್, ಸಂಡೇ ಬಂದು ಬರ್ತದೆ. ಇಲ್ಲ ಅಂದ್ರಲ್ಲ.
17: ಮೂರಾಗ ಕಲಾವಿದರೀ ಅಂದ್ರೆ ಭಜನೆ ನಾಟಕ ಬಯಲಾಟ
19: ಮಾಡೋರು ಸರ್? ಭಾಳ ಜನ ಸರ್. ಎಲ್ಲರೂ ಮಾಡೋರು, ಗುಡುಗೆ ಶನಿವಾರ ಸೋಮವಾರ ಹೆಂಗೆ ಮಾಡೋರು, ಇಲ್ಲಿ ಬೇಸುವಾರ ಮಾಡೋರು, ಇಲ್ಲಿ ಐತಾರ ಮಾಡೋರು, ಪ್ರತಿಯೊಂದು ಕಲಾವಿದರು ಹಾರ ಸರ್. ಇಲ್ಲ ಆರ ಕಲಾವಿದರು ಹಾರ.
17: ಈಗ ನಿಮ್ಮೂರು ಛಲ ಆಗ್ಬೇಕು, ಇನ್ನು ಅಭಿವೃದ್ಧಿ ಆಗ್ಬೇಕಂತಂದ್ರೆ ಏನೇನು ಆಗ್ಬೇಕ್ರಿ?
19: ಒಗ್ಗಟ್ಟಿದ್ರೆ ಎಲ್ಲ ಆತು ಸರ್. ಎಲ್ಲ ಆಗ್ಬೇಕಂದ್ರೆ ಭಾಳ ಅವ ಸರ್, ಹೇಳ್ಬೇಕಂದ್ರೆ ಭಾಳ ಅವ. ಊಳಗ ಕಾಲುವೆಗಳು, ನೀರುಗಳು, ಎಲ್ಲ ರೋಡ್ಗಳು ವ್ಯವಸ್ಥೆ ಭಾಳ ಅವ ಸರ್. ಹುಡುಗರಿಗೆ ವ್ಯವಸ್ಥೆ ಇಲ್ಲ. ಇಲ್ಲಿಂದ ಚಂದ್ರಮಡಗ್ ಹೋಗ್ಬೇಕು, ಸಾಂಗುಡ್ಗ್ ಹೋಗ್ಬೇಕು, ಹುಡುಗರಿಗೆ ಓದಕ ಶಾಲೆಗೆ ಹೋಗುವ ಹುಡುಗರು ನಡ್ಕೊಂಡು ಹೋಗ್ಬೇಕು. 7 ಕ್ಲಾಸ್ ಲಾಸ್ಟ್ ಇಲ್ಲಿ
17: ಹೈಸ್ಕೂಲಿಗೆ ಹೋಗ್ಬೇಕಂದ್ರೆ ಯಾವ್ರಿಗೆ ಹೋಗ್ಬೇಕು?
19: ಸಂಕುಟ ಚಂದ್ರಮಂಡ ಅಲ್ಲಿಗೆ ಹೋಗ್ಬೇಕು. ಹುಡುಗರಿಗೆ ವ್ಯವಸ್ಥೆ ಇಲ್ಲ, ನಡ್ಕಂತಾರ ಎಲ್ಲರು.
17: ಇಲ್ಲಿ ಎಷ್ಟವ್ರಿ ಶಾಲೆಗಳು
19: ಸರ್? ಶಾಲೆಗಳು ಅಂದ್ರೆ 7 ತಾಸ್ತಾನು ಅಷ್ಟೇ, ಅಲ್ಲಿ ಲಾಸ್ಟ್ ಒಂದೇ.
17: ಅಂಗನವಾಡಿ ಕೇಂದ್ರ ಎಷ್ಟವ್ರಿ?
19: ಅಂಗನವಾಡಿ ಕೇಂದ್ರ ಇಲ್ಲೊಂದ್ ಸರ್, ಅಲ್ಲೊಂದ್ ಸರ್, 2 ಸರ್.
17: ಈಗ ಶಾಲೆ ಅಂತಂದ್ರೆ ಏನೇನು ವ್ಯವಸ್ಥೆ ಆಗ್ಬೇಕ್ರಿ? ಇಲ್ಲಿ
19: ಸದ್ಯಕ್ಕೆ ನೀರು ಹೋಗೋ ಚಾನ್ಸ್ ಇಲ್ಲ ಸರ್. ಮತ್ತೆ ನೀರು ಫುಲ್ ತುಂಬ್ತಾವ ಸರ್ ಅಲ್ಲಿ ನಮ್ಮ ಊರೊಳಗ. ಮತ್ತೆ ಎಲ್ಲ ನೀರೆಲ್ಲ ಹೊರಗೆ ಹೋಗಿಲ್ಲ, ಚಾನ್ಸ್ ಮೊರಮೋಗ ಓಡಿಸ್ಬೇಕು ಸರ್. ಇದ್ದಿದ್ದು ಹಾಕತ್ತೀವಿ ನಾವು, ಸುಳ್ಳು ಹೇಳಂಗಿಲ್ಲ. ಫೋನಾಗ ಬಂದಿತ್ತು ಮೊನ್ನೆ, ಮಳೆ ಬಂದಾಗ ನೀರು ಫುಲ್ಲು ಆಗಿದ್ದು, ವಾಟ್ಸಪ್ಗೆ ಹಾಕಿದ್ರು. ನಾನು ನೋಡಿದೆ ಅದು ನೀರಿನ ವ್ಯವಸ್ಥೆ ಹೋಗೋ ಮಾರ್ಗ ಇಲ್ಲ. ಸ್ಕೂಲ್ಗೆ ಈ ಪ್ರೌಢಶಾಲೆ ಆಗಿಲ್ಲ, ಪ್ರಾಥಮಿಕ ಶಾಲೆ ಒಂದಾಯ್ತು, ಇನ್ನು ಪ್ರೌಢಶಾಲೆ ಆಗಿಲ್ಲ.
17: ಪಂಚಾಯತ್ರಿಂದ ಬಂದು ಗ್ರಾಮಸಭೆ ಅಂತ ಏನನ್ನ ಕರಿತಾರ?
19: ಮಾಡ್ತಿದ್ರು, ಇವಾಗ ಏನು ಮಾಡಂಗಿಲ್ಲ, ಅವಾಗ ಮಾಡಿದ್ರು, ಇವು ಮಾಡಂಗಿಲ್ಲ ಸರ್.
17: ಏನನ್ನ ಸಮಸ್ಯೆಗಳಿಗೆ ಹಿಂಗಿಂಗ ಆ ಊರಾಗ ಸಮಸ್ಯೆ ಅಂತ ಏನನ್ನ ಯಾರಿಗೇನ ಬೇಡಿಕೆ ಕೊಟ್ಟಿರಿ ಹಿಂಗ ಪರಿಹಾರ ಮಾಡಿಕೊಡ್ರಿ ಅಂತಂದು.
19: ಪರಿಹಾರ ಕೊಡ್ಬೇಕಂದ್ರೆ ಈಗ ಹೇಳಿದ್ರೆ ಮಾಡ್ತಾರೆ, ಗ್ರಾಮ ಪಂಚಾಯತ್ ಮಾಡ್ಬೇಕು. ನಾವು ಹೇಳಿದ್ರೆ ಮಾಡಂಗಿಲ್ಲ, ಅವರು ಚಂದ್ರಮಂಡೇ ಹೋಗ್ಬೇಕು. ನಾವು ಪಿಡು ಬರ್ತಾರೆ ಅವ್ರಿಗೆ, ಅವ್ನು ನಮ್ಮ ತಲೆ ಬರಂಗಿಲ್ಲ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರಲ್ಲ, ಅವ್ರ ತಲೆಗೆ ಹೋಗ್ತಾರ, ಏನನ್ನ ಮಾಡೋದು ಮಾಡ್ತಾರ, ಅಲ್ಲಿ ತೀಸ್ ಹೋಗ್ಯದ ನೋಡ್ರಿ, ಇಲ್ಲಿ ಲೈನ್ ಹೋಗ್ಯದ ನೋಡ್ರಿ ಅನ್ನ ಪಿಡು ಹೇಳ್ತಾರ. ಅವ ಬರ್ಕೊಂಡು ಹೋಗ್ತಾನ, ಅವ ಏನ್ ಮಾಡಿಸನೋ ಬಿಡ್ದನೋ ಮಾಡಿದಾಗ ನಾವು ಇದು ಮಾಡ್ಬೇಕು ಅಷ್ಟೇ ಅಷ್ಟೇ. ಮಾಡ್ತಾ ಬರ್ತಾನ ಪಿಡು, ಲೈನ್ ಮೇಲೆ ಬರ್ತಾನ, ಲೈನ್ ಮೇಲೆ ತಿಂದಲ್ಲಿ ತಿಂತಾನ ತಗೋನ ಏನನ್ನ ಮಾಡ್ತಾರ ಅವ್ರು. ಅವ್ರದ್ದು ಹಾಕಲ್ಲ, ಅವ್ರದ್ದಾಗ ಗ್ರಾಮ ಪಂಚಾಯತ್ ಇವಾಗ ಪ್ರತಿಯೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅವ ಸರ್ ಇಲ್ಲಿ ಪ್ರತಿಯೊಂದು ಮೀಟರ್ ಹಾಕ್ಯಾರ ಇಲ್ಲಿ. ಅವ್ರು ಕರೆಕ್ಟ್ ಇಲ್ಲಿ ನಮ್ಮ ತಲೆ ಕಟ್ಸ್ಕೊಂಡಿರ್ತಾರೆ, ಅಲ್ಲಿ ಕಟ್ತಾರೆ ಏನು ಗ್ಯಾರಂಟಿ ಏನ ಸರ್? ನಾವು ಇದ್ದು ಹೇಳ್ತೀವಿ ನೋಡಿ ಸರ್, ರಸೀದೇನು ಡೂಪ್ಲಿಕೇಟ್ ರಸೀದಿ ಕೊಡ್ತಾರೆ ಏನು ಕೊಡ್ತಾರೆ? ಗ್ರಾಮೀಣದಾಗ ಶಾಸಕರಾರ ಅವ್ರಿಗೆ ಹೇಳ್ಬೇಕು, ಇವರು ಗ್ರಾಮ ಪಂಚಾಯತ್ ಸದಸ್ಯರಂದ್ರೆ ಇಲ್ಲಿ ಏನು ಮಾಡಾಗಿಲ್ಲ.
17: ಅದೇ ರೀತಿಯಾಗಿ ಗಣಮೂರು ಗ್ರಾಮದಲ್ಲಿ ವ್ಯವಸಾಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಶಂಕರಪ್ಪ ಅವರು ನಮ್ಮೊಂದಿಗಿದ್ದಾರೆ. ಯಜಮಾನ್ರೇ, ಇಲ್ಲಿ ಭೂಮಿಗಳು ಯಾವ ರೀತಿ ಅವ್ರಿ? ಕಪ್ಪು ಭೂಮಿ ಹೆಚ್ಚಾಗಿ ಅವ, ಕೆಂಪು ಭೂಮಿ, ಮಸುಬ, ಹೆಂಗ್
18: ಅವ್ರಿ? ಕಪ್ಪು ಭೂಮಿ ಅದ, ಮಸಾಲ ಭೂಮಿ ಅದ, ಸೌಳು ಭೂಮಿ ಅದ, ಬೆರ್ಕು ಭೂಮಿ, ಹತ್ತಿ ಬೇಸ್ ಬರ್ತಾವ್ರಿ.
17: ಯಾವ್ಯಾವ ಬೆಳೆಗಳು ಬೆಳಿತಾರ್ರಿ ಇಲ್ಲಿ?
18: ತೊಗರಿ ಬೆಳಿತೀವಿ, ಹತ್ತಿ ಬೆಳಿತೀವಿ, ಶೇಂಗಾಗೂ ಬೆಳಿತೀವಿ. ಯಾವಾಗ ಅಂದ್ರೆ ಇವಾಗ ಮಳೆ ಇಲ್ಲದಕ್ಕೆ ಶೇಂಗಾ ಬೀಜನೆ.
17: ಒಣ ಭೂಮಿಗಳು ಹೆಚ್ಚಾಗಿ ಅವ್ರಿ? ನೀರಾವರಿ ಅವ,
18: ಒಣ ಭೂಮಿ ಹೆಚ್ಚಾವ್ರಿ.
17: ಮಳೆ ಆಶ್ರಿತ,
18: ಮಳೆ ಆಶ್ರಿತ, ಕೆರೆ ತುಂಬಿದ್ರೆ ಭತ್ತ ಅನಂದ್ರಿ.
17: ನೀರಿನ ಮೂಲಗಳಾವ್ರಿ ನಿಮ್ಮಲ್ಲಿ ಅಂದ್ರೆ? ಕೆರೆಗಳು, ಬಾವಿ, ಹಳ್ಳ ಏನಾದ್ರೂ ಇದಾವ?
18: ತುಂಬಿಲ್ಲ, ಈ ವರ್ಷ ಮಳೆ ಇಲ್ರಿ. ಹೋದ ವರ್ಷ ಮಳೆ ಬೇಸಾಗಿತ್ತು, ನೆಲ್ಲುಗುನು ಬೇಸ್ ಬೆಳೆದಿತ್ತು.
17: ಹೆಂಗ್ರಿ ಊರಾಗ ಎಲ್ಲರಿಗೆ ಯಾವ ಭೂಮಿಗಳು?
18: ಎಲ್ಲರಿಗೂ ಅವ್ರಿ, ಸ್ವಲ್ಪ ಸ್ವಲ್ಪ ಅವ್ರಿ, ಹೆಚ್ಚಿಗೆ ಅಂದಿರಲಿಲ್ಲ, ಸ್ವಲ್ಪ ಸ್ವಲ್ಪ.
17: ಈಗ ಒಕ್ಕಲ್ತನ ಮಾಡಿಕೊಳ್ಳಕ್ಕೆ ಇಲ್ಲಿ ಅನುಕೂಲ ಹೆಂಗಾದ್ರಿ? ಎತ್ತುಗಳು ವ್ಯವಸ್ಥೆ ಹೆಚ್ಚಾಗ್ಯಾವ, ಏನು ಟ್ರ್ಯಾಕ್ಟರ್ಗಳು ಅವ?
18: ಇದ್ದವ್ರಿಗೆ ಯಾವ ರೀ ಇಲ್ಲ, ಕಡಿಮೆ ರೀ. ಎತ್ತುಗಳು ಅವ,
17: ಎತ್ತುಗಳು ಹೆಂಗಾದ್ರಿ ಗೆಳೆಯ ಬಾಡಿಗೆ?
18: ಇಲ್ಲಿ ನೋಡ್ರಿ 1200 ಆದ್ರಿ ಬಾಡಿಗೆ, 1200 ಹೋದ್ರ ಕೂಲಿ ಅಂದ್ರೆ ನೋಡ್ರಿ.

0: ಹಾಕೇಂತಿರಿ? ಎಲ್ಲಿ ತಂದ್ಕೊಂತೀರಿ?
1: ನಾವ್ ರೈಚೂರಾಗ ತಂದ್ಕೊಂತೀವ್ರಿ.
0: ಸಬ್ಸಿಡಿದಾಗ ನಿಮ್ಗೆ ರೈತ ಸಂಪರ್ಕ ಕೇಂದ್ರದಿಂದ ಸಿಗೋದಲ್ಲ?
1: ಸಿಗ್ತವ್ರಿ, ಕವಳೆ ನೆಲ್ಲ ಆಗ್ಲಿ ಚಂದ್ರಮಾಡಾಗ ಸಿಗ್ತವ್ರಿ ತಂದ್ಕೊಂತೀವಿ.
0: ಅನುಕೂಲ ಆದ್ರೆ ಎಲ್ಲ ಸ್ವಂತ ಮಾಡ್ಕೊಂತಾರ್ರಿ ಒಕ್ಕಲ್ತನ? ಇಲ್ಲಿ
1: ಮಾಡ್ಕೊಂತೀವ್ರಿ ನಾವು ಸ್ವಂತ ಇದ್ದವರು ಕೌಲಿಗೆ ಹಾಕ್ಯಂತಾರ.
0: ಕೌಲಿಗೆ ಅಂದ್ರೆ ಹೆಂಗಾದ್ರಿ ಒಂದ್ ಎಕರೆಗೆ? ಒಂದ್ ವರ್ಷಕ್ಕೆ
1: ನೋಡ್ರಿ, ಎಕರೆಗೆ 5,000 10,000 ತನ ಆದ್ರಿ. ಈ ವರ್ಷನೇ ಮಳೆ ಬಾಳ ಕಡಿಮೆಪ್ಪ, ವ್ಯವಸ್ಥೆ ಬಾಳ ತಿಪ್ಪಲಾದ್ರಿ ಈ ವರ್ಷ. ಹೌದ್ರಿ,
0: ಬೆಳೆ ನಷ್ಟ ಪರಿಹಾರದ ಏನಾದ್ರು ಮಾಡಿಸಿರಿ?
1: 2-3 ತಿಂಗಳಾಯ್ತು ಮಾಡ್ಸಿವ್ರಿ ನಾವು ಮಾಡೋದು ಮಾಡಿವ್ರಿ. ಈ ವರ್ಷ ಅಂತೂ ಎತ್ತುಗಳು ಮೇವಿಲ್ಲ. ಇವಾಗ ಮಳೆ ಬಂದ್ರೆ ಮತ್ತೆ ಬಿಳಿಜೋಳ ಏನೋ ಬಿತ್ತಿದ್ರೆ ಮೇವು ಆತದ ನೋಡ್ರಿ. ಇಲ್ಲ ಬಾಳ ಕಡಿಮೆ ಆಗವ್ ನೀರ್ ನೀರಿಲ್ರಿ ಮತ್ತೆ
0: ಹೊಲಕ್ ಹೋಗಕ ದಾರಿಗಳು ಹೆಂಗವ್ರಿ? ಹೊಲ್ದಾಗ ಅನುಕೂಲ ಹೆಂಗಾದ್ರಿ ಅಂದ್ರೆ ಹೊಲ್ದಾಗ ಈ ಬದುಗಳಾಗ್ಲಿ, ಈ ಕೃಷಿ ಹೊಂಡ, ದನದ ಶೆಡ್ಡು ಇವೆಲ್ಲ ಏನನ್ನ ಅನುಕೂಲ ಮಾಡಿಕೊಟ್ಟಾರ ಪಂಚಾಯತಿ ವತಿಯಿಂದ?
1: ಮಾಡೋರು ಕಡಿಮೆ, ಮಾಡ್ಲಾಡ್ದವ್ ಮಾಡ್ಯಾರ ಮಾಡ್ಲಾಡ್ದವ್ರು ಮಾಡಿ.
0: ಹೊಲಕ್ ಹೋಗಕ್ ದಾರಿಗಳು ಹೆಂಗವ್ರಿ?
1: ದಾರಿಗಳು ಬೇಸವ್ರಿ, ಬೇಸವ್. ಮಳೆ ಜಗ್ಗಿ ಕಾಲ ಆದ್ರೆ ಮತ್ತೆ ನೋಡಪ್ಪ, ರೋಡ್ ಇರ್ತವೇನೋ ತ್ರಾಸ ಆಗ್ತದ.
0: ಬೋರ್ವೆಲ್ ಗಳು ಅವು ಹಾಕ್ಸಂಡಾರ ಜನ?
1: ಕಡಿಮೆ ರೀ, ನೀರ್ ಕಡಿಮೆ ಆಗ್ಯಾವ್ರಿ. ನೀರ್ ವ್ಯವಸ್ಥೆ ಬಹಳ ತಿಪ್ಪಳಾದ್ರಿ.
0: ಅಂದ್ರೆ ಈಗ ನಿಮ್ ಪ್ರಕಾರ ಏನೇನು ಅನುಕೂಲ ಆಗ್ಬೇಕ್ರಿ ರೈತರಿಗೆ?
1: ನಮ್ ಪ್ರಕಾರ ನೋಡ್ರಿ, ಮತ್ತೆ ಮಳೆ ಇಲ್ಲ, ಮಳೆ ಇದ್ರೆ ಎಲ್ಲ ಅನುಕೂಲ ಒಕ್ಕಲ್ತಾನ ನೋಡ್ರಿ. ಎಕರೆಗೆ 12-13 ಕ್ವಿಂಟಲ್ ತಾನ ಬಂದಿದ್ವು. ಈ ವರ್ಷ ಎಕರೆಗೆ 2 ಕ್ವಿಂಟಲ್ ಬಂದ್ರೆ ಮಸ್ತ್ ಆಯ್ತ್ರಿ.
0: ಅಂದ್ರೆ ಹೆಚ್ಚಾಗಿ ಹತ್ತಿನೇ ಬೆಳಿತಾರೆ?
1: ಹತ್ತಿನೇ ಬೆಳಿದ್ರಿ ಹೆಚ್ಚರಿ. ಶೇಂಗಾ ಅಂತ ಇವಾಗ ಬಿತ್ತದಿಲ್ಲ, ಎಲ್ಲ ಚುಟ್ಟಾಯ್ತಿರಿ. ಚಿಗಿರಿ ಕಿತ್ಕೊಂಡ್ ತಿಂತಾವ್ ಚಿಗಿರಿ ಆವಲ್ಲಪ್ಪ. ಅದಕ್ಕೆ ಅವಾಗ ಆಗಿನ ಕಾಲದಾಗ ಶೇಂಗನ ಹಾಕ್ತಿದ್ವಿ. ಜಿಂಕಿ ಜಿಂಕಿ ಅವ ಜಿಂಕಿ ಅವ.
0: ತೋಟಗಾರಿಕೆ ಬೆಳೆಗಳು ಏನ್ ಬೆಳೆದಿಲ್ರಿ ಅಂದ್ರೆ ತರಕಾರಿಗಳು ಅವು ಏನ್
1: ಬೆಳಿತೀರಿ? ಬೋರ್ ಹಾಕೊಂಡವ್ರು ಬೆಳಿತಾರೆ. ತಮಾಟಿ ಆಗ್ಲಿ, ಬೀರಕಾಯಿ ಆಗ್ಲಿ, ಸೌತೆಕಾಯಿ ಬೆಳಿತಾರೆ, ಚಳಕಾಯಿ ಎಲ್ಲ ಬೆಳಿತಾರೆ. ನೀರಿದ್ದವ್ರು ಬೆಳಿತಾರೆ, ನೀರಿದ್ದವ್ರು ಒಂದೇ. ನಾವಂತೂ ಬಯಲ್ಬೂಮ್ರಿ.
0: ಈ ಗಣಮೂರು ಗ್ರಾಮದಲ್ಲಿ ಧಾರ್ಮಿಕವಾಗಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ರಾಮುಲು ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಯಜಮಾನ್ರೆ. ಹೇಳ್ರಿ ಯಜಮಾನ್ರೆ, ಈಗ ನಿಮ್ ಊರಾಗ ಒಟ್ಟು ಎಷ್ಟವ್ರಿ ದೇವಸ್ಥಾನಗಳು?
2: ಹೊನ್ನಪ್ಪನ ಗುಡಿ ಒಂದು, ಮಾರಿಯಮ್ಮನ ಗುಡಿ ಒಂದು, ಈಶ್ವರನ ಗುಡಿ ಒಂದು, ಹನುಮನ್ ದೇವನ ಗುಡಿ ಒಂದು, ಹೊರಗ ಒಂದು ಮಾರಿಯಮ್ಮನ ಗುಡಿ, ವೆಂಕಟರಾಮನ ಗುಡಿ. ಅದಾದ್ರೆ ಸಣ್ಣಗಾದ ಸಿಂಪಲ್ 5 ಗುಡಿ. ಅದ್ರ ಕಳ್ಸ್ಕೊಂಡೆ ಅದ್ ಕಟ್ಟಿದ್ರೆ 6. ಹಾ, ಮಲ್ಲ ದೇವರು ಒಂದು ಗುಡಿ, ಅದು ಸಿಂಪಲ್ ಹಂಗೆ.
0: ಈಗ ಇಲ್ಲಿ ದೊಡ್ಡ ದೇವಸ್ಥಾನ ಅಂದ್ರೆ ಯಾವುದು?
2: ಇದೆ ಹೊನ್ನಪ್ಪತಂದು, ಮಾರಿಯಮ್ಮಂದು, ಆಂಜನೇಯ, ಈಶ್ವರ ಶಿವನ.
0: ಈಗ ಇಲ್ಲಿ ಚರ್ಚ್ಗಳು, ಮಸೀದಿ, ದರ್ಗಾ ಏನನ್ನ ಇದಾವ?
2: ದರ್ಗಾ ಏನಿಲ್ಲ, ಮಸೀದಿ ಆದ.
0: ಜಾತ್ರೆಗಳು ಅಂತಂದ್ರೆ ಯಾವ್ಯಾವ ಆತ ಹೋತದ?
2: ಇನ್ನು ಮಾರಿಯಮ್ಮನ ಜಾತ್ರೆ ಶಿವರಾತ್ರಿಯಲ್ಲಿ ಶಿವನ ಗುಡಿ ಇದಾಗ್ತದ, ಮಾರಿಯಮ್ಮನ ಗುಡಿ ಎಳೆ ಮಾಸಕ್ಕೆ ಆಗ್ತದ. ಎಳೆ ಮಾಸ
0: ಇಲ್ಲಿ ಏನನ್ನ ಉಚ್ಚಾಯಿ ತೇರು ಎಳಿತಾವ?
2: ಶಿವನ ಗುಡಿಯಲ್ಲಿ ಆದ ಶಿವರಾತ್ರಿ.
0: ದೇವಸ್ಥಾನಗಳು ಎಲ್ಲ ಚಲೋ ಆಗ್ತದ ನೋಡಕ್ಕ? ಇನ್ನ ಏನಾದ್ರು ಅಭಿವೃದ್ಧಿ ಆಗ್ಬೇಕ?
2: ಇನ್ನು ಸಿಕ್ಕರೆ ಅವೆಲ್ಲ ಉಳ್ದಾವ್ರಿ. ಈ ಹೊನ್ನಪ್ಪತನ ಗುಡಿ ಆಗ್ಬೇಕು, ಕಲರ್ ಬಂಡೆ ಇವೆಲ್ಲ ಬರಿ ತುಂಬಬೇಕು, ಎಲ್ಲ ಆದ.
0: ಸುತ್ತಮುತ್ತ ದೇವಸ್ಥಾನಗಳು, ಕಾಂಪೌಂಡ್, ನೀರಿಂದ ವ್ಯವಸ್ಥೆ
2: ಆಗಿಲ್ರಿ. ಇದು ಗಡಸ್ತಂಭ ಜಗ್ಗಿ ಅದ ಇದಕ್ಕ.
0: ಯಾವ್ಯಾವ ಗುಡಿಗಳು ಚಲೋ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು?
2: ಇದಾಗ್ಬೇಕು, ಹನುಮಂದೇನ ಗುಡಿ ಆಗ್ಬೇಕು, ಹೊನ್ನಪ್ಪತನ ಗುಡಿ ಆಗ್ಬೇಕು, ಕಾಂಪೌಂಡ್ ಆಗ್ಬೇಕು, ಇಲ್ಲ ಬರೆ ತುಂಬಬೇಕು, ಗಡಸ್ತಂಭ ನಿಂದಿರ್ಬೇಕು. ಮಸ್ತ ಸರ್, ಇನ್ನ ತಡಿದ್ರೆ ಇನ್ನ ಜಗ್ಗಿ ಅದ. ಯಾರು
0: ಊರಾಗ ಈ ದೇವಸ್ಥಾನಗಳದಾಗ ಏನೇನು ಕಾರ್ಯಕ್ರಮಗಳವ ಮಾಡ್ತಾರ?
2: ಭಜನೆ ಮಾಡ್ತಾರ ತಿಂಗಳ ತನವ, 5-6 ಮಾಡ್ತಾರ. ಹಾ, ಈಶ್ವರ ಆಗಲಿ ಗುಡಿ ಆಗಲಿ, ಇಲ್ಲಿ ಹೊನ್ನಪ್ಪತನ ಗುಡಿ ಅಲ್ಲಿ ಮಾಡ್ತಾರ.
3: ಮಾರಮ್ಮ ಜಾತ್ರೆಗೆ
2: ಮಾಡ್ತಾರೆ.
0: ಈ ಊರಾಗ ಏನ ನಾಟಕ ಕಾರ್ಯಕ್ರಮಗಳು, ಬಯಲಾಟಗಳು?
2: ನಾಟಕ ಇಟ್ಕಂದ್ರೆ ಅವಾಗ ಮೊದಲಿತ್ತು, ಇವಾಗಿಲ್ಲ.
0: ಈಗ ಯಜಮಾನ್ರೆ, ಈಗ ಈ ಗಣಮೂರು ಅಂತ ಕರೀತಾರ, ಇದು ಎಷ್ಟು ವರ್ಷದಿಂದ ಅದ ಊರು? ಈ ಗಣಮೂರು ಅಂತ ಹೆಂಗ್ ಬಂತಿದೆ ಹೆಸರು, ಏನನ್ನ ಮಾಹಿತಿ ಅದ?
2: ನಮ್ಗೇನು ಗೊತ್ತಿಲ್ಲ, ಯಜಮಾನ್ರಿಗೆ ಗೊತ್ತು. ಓ, ಜಾಸ್ತಿ ಆಗ್ಯದ್ರಿ, ತರ ತರನಾಗ್ಯದ ಇದು, ನಮ್ಗೆ ಗೊತ್ತಿಲ್ಲ. ನಮ್ ಮುತ್ತೆ ತಾತನವರು ಗಣಮೂರು ಅಂತ ಬಂದದ ನೋಡ್ರಿ, ಹೆಂಗ ಕರೆದಾರು ಹೆಂಗ ಇಟ್ಟಾರ ಹೆಸರು ನಮ್ ಗೊತ್ತಿಲ್ಲ. ಗಣಮಯಂದು ಸಣ್ಣದು ಗಣಮೂರು ಅಂತ ಬಂದದ, ಗಣಮಯನ ಊರು ಅಂತ ಕರೀತಾರೆ. ತಾತನವರು ಇಟ್ಟೋಗ್ಯಾರು ಮುತ್ತಾತನವ್ರು. ಹಾ, ಸುಮಾರು ವರ್ಷದ ಆಗ್ಯದ ನೋಡಿ, 20 ವರ್ಷ ಆಗ್ಯದೇನು ಹೆಸರು ಹುಟ್ಟಿಕಾಸಿ, ನಮಗ್ ಗೊತ್ತಿಲ್ಲ.
0: ಕೇಳಿದ್ರಲ್ಲ ಶ್ರೋತೃಗಳೇ, ರಾಯಚೂರು ತಾಲೂಕಿನ ಗಣಮೂರು ಗ್ರಾಮದ ಪರಿಚಯವನ್ನ. ಅಭಿವೃದ್ಧಿ ದೃಷ್ಟಿಯಿಂದ ತುಂಬಾ ಹಿಂದುಳಿದಂತ ಗ್ರಾಮ ಇದಾಗಿದೆ ಅಂತೇಳಿ ತಿಳಿದು ಬಂತು. ಇಲ್ಲಿನ ಜನ ತಿಳಿಸಿದ್ರು, ಮುಖ್ಯವಾಗಿ ಸ್ವಚ್ಛತೆ ದೃಷ್ಟಿಯಿಂದ ಶೌಚಾಲಯಗಳ ನಿರ್ಮಾಣ ಆಗಬೇಕಾಗಿದೆ, ಒಳಚರಂಡಿಗಳಾಗಬೇಕಾಗಿದೆ, ಓಣಿಗಳಲ್ಲಿ ರಸ್ತೆಗಳ ಸುಧಾರಣೆ ಆಗಬೇಕಾಗಿದೆ ಅಂತೇಳಿ ತಿಳಿಸಿದ್ರು. ಶೈಕ್ಷಣಿಕವಾಗಿ ಮಕ್ಕಳಿಗೆ ಪ್ರೌಢಶಾಲೆ ವ್ಯವಸ್ಥೆ ಆಗಬೇಕಾಗಿದೆ ಅಂತೇಳಿ ತಿಳಿಸಿದ್ರು. ಪ್ರೌಢಶಾಲೆಗೆ ಹೋಗುವಂತ ಮಕ್ಕಳಿಗೆ ಬಸ್ಸಿನ ಸೌಕರ್ಯದ ಕೊರತೆ ಇದೆ ಅಂತೇಳಿ ತಿಳಿಸಿದರು. ಹಾಗೂ ಪಂಚಾಯಿತಿ ವತಿಯಿಂದ ಸಿಗಬೇಕಾದಂತಹ ಸೌಲಭ್ಯಗಳು ಇನ್ನೂ ಸಿಗಬೇಕಾಗಿದೆ ಅಂತೇಳಿ ತಿಳಿಸಿದರು. ರೈತರಿಗೆ ಇನ್ನೂ ಉತ್ತಮ ರೀತಿಯಲ್ಲಿ ಕೃಷಿ ಹೊಂಡ, ದನದ ಶೆಡ್ಡುಗಳು ಅನುಕೂಲತೆ ಆಗಬೇಕಾಗಿದೆ ಅಂತೇಳಿ ತಿಳಿಸಿದರು. ಧಾರ್ಮಿಕವಾಗಿ ಇನ್ನೂ ಕೆಲವೊಂದು ದೇವಸ್ಥಾನಗಳು ಅಭಿವೃದ್ಧಿ ಆಗಬೇಕಾಗಿದೆ ಅಂತೇಳಿ ತಿಳಿಸಿದರು. ಈ ನಿಟ್ಟಿನಲ್ಲಿ ಇನ್ನೂ ಕೆಲವೊಂದು ಸಮಸ್ಯೆಗಳಿಗೆ ಈ ಭಾಗದಲ್ಲಿನ ಶಾಸಕರಾಗಲಿ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಈ ಗಣಮೂರು ಗ್ರಾಮಕ್ಕೆ ಭೇಟಿ ನೀಡಿರಿ, ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹರಿಸುವಂಥವರಾಗ್ರಿ ಎಂಬ ಆಶಯದೊಂದಿಗೆ ಗ್ರಾಮದರ್ಶಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
3: ಗ್ರಾಮದರ್ಶಿ ಕಾರ್ಯಕ್ರಮ ಕೇಳಿದಿರಿ.
4: ಪ್ರಸ್ತುತಿ ಕೆ ವೀರೇಶ್ ಯರಗೇರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ. ಈಗ ಕೇಳಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆಯನ್ನ. ಮೈಸೂರು ಅನಂತಸ್ವಾಮಿ ಇವರ ಧ್ವನಿಯಲ್ಲಿ

ಇದುವರೆಗೆ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆಯನ್ನ ಮೈಸೂರು ಅನಂತಸ್ವಾಮಿ ಇವರ ಧ್ವನಿಯಲ್ಲಿ ಆಲಿಸಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯವಾಗುತ್ತಲಿದೆ 6:37. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

ಸ್ವೀಕರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15

0: ಸಾಧಿಸುವೆ. ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲ್ಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೈಮಗ್ಗ ಉದ್ಯಮಕ್ಕೆ ಕೈಗಾರಿಕಾ ಸ್ಥಾನಮಾನ ನೀಡಲು ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿದ ಕೇಂದ್ರ ಸರ್ಕಾರ, ರಾಜ್ಯಕ್ಕೆ 1107 ಕೋಟಿ ರೂಪಾಯಿ ಬಿಡುಗಡೆ. ಗೃಹಲಕ್ಷ್ಮಿ ಯೋಜನೆಯ ಮರು ಪರಿಶೀಲನೆಯಲ್ಲಿ ರಾಜ್ಯದ ಅರ್ಹ ಮತದಾರರ ಪರಿಗಣನೆಗೆ ಸರ್ಕಾರ ನಿರ್ಧಾರ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಓರ್ವ ಕಾರ್ಮಿಕ ಸಾವು, 8 ಮಂದಿಗೆ ಗಾಯ. ರಾಜ್ಯದಲ್ಲಿ ಅಂಕಾಧಾರಿತ ಚಾಲನಾ ಪರವಾನಗಿ ವ್ಯವಸ್ಥೆ ಜಾರಿಗೆ ತರಲು ಗೃಹ ಇಲಾಖೆ ಚಿಂತನೆ. ಸರ್ಕಾರ ಕೂಡಲೇ ಒಳ ಮೀಸಲಾತಿ ಆದೇಶ ಜಾರಿಗೆ ತರುವಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲೆಯ ಜನರಿಗೆ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಶಕ್ತಿ ತುಂಬುವ ಮೂಲಕ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಸಂಕಲ್ಪ ತೊಟ್ಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ಹನೂರು ಕ್ಷೇತ್ರಗಳ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟಿಸಿ ನೆರವೇರಿಸಿ ಮಾತನಾಡಿದಂತಹ ಅವರು, ಚಾಮರಾಜನಗರ ವಿಶ್ವವಿದ್ಯಾಲಯಕ್ಕೆ ಡಾ ಬಿಆರ್ ಅಂಬೇಡ್ಕರ್ ಹೆಸರಿಡಲು ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ನೀರಾವರಿ ಇಲಾಖೆಯ ಮೂಲಕ ಅನೇಕ ಕಾಮಗಾರಿಗಳನ್ನು ಕೈಗೊಂಡು ಜಿಲ್ಲೆಯನ್ನು ಕೃಷಿಯೋಗ್ಯ ಭೂಮಿ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕೈಮಗ್ಗ ಉದ್ಯಮಕ್ಕೆ ಕೈಗಾರಿಕಾ ಸ್ಥಾನಮಾನ ನೀಡಲು ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 2027-28 ಮಾರುಕಟ್ಟೆ ವರ್ಷಕ್ಕೆ ಹಿಂಗಾರು ಋತುವಿನ 6 ಪ್ರಮುಖ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಉತ್ತರ ಪ್ರದೇಶ, ಕರ್ನಾಟಕ, ತೆಲಂಗಾಣ ರಾಜ್ಯಗಳ ರೈತರಿಂದ ಬೇಳೆಕಾಳು, ಎಣ್ಣೆ ಬೀಜಗಳನ್ನು ಖರೀದಿ ಮಾಡಲಿದೆ. ಕರ್ನಾಟಕಕ್ಕೆ 1107 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ರಾಜ್ಯದಿಂದ 659 ಕೋಟಿ ರೂಪಾಯಿ ಮೌಲ್ಯದ 115,500 ಮೆಟ್ರಿಕ್ ಟನ್ ಸೋಯಾಬೀನ್, 335 ಕೋಟಿ ರೂಪಾಯಿ ಮೌಲ್ಯದ ಹೆಸರುಕಾಳು, 11 ಕೋಟಿ ರೂಪಾಯಿ ಮೌಲ್ಯದ ಸೂರ್ಯಕಾಂತಿ ಖರೀದಿಸಲಿದೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಮರು ಪರಿಶೀಲನಾ ಪ್ರಕ್ರಿಯೆಯಲ್ಲಿ ಸರ್ಕಾರವು ಅರ್ಹ ಫಲಾನುಭವಿಗಳ ಮತದಾರರ ಗುರುತಿನ ಚೀಟಿಯನ್ನು ಪರಿಗಣಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತರ ರಾಜ್ಯಗಳ ಜನರು ಈ ಯೋಜನೆಯ ಲಾಭ ಪಡೆಯುತ್ತಿರುವುದರಿಂದ ಹೊಸ ಅರ್ಜಿಯನ್ನು ಸಿದ್ದಪಡಿಸಲಾಗಿದೆ. ರಾಜ್ಯದ ಮತದಾರರಾಗಿರುವ ಮತ್ತು ಅರ್ಹತೆ ಹೊಂದಿದವರನ್ನು ಮಾತ್ರ ಪರಿಗಣನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ನ ಕೋಕರ್ ಹೈಡ್ರೋ ಟ್ರೀಟಿಂಗ್ ಘಟಕದಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಓರ್ವ ಮೃತಪಟ್ಟಿದ್ದು 8 ಮಂದಿಗೆ ಗಾಯ ಆಗಿದೆ. ಗಾಯಗೊಂಡವರ ಪೈಕಿ ಓರ್ವನಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸದ್ಯ ಬೆಂಕಿ ಹತೋಟಿಗೆ ಬಂದಿದೆ ಎಂದು ಎಂಆರ್ಪಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಭೀಕರ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ವರದಿ ನೀಡಲು ಜಿಲ್ಲಾಧಿಕಾರಿಗೆ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚನೆ ನೀಡಿದ್ದಾರೆ. ಘಟಕ ಕುರಿತಂತೆ ಸೂಕ್ತ ತನಿಖೆ ನಡೆಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನ ಸಂಚಾರ ದಟ್ಟಣೆ ನಿಯಂತ್ರಣ, ರಸ್ತೆ ಸುರಕ್ಷತೆ ಹೆಚ್ಚಿಸುವುದು ಮತ್ತು ಸಂಚಾರಿ ನಿಯಮಗಳ ಉಲ್ಲಂಘನೆಗೆ

0: ಪರಿಣಾಮಕಾರಿಯಾಗಿ ಕಡಿವಾಣ ಹಾಕುವ ನಿಟ್ಟನಲ್ಲಿ ಬೆಂಗಳೂರಿನಲ್ಲಿಂದು ಗೃಹ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳ ಜಂಟಿ ವಿಮರ್ಶಾ ಸಭೆ ಜರುಗಿತು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸಾರಿಗೆ ಸಚಿವ ಭೈರತಿ ಸುರೇಶ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆಗೆ ಕಡಿವಾಣ ಹಾಕಲು ಕಠಿಣ ಕ್ರಮ ಕೈಗೊಳ್ಳಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ವಿವಿಧ ಸಂಚಾರಿ ಉಲ್ಲಂಘನೆಗಳಿಗೆ ಅಂಕಗಳನ್ನು ನಿಗದಿಪಡಿಸಿ ನಿರ್ದಿಷ್ಟ ಮಿತಿಯನ್ನು ತಲುಪಿದಾಗ ಚಾಲನಾ ಪರವಾನಗಿಯನ್ನು ಅಮಾನತುಗೊಳಿಸುವ ಅಂಕಾಧಾರಿತ ಚಾಲನಾ ಪರವಾನಗಿ ವ್ಯವಸ್ಥೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇದೇ ವೇಳೆ ಸಂಚಾರಿ ಉಲ್ಲಂಘನೆಗಳಿಗೆ ವಿಧಿಸಲಾಗುತ್ತಿರುವ ದಂಡದ ಮೊತ್ತವನ್ನು ಹೆಚ್ಚಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. 5 ಅಥವಾ ಅದಕ್ಕಿಂತ ಹೆಚ್ಚು ಸಂಚಾರಿ ಉಲ್ಲಂಘನೆಗಳನ್ನು ಮಾಡಿದವರನ್ನು ಗುರುತಿಸಿ ಅಂಥವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಬಾಕಿ ಇರುವ ದಂಡ ವಸೂಲಿ ಮಾಡುವುದು ಮತ್ತು ಅಗತ್ಯ ಇರುವಲ್ಲಿ ವಾಹನಗಳನ್ನು ತಡೆ ಹಿಡಿಯುವುದು ಅಥವಾ ಕಪ್ಪು ಪಟ್ಟಿಗೆ ಸೇರಿಸುವ ಕುರಿತು ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಒಳ ಮೀಸಲಾತಿ ಆದೇಶವನ್ನು ಜಾರಿಗೆ ತರಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ಸಮಾನತೆ ಹಾಗೂ ಒಳ ಮೀಸಲಾತಿ ಜಾರಿಗೆ ಬರುವವರೆಗೂ ನಿರಂತರ ಹೋರಾಟ ಮುಂದುವರೆಯಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಜನರ ಭಾವನೆಗಳಿಗೆ ಸ್ಪಂದಿಸಿ ಕೂಡಲೇ ಒಳ ಮೀಸಲಾತಿ ಆದೇಶವನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತಾದಂತಹ ಒಂದು ನೋಟ ಮೂಡಿಬರಲಿದೆ. ಭಾರತವನ್ನು ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾರ್ಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಮತ್ತು ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ನಿರ್ವಹಿಸಿವೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಹಿರಿಯ ಪತ್ರಕರ್ತ ದಾಮೋದರ್ ಬೆಳ್ತಂಗಡಿ, ಖೇಲೋ ಇಂಡಿಯಾ ಮತ್ತು ಟಾಪ್ಸ್ ಯೋಜನೆಯಿಂದ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ದೊರೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಟ್ಟದಲ್ಲಿಯೇ ವಿದ್ಯಾರ್ಥಿಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತಿದೆ. ಈ ಯೋಜನೆ ಮೂಲಕ ಕ್ರೀಡಾಪಟುಗಳು ಒಲಿಂಪಿಕ್ಸ್ನಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ ಎಂದು ಅವರು ಹಾರೈಸಿದ್ದಾರೆ.
3: ಖೇಲೋ ಇಂಡಿಯಾ ಪ್ರಮುಖ ಯೋಜನೆಯಾಗಿದೆ. ಶಾಲಾ ಮತ್ತು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸುವುದು, ಕ್ರೀಡಾ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಯುವಕರನ್ನು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು ಇದರ ಪ್ರಮುಖ ಉದ್ದೇಶಗಳಾಗಿವೆ. ಇದರ ಮೂಲಕ ಗ್ರಾಮೀಣ ಮತ್ತು ದೂರದ ಪ್ರದೇಶದಲ್ಲಿರುವ ಪ್ರತಿಭೆಗಳಿಗೂ ಹೆಚ್ಚಿನ ಅವಕಾಶಗಳು ದೊರೆಯುವಂತಾಗಿದೆ. ಅದೇ ರೀತಿ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸಿಸ್ಟಮ್, ಟಾಪ್ಸ್ ಅಂತ ಏನು ಕರಿತೀವಿ, ಆ ಮೂಲಕ ಉನ್ನತ ಮಟ್ಟದ ಕ್ರೀಡಾಪಟುಗಳಿಗೆ ತರಬೇತಿ, ವಿದೇಶಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವಿಕೆ ಮತ್ತು ಅಗತ್ಯವಾದ ಕ್ರೀಡಾ ಸೌಲಭ್ಯಗಳಿಗೆ ಬೆಂಬಲವನ್ನು ನೀಡಲಾಗ್ತಾ ಇದೆ.
0: ಬರಗಾಲಕ್ಕೆ ಸಂಬಂಧಪಟ್ಟಂತೆ ರೈತರಿಗಾಗಿ ತಾವು ಇಟ್ಟ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕೇವಲ 2,500 ರೂಪಾಯಿ ನೀಡಲು ನಿರ್ಧರಿಸಿದೆ. ಕೇಂದ್ರಕ್ಕೆ ನಿಯೋಗ ಹೋಗುವ ಬದಲು ಜನತಾ ನ್ಯಾಯಾಲಯಕ್ಕೆ ಹೋಗುವುದಾಗಿ ತಿಳಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಘೋಷಣೆ ಮಾಡಿರುವಂತಹ 1 ಕೋಟಿ ರೂಪಾಯಿಯನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ ನೀಡುವಂತೆ ಅವರು ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲಿ ನ್ಯಾಯ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೌಜನ್ಯ ಅವರ ಕುಟುಂಬ ಅಥವಾ ಇತರರ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶ ಸರ್ಕಾರಕ್ಕಿಲ್ಲ ಎಂದು ಹೇಳಿದ್ದಾರೆ. ಈ ನಡುವೆ ಪ್ರಕರಣದ ತನಿಖೆಗಾಗಿ ರಚಿಸಲಾದ ವಿಶೇಷ ತನಿಖಾ ತಂಡದಿಂದ ತಮ್ಮನ್ನು ಬಿಡುಗಡೆ ಮಾಡುವಂತೆ ಕೋರಿ ಬೆಂಗಳೂರು ಗ್ರಾಮಾಂತರ ASP ವೆಂಕಟೇಶ್ ಪ್ರಸನ್ನ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಉತ್ತರ ಕನ್ನಡ ಮತ್ತು ಕರಾವಳಿ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿರುವ ಕೇಂದ್ರ ಸರ್ಕಾರ ಮಡಗಾಂವ್ ಬೆಂಗಳೂರು ನಡುವೆ ಸಂಚಾರ ಮಾಡುತ್ತಿದ್ದಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಬೆಂಗಳೂರಿನ ಯಶವಂತಪುರದವರೆಗೆ ವಿಸ್ತರಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ಕುರಿತು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಪತ್ರದ ಮೂಲಕ ಅಧಿಕೃತ ಮಾಹಿತಿ ನೀಡಿದ್ದಾರೆ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಡಗಾಂವ್ ಮಂಗಳೂರು ವಂದೇ ಭಾರತ್ ರೈಲನ್ನು ಮುರುಡೇಶ್ವರ ಗೋಕರ್ಣ ಮತ್ತು ಕಾರವಾರ ಮಾರ್ಗವಾಗಿ ಬೆಂಗಳೂರಿನವರೆಗೆ ವಿಸ್ತರಿಸಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 8 ಸರ್ಕಾರಿ ಇಲಾಖೆಗಳಲ್ಲಿ ಸುಮಾರು 38,000 ಕೋಟಿ ರೂಪಾಯಿಗಳಷ್ಟು ಪಾವತಿ ಬಾಕಿ ಉಳಿದಿದೆ ಎಂದು ರಾಜ್ಯ ಗುತ್ತಿಗೆದಾರರ ಸಂಘ ಆರೋಪ ಮಾಡಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್, ನವೆಂಬರ್ ವೇಳೆಗೆ ಬಾಕಿ ಹಣ ಪಾವತಿ ಮಾಡದಿದ್ದರೆ ಕಮಿಷನ್ ರೂಪದಲ್ಲಿ ಪಡೆದ ಲಂಚಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಬಹಿರಂಗಪಡಿಸುವುದಾಗಿ ಸಂಘ ಎಚ್ಚರಿಕೆ ನೀಡಿದ್ದಾರೆ. ಕೆಪಿಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಪರೀಕ್ಷಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹಲವು ಆಘಾತಕಾರಿ ವಿಷಯಗಳನ್ನು ಬಹಿರಂಗಪಡಿಸಿದ್ದಾರೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಗಂಗ್ವಾರ್ ಮತ್ತು ಬಿಜೆಪಿ ನಾಯಕ ಬಸವರಾಜ ಕನ್ನಾಳೆ ಭಾಗಿಯಾಗಿರುವ ಈ ಪ್ರಕರಣದಲ್ಲಿ ಪರೀಕ್ಷೆಗೆ ಮುನ್ನವೇ ಸರಿಯಾದ ಉತ್ತರಗಳೊಂದಿಗೆ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯರ್ಥಿಗಳಿಗೆ ನೀಡಿ ಕಂಠಪಾಠ ಮಾಡಿಸಲು ರೆಸಾರ್ಟ್ಗೆ ಕರೆದೊಯ್ಯಲಾಗಿತ್ತು ಎಂದು ಇಡಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೈಮಗ್ಗ ಉದ್ಯಮಕ್ಕೆ ಕೈಗಾರಿಕಾ ಸ್ಥಾನಮಾನ ನೀಡಲು ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿದ ಕೇಂದ್ರ ಸರ್ಕಾರ, ರಾಜ್ಯಕ್ಕೆ 1,107 ಕೋಟಿ ರೂಪಾಯಿ ಬಿಡುಗಡೆ. ಗೃಹಲಕ್ಷ್ಮಿ ಯೋಜನೆಯ ಮರು ಪರಿಶೀಲನೆಯಲ್ಲಿ ರಾಜ್ಯದ ಅರ್ಹ ಮತದಾರರ ಪರಿಗಣನೆಗೆ ಸರ್ಕಾರ ನಿರ್ಧಾರ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಓರ್ವ ಕಾರ್ಮಿಕ ಸಾವು, 8 ಮಂದಿಗೆ ಗಾಯ. ರಾಜ್ಯದಲ್ಲಿ ಅಂಕಾಧಾರಿತ ಚಾಲನಾ ಪರವಾನಗಿ ವ್ಯವಸ್ಥೆ ಜಾರಿಗೆ ತರಲು ಗೃಹ ಇಲಾಖೆ ಚಿಂತನೆ. ಸರ್ಕಾರ ಕೂಡಲೇ ಒಳ ಮೀಸಲಾತಿ ಆದೇಶ ಜಾರಿಗೆ ತರುವಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
1: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
0: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಇತ್ತೀಚಿನ ಹತ್ತಿ ಬೆಳೆಯಲ್ಲಿ ಸಮಸ್ಯೆಗಳು ಮತ್ತು ಅಧಿಕ ಸಾಂದ್ರತೆಯಲ್ಲಿ ಬೆಳೆ ಬೆಳೆಯುವ ಕುರಿತು ಬೆಂಗಳೂರಿನ ಕೃಷಿ ತಂತ್ರಜ್ಞಾನ ಸಂಸ್ಥೆ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಡೀನ್ಗಳಾದ ಡಾಕ್ಟರ್ ಎಂ ಭೀಮಣ್ಣ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವರು ವೆಂಕಟೇಶ್ ಹೂಗಾರ್.
1: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೇಳುಗರೆ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹತ್ತಿ, ಈಗ ನಾವು

0: ಪದ್ಧತಿಗಳು ಹೇಗಿದ್ದಾವೆ, ಏನು ಅನುಕೂಲಗಳು ಅನಾನುಕೂಲಗಳಿದ್ದಾವೆ, ಮತ್ತು ಹತ್ತಿ ಬಿಡಿಸಲುವ ಯಾಂತ್ರೀಕರಣ ವ್ಯವಸ್ಥೆ ಹೇಗೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಲಿಕ್ಕೆ ನಮ್ಮೊಟ್ಟಿಗೆ ನಿವೃತ್ತ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಡೀನ್ಗಳಾಗಿರುವಂಥ ಮತ್ತು IIT ಸಂಸ್ಥೆಯ ರಾಜ್ಯ ಸಮಿತಿಯ ಸದಸ್ಯರಾಗಿರುವಂಥ ಡಾಕ್ಟರ್ ಎಂ ಭೀಮಣ್ಣ ಸರ್ ಇದ್ದಾರೆ. ಅವರು ಮಾಹಿತಿ ಕೊಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಸರ್. ಈಗ ವಿಶೇಷವಾಗಿ ಈ IIT ಅನ್ನುವಂಥ ಸಂಸ್ಥೆ ಇದೆ, ಈ ಹತ್ತಿ ಬೆಳೆಯ ಮೇಲೆ ಏನೆಲ್ಲ ಫೋಕಸ್ ಮಾಡ್ತಿದ್ದೀರಿ ನೀವು ಈ ಒಂದು ಕೃಷಿ ತಂತ್ರಜ್ಞರ ಸಂಸ್ಥೆಯ ಮೂಲಕ?
1: ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಕೃಷಿ ತಂತ್ರಜ್ಞರ ಸಂಸ್ಥೆ ಏನಿದೆಯಲ್ಲ, ಇದು ಒಂದು ಎಲ್ಲ ಒಂದು ಕೃಷಿ ಪದವೀಧರರ ಸಂಸ್ಥೆ. ಇಲ್ಲಿ ಏನಂತಂದರೆ ನಿವೃತ್ತರಾದವರು ಇರ್ತಾರೆ, ಮತ್ತು ಈಗ ಪ್ರಚಲಿತ ಇರುವಂಥ ಅಧಿಕಾರಿ ವರ್ಗವನ್ನು ಸಹ ಇರ್ತದೆ. ಈಗ ನಾವು ಇಲ್ಲಿ ರಾಯಚೂರು ಭಾಗದಲ್ಲಿ ನಿಮ್ಗೆ ಗೊತ್ತಿದೆ ಹತ್ತಿ, ಮೆಣಸಿನಕಾಯಿ, ತೊಗರಿ, ಭತ್ತ ಇವೆಲ್ಲ ಪ್ರಮುಖವಾದ ಬೆಳೆಗಳು. ಇವತ್ತು ದಿವಸ ನಾವು ಹತ್ತಿ ಬಗ್ಗೆ ಯಾಕೆ ಅಷ್ಟು ಒಲವು ತೋರಿಸ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ಸಮಸ್ಯೆಗಳನ್ನು ಇದ್ದಾವೆ. ಅದರ ಮೇಲಾಗಿ ಇವತ್ತು ಏನಂತಂದರೆ ಈ ಹತ್ತಿ ಬಿಡಿಸೋದು, ರೈತರು ಹತ್ತಿ ಬೆಳೀತಾ ಇದ್ದಾರೆ, ಹತ್ತಿ ಬಿಡಿಸೋದು ಭಾಳಷ್ಟು ಏನಂತಂದರೆ ತೊಂದರೆಯನ್ನು ಇವತ್ತಿನ ದಿವಸ ಅನುಭವಿಸ್ತಿದ್ದಾರೆ. ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಯಾವ ಥರ ನಾವು ಹತ್ತಿ ಬೆಳಿಬೇಕು, ಪೂರ್ತಿ ಯಾವ ಥರ ನಾವು ಹತ್ತಿಯನ್ನು ಯಾಂತ್ರೀಕರಣವಾಗಿ ಮಾರ್ಪಾಡುಗೊಳಿಸಬಹುದು, ಅದರ ಬಗ್ಗೆ ನಾವು ಏನಂತಂದರೆ ಇವತ್ತು ದಿವಸ ಚಿಂತನೆ ಮಾಡ್ತೇವೆ. ಈ ಚಿಂತನೆ ಭಾಳ ದಿವಸಗಳಿಂದನೂ ನಡೀತಾ ಇದೆ, ಒಂದು ಸರ್ಕಾರದ ಏನಂತಂದರೆ ಹಂತದಲ್ಲಿನೂ ನಡೀತದೆ, ಕೃಷಿ ವಿಶ್ವವಿದ್ಯಾಲಯ ಹಂತದಲ್ಲಿ ನಡೀತದೆ, ಅದರ ಬಗ್ಗೆ ಸಂಶೋಧನೆ ನಡೀತದೆ. ಅದರ ಒಂದು ಅಂಗವಾಗಿ ಇವತ್ತು ದಿವಸ ನಾವು ಏನಂತಂದರೆ ಹೆಚ್ಚು ಸಾಂದ್ರತೆ ಹತ್ತಿ ಬೆಳೆಯುವ ಪದ್ಧತಿ, ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್. ಇದೇನು ಹೊಸ ಪದ್ಧತಿಯೋ ಅಥವಾ ಹಳೆಯ ಪದ್ಧತಿ? ನಮಗೆ ಹೊಸ ಪದ್ಧತಿ, ನಾವು ಭಾರತ ದೇಶಕ್ಕೆ ಒಂದು ಹೊಸ ಪದ್ಧತಿ. ಆದರೆ ನಾವು ಈ ಜಗತ್ತಿನಾದ್ಯಂತ ನೋಡಿದರೆ ಇದು ಹಳೆ ಪದ್ಧತಿ.
0: ವಿಶೇಷವಾಗಿ ಈ ಹೆಚ್ಚು ಬೆಳೆ ಸಾಂದ್ರತೆ ಹತ್ತಿ ಅಂತ ಹೇಳ್ತಿದ್ರು ಬೆಳೆಯುವ ಪದ್ಧತಿ, ನಮ್ಮ ದೇಶದಲ್ಲಿ ಹೊಸದಿದ್ರು ಕೂಡ ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿ ಬೆಳೀತಿದ್ದಾರೆ, ಮತ್ತು ಅಲ್ಲಿಗೂ ನಮಗೂ ಯಾಕೆ ಸಾಧ್ಯ ಆಗಿಲ್ಲ ಇದುವರೆಗೆ?
1: ಈಗ ನೋಡಿ, ಈಗ ಅತಿ ಪ್ರಮುಖವಾದ ದೇಶಗಳೆಂದರೆ USA ಇದೆ, ಆಸ್ಟ್ರೇಲಿಯಾ ಇದೆ, ನಮ್ಮ ಏನಂದ್ರೆ ಬ್ರೆಜಿಲ್ ದೇಶ ಇದೆ. ಬ್ರೆಜಿಲ್ ದೇಶ ಒಂದು ನಾನು ಸಾಮಾನ್ಯವಾಗಿ ಅದರ ಉದಾಹರಣೆ ಕೊಡ್ತಾ ಇರ್ತೀನಿ. ಯಾಕೆಂತಂದರೆ ಅವರು ಹತ್ತಿ ಬೆಳೆಯೋದು ಏನಂದರೆ 1970 ಈಚೆನೆಯ ಅವರು ಪ್ರಾರಂಭ ಮಾಡಿದರು. ಅವರು ಸಹ ನಾವೇನು ಇವತ್ತು ದಿವಸ ಹತ್ತಿ ಬೆಳೀತಿದ್ರು ಅದೇ ಒಂದು ಪದ್ಧತಿಯನ್ನು ಅವರು ಏನಂತಂದರೆ ಅನುಸರಿಸ್ತಾ ಇದ್ದರು. ಯಾವಾಗ ಈ ಪದ್ಧತಿಯಿಂದ ನಮಗೆ ಇಳುವರಿ ಜಾಸ್ತಿ ಬರುವುದಿಲ್ಲ ಮತ್ತು ಖರ್ಚು ಜಾಸ್ತಿ ಆಗ್ತಾ ಇದೆ, ಆಮೇಲೆ ಯಾಂತ್ರೀಕರಣವಾಗಿ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಅವರು ಇಮಿಡಿಯೇಟಾಗಿ ಏನಂತಂದರೆ ಬೆಳೆ ಒಂದು ಪದ್ಧತಿಯನ್ನು ಮಾರ್ಪಾಡು ಮಾಡಿ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್, ಅದರಲ್ಲೇ ಜಾಸ್ತಿ ಅವರು ಏನಂದರೆ ಸಂಶೋಧನೆ ಮಾಡಿದರು. ಆಮೇಲೆ ಅದಕ್ಕೆ ಬೇಕಾದಂಥ ಒಂದು ಸಾಗುವಳಿ ಪದ್ಧತಿಗಳನ್ನು ಅವರು ಏನಂತಂದರೆ ಸಂಶೋಧನೆ ಮಾಡಿದರು. ಅದಕ್ಕಿಂತ ಮೇಲಾಗಿ ಈ ಒಂದು ಪದ್ಧತಿಗೆ ಯಾವ ಥರ ನಮ್ಮ ಬೀಜ ಇರಬೇಕು, ಯಾಕಂದರೆ ಅದೇ ಬಹಳ ಪ್ರಮುಖವಾದದ್ದು. ಏನು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂದರೆ ಎಷ್ಟು ಎತ್ತರ ಇರೋ ಗಿಡ ಇರಬೇಕು, ಯಾವ ಥರ ಇರಬೇಕು, ಅದಕ್ಕೆ ಬೇಕಾದಂಥ ತಳಿಗಳನ್ನು ಅವರು ಏನಂತಂದರೆ ಅಲ್ಲಿ ಅಭಿವೃದ್ಧಿಪಡಿಸಿದರು. ಇದರಿಂದ ಏನಂತಂದರೆ ಇಮಿಡಿಯೇಟಾಗಿ ಅವರು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್ಗೆ ಅವರು ಎಲ್ಲ ಒಂದು ಪ್ರದೇಶವನ್ನು, ಹತ್ತಿ ಪ್ರದೇಶವನ್ನು ಅದರ ಅಡಿಯಲ್ಲಿ ತರಲಿಕ್ಕೆ ಅನುಕೂಲವಾಯಿತು. ಮತ್ತು ಅದೇ ಥರ ಏನಂದರೆ ಹೆಚ್ಚು ಇಳುವರಿಯನ್ನು ಇವತ್ತು ದಿವಸ ಬ್ರೆಜಿಲ್ ದೇಶ ಪಡಿತಾ ಇದ್ದಾರೆ. ನಾವು ಒಂದು ನಿಮಗೆ ಉದಾಹರಣೆ ಹೇಳಬೇಕಂತಂದರೆ ಇವತ್ತು ದಿವಸ ಅವ್ರದ್ದು ಹತ್ತಿ ಒಂದು ಎಕರೆಗೆ ಸುಮಾರು 20-25 ಕ್ವಿಂಟಲ್ ಪ್ರತಿ ಎಕರೆಗೆ ಇದೆ. ನಮ್ಮದು ಎವರೇಜ್ ತೊಗೊಂಡ್ರೆ ಸುಮಾರು ಒಂದು ಎಕರೆಗೆ ಒಂದು 3-4 ಕ್ವಿಂಟಲ್ ಆ ಒಂದು ಅಡಿಯಲ್ಲಿ ಎವರೇಜ್ ಬರ್ತಾ ಇದೆ. ಅದಕ್ಕಾಗಿ ಅಷ್ಟು ನಮಗೆ ಅಂತರ ಇದೆ. ಅವ್ರದನ್ನು ಏನಂತಂದರೆ ಇತ್ತಿತ್ತಲಾಗಿ ಅದು ಆ ಪದ್ಧತಿಯನ್ನು ಅಳವಡಿಸಿಕೊಂಡು ಆಮೇಲೆ ಇವತ್ತಿನ ದಿವಸ ಜಗತ್ತಿನಲ್ಲಿ ಒಂದು ಅತಿ ಹೆಚ್ಚು ಹತ್ತಿ ಉತ್ಪಾದನೆ ಮಾಡುವಂಥ ಒಂದು ದೇಶವಾಗಿದೆ. ಈಗ ಭಾಳಷ್ಟು ದೇಶಕ್ಕೆ ಏನಂತಂದರೆ ಅವರು ಎಕ್ಸ್ಪೋರ್ಟನ್ನು ಮಾಡ್ತಾ ಇದ್ದಾರೆ ಇವತ್ತಿವತ್ತು ಹತ್ತಿನ. ಇದು ಪದ್ಧತಿ ಏನಿದೆಯಲ್ಲ, ನಮಗೆ ಮೊದಲು ಬಹಳ ಅಂದರೆ ಇಂಪಾರ್ಟೆಂಟ್ ಅಂತಂದರೆ ಬೀಜ ಯಾವ ಥರ ಇರಬೇಕು. ಇವತ್ತು ದಿವಸ ನಾವು ಇಲ್ಲಿ ಏನಂದರೆ ಸಾಮಾನ್ಯವಾಗಿ ಹೈಬ್ರಿಡ್ ತಳಿಗಳನ್ನು ಬೆಳೀತಾ ಇದ್ದೇವೆ. ಹೈಬ್ರಿಡ್ ತಳಿಗಳು ಏನಂತಂದ್ರೆ ಮೊದಲು ಭಾಳಷ್ಟು ಏನಂತಂದರೆ ನಾವು ಅಂತರವನ್ನು ಭಾಳ ಇಡ್ತಾ ಇದ್ದೀವಿ, ಬೀಜದಿಂದ ಬೀಜಕ್ಕೆ ಅಂತರ ಇಡ್ತಾ ಇದ್ದಾರೆ. ಒಂದು ಸರಾಸರಿ ಪಾಪ್ಯುಲೇಷನ್ ಅಂತ ಹತ್ತಿ ಪಾಪ್ಯುಲೇಷನ್ ತೆಗೆದುಕೊಂಡ್ರೆ ಎಕರೆಗೆ ಸುಮಾರು ಒಂದು 7,000-8,000 ವರೆಗೆ ಮ್ಯಾಕ್ಸಿಮಮ್ ನಾವೇನಂದು ಒಂದು ಆಗ್ತಾ ಇದ್ವಿ. ಅದರಿಂದ ಒಂದೂವರೆ ಈಗಿನ ಏನು ಪಾಕೆಟ್ ಅಂತ ಹೇಳ್ತಾರಲ್ಲ ರೈತರು, 475 ಗ್ರಾಮ್ ಪಾಕೆಟ್ ಒಂದು ಒಂದೂವರೆಯಿಂದ ಮ್ಯಾಕ್ಸಿಮಮ್ 2 ತನ ಒಂದು ಹೋಗ್ತಾ ಇತ್ತು. ಇದರಿಂದ ಏನಂತಂದ್ರೆ ಹತ್ತಿ ಗಿಡಗಳ ಸಂಖ್ಯೆ ಏನಂದ್ರೆ 8,000 to 10,000 ಅಷ್ಟೇ ಕೊಡ್ತಾರೆ ಎಕರೆಗೆ. ಇದು ಏನಂದ್ರೆ ಜಾಸ್ತಿ ದಿವಸ ಏನಂದ್ರೆ ಹತ್ತಿ ಗಿಡ ನಮ್ಮ ಪ್ರದೇಶದಲ್ಲಿ ಇರ್ತದೆ ಅಂದ್ರೆ 170-180 ದಿವಸವರೆಗೆ ಏನಂತಂದ್ರೆ ನಾವು ಅದನ್ನು ಕಾಪಾಡಬೇಕಾಗುತ್ತೆ ಹತ್ತಿ ತೋಬೇಕಂತ.

ಆಮೇಲೆ ಇನ್ನೊಂದಂದ್ರೆ ಒಂದೇ ಸಲ ಬಿಡಿಸೋಕ್ಕೂ ಆಗಲ್ಲ, ನಾವು ಎರಡು ಮೂರು ಸಲ ನಾವು ಏನಂತಂದ್ರೆ ಹತ್ತಿ ಬಿಡಿಸಬೇಕಾಗುತ್ತೆ. ಈ ದಿಸೆಯಲ್ಲಿ ನಾವು ಈ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡರೆ ಇವತ್ತಿನ ದಿವಸ ಏನು ಯಂತ್ರಗಳು ಇದ್ದಾವಲ್ಲ ಹತ್ತಿ ಬಿಡಿಸೋಕ್ಕೆ, ಅವನ್ನು ನಾವು ಇಲ್ಲಿ ಅಡಾಪ್ಟ್ ಮಾಡೋಕ್ಕೆ ಅಳವಡಿಸಿಕೊಳ್ಳೋಕೆ ಆಗಲ್ಲ. ಅದು ಒಂದು ತೊಂದರೆ. ಅದಕ್ಕಾಗಿ ನಾವು ಈಗ ಏನಂತಂದ್ರೆ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್, ಅಂದರೆ ಹೆಚ್ಚು ಸಾಂದ್ರತೆ ಹತ್ತಿ ಬೆಳೆಯುವ ಪದ್ಧತಿಯನ್ನು ರೈತರಿಗೆ ಜಾಸ್ತಿ ಪ್ರಸಿದ್ಧಿಲ್ಲ ಅಂದರೆ ಅದನ್ನು ಪ್ರಚಾರ ಪಡಿಸ್ತಾ ಇದ್ವಿ. ಅದೇ ಒಂದು ನಿಟ್ಟಿನಲ್ಲಿ ನಾವು ಏನಂದ್ರೆ ಹೋದ ವರ್ಷ ಈ ನಮ್ಮ ಕೃಷಿ ತಂತ್ರಜ್ಞರ ಸಂಸ್ಥೆ ಮತ್ತು ಕೃಷಿ ವಿಶ್ವವಿದ್ಯಾಲಯದ ರಾಯಚೂರು ಇವರ ಒಂದು ಸಹಯೋಗದೊಂದಿಗೆ ನಾವೇನಂತಂದರೆ ಈ ಕಸಬೆ ಕ್ಯಾಂಪ್ ಅಂತಿದೆ ಇಲ್ಲೇ ಪಕ್ಕದಲ್ಲಿ, ನಮ್ಮಲ್ಲಿ ಶಿವಾನಂದ ಅಮರ್ಖೇಡ್ ಅಂತ ಒಂದು ಅಲ್ಲಿ ಕ್ಷೇತ್ರ ಇದೆ. ಅವರು ಪಾಪ ಏನಂತಂದರೆ ಇಲ್ಲ ಸರ್ ನೀವೇನಾದರೂ ರೈತರಿಗೆ ಅನುಕೂಲ ಆಗ್ತದೆ ಅಂತಂದರೆ ಇದು ನಾವು ನಿಮಗೆ ಒಂದು 5 ಎಕರೆ ಬೇಕಾದ್ರೆ ಕೊಡ್ತೀವಿ ಮಾಡಿರಿ, ಅದು ಏನೇನೋ ಬರಲಿ ಅದು ಬರಲಿ ಬಿಡಲಿ ಅದು ನಮಗೆ ಸಂಬಂಧ ನೀವು ಮಾಡ್ರಂತೆ. ಅದೇ ಪ್ರಕಾರವಾಗಿ ನಾವೇನಂತಾರೆ ಹೋದ ಸಲ ಒಂದು 5 ತಳಿಗಳನ್ನು, 5 ಅಂದರೆ 3 ಹೈಬ್ರಿಡ್ ತಳಿಗಳನ್ನು ಆಮೇಲೆ 2 ನಮ್ಮ ಈ ವಿಶ್ವವಿದ್ಯಾಲಯದ ತಳಿಗಳನ್ನು ಹೌದು ಆ ಒಂದು ಅದನ್ನು ಆ ಪದ್ಧತಿಯಲ್ಲಿ ಅಳವಡಿಸಿದ್ವಿ. ನಿಮ್ಗೆ ಗೊತ್ತಿದೆ ಹೋದ ಸಲ ಏನಂತಂದ್ರೆ ಮಳೆಗಾಲ ಭಾಳಷ್ಟು ಏನಂತಂದ್ರೆ ದಿವಸಗಳವರೆಗೆ ಇತ್ತು, ಹೆಚ್ಚು ಮಳೆಯಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಸಹ ನಾವು ಏನಂತಂದ್ರೆ ಹೆಚ್ಚು ಸಾಂದ್ರತೆ ಅಧಿಕ ಇಳುವರಿಯನ್ನು ಕೊಡಿತು. ಇಲ್ಲಿ ಅಧಿಕ ಇಳುವರಿ ಅಂತಂದರೆ ಹೇಗೆ ಬರ್ತದೆ ಅಂತಂದರೆ ನಮಗೆ 1 ಎಕರೆಗೆ ಸುಮಾರು ಒಂದು ಏನಂತಂದ್ರೆ 25,000 ದಿಂದ 75,000 ವರೆಗೂ ನಾವು ಏನಂತಂದ್ರೆ ಗಿಡಗಳ ಸಂಖ್ಯೆಯನ್ನು ಅಳವಡಿಸ್ಕೊಳ್ಳಬೇಕಾಗ್ತದೆ ಎಕರೆಗೆ. ಇದು ಹೇಗೆ ಅಂತಂದರೆ ಈ ಭೂಮಿಯ ಒಂದು ಫಲವತ್ತತೆ ಅನುಗುಣವಾಗಿ, ಭೂಮಿ ಫಲವತ್ತತೆ ಚೆನ್ನಾಗಿತ್ತಂತಂದ್ರೆ ಅಲ್ಲಿ ನಾವು ಸಂಖ್ಯೆಗಳನ್ನು ಕಡಿಮೆ ಮಾಡ್ತೀವಿ, ಇಲ್ಲ ಭೂಮಿ ಫಲವತ್ತತೆ ಇಲ್ಲ ಭಾಳಷ್ಟು ಏನಂತಂದರೆ ಕೆಂಪು ಮಣ್ಣಿದೆ ಸರಿಯಾಗಿ ಏನಂತಂದರೆ ಅದರದ್ದು ಪೋಷಕಾಂಶಗಳು ಬಹಳಷ್ಟು ಕೊರತೆ ಇದ್ದಾಗ ಅವ್ರನ್ನ ನಾವು ಸಂಖ್ಯೆ ಹೆಚ್ಚಿಗೆ ಮಾಡ್ತೀವಿ. ಆದ ಕಾರಣ ಇದು ಏನಂತಂದರೆ ಈ ಒಂದು ಮಣ್ಣಿನ ಅನುಗುಣವಾಗಿ ಅಲ್ಲಿ ಮಾಡುವಂಥ ಪದ್ಧತಿ ಅನುಗುಣವಾಗಿ ನಾವು ಏನಂತಂದರೆ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಅಂತರವನ್ನು ನಾವು ಏನಂದ ನಿರ್ಧಾರ ಮಾಡಬೇಕಾಗ್ತದೆ. ಈಗ ನಾನು ಒಂದು ಉದಾಹರಣೆ ಹೇಳ್ಬೇಕಂತ

ಗಿಡದಿಂದ ಗಿಡಕ್ಕೆ 15 ಸೆಂಟಿಮೀಟರ್. ಆ ಒಂದು ಅಂತರವನ್ನು ಇಟ್ಟು ಒಂದು 5, 2 ತಳಿಗಳು, 3 ಹೈಬ್ರಿಡನ್ನು ನಾವು ಏನಂತಂದರೆ ಅಲ್ಲಿ ಪ್ರಯೋಗಕ್ಕಾಗಿ ಅಳವಡಿಸಿದ್ವಿ. ಮತ್ತು ಅದರಿಂದ ಚೆನ್ನಾಗಿನ ಏನಂತಂದ್ರೆ ಇಳುವರಿ ಬಂತು, ಖರ್ಚು ಅದರಲ್ಲಿ ಖರ್ಚು ಬಹಳ ಕಡಿಮೆ ಆಯಿತು ನಮಗೆ. ಆಮೇಲೆ ಒಂದೇ ಸಲ ಏನಂದ್ರೆ ಹಾರ್ವೆಸ್ಟ್ ಮಾಡಲಿಕ್ಕೆ ಅನುಕೂಲವಾಯಿತು. ಈ ಪದ್ಧತಿ ನಾವು ಅಳವಡಿಸಿದರೆ ನಾವು ಒಂದೇ ಸಲ ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಸಾಕಷ್ಟು ಏನಂತಂದ್ರೆ ಸಾಗುವಳಿ ಪದ್ಧತಿಗಳು ಏನು ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೀವಲ್ಲ, ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಸಾಗುವಳಿ ಪದ್ಧತಿಗಳು ಬೇರೆ ಬೇರೆ ಆಗ್ತವೆ. ನೀವು ಹತ್ತಿ ಬಿತ್ತೋದ್ರಿಂದ ಹಿಡಿದು ಕೊನೆ ಹಾರ್ವೆಸ್ಟ್ ಆಗೋವರೆಗೆ ಕೆಲವೊಂದು ಸಾಗುವಳಿ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಬೇಕಂಥದ್ದು. ಏನಂತಂದರೆ ಅದಕ್ಕೆ ಮೊದಲು ಬಿತ್ತುವುದನ್ನೇ ಇರ್ಬೋದು ಅಥವಾ ಅದಕ್ಕೆ ಗೊಬ್ಬರ ಹಾಕುವ

ಹಂತದಲ್ಲಿ ಬಹಳ ಬಳಕೆ ಮಾಡಕ್ಕೆ ಅವೆಲ್ಲವೂ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ಮತ್ತು ಇಲ್ಲಿ ಏನಂತಂದರೆ ನಾವು ಗಿಡನ ಯಾವ ಥರ ಮೇಂಟೈನ್ ಮಾಡಬೇಕು, ಕೆನೋಪಿ ಮ್ಯಾನೇಜ್ಮೆಂಟ್ ಅಂತೀವಿ.

0: ನಾಲ್ಕು ತಿಂಗಳಲ್ಲಿ ಹತ್ತಿ ಬಿಡಿಸ್ಲಿಕ್ಕೆ ಬರ್ತದೆ.
1: ನಾಲ್ಕು ತಿಂಗಳ ಒಳಗಡೆನೆ ನಾವು ಏನಂತಂದ್ರೆ ಸಂಪೂರ್ಣ ಒಂದೇ ಸಲ ಹತ್ತಿ ಬಿಡಿಸಬಹುದು. ಈ ಒಂದು ಪದ್ಧತಿ ಅಳವಡಿಸಿದರೆ ನಾವು ಏನಂತಂದ್ರೆ ಈಗಾಗಲೇ ಯಂತ್ರಗಳು ಸಿಗ್ತಾ ಇದಾವೆ ಹಾರ್ವೆಸ್ಟ್ ಮಾಡೋದಕ್ಕೆ, ಆ ಯಂತ್ರಗಳನ್ನು ನಾವು ಏನಂತ

ಅದೇ ಥರ ನಮ್ಮ ಈ ಏನು ಕೃಷಿ ವಿಶ್ವವಿದ್ಯಾಲಯದಿಂದ ಧಾರವಾಡ ಇರ್ಬೋದು ಅಥವಾ ರಾಯಚೂರು ಇರ್ಬೋದು, ಅಲ್ಲಿ ಸುಮಾರು ಒಂದು 8 ತಳಿಗಳನ್ನು ನಾವು ಪ್ರಾಯೋಗಿಕ ಅಂದರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಏನಂದ್ರೆ ಆ ತಳಿಗಳು ಚೆನ್ನಾಗಿ ಹೈ ಡೆನ್ಸಿಟಿಗೆ ಪ್ಲ್ಯಾಂಟಿಗೆ ಹೋಗುತ್ತಿದ್ದರೆ ಅವನ ರೈತರಿಗೆ ನಾವು ಕೊಡ್ಬೋದು. ಅಂದರೆ ತಳಿಗಳಿವು, ಹೈಬ್ರಿಡ್ಸ್ ಅಲ್ಲ ತಳಿಗಳು. ಯಾಕಂದ್ರೆ ಮುಂದೆ ಈಗ ನಾವು ಒಂದು ಪ್ರತಿ ಎಕರೆಗೆ ಕೆಲವೊಂದ್ಸಲ ಏನಾಗ್ತದೆ 3, 4, 5 ಎಕರೆ 5 ಕೆಜಿ ಪ್ರತಿ ಎಕರೆಗೆ ಬೀಜಗಳು ಬೇಕಾಗ್ತದೆ. ಅಂಥ ಸಮಯದಲ್ಲಿ ನಾವು ಹೈಬ್ರಿಡ್

0: ಬರೀ ಹತ್ತಿನ ಒಡೆ ತರನ್ನು ಮಾಡಬಹುದು. ಇದರಿಂದ ಏನಂತಂದ್ರೆ ನಾವು ಏನಾದರೂ ಈ ಹತ್ತಿ ಬಿಡಿಸುವ ಮೆಷಿನ್ಗಳನ್ನು ಉಪಯೋಗ ಮಾಡ್ತಾರೆ, ಅದಕ್ಕೆ ಬಹಳ ಅನುಕೂಲ ಆಗ್ತದೆ.
1: ನಾನು ವಿಶೇಷವಾಗಿ ರೈತರಿಗೆ ಬಹಳ ಕುತೂಹಲ ಈಗ ಹತ್ತಿ ಬಿಡಿಸುವಂತ ಸಮಯ. ಈಗಾಗಲೇ ಹತ್ತಿ ಕೆಲವು ರೈತರು ಬಿಡಿಸ್ತಿದ್ದಾರೆ, ಅಂದ್ರೆ ಮೊದಲ ತಳಿ ಕೆಳಗಡೆ ತಳಿ ಹೊಡೆದಿರ್ತದೆ ಅದನ್ನ ಬಿಡಿಸ್ಲಿಕ್ಕೆ ಆರಂಭ ಮಾಡಿದ್ದಾರೆ. ಸೊ ಸಹಜವಾಗಿ ಎಲ್ಲರೂ

ಸಿಚುವೇಶನ್ ಬಂದು ಈಗ ಯಾಕಂತಂದ್ರೆ ಅದು ಮಳೆಯ ಒಂದು ಕೊರತೆಯಿಂದ ಜಲ್ದಿನೇ ಫಲ ಅದು ಹೂವು ಬಿಡ್ತದೆ, ಆಮೇಲೆ ಜಲ್ದಿನೇ ಹತ್ತಿ ಹೊಡಿತದೆ. ಈಗ ಮುಂದೆ ರೈತರು ಏನು ಈ ಸಿಚುವೇಶನ್ ಇದೆಯಲ್ಲ, ಈಗ ಏನಾದರೂ ಮಳೆ ಚೆನ್ನಾಗಾದರೆ ಒಂದು ಅನುಕೂಲ ಆಗ್ತದೆ ಏನಂತಂದ್ರೆ ಅವರು ಮುಂದೆ ಹಿಂಗಾರಿ ಬೆಳೆಗಳನ್ನು ಬೆಳ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ, ಅದು ಒಂದು ಅನುಕೂಲ ಇರ್ತದೆ. ಆದರೆ ಎಲ್ಲವೂ ಏನಂತಂದರೆ ಈ ಮಳೆ ಮೇಲೆ ಅವಲಂಬನೆ ಆಗಿದೆ. ಚೆನ್ನಾಗಿ

ಈಗ ಆ ಯಾಂತ್ರೀಕರಣ ಯಂತ್ರವನ್ನು ಉಪಯೋಗ ಮಾಡಬೇಕಂತಂದ್ರೆ ನಾವು ಏನಂದ್ರೆ ಹೈ ಟೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್ನೇ ಹಾಕ್ಬೇಕು. ಇವತ್ತು ದಿವಸ ಏನಂತಾರೆ, ಈ ಒಂದು ವರ್ಷದಲ್ಲಿ ಸ್ವಲ್ಪ ಸುಮಾರು 1,000 ಎಕರೆದಲ್ಲಿ ನಮ್ಮ ಭಾಗ

ಯಾಕಂದ್ರೆ ನಾವು ಯಾಂತ್ರೀಕರಣ ಮಾಡಬೇಕು, ಯಂತ್ರಗಳನ್ನು ಉಪಯೋಗಿಸಬೇಕಂತಂದ್ರೆ ಇದೇ ಒಂದು ಪದ್ಧತಿ ಮಾಡಿದರೆ ಮಾತ್ರ ಸಾಧ್ಯ. ಇದರ ಏನಂತಂದ್ರೆ ನಾವು ಬಿತ್ತದನ್ನು ಯಂತ್ರದಿಂದ ಬಿತ್ಬೋದು. ಮುಂದೆ ಈಗಾಗಲೇ ಇಂಟರ್ಕಲ್ಟಿವೇಷನ್ ಅವಕ್ಕೆಲ್ಲ ಟ್ರ್ಯಾಕ್ಟ್ರಿಂದ ಮಾಡ್ತಾ ಇದ್ದಾರೆ. ಮುಂದೆ ಹತ್ತಿ ಹಾರ್ವೆಸ್ಟ್ನ ಯಂತ್ರ ಕಂಪ್ಲೀಟ್ ಆಗಿ ನಾವು ಏನಂದ್ರೆ ಹತ್ತಿ ಸಾಗುವಳಿ ಅಂತ ಬಂದರೆ ಯಂತ್ರಗಳನ್ನು ಉಪಯೋಗಗೊಂಡು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಯಾವುದು ಈ ಹೆಚ್ಚು ಸಾಂದ್ರತೆ ಹತ್ತಿ, ಇದರಿಂದ ಭಾಳಷ್ಟು ಅನುಕೂಲತೆ ಇರುತ್ತೆ. ಒಂದು ನಿಮಗೆ

ಚರ್ಚೆ ಕಡಿಮೆ ಅಂತ. ಹೆಚ್ಚಿನದಾಗಿ ಒಂದ್ ದಿವಸ ಏನು ಈ ರೈತರು ಪಿಂಕ್ ಬಲೂನ್ ಸಲಗೆ ಬಹಳಷ್ಟು ಅವರು ಆ ಸಮಸ್ಯೆಗಳನ್ನು ಎದುರಿಸ್ತಾರಲ್ಲ, ಅದನ್ನು ಇಲ್ಲಿ ನಿವಾರಿಸಬಹುದು ಈ ಒಂದು ಏನು ಹೆಚ್ಚು ಸಾಂದ್ರತೆ. ಯಾಕಂದ್ರೆ ಒಂದು ನಿಮಗೆ ಹತ್ತಿ ಜಲ್ದಿನೇ ಬಂದ್ಬಿಡ್ತಾ, ಇದರಿಂದ ಅದು ಏನಂದ್ರೆ ಎಸ್ಕೇಪ್ ಆಗುತ್ತೆ. ಆಮೇಲೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಬಂದ್ರೂ ನಾವು ಚೆನ್ನಾಗಿ ಔಷಧ ಹೊಡ್ಕೋಬಹುದು, ಯಾಕಂದ್ರೆ ಕೆಳಗಡೆನೇ ಇರ್ತದೆ. ಆಮೇಲೆ ಯಾವುದೇ ಹಂತದಲ್ಲಿ ಅದೇನಂತಂದ್ರೆ ಆ ಸರಿಯಾಗಿ ಮುಟ್ತದೆ, ಎಲ್ಲ ಹೂವು ಕಾಯಿ ಮೊಗ್ಗಿಗೆ ಮುಟ್ಟಂಗೆ ನಾವು ಔಷಧ ಹೊಡಿಬೋದು. ಈ ಒಂದು ಇವತ್ತು ದಿವಸ ಏನು ಜಾಸ್ತಿ ಎತ್ತರ

0: ಆಮೇಲೆ ಮತ್ತೆ ಹೇಳಿದ್ನಲ್ಲ, ಈಗಾಗಲೇ ಜಲ್ದಿ ಬಂದ್ರೆ ಎರಡನೇ ಬೆಳೆನೂ ನಾವು ಮಾಡಲಿಕ್ಕೆ ಸಾಧ್ಯತೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ದಿವಸ ರೈತರು ಏನು ಎದುರಿಸ್ತಾ ಇದ್ದಾರಲ್ಲ, ಈ ಹತ್ತಿ ಹಂಗೆ ಬಿಡಿಸಿ ನಿಂತಿರ್ತದೆ, ಆದ್ರೆ ಬಿಡಿಸರಿರಲ್ಲ, ಆ ಒಂದು ಸಮಸ್ಯೆಯನ್ನು ಸಂಪೂರ್ಣವಾಗಿ ಇಲ್ಲಿ ನಾವು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ.
1: ಈಗ ನೀವು ಪ್ರಯೋಗಾತ್ಮಕವಾಗಿ ಮಾಡಿದಂಥ ಈ ಹೆಚ್ಚು

ನಾವು ಸುಮಾರು ಒಂದು 300 ಎಕರೆದಲ್ಲಿ ಅದನ್ನು ಪ್ರಾಯೋಗಿಕವಾಗಿ ನಾವು ಸೋಯಿಂಗ್ ಮಾಡಿದೆ. ಇದಕ್ಕೆ ಆಮೇಲೆ ಮ್ಯಾನ್ಯುವಲ್ ಮಾಡೋದಕ್ಕೆ ಭಾಳಷ್ಟು ಅಂತರವಿದೆ. ಇದು ಯೂನಿಫಾರ್ಮ್ ಆಗಿ ಮತ್ತು ಜರ್ಮೇಷನ್ನು ಭಾಳ ಚೆನ್ನಾಗಿ ಬರ್ತದೆ. ಮುಂದಿನ ದಿನಗಳಲ್ಲಿ ಅಂದರೆ ಇದಕ್ಕಿನ್ನೂ ಬೇಡಿಕೆನೂ ಜಾಸ್ತಿ ಆಗ್ಬೋದು ಅಂತ ನಮಗೆ ಈ ಒಂದು ಇದರಿಂದ ಕಂಡುಬಂದಿದೆ. ಆಮೇಲೆ ಇನ್ನೊಂದೇನೆಂದರೆ ನಾವು ಹತ್ತಿ ಬಿಡಿಸೋದಕ್ಕೂ ಅವ್ರ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ವಿ. ಯಾರಿಗೆ ಒಂದು ಪ್ರಾಯೋಗಿಕವಾಗಿ ಬರ್ರಿ ನಿಮ್ಮದು ಮಷಿನ್ ತೊಗೊಂಬಂದು ಮಾಡ್ರಿ ಅಂತಂದ್ರೆ ಹೇಳಿದ್ದಾರೆ, ಅವರು ಬರ್ತೀವಿ ಅಂತ ಹೇಳಿದಾರೆ. ಮುಂದಿನ ದಿನಗಳಲ್ಲಿ ಯಾಕಂದರೆ ಈ ಸಲ ಅಲ್ಲಲ್ಲಿ ಹತ್ತಿ ಹೆಚ್ಚು ಕಡಿಮೆ ಹೊಡಿತಾ ಇದೆ, ಅದಕ್ಕಾಗಿ ಸ್ವಲ್ಪ ನಾವು ತಡೆ ಹಿಡಿದಿದ್ವಿ. ಅಕಸ್ಮಾತ್ ಒಂದು ಕಡೆ ಎಲ್ಲಿಯಾದರೂ ನಮ್ಮ ಹೆಚ್ಚು ಸಾಂದ್ರತೆ ಒಂದೇ ಸಲ ಹತ್ತಿ ಹೊಡೆದತ್ತಂದ್ರೆ ಅವರು ಬರೋಕ್ಕೆ ರೆಡಿ ಇದ್ದಾರೆ. ಅಂದರೆ ಈ ಸಲ

0: ಸಾಂದ್ರತೆ ಅಂತಂದ್ರೆ ಸಹಜವಾಗಿ ನಾವು ಎಜುಕೇಟೆಡ್ ಜನರಿಗೆ ಹೇಳಿದ್ವಿ, ಬಟ್ ಅನಕ್ಷರಸ್ಥ ರೈತರು ಬಹುತೇಕ ಇರ್ತಾರೆ. ಅದನ್ನು ಬೆಳೆಯುವಂಥದ್ದು ಅಂದರೆ ಈಗ ಹತ್ರ ಹತ್ರ ಹತ್ತಿ ಕಾಳನ್ನು ಇಡ್ತಾರೆ, ಅದು ರಂಬೆ ಕೊಂಬೆ ಒಡೆಯೋದಿಲ್ಲ. ಹೆಚ್ಚು ಬೆಳೆ ಸಾಂದ್ರತೆಯಲ್ಲಿ ಅದು ಹೇಗಿರ್ತದೆ?
1: ಈಗ ಹೆಚ್ಚು ಸಾಂದ್ರತೆ ಹತ್ತಿಯಲ್ಲಿ ಅಂದ್ರೆ ಗಿಡಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಅದೇ ಥರ ಒಂದು ಗಿಡಕ್ಕೆ ನಾವು ಸುಮಾರು ಒಂದು 10 ಕಾಯಿಗಳನ್ನು ಅಷ್ಟೇ ಒಡೆಯೋದನ್ನು ನಾವು ಏನಂದ್ರೆ ಊಹೆ ಮಾಡ್ತೀವಿ. ಜಾಸ್ತಿ ಏನಂದ್ರೆ ಇರಲ್ಲ. ಇಲ್ಲಿ ಏನಂತಂದರೆ ಈ ಒಂದು ಮೇನ್ ಕೊಂಬೆ ಏನಿರ್ತಲ್ಲ ಅದು ಅಷ್ಟೇ ಇರ್ತದೆ, ಅದರ ಜೊತೆಗೆ ಈ ಸಿಂಪುಡಿಯಲ್ಲಿ ಅಂತೀವಿ, ಆ ಸಿಂಪುಡಿಯಲ್ಲಿ ಮಾತ್ರ ಕಾಯಿಗಳು ಇರ್ತವೆ. ಇಲ್ಲಿ ಮತ್ತೆ ಮೊನಪುಡಿಯಲ್ಲಿ ಅಂತ ಏನು ಬರ್ತಾವಲ್ಲ ಅವು ಇರಲ್ಲ. ಇಲ್ಲಿ ಜಾಸ್ತಿ ಏನಂದ್ರೆ 2-2.5 ಅಷ್ಟಕ್ಕೇ ನಾವು ರಿಸ್ಟ್ರಿಕ್ಟ್ ಮಾಡ್ಬೇಕಾಗ್ತದೆ ಹೈಟು. ಜಾಸ್ತಿನೂ ಅದನ್ನೇನು ಬೆಳೆಯಕ್ಕೆ ಬಿಡಬಾರ್ದು. ಬೆಳೆಗೆ ಬಿಡ್ತಾನೆ ಮತ್ತೆ ಹಂಗೆ ಅದು ನಮ್ಮ ಮುಂದೆ ಹಾರ್ವೆಸ್ಟ್ ಲೇಟ್ ಆಗ್ತದೆ. ಅದೇ ಇದೇ ಪದ್ಧತಿಯನ್ನು ನಿಮ್ಗೆ ನೋಡಿ 160-180 ದಿವಸದನ್ನು ಹೋಗುತ್ತೆ ಈ ಬೆಳೆ, ಆಮೇಲೆ ಹೋಗುತ್ತದೆ. ಆಮೇಲೆ ಕಂಟಿನ್ಯೂಸ್ ಆಗಿ ನಾವು 2-3 ಸಲ ನಾವು ಏನಂದ್ರೆ ಹತ್ತಿ ಬಿಡಿಸ್ಬೇಕಾಗ್ತದೆ. ಆಮೇಲೆ ಹತ್ತಿ ಬಿಡಿಸುವ ಕಾಸ್ಟ್ ಏನಾಗ್ತದೆ, ಇವತ್ತಿನ ದಿವಸ ನಿಮಗೆ ಒಂದು ಕೆಜಿಗೆ 15-20 ರೂಪಾಯಿ ತನಕ ಹೋಗ್ತಾ ಇದೆ. ಅಂದ್ರೆ ಒಂದು ಕ್ವಿಂಟಲ್ಗೆ 9 ರೂಪಾಯಿ 10 ರೂಪಾಯಿ ಇದೆ ಇದೆ. ಅದು ಈಗ ಈ ಸಲ ಸ್ವಲ್ಪ ಹತ್ತಿ ಭಾಳಷ್ಟು ಕಡಿಮೆ ಇದೆ ಅಂಥೇಳಿ ಆಮೇಲೆ ಒಡೆಯೋದನ್ನು ಎಲ್ಲ ಕಡೆ ಅಲ್ಲಲ್ಲಿ ಬರ್ತಾ ಇದೆ, ಒಂದೇ ಸಲ ಬಂದಿಲ್ಲ ಅಂತಲೇ ನಡೆದಿದೆ. ಅದರ್ವೈಸ್ ನಿಮಗೇನಂದ್ರೆ 15 ರೂಪಾಯಿದಿಂದ 20 ರೂಪಾಯಿ ಪ್ರತಿ ಕೆಜಿಗೆ ಹತ್ತಿ ಬಿಡಿಸುವಂಥ ಪದ್ಧತಿ ಇದೆ. ಇದೆ 1500-2000 ಒಂದು ಕ್ವಿಂಟಲ್ಗೆ ಹೋದರೆ ರೈತರಿಗೆ ಭಾಳಷ್ಟು ಕಡಿಮೆ. ಆಮೇಲೆ ಟೈಮ್ಲಿ ಆಗಲ್ಲ ಅದು ಏನಂದ್ರೆ, ಅದರಿಂದ ಕ್ವಾಲಿಟಿನೂ ಭಾಳಷ್ಟು ಕೆಡ್ತದೆ, ನಿಮಗೆ ಸ್ಟ್ರೆಂಗ್ತ್ ಹೋಗ್ತದೆ, ಆಮೇಲೆ ಕಲರ್ ಹೋಗ್ತದೆ. ಇದರಿಂದ ನಿಮಗೆ ಮಾರ್ಕೆಟ್ನಲ್ಲಿ ಅದರಿಂದನೂ ಏನಂದ್ರೆ ರೇಟ್ ಕಡಿಮೆ ಆಗುವಂಥ ಒಂದು ಸಂಭವ ಇರ್ತದೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಎಲ್ಲ ರಾಷ್ಟ್ರಗಳು ಏನಂದ್ರೆ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಹೋಗಿವೆ. ನಮ್ಮ ಕೆಲವೊಂದು ಈಗ ನಮ್ಮದು ಭಾರತನೇ ಮೇನ್ ಅದರಲ್ಲಿ. ಈಗ ಅದು ಬಿಟ್ಟರೆ ಕೆಲವೊಂದು ಸಲ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಅಲ್ಲಿನೂ ಅವರು ಹೈ ಡೆನ್ಸಿಟಿ ಪ್ಲಾಂಟಿಂಗ್ನೇ ಮಾಡ್ತಾ ಇದ್ದಾರೆ. ಆಮೇಲೆ ಈ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಲುವಾಗಿ ನಾವು ಹೈಬ್ರಿಡ್ಗಿಂತ ನಾವು ಜಾಸ್ತಿ ಇವತ್ತಿನ ದಿವಸ ವೆರೈಟಿಗೆ ಹೋಗಬೇಕಾಗಿದೆ. ಅಂತಹ ವೆರೈಟಿಗೆ ನಮ್ಮ ಪಬ್ಲಿಕ್ ಸೆಕ್ಟರ್ದಿಂದ ಏನಾದರೂ ಇವತ್ತಿನ ದಿವಸ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೇವಲ್ಲ, ಅವು ಏನಾದರೂ ನಮಗೆ ಯಶಸ್ವಿಯಾದರೆ ಡೆಫಿನೆಟ್ಟಾಗಿ ಮುಂದಿನ ದಿನಗಳಲ್ಲಿ ಅವೇ ಬೀಜಗಳನ್ನು ರೈತರು ಹಾಕಲಿಕ್ಕೆ ಸಾಧ್ಯ ಇದೆ.
0: ಸರ್, ಈಗ ತಳಿಗಳನ್ನು ಭಾಳ ಅಭಿವೃದ್ಧಿಪಡಿಸ್ಬೇಕಾಗ್ತದೆ, ಸವಾಲು ಇರ್ತದೆ. ರೈತರು ಎಲ್ಲರೂ ಐಡೆಂಟಿಟಿಗೆ ಹೋದರೂ ಕೂಡ ಕಷ್ಟ, ಮತ್ತು ಕಡಿಮೆ ಜನ ಹೋದರೂ ಕೂಡ ಕಷ್ಟ. ನೀವು ಉತ್ಪಾದನೆ ಜಾಸ್ತಿ ಆಯಿತು ಅಂತಂದರೆ ಸಹಜವಾಗಿ ರೈತರು ಈಗ ಹೆಂಗಾಗಿದೆ ಅಂದರೆ, ಒಂದು ಮುಂಗಾರು ಸೀಸನಲ್ಲಿ ಹತ್ತಿಗೆ ಒಳ್ಳೆ ಪೀಕಿತ್ತು, ಒಳ್ಳೆ ಬೆಳೆ ಇಳುವರಿ ಬರ್ತಿತ್ತು ಅಂದರೆ ಆ ಬೀಜದ ಬೇಡಿಕೆ ಜಾಸ್ತಿ ಆಗಿಬಿಡ್ತದೆ. ಆ ಬೀಜ ಯೂನಿವರ್ಸಿಟಿಗಳಲ್ಲಿ ಸಿಗೋಲ್ಲ ಅಥವಾ ನಿಮ್ಮ ಯಾವುದೇ ಕೆವಿಕೆಗಳಲ್ಲಿ ಸಿಗೋಲ್ಲ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗೋಲ್ಲ. ಈ ಥರವನ್ನು ಹೋಗಲಾಡಿಸ್ಲಿಕ್ಕೆ ಕೂಡ ಪ್ರಯೋಗ ಮಾಡಿದಾಗ ಅದನ್ನು ಹೆಂಗೆ ನಿಭಾಯಿಸ್ಬೇಕಾಗ್ತದೆ?
1: ನಿಭಾಯಿಸ್ತಂದು ನಾ ಹೇಳಿದೆ, ವೆರೈಟಿ ಯಾಕೆ ಕೇಳ್ತೇನೆ, ರೈತರು ನಿಮ್ಗೆ ಕೊಡ್ತೀನಿ ರೀ, ನಿಮಗೆ ಒಂದಿಷ್ಟು 1 ಎಕರೆಗೆ ಬೇಕಾಗುವಂಥ ಬೀಜ ಕೊಡ್ತೀನಿ, ಅದನ್ನು ಮುಂದೆ ದಿವಸ ನೀವೇ ಜಿನ್ನಿಂಗ್ ಮಾಡಿ ಆ ಬೀಜಗಳನ್ನ ಅಲ್ಲೆಲ್ಲ ಕೊಡ್ಬೋದಲ್ಲ. ಅಲ್ಲೇನು ನೀವು ಕಂಪ್ನಿಯಿಂದ ತೊಗೋಬೇಕಂತ ಏನಿಲ್ಲ, ನಿಮ್ಮ ಬೀಜ ನಿಮಗೆ ಉಪಯೋಗ ಮಾಡೋದಕ್ಕೇ ಇದು ನಾವು ಏನಂದ್ರೆ ಇವತ್ತು ದಿವಸ ಪ್ರಯತ್ನ ಮಾಡ್ತೀವಿ. ಹೈಬ್ರಿಡ್ಸ್ ಅಂದರೆ ನೀವು ಎಸ್ ಹೋಗಿ ನಾವು ಏನಂತರ ಆಯ್ದು ಕಂಪ್ನಿಯ ಬೀಜಗಳನ್ನು ತರಬೇಕಂತ. ವೆರೈಟಿ ಅಂತ ಬಂದರೆ ರೈತರು ಹಾಕಿದಂಥ ಬೀಜಗಳನ್ನು ಆತ ತಾನು ಉಪಯೋಗ ಮಾಡೋದು, ಬೀಜಗಳನ್ನು ಆ ಒಂದು ಹಳ್ಳಿಯಲ್ಲಿ ಎಲ್ಲರಿಗೂ ಕೊಡ್ಬೋದು.
0: ರೈತರು ನನಗೆ ಗಮನಿಸ್ದಂಗೆ ಹೈಬ್ರಿಡ್ಡೇ ಜಾಸ್ತಿ ಹೋಗಿದ್ದಾರೆ, ಆಲ್ಮೋಸ್ಟ್ ನಮ್ಮ ಕೈ ಸಿಗಲಾರದಷ್ಟು ದೂರ ಹೈಬ್ರಿಡ್ಗೆ ಹೋಗಿದ್ದಾರೆ. ಅವ್ರನ್ನ ಮತ್ತೆ ನೀವು ತಳಿಗಳ ಕಡೆ ಕರ್ಕೊಂಡು ಬರೋದು ಭಾಳ ಸವಾಲು, ಅದನ್ನು ಹೆಂಗೆ ನಿಭಾಯಿಸ್ತೀರಿ ನೀವೆಲ್ಲ?
1: ಈಗ ರೈತರಿಗೆ ಬೇಕಾಗಿದ್ದು ಇಳುವರಿ ಮತ್ತು ಖರ್ಚು ಕಡಿಮೆ ಆಗೋದು. ಈಗ ನೋಡಿರಿ, ಹೈಬ್ರಿಡ್ ತಳಿಗಳಿಗೆ ನಾನು ಏನಾದರೂ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಹೋದರೆ, ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಸುಮಾರು ಒಂದು 6-10 ಪ್ಯಾಕೆಟು ಬೇಕಾಗ್ತವೆ. ಹೌದಾ? 1 ಎಕರೆಗೆ 6-10 ಪ್ಯಾಕೆಟ್. 10 ಪ್ಯಾಕೆಟ್ ಅಂದರೆ ನಿಮಗೆ ಬೀಜದ ಕಾಸ್ಟ್ ಎಷ್ಟಾಯಿತು? 10,000 ರೂಪಾಯಿ ಆಯಿತು. ಹೌದಿಲ್ಲ? ಇದರಿಂದ ಏನಂತಂದ್ರೆ ಭಾಳಷ್ಟು ತೊಂದರೆ ಆಗುತ್ತೆ ರೈತರಿಗೆ, ಪರ್ಚೇಸ್ ಮಾಡೋಕ್ಕಾಗಲ್ಲ. ಆಮೇಲೆ ಆ ಸಿಸ್ಟಮ್ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಡಾಪ್ಟ್ ಮಾಡೋಕ್ಕೂ ಆಗಲ್ಲ. ಈ ಒಂದು ದಿವಸ ಏನಂತಂದರೆ ಈ ಸರ್ಕಾರದಿಂದ ಒಂದು ಅದ್ರ ಬಗ್ಗೆ ಸ್ಕೀಮ್ ಬಂದಿದೆ, ಏನು ಕಪಾಸ್ ಕಾಂತೆ ಅಂತೇಳಿ, ಆ ಬಂದದ ಸಲಗೆ ರೈತರು ಭಾಳಷ್ಟು ಅದನ್ನು ಉಪಯೋಗನೂ ಇವತ್ತು ದಿವಸ ಪಡಿತಾ ಇದ್ದಾರೆ. ಈ ಒಂದು ದಿವಸ ಗೌರ್ಮೆಂಟ್ನು ಭಾಳಷ್ಟು ಅದಕ್ಕೆ ಒತ್ತು ಕೊಡ್ತಾ ಇದೆ, ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್ ಸಲುವಾಗಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಕೃಷಿ ವಿಷಯದಿಂದ ಏನಾದರೂ ವೆರೈಟಿ ಯಶಸ್ವಿಯಾಗಿ ಬಂದರೆ ಡೆಫಿನೆಟ್ಟಾಗಿ ರೈತರು ಅದನ್ನು ಬೆಳೀತಾರೆ. ಯಾಕಂದರೆ ಅದನ್ನು ಚೆನ್ನಾಗಿತ್ತಂತಂದರೆ ವೆರೈಟಿನೇ ಇರಲಿ ಅಥವಾ ಹೈಬ್ರಿಡೇನೇ ಇರಲಿ ಚೆನ್ನಾಗಿರ್ಬೇಕು ಮೊದಲು, ಅದು ಒಗ್ಕೊಳ್ಳುತ್ತೆ ಅಂದರೆ ಡೆಫಿನೆಟ್ಟಾಗಿ ರೈತರು ಅದನ್ನು ಬೆಳೀತಾರೆ. ಮತ್ತು ಅದೇ ಬೀಜನ ಮಂದು ಅವರು ಹಾಕ್ಕೋಬೋದು ಮುಂದೆ, ಅದನ್ನೇ ಬೀಜ ಏನಂತಂದರೆ ಯಶಸ್ವಿಯಾಗಿ ಬೆಳೆಸಲಿಕ್ಕೆ ಸಾಧ್ಯ ಇತ್ತು.
0: ಸರ್, ನಮಗೆ ವಿಶೇಷವಾಗಿ ನಮ್ಮ ಈ ಭಾಗ ರಾಯಚೂರು ಜಿಲ್ಲೆ ಅಂಥ ಪ್ರದೇಶದಲ್ಲಿ ಈಗ ಸಿಂಧನೂರು, ನೀವು ಮಾನ್ವಿ ಆ ಕಡೆ ಎಲ್ಲ ಹೋದರೆ ನೀರಾವರಿ ಪ್ರದೇಶ, ಈಗ ಈ ಕಡೆ ನೀವು ದೇವದುರ್ಗ ಆ ಕಡೆ ಎಲ್ಲ ಬಂದರೆ ಅದು ನೀರಾವರಿ ಪ್ರದೇಶ ಆಗಿದೆ. ಈ ಒಣಭೂಮಿಯಲ್ಲಿ ಜಾಸ್ತಿ ಇದರ ಹೆಚ್ಚು ಬೆಳೆ ಸಾಂದ್ರತೆ ಪದ್ಧತಿ ಬೆಟ್ರೋ ಅಥವಾ ಮಳೆಯಾಶ್ರಿತ ಭೂಮಿಯಲ್ಲಿ ಬೆಟ್ರೋ ಅಥವಾ ಕಪ್ಪು ಕೆಂಪು ಮಣ್ಣು ಆ ಥರ?
1: ನೀವು ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ಈ ಹೆಚ್ಚು ಸಾಂದ್ರತೆ ಬೆಳೆ ಏನಿದೆಲ್ಲ ಇದು ಸಾಮಾನ್ಯವಾಗಿ ಹೆಚ್ಚು ಯಶಸ್ವಿಯಾಗೋದು ಮಳೆ ಆಶ್ರಿತದಲ್ಲಿ. ನೀ ಇವತ್ತು ದಿವಸ ಬ್ರೆಜಿಲ್ ಅದು ತೊಗೊಂಡ್ರೆ ಅವರು ಮಳೆ ಆಶ್ರಿತದಲ್ಲೇ 90% ಬೆಳೆ ಇದೆ, ಅದು 85-90% ಮಳೆ ಆಶ್ರಿತದಲ್ಲೇ ಅಲ್ಲಿ ಸಕ್ಸಸ್ ಆಗಿ ಬೆಳೀತಿದ್ದಾರೆ. ಅದಕ್ಕಾಗಿ ಇದರದ್ದು ಒಂದು ಯಶಸ್ವಿ ಜಾಸ್ತಿ ಏನಂತಂದರೆ ಮಳೆ ಆಶ್ರಿತದಲ್ಲಿ ನಾವು ಅದರ ಪ್ರಕಾರ ಮಾಡಿದರೆ ಡೆಫಿನೆಟ್ ಆಗಿ ಲಾಭ ಆಗ್ತದೆ. ಅದಕ್ಕಾಗಿ ನಮ್ಗೆ ಇವತ್ತು ದಿವಸ ನೀರಾವರಿ ತೊಗೊಂಡ್ರೆ ನೀರು ಎಲ್ಲಿದೆ ನಮಗೆ? ನಮಗೆ ನೀರು ಇದೆ, ಕೆನಾಲ್ ಇದಾವೆ, ಬಟ್ ನೀರಿಲ್ಲ. ಆ ಥರ ಒಂದು ಸಿಚುವೇಶನ್. ಆಮೇಲೆ ನೀವು ನೋಡ್ರಿ, ಎರಡು ಸಿಚುವೇಶನ್ ತಗೊಳ್ರಿ. ಹತ್ತಿ ಕೆಲವೊಬ್ಬರು ಏನಂತಂದರೆ ನೀರಾವರಿಯಲ್ಲಿನೂ ಬೆಳೀತಾ ಇದ್ದಾರೆ. ಆಮೇಲೆ ನಾವು ಈ ಭಾಗಕ್ಕೆ ಹೋದರೆ, ಈ ಗಾರ್ಲ್ದೆನ್ನಿ ಮಟ್ಟಮಾರಿ ಈ ಭಾಗಕ್ಕೆ ಹೋದರೆ ಹತ್ತಿ ಮಳೆ ಆಶ್ರಿತದಲ್ಲೇ ಬೆಳೀತಿದ್ದಾರೆ. ಇಳುವರಿ ಅವರಿಗೆ ಅಜಗಜಾಂತರ ಬರ್ತಿದೆ. ಒಂದು ನೀರು ಸಿಗುತ್ತದೆ ಅಂತೇಳಿ ನೀರು ಬಿಟ್ಟು ಅದರಿಂದ ತೊಂದರೆಗಳನ್ನು ಜಾಸ್ತಿ ಅನುಭವಿಸ್ತಾ ಇದ್ದಾರೆ. ಏನು ಹೆಚ್ಚೆಚ್ಚು ಎತ್ತರ ಬೆಳೆಯೋದು, ಹೆಚ್ಚೆಚ್ಚು ಏನಂದರೆ ಈ ರೋಗ ಮತ್ತು ಕೀಟಗಳು ಆಕರ್ಷಣೆ, ಅದು ಹೆಚ್ಚೆಚ್ಚು ಔಷಧ ಹಾಕೋದು, ನೀರು ಬಿಟ್ಟಿನಂತೇಳಿ ಗೊಬ್ಬರನೂ ಹೆಚ್ಚೆಚ್ಚು ಹಾಕೋದು. ಇದರಿಂದ ಪ್ರತಿ ಎಕರೆಗೆ ಏನಂತಂದರೆ ಹೆಚ್ಚು ಖರ್ಚು ಮಾಡೋದು ಆ ಪ್ರದೇಶದಲ್ಲಿ. ಆಮೇಲೆ ಕೊನೆಗೆ ಇಳುವರಿ ಅಂತ ಬಂದರೆ ಅದೇ 10-12 ಮ್ಯಾಕ್ಸಿಮಮ್. ಅದೇ ಇನ್ನೊಂದು ನೀವು ಪ್ರದೇಶದಲ್ಲಿ ಅವ್ರದ್ದು ಖರ್ಚುನೂ ಕಡಿಮೆ, ಯಾಕಂದ್ರೆ ನೀರಿಲ್ಲ. ನೀರಿದ್ದರೆ ಮಾತ್ರ ಅವರು ಹಸಿ ಇದ್ರೆ ಮಾತ್ರ ಗೊಬ್ಬರ ಕೊಡ್ತಾರೆ, ಒಂದು ಸಲ ಅಥವಾ 2 ಸಲ. ಅದಾದಮೇಲೆ ಅಲ್ಲಿ ಏನಂತಂದರೆ ಈ ಹುಳಗಳ ಕೀಟಗಳ ಮತ್ತು ರೋಗಗಳ ಹಾವಳಿನೂ ಭಾಳಷ್ಟು ಕಡಿಮೆ. ಆಮೇಲೆ ಓವರಾಲ್ ಇಳುವರಿ ಅಂತ ತೆಗೆದುಕೊಂಡ್ರೆ ಅವ್ರದ್ದೇ ಜಾಸ್ತಿ ಇದೆ, ಖರ್ಚು ಕಡಿಮೆ ಇಳುವರಿ ಜಾಸ್ತಿ. ಹಾಗಾಗಿ ನಾವು ಏನಂತಂದರೆ ಹತ್ತಿಗೆ ಮೊದಲನೇದಾಗಿ ನೀರು ಜಾಸ್ತಿ ಬೇಕಾಗಿದೆ. ಅದನ್ನು ಅರಿತುಕೊಂಡು ನಾವು ಚೆನ್ನಾಗಿ ಮಾಡಿದರೆ ಒಳ್ಳೆಯ ಇಳುವರಿಯನ್ನು ಮಳೆ ಆಶ್ರಿತದಲ್ಲಿನೇ ಕೊಡಲಿಕ್ಕೆ ಸಾಧ್ಯ ಇದೆ.
0: ಈಗ ವಿಶೇಷವಾಗಿ ಮುಂಬರುವ ಮುಂಗಾರು ಹಂಗಾಮಿನಲ್ಲಿ ಈ ನಿಮ್ಮ ಸಂಸ್ಥೆ IIT ಸಂಸ್ಥೆ ಅಂದರೆ ಕೃಷಿ ತಂತ್ರಜ್ಞರ ಸಂಸ್ಥೆ ಈ ರೀತಿ ಹೆಚ್ಚು ಬೆಳೆ ಸಾಂದ್ರತೆ ಹತ್ತಿ ಬೆಳೆಯಲು ರೈತರಿಗೆ ಯಾವೆಲ್ಲ ತರಬೇತಿಗಳನ್ನು ಕೊಡೋದು ಅಥವಾ ಪ್ರಾಯೋಗಿಕಾತ್ಮಕವಾಗಿ ಮಾಡುವಂಥದ್ದು ಆ ಥರದ ಪ್ರಯತ್ನಗಳು ಎಲ್ಲೆಲ್ಲಿ ಮಾಡ್ತಿದ್ದೀರಿ ಮತ್ತು ಮಾಡಬೇಕಾಗಿದೆ?
1: ಇಲ್ಲ, ನಾವಂತರೂ ಈಗ ಒಂದು ಕಸಬೆ ಕ್ಯಾಂಪ್ನಲ್ಲಿ ಮತ್ತು ಕೆಲವೊಬ್ಬ ರೈತರ ಆಯ್ದ ರೈತಗಳ ಹೊಲದಲ್ಲಿ ಏನಂತಂದರೆ ಇವತ್ತು ದಿವಸ ಇದನ್ನು ಹೆಚ್ಚು ಸಾಂದ್ರತೆ ಹತ್ತಿಯನ್ನು ಹಮ್ಮಿಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಈಗ ಅವರು ಏನಾದರೂ ರೈತರು ಮುತುವರ್ಜಿ ವಹಿಸಿ ಇಲ್ಲ ನಮಗೆ ಇದ್ರ ಬಗ್ಗೆ ತರಬೇತಿ ಬೇಕು ಅಂತಂದರೆ ನಾವು ಇಲ್ಲಿ ಬಂದರೆ ತರಬೇತಿ ಕೊಡಲಿಕ್ಕೆ ನಾವು ಶಕ್ತರಿದ್ದೀವಿ. ಅದೇ ಥರ ಇನ್ನೊಂದು ಏನಂತಂದರೆ ನಿಮ್ಮ ಕಡೆಯಿಂದನೂ ಇದರ ಬಗ್ಗೆ ಸ್ವಲ್ಪ ಏನಾದರೂ ರೈತರಿಗೆ ಮುಟ್ಟಂಗೆ ಈ ನಿಮ್ಮ ಆಕಾಶವಾಣಿಯಿಂದನೂ ಏನಾದರೂ ಈ ಥರ ಮಾಡಿದರೆ ಮುಟ್ಟುತ್ತದೆ ಅಂದರೆ ನಾವು ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ಗಮನ ಕೊಡಲಿಕ್ಕೆ ಅನುಕೂಲ ಆಗ್ತದೆ.
0: ಈಗ ಸರ್ ಕೊನೆಯದಾಗಿ ನಮ್ಮ ರೈತರು ಅನೇಕರು ಈಗಾಗಲೇ ಹತ್ತಿ ಈಗ ಬೆಳೀತಕ್ಕಂಥ ಪದ್ಧತಿಯಲ್ಲಿ ಕೈ ಸುಟ್ಕೊಳ್ತಿದ್ದಾರೆ, ಹೆಚ್ಚು ಹೆಚ್ಚು ಖರ್ಚು ಆಗಿದೆ ಮತ್ತು ಲಾಸು ಆಗ್ತಿದ್ದಾರೆ ಮತ್ತು ಅದಕ್ಕೆ ಮಾರ್ಕೆಟಲ್ಲಿ ಬೆಲೆ ಕೂಡ ಸಿಗ್ತಿಲ್ಲ ಬೇರೆ ಬೇರೆ ಕಾರಣಗಳಿಂದ. ಹಾಗಾಗಿ ಈ ರೈತರಿಗೆ ಈ ಥರದ ರೈತರಿಗೆ ನೀವು ಸಲಹೆ ಕೊನೆಯದಾಗಿ ಕೊಡೋದಾದ್ರೆ ಏನು ಹೇಳ್ತೀರಿ?
1: ಈ ಸಲ ಅದೇ ಹೇಳಿದ್ನಲ್ಲ, ಸಿಚುವೇಶನ್ ತೊಗೊಂಡ್ಕೊಂಡ್ರೆ ಸೆಪ್ಟೆಂಬರ್ನಲ್ಲಿ ಈಗಾಗಲೇ ಹತ್ತಿ ಬಿಡಿಸಿದರೆ ಓಕೆ, ಎಲ್ಲೆಲ್ಲಿ ಕಪ್ಪು ಮಣ್ಣು ಇದೆ ಅಲ್ಲಿ ಹತ್ತಿ ಈಗ ಹಾಕಿ ಈಗಾಗಲೇ ಎಷ್ಟು ಬಂದಿದೆ ಹತ್ತಿ 2 ಕ್ವಿಂಟಲು 3 ಕ್ವಿಂಟಲು ಬಿಡಿಸ್ತಾ ಇದ್ದಾರೆ. ಅದನ್ನು ಇಮ್ಮಿಡಿಯೇಟಾಗಿ ಏನಂತಂದರೆ ಸಿದ್ಧತೆ ಮಾಡಿದರೆ ಏನಾದರೂ ಮಳೆ ಈ ಒಂದು ಹಂತದಲ್ಲಿ ಚೆನ್ನಾಗಿ ಮಳೆ ಆಯ್ತಂದರೆ ನೀವು ಏನಂತಂದರೆ ಹಿಂಗಾರು ಬೆಳೆಯಾಗಿ ಈ ಕುಸುಬೆ ಇರ್ಬೋದು ಅಥವಾ ಜೋಳ ಇರ್ಬೋದು ಅಥವಾ ಕಡಲೆ ಇರ್ಬೋದು ಈ ಥರ ಬೆಳೆಗಳನ್ನು ನಾವು ಬೆಳೆಯಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಮುಂದಿನ ದಿನಗಳಲ್ಲಿ ಹತ್ತಿ ಯಾರ್ಯಾರು ರೈತರು ಅತಿ ಆಸಕ್ತಿಯಿಂದ ಈ ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗ್ ಸಿಸ್ಟಮ್ಮು ನೀವು ಅಳವಡಿಸಿಕೊಳ್ಳಬೇಕಂತಂದರೆ ಇದಕ್ಕೆ ಒಂದು ತರಬೇತಿ ಬಹಳ ಮುಖ್ಯ. ಯಾಕಂತಂದರೆ ನಾವು ಏನು ಇಂದ ಪದ್ಧತಿ ಇದೆಯಲ್ಲ ಅದಕ್ಕೆ ಇದಕ್ಕೆ ಭಾಳಷ್ಟು ವ್ಯತ್ಯಾಸಗಳಿದ್ದಾವೆ. ಆ ವ್ಯತ್ಯಾಸಗಳನ್ನು ನಾವು ಅಳವಡಿಸಿಕೊಂಡ್ರೆ ಮಾತ್ರ ಅತಿ ಯಶಸ್ವಿಯಾಗಿ ನಾವು ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗ್ ಸಿಸ್ಟಮ್ ಆ ಒಂದು ಅಡಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಅವರು ಏನಾದರೂ ರೈತರು ಎಲ್ಲ ಆಯ್ದ ಜಿಲ್ಲೆಗಳಿಂದ ಅಥವಾ ಆಯ್ದ ನಮ್ಮ ಒಂದು ಗ್ರಾಮಗಳಿಂದ ಅವರಾಗಿ ಬರ್ತಾ ಇದ್ದರೆ ನಾವು ಅವರಿಗೆ ತರಬೇತಿ ಕೊಡಲಿಕ್ಕೆ ಸಿದ್ಧರಿದ್ದೀವಿ. ಆಮೇಲೆ ಅವರು ಸಿದ್ಧತೆಯನ್ನು ಏನಂತಂದರೆ ಈ ಮಾರ್ಚ್ನಿಂದನೇ ಪ್ರಾರಂಭ ಆಗ್ಬೇಕು ಆ ಸಿದ್ಧತೆ. ನಾವು ಬೆಳಿತೀನಪ್ಪ ಮುಂದಿನ ದಿನಗಳಲ್ಲಿ ಹೆಚ್ಚು ಸಾಂದ್ರತೆ ಹತ್ತಿ ಬೆಳಿತೀನಿ ಅಂತಂದ್ರೆ ಅವ್ರದ್ದು ಸಿದ್ಧತೆ ಏನಂದ್ರೆ ಮಾರ್ಚ್ನಿಂದ ಪ್ರಾರಂಭ ಆಗ ಯಾವುದೇ ಬೀಜ ಕೊಂಡ್ಕೊಳ್ಳೋದಿರಲಿ ನಿರ್ಧಾರ ಮಾಡೋದಿರಲಿ ಹತ್ತಿ ಅಂದರೆ ಪ್ಲ್ಯಾನಿಂಗ್ ಇರಲಿ. ಈಗ ನಂದು ಮೊದಲು ಚೆನ್ನಾಗಿ ಮಳೆ ಬಂತು ಜೂನ್ ತಿಂಗಳದಲ್ಲಿ ಅಂದರೆ ಈ ಪ್ಲ್ಯಾನ್ ಇರಬೇಕು, ಇಲ್ಲ ಜೂನ್ ತಿಂಗಳದಲ್ಲಿ ಮಳೆ ಬರಲಿಲ್ಲ ಜುಲೈ ಬಿತ್ತಂದರೆ ಈ ಪ್ಲ್ಯಾನ್, ಈ ಥರ ಅವರು ಪ್ಲ್ಯಾನಿಂಗ್ ಇದ್ದರೆ ಡೆಫಿನೆಟ್ ಆಗಿ ನಾವು ಯಶಸ್ವಿಯಾಗಿ ಈ ಹತ್ತಿ ಬೆಳಿಲಿಕ್ಕೆ ಸಾಧ್ಯ ಇದೆ.
0: ಒಳ್ಳೆಯದು ಸರ್. ಇವತ್ತಿನ ರೈತರು ಈ ಹತ್ತಿ ಬಿಡಿಸ್ಲಿಕ್ಕೆ ಎದುರಿಸ್ತಕ್ಕಂಥ ಸಮಸ್ಯೆಗಳು ಮತ್ತು ಅತಿ ಹೆಚ್ಚು ಸಾಂದ್ರತೆ ಇರುವಂಥ ಹತ್ತಿ ಬೆಳೆಯುವ ಪದ್ಧತಿ ಹೇಗಿರಬೇಕು ಮುಂಬರುವ ದಿನಗಳಲ್ಲಿ ಅನ್ನುವಂಥದ್ದನ್ನು ಒಂದಷ್ಟು ಮಾಹಿತಿ ಕೊಟ್ರಿ. ಈ ಮಾಹಿತಿಗೆ ನಿಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಇತ್ತೀಚಿನ ಹತ್ತಿ ಬೆಳೆಯಲ್ಲಿ ಸಮಸ್ಯೆಗಳು ಮತ್ತು ಅಧಿಕ ಸಾಂದ್ರತೆಯಲ್ಲಿ ಬೆಳೆ ಬೆಳೆಯುವ ಕುರಿತು ಬೆಂಗಳೂರಿನ ಕೃಷಿ ತಂತ್ರಜ್ಞಾನ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಡೀನ್ಗಳಾದ ಡಾಕ್ಟರ್ ಭೀಮಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಹೂಗಾರ್. ಈ ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ ಹೀಗಿದೆ. ರಾಯಚೂರು ಮಾರುಕಟ್ಟೆ ಹತ್ತಿ ಹೈಬ್ರಿಡ್ 44 7549 ರೂಪಾಯಿಂದ 9956 ರೂಪಾಯಿಗಳು. ಹೆಸರುಕಾಳು 7069 ರೂಪಾಯಿಗಳು. ಶೇಂಗಾ ಗುಂಗುರಿ 4499 ರೂಪಾಯಿಂದ 6569 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 2849 ರೂಪಾಯಿಗಳು. ಕೆಂಪು ತೊಗರಿ 7609 ರೂಪಾಯಿಂದ 9099 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಈಗ ಕೇಳಿ ಜಾನಪದ ಸಂಗೀತ. ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ರಾಮಪ್ಪ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಕ್ಕಿ ಪದಗಳು.

ಇದುವರೆಗೆ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ರಾಮಪ್ಪ, ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳನ್ನು ಆಲಿಸಿದ್ರಿ.

ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯವಾಗುತ್ತಲಿದೆ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಮಂಗಳವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ. ದೇಶೀಯ ಪ್ರವಾಸೋದ್ಯಮದಲ್ಲಿ 12.5% ಬೆಳವಣಿಗೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಗುಜರಾತ್ ಬಳಿ 5 ಪಾಕಿಸ್ತಾನಿ ಪ್ರಜೆಗಳ ಬಂಧನ, 526 kg ಮಾದಕ ವಸ್ತು ವಶಕ್ಕೆ. ಏಷ್ಯನ್ ಗೇಮ್ಸ್, ಭಾರತದ ತೆಕೆ ಇಂದು 4 ಚಿನ್ನದ ಪದಕಗಳು. ಏಕದಿನ ಕ್ರಿಕೆಟ್, ಭಾರತಕ್ಕೆ 406 ರನ್ಗಳ ಬೃಹತ್ ಗೆಲುವಿನ ಗುರಿ ನೀಡಿದ ವೆಸ್ಟ್ ಇಂಡೀಸ್. ವಾರ್ತೆಗಳ ವಿವರ: ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಇಂದು 2027-28 ಮಾರುಕಟ್ಟೆ ಅವಧಿಗೆ ನಿಗದಿತ ಎಲ್ಲಾ ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ತಮ್ಮ ಉತ್ಪನ್ನಗಳಿಗೆ ಲಾಭದಾಯಕ ಬೆಳೆ ಸಿಗುವುದನ್ನು ಖಚಿತಪಡಿಸಿಕೊಳ್ಳಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕುಸುಬೆ ಬೆಳೆಗೆ ಕ್ವಿಂಟಾಲ್ಗೆ 675 ರೂಪಾಯಿಗಳಷ್ಟು ಗರಿಷ್ಠ ಏರಿಕೆ ಘೋಷಣೆ ಮಾಡಲಾಗಿದೆ. ರೇಪ್ಸೀಡ್ ಮತ್ತು ಸಾಸಿವೆ ಬೆಳೆಗಳಿಗೆ ಕ್ವಿಂಟಾಲ್ಗೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 413 ರೂಪಾಯಿಗಳ ಏರಿಕೆ ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಸೂರ್ ಬೆಳೆಗೆ ಕ್ವಿಂಟಾಲ್ಗೆ 390 ರೂಪಾಯಿ, ಬಾರ್ಲಿಗೆ 136 ರೂಪಾಯಿ, ಕಡಲೆಗೆ 83 ರೂಪಾಯಿ ಮತ್ತು ಗೋಧಿಗೆ 23 ರೂಪಾಯಿಗಳಷ್ಟು ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಳ ಮಾಡಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ದೆಹಲಿಯಲ್ಲಿ ಅಂದಾಜು 1,789 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೋಜನೆಯ ಜಾರಿಗೆ ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. 2026-27 ಮುಂಗಾರು ಮಾರುಕಟ್ಟೆ ಋತುವಿನಲ್ಲಿ ಕರ್ನಾಟಕ, ತೆಲಂಗಾಣ ಮತ್ತು ಉತ್ತರ ಪ್ರದೇಶದ ಪ್ರಮುಖ ಬೇಳೆಕಾಳು ಮತ್ತು ಎಣ್ಣೆಕಾಳುಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಕೇಂದ್ರ ಸರ್ಕಾರ 5,547.99 ಕೋಟಿ ರೂಪಾಯಿ ಮೌಲ್ಯದ ಪ್ರಸ್ತಾವಕ್ಕೆ ಅನುಮೋದನೆ ನೀಡಿದೆ. ಮಾರುಕಟ್ಟೆ ಬೆಲೆ ಕುಸಿತದಿಂದ ರೈತರನ್ನು ರಕ್ಷಿಸಿ ಅವರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆ ಖಚಿತಪಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಕರ್ನಾಟಕದಲ್ಲಿ 1,107 ಕೋಟಿ ರೂಪಾಯಿ ಮತ್ತು ತೆಲಂಗಾಣದಲ್ಲಿ 448.42 ಕೋಟಿ ರೂಪಾಯಿ, ಉತ್ತರ ಪ್ರದೇಶದಲ್ಲಿ 3,992.57 ಕೋಟಿ ರೂಪಾಯಿ ಮೌಲ್ಯದ ಖರೀದಿ ನಡೆಯಲಿದೆ. ಈ ಕ್ರಮದಿಂದ ರೈತರಿಗೆ ಆರ್ಥಿಕ ಭದ್ರತೆ ದೊರೆಯುವುದರ ಜೊತೆಗೆ ಬೇಳೆಕಾಳು ಮತ್ತು ಎಣ್ಣೆಕಾಳುಗಳ ಉತ್ಪಾದನೆಗೆ ಉತ್ತೇಜನ ಸಿಗಲಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರಿ ಕೈಗಾರಿಕೆಗಳ ಸಚಿವಾಲಯದ ಇಂಡಸ್ಟ್ರಿ ಆಕ್ಸಲರೇಟರ್ ಪ್ರಾಜೆಕ್ಟ್ ಕುರಿತ ವರದಿಯನ್ನು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅನಾವರಣಗೊಳಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವರು, ಆತ್ಮನಿರ್ಭರ ಭಾರತದ ದೃಷ್ಟಿಕೋನವು ಭಾರತ ಕೇವಲ ಸುಧಾರಿತ ತಂತ್ರಜ್ಞಾನಗಳ ದೊಡ್ಡ ಮಾರುಕಟ್ಟೆಯಾಗಿ ಉಳಿಯದೆ ಅವುಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ಸಾಮರ್ಥ್ಯ ಬೆಳೆಸಿಕೊಳ್ಳುವುದಾಗಿದೆ ಎಂದು ಹೇಳಿದ್ದಾರೆ. ತಂತ್ರಜ್ಞಾನ ಸನ್ನದ್ಧತೆಯ ಮಟ್ಟ 3-9 ಪ್ರಗತಿ ಬೆಂಬಲಿಸುವ ಉದ್ದೇಶದಿಂದ ಭಾರಿ ಕೈಗಾರಿಕೆಗಳ ಸಚಿವಾಲಯದ ಇಂಡಸ್ಟ್ರಿ ಆಕ್ಸಿಲರೇಟರ್ ಕಾರ್ಯಕ್ರಮವು 10 ತಂತ್ರಜ್ಞಾನಗಳಿಗೆ 35 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತೀಯ ಬಂಡವಾಳ ಸರಕುಗಳ ವಲಯದಲ್ಲಿ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವ ಯೋಜನೆ ಹಂತ 2 ಅಡಿಯಲ್ಲಿ 33 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯು ಒಟ್ಟು 1,207 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಹೊಂದಿದ್ದು ಸಾಮಾನ್ಯ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಸೇವಾ ಮೂಲಸೌಕರ್ಯಗಳನ್ನು ಬೆಂಬಲಿಸುವ ಗುರಿ ಹೊಂದಿದೆ ಎಂದು ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಹಿತಿ ನೀಡಿದ್ದಾರೆ. ಪ್ರವಾಸೋದ್ಯಮ ಕ್ಷೇತ್ರವು ಕೇವಲ ಪ್ರವಾಸ ಮನರಂಜನೆ ಮತ್ತು ವಿರಾಮಕ್ಕೆ ಸೀಮಿತವಾಗದೆ ಆರ್ಥಿಕತೆಯ ಪ್ರಮುಖ ಆಧಾರ ಸ್ತಂಭ ಮತ್ತು ಉದ್ಯೋಗ ಸೃಷ್ಟಿಯ ಪ್ರಮುಖ ಮೂಲವಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಅಸೋಚೆಮ್ ಆಯೋಜನೆ ಮಾಡಿದಂತಹ ರಾಷ್ಟೀಯ ಪ್ರವಾಸೋದ್ಯಮ ಸಮಾವೇಶದಲ್ಲಿ ಮಾತನಾಡಿದ ಅವರು, ಜಾಗತಿಕ ಮತ್ತು ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳ ನಡುವೆಯೂ ಪ್ರವಾಸೋದ್ಯಮ ಕ್ಷೇತ್ರವು ನಿರಂತರವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ದೇಶೀಯ ಪ್ರವಾಸೋದ್ಯಮವು ಶೇಕಡಾ 12.5% ಬೆಳವಣಿಗೆ ದಾಖಲಿಸಿದ್ದು 428 ಕೋಟಿಗೂ ಅಧಿಕ ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಎಟಿಎಸ್, ಭಾರತೀಯ ಕರಾವಳಿ ರಕ್ಷಣಾ ಪಡೆ ಮತ್ತು ಕೇಂದ್ರ ಗುಪ್ತಚರ ಸಂಸ್ಥೆ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಇರಾನ್ನ ದೋಣಿಯೊಂದರಿಂದ 5 ಪಾಕಿಸ್ತಾನಿ ಪ್ರಜೆಗಳನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ ಸಮೀಪದ ಭಾರತದ ವಿಶೇಷ ಆರ್ಥಿಕ ವಲಯದ ವ್ಯಾಪ್ತಿಯ ಸಮುದ್ರದಲ್ಲಿ ವಶಪಡಿಸಿಕೊಂಡ ದೋಣಿಯಿಂದ 526 ಕೆಜಿ ಮೆಥಾಮ್, ಫೆಟಮೈನ್ ಮತ್ತು ಹೆರೋಯಿನ್ ವಶಪಡಿಸಿಕೊಳ್ಳಲಾಗಿದೆ. ಮಾದಕ ವಸ್ತುಗಳ ಪಿಡುಗಿನಿಂದ ದೇಶದ ಯುವ ಜನತೆಯನ್ನು ರಕ್ಷಿಸಲು ಕೇಂದ್ರ ಸರ್ಕಾರ ದೃಢ ಸಂಕಲ್ಪ ಹೊಂದಿದೆ ಎಂದು ಹೇಳಿದ್ದಾರೆ. ವಿವಿಧ ಸಂಸ್ಥೆಗಳ ನಡುವಿನ ಅತ್ಯುತ್ತಮ ಸಮನ್ವಯ ಮತ್ತು ಸಹಕಾರಕ್ಕೆ ಸಾಕ್ಷಿಯಾಗಿರುವ ಈ 16 ದಿನಗಳ ಸುದೀರ್ಘ ಕಾರ್ಯಾಚರಣೆಯಲ್ಲಿ ಇರಾನ್ನ ದೋಣಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
5: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತಾದಂತಹ ಒಂದು ವರದಿ ಮೂಡಿಬರಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದ್ರಾಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಮತ್ತು ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆಯ ಅಡಿಯಲ್ಲಿ ಈಗಾಗಲೇ 1,000ಕ್ಕೂ ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700ಕ್ಕೂ ಹೆಚ್ಚು ಅಥ್ಲೆಟ್ಗಳಿಗೆ ವಾರ್ಷಿಕ 6,00,000 ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. 2029 ಅಂತ್ಯದ ವೇಳೆಗೆ ಪಂಜಾಬ್ ಅನ್ನು ಮಾದಕ ವಸ್ತು ಮುಕ್ತ ರಾಜ್ಯವನ್ನಾಗಿ ಮಾಡಲಾಗುವುದು ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ನೀಡಿದ್ದಾರೆ. ಜಲಂಧರ್ನಲ್ಲಿ ಇಂದು ನಡೆದ ನಶಾ ಮುಕ್ತ ಪಂಜಾಬ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಉಗ್ರವಾದವನ್ನು ಸರ್ಕಾರ ನಿಯಂತ್ರಣ ಮಾಡುತ್ತಿದ್ದು ಇದೀಗ ಪಂಜಾಬ್ ಅನ್ನು ಮಾದಕ ವಸ್ತು ಮುಕ್ತಗೊಳಿಸುವ ಗಮನ ಹರಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೈತರ ಸಮಸ್ಯೆಗಳನ್ನು ಪರಿಹರಿಸುವುದರ ಜೊತೆಗೆ ಕೈಗಾರಿಕೆಗಳ ಪುನಶ್ಚೇತನ ಮತ್ತು ಯುವ ಜನರಿಗೆ ಉದ್ಯೋಗದ ಅವಕಾಶ ಸೃಷ್ಟಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದಂತಹ ಭಗತ್ ಸಿಂಗ್ ಮತ್ತು ಉಧಮ್ ಸಿಂಗ್ ಸೇರಿದಂತೆ ಪಂಜಾಬ್ನ ಹುತಾತ್ಮರಿಗೆ ಇದೇ ವೇಳೆ ಸಚಿವರು ಗೌರವ ನಮನ ಸಲ್ಲಿಸಿದರು. ಜವಳಿ ವಲಯದಲ್ಲಿನ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ ನಡೆಸಲು ನವದೆಹಲಿಯಲ್ಲಿ ನಾಳೆ ಜವಳಿ ಸಮಾವೇಶ ಜರುಗಲಿದೆ. ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಸಮಾವೇಶವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಲಘು ಉದ್ಯೋಗ ಭಾರತೀಯ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಓಂ ಪ್ರಕಾಶ್ ಗುಪ್ತಾ, ಈ ಸಮಾವೇಶವು ದೇಶದಾದ್ಯಂತ ಜವಳಿ ವಲಯಕ್ಕೆ ಸಂಬಂಧಪಟ್ಟಂತಹ 400 ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಒಂದೆಡೆ ಸೇರಿಸಲಿದೆ. ವಿವಿಧ ದೇಶಗಳೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದ, ನೂತನ ಮಾರುಕಟ್ಟೆಗಳನ್ನು ತೆರೆಯುವ ನಿರೀಕ್ಷೆ ಇದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಚರ್ಚೆಯ ಪ್ರಮುಖ ವಿಷಯವಾಗಲಿದೆ ಎಂದು ಹೇಳಿದ್ದಾರೆ. ದೇಶದಾದ್ಯಂತ ಸುಮಾರು 4.5 ಕೋಟಿ ಜನರಿಗೆ ಜವಳಿ ವಲಯವು ಉದ್ಯೋಗ ಒದಗಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಇಂದು 4 ಚಿನ್ನದ ಪದಕಗಳನ್ನು ಗೆದ್ದಿದೆ. ಇದರೊಂದಿಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 60ಕ್ಕೆ ಏರಿಕೆಯಾಗಿದ್ದು ಇದರಲ್ಲಿ 10 ಚಿನ್ನ, 21 ಬೆಳ್ಳಿ ಮತ್ತು 21 ಕಂಚಿನ ಪದಕಗಳು ಸೇರಿವೆ. ಕಾಂಪೌಂಡ್ ಬೇಲುಗಾರಿಕೆ ವಿಭಾಗದಲ್ಲಿ ಮಹಿಳಾ ತಂಡ, ಮಿಶ್ರ ತಂಡ ಮತ್ತು ಪುರುಷರ ತಂಡಗಳು ಅಗ್ರಸ್ಥಾನಕ್ಕೆ ಏರುವ ಮೂಲಕ ಭಾರತ ಚಿನ್ನದ ಪದಕಗಳ ಹ್ಯಾಟ್ರಿಕ್ ಸಾಧನೆ ಮಾಡಿತು. ಶೂಟಿಂಗ್ನಲ್ಲೂ ಭಾರತ ಚಿನ್ನವನ್ನು ಗೆದ್ದಿದ್ದು ಮಿಶ್ರ ಟ್ರ್ಯಾಪ್ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿತು. ಬಾಕ್ಸಿಂಗ್ ವಿಭಾಗದಲ್ಲಿ ಪ್ರಿಯಾ ಘಂಗಾಸ್, ನರೇಂದ್ರ ಬೆರ್ವಾಲ್ ಮತ್ತು ಕಪಿಲ್ ಫೋಕಾರಿಯಾ ಮೂವರು ಕಂಚಿನ ಪದಕ ವಿಜೇತರಾದರು. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಗುವಾಹಟಿಯ ಬರ್ಸಾಪರ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಏಕದಿನ ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತದ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 405 ರನ್ ಗಳಿಸಿದೆ. ಈ ಬೃಹತ್ ಗೆಲುವಿನ ಗುರಿ ಬೆನ್ನತ್ತಿರುವಂತಹ ಭಾರತ ತಂಡ ಇತ್ತೀಚಿನ ವರದಿಯ ಪ್ರಕಾರ 13 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 113 ರನ್ ಗಳಿಸಿ ಆಟ ಆಡುತ್ತಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ. ದೇಶೀಯ ಪ್ರವಾಸೋದ್ಯಮದಲ್ಲಿ ಶೇಕಡ 12.5% ಬೆಳವಣಿಗೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಗುಜರಾತ್ ಬಳಿ 5 ಪಾಕಿಸ್ತಾನಿ ಪ್ರಜೆಗಳ ಬಂಧನ, 526 ಕೆಜಿ ಮಾದಕ ವಸ್ತು ವಶಕ್ಕೆ. ಏಷ್ಯನ್ ಗೇಮ್ಸ್, ಭಾರತದ ತೆಕ್ಕೆಗೆ ಇಂದು 4 ಚಿನ್ನದ ಪದಕಗಳು. ಏಕದಿನ ಕ್ರಿಕೆಟ್ ಭಾರತಕ್ಕೆ 406 ರನ್ಗಳ ಬೃಹತ್ ಗೆಲುವಿನ ಗುರಿ ನೀಡಿದ ವೆಸ್ಟ್ ಇಂಡೀಸ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
7: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆಯನ್ನು. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಸಾಹಿತ್ಯ ಚಿ ಉದಯ್ ಶಂಕರ್.

ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್ ಇವರ ಧ್ವನಿಯಲ್ಲಿ ಗುರಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯ್ ಶಂಕರ್.

ಈಗ ಕೇಳಿ ಹರಿಹರನ್ ಹಾಗೂ ಚಿತ್ರ ಇವರ ಧ್ವನಿಯಲ್ಲಿ ಸ್ಪರ್ಶ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಹಂಸಲೇಖ, ಸಾಹಿತ್ಯ ಕೆ ಕಲ್ಯಾಣ್.

ಈಗ ಕೇಳಿ ಯಜ್ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಬಪ್ಪಿ ಲಹರಿ, ಸಾಹಿತ್ಯ ಚಿ ಉದಯ್ ಶಂಕರ್.

ಈಗ ಕೇಳಿ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವರ ಧ್ವನಿಯಲ್ಲಿ ಪಾಯಿಂಟ್ ಪರಿಮಳ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಾ ಸಿಂಗಾಪುರಿನಲ್ಲಿ ರಾಜಾ ಕುಳ್ಳೋ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಜಿ ಉದಯ್ ಶಂಕರ್.

ಈಗ ಕೇಳಿ ಜಯಚಂದ್ರನ್ ಹಾಗೂ ಪಿ ಸುಶೀಲಾ ಇವರ ಧ್ವನಿಯಲ್ಲಿ ಒಲವಿನ ಉಡುಗೊರೆ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಎಂ ರಂಗರಾವ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್.

ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಇವರ ಧ್ವನಿಯಲ್ಲಿ ಕಥಾನಾಯಕ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಎಂ ರಂಗರಾವ್, ಸಾಹಿತ್ಯ ಚಿ ಉದಯ್ ಶಂಕರ್.

0: ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಯುಗಪುರುಷ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.
1: 1 2 3 4 ಝುಮ್ ಝುಮ್.

ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 8:30. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ ಹಿರೇಹಣಗಿ ಗ್ರಾಮದ ಬಸಪ್ಪ ಬಳ್ಳಾರಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು.

ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಿರೇಹಣಗಿ ಗ್ರಾಮದ ಬಸಪ್ಪ ಬಳ್ಳಾರಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಆಲಿಸಿದ್ರಿ. ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 8:45 ಹಾಗೂ 9:00 ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: achieving the goal of a Vikasit Bharat by 2047. Through inclusive development and social empowerment, this dedication is transforming lives. Today in our special series, we bring you an instance of how this vision has been translated into action through Self-Reliant India.
1: Self-Reliant India is an initiative aimed at promoting domestic manufacturing, reducing import dependence and making India Atmanirbhar. The initiative was launched in 2020 by Prime Minister Narendra Modi to make the country self-reliant in every sector. Initiatives such as production-linked incentives, agriculture infrastructure fund, Make in India and support for micro, small and medium enterprises are intended to increase India's productive capacity. Addressing the nation on the 79th Independence Day, Prime Minister Modi declared self-reliance as the foundation of a developed India.
2: एक राष्ट्र के लिए आत्मसम्मान की सबसे बड़ी कसौटी आज भी उसकी आत्मनिर्भरता है और मेरे प्यारे देशवासियों विकसित भारत का आधार भी है आत्मनिर्भर भारत आत्मनिर्भरता का नाता हमारे सामर्थ्य से जुड़ा हुआ और जब आत्मनिर्भरता खत्म होने लगती है तो सामर्थ्य भी निरंतर क्षीण होता जाता है और इसलिए हमारे सामर्थ्य को बचाए रखने बनाए रखने और बढ़ाए रखने के लिए आत्मनिर्भर होना बहुत अनिवार्य है.
1: Talking to Akashwani News, retired Commodore Srikant Kesnur said that India has made giant strides in the field of defense, evolving from a major importer of defense equipment to an emerging exporter.
3: In the field of self-reliance in defense, we have made giant strides from importing equipment. We have now skyrocketing exports. Last year was almost 40,000 crore rupees. And I think specific platforms where we have done amazingly well, BrahMos missiles, surface-to-air SAM missiles, and above all, warships, including the aircraft carrier Vikrant. I think we are going great guns in Atmanirbharta in defense with huge reliance on indigenization, and that has really got a boost over the last decade or so.
1: Self-Reliant India is a long-term vision of building a strong, more capable and resilient economy to realize the vision of Viksit Bharat by 2047. With Dipendra Kumar, Anuja Kumar for Akashwani News, Delhi.
0: The government has advised Indian nationals against voluntarily giving up their Indian citizenship to join the Russian armed forces. In a statement, the Ministry of External Affairs advised Indian nationals travelling to Russia to exercise caution when pursuing job opportunities there. India enjoyed its most successful day at the ongoing Asian Games in Japan so far, winning 4 gold medals today. India's medal tally has risen to 60, including 10 gold, 21 silver and 29 bronze medals. The country completed a hat-trick of gold medals in compound archery with the women's team, mixed team and men's team all finishing on top. India also struck gold in shooting, with the mixed trap team securing the top spot. Indian boxers added 2 more bronze medals to the tally, with Priya Gangas and Kapil Pokharia finishing on the podium today. Later in the day, wrestler Sunil Kumar won bronze in the men's 87-kilogram Greco-Roman event, beating the Philippines' Callum Johnston-Roberts 9-0. In women's hockey, India defeated South Korea 2-0 this evening to reach the final. Ishika Chaudhary and captain Salima Tete scored for India. In squash, Indian men's and women's teams advanced to the semi-finals, assuring 2 more medals. The top-seeded and defending champion men's team beat Kuwait 2-0. In men's cricket, chasing a target of 406 runs set by West Indies, India were 307-1 in 30.2 overs in the second ODI of the 3-match series in Guwahati when reports last came in. And now before we end the bulletin, the headlines once again. Centre approves hike in MSP for all rabi crops for marketing season 2027-28. 5,548 crore rupee procurement of major pulses and oil seeds at MSP in Uttar Pradesh, Karnataka and Telangana for current kharif season. Prime Minister Narendra Modi says government is leaving no stone unturned to protect interests of farmers. Prime Minister Modi and US President Donald Trump review bilateral cooperation in trade, defense, energy and critical technologies during their telephonic conversation. That is all in the news at 9. Good night.
4: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ಕಾರ್ಯಕ್ರಮದಲ್ಲಿ ನೀಲಿ ಆಗಸದತ್ತ ಭಾರತದ ಪಯಣ, ಸ್ವಚ್ಛ ಗಾಳಿಯತ್ತ ಜಾಗತಿಕ ಮತ್ತು ರಾಷ್ಟೀಯ ಭದ್ರತೆ ಕುರಿತು ಮಾಹಿತಿ ಮೂಡಿಬರಲಿದೆ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದುತ್ತಿರುವವರು ಶ್ರೀಲಕ್ಷ್ಮಿ. ಸ್ವಚ್ಛ ಗಾಳಿಯು ಮಾನವ ಆರೋಗ್ಯ, ಪರಿಸರ ಸುಸ್ಥಿರತೆ ಮತ್ತು ಆರ್ಥಿಕ ಕಲ್ಯಾಣಕ್ಕೆ ಅತ್ಯಗತ್ಯವಾಗಿದೆ. ನಗರೀಕರಣ ಮತ್ತು ಆರ್ಥಿಕ ಚಟುವಟಿಕೆಗಳು ವಿಸ್ತರಿಸುತ್ತಿರುವಂತೆ ವಾಯುಮಾಲಿನ್ಯವನ್ನು ತಡೆಯುವುದು ಪ್ರಮುಖ ಜಾಗತಿಕ ಆದ್ಯತೆಯಾಗಿದೆ. ಈ ಅಗತ್ಯವನ್ನು ಗುರುತಿಸಿರುವ ಜಾಗತಿಕ ಸಮುದಾಯವು ಸ್ವಚ್ಛ ಗಾಳಿಯನ್ನು ಪರಿಸರ ಕ್ರಿಯಾ ಯೋಜನೆಯ ಕೇಂದ್ರ ಬಿಂದುವನ್ನಾಗಿ ಮಾಡಿದೆ. ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಸ್ವಚ್ಛ ಗಾಳಿ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 7 ಜಾಗತಿಕವಾಗಿ ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2019 ಈ ದಿನವನ್ನು ನಿಗದಿಪಡಿಸಿತು. ಇದು ಎಲ್ಲ ಹಂತಗಳಲ್ಲಿ ಸಾರ್ವಜನಿಕ ಜಾಗೃತಿ ಮೂಡಿಸುವುದು ಹಾಗೂ ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಅಗತ್ಯ ಕ್ರಮಗಳನ್ನು ಉತ್ತೇಜಿಸುವ ಮತ್ತು ಸುಗಮಗೊಳಿಸುವ ಪ್ರಾಮುಖ್ಯತೆಯನ್ನು ಒತ್ತು ನೀಡಿತು. ಭಾರತವು ಈ ಜಾಗತಿಕ ಅಭಿಯಾನವನ್ನು ರಾಷ್ಟೀಯ ಆದ್ಯತೆಗಳೊಂದಿಗೆ ಸಂಯೋಜಿಸಿ ಸ್ವಚ್ಛ ವಾಯು ದಿವಸ ಆಗಿ ಆಚರಿಸುತ್ತದೆ. ಭಾರತ ಸರ್ಕಾರವು ಈ ಸಂಕೀರ್ಣ ಸವಾಲನ್ನು ಸಮಗ್ರ ಮತ್ತು ಬಹುವಲಯ ವಿಧಾನದ ಮೂಲಕ ಎದುರಿಸುತ್ತಿದೆ. ಈ ವಿಧಾನವು ಗಾಳಿಯ ಗುಣಮಟ್ಟದ ಮೇಲ್ವಿಚಾರಣೆ, ಮಾಲಿನ್ಯ ಹೊರಸೂಸುವಿಕೆ ನಿಯಂತ್ರಣ ಮತ್ತು ನಗರ ನಿರ್ದಿಷ್ಟ ಕ್ರಿಯಾ ಯೋಜನೆಗಳನ್ನು ಸಂಯೋಜಿಸುತ್ತದೆ. ಕೇಂದ್ರ ಸರ್ಕಾರವು ಉದ್ದೇಶಿತ ಕಾರ್ಯಕ್ರಮಗಳು ಮತ್ತು ನೀತಿ ಹಸ್ತಕ್ಷೇಪಗಳ ಮೂಲಕ ರಾಜ್ಯಗಳು ಮತ್ತು ನಗರಗಳಿಗೆ ಬೆಂಬಲ ನೀಡುತ್ತಿದೆ. ಈ ಕ್ರಮಗಳನ್ನು ತಳಮಟ್ಟದಲ್ಲಿ ಅನುಷ್ಠಾನಗೊಳಿಸುವಲ್ಲಿ ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಈ ಸಂಯೋಜಿತ ಪ್ರಯತ್ನಗಳು ಮಾಲಿನ್ಯದ ಮೂಲಗಳನ್ನು ತಡೆಯುವುದರ ಜೊತೆಗೆ ಸುಸ್ಥಿರ ವಾಯುಗುಣಮಟ್ಟ ನಿರ್ವಹಣೆಗಾಗಿ ಸಾಂಸ್ಥಿಕ ಸಾಮರ್ಥ್ಯವನ್ನು ಬಲಪಡಿಸುತ್ತವೆ. ಮಾನವನ ಆರೋಗ್ಯ ಮತ್ತು ಪರಿಸರದ ಮೇಲೆ ಪರಿಣಾಮ ಬೀರುವ ಮಟ್ಟದಲ್ಲಿ ಹಾನಿಕಾರಕ ವಸ್ತುಗಳು ವಾತಾವರಣದಲ್ಲಿ ಸಂಗ್ರಹಗೊಂಡಾಗ ವಾಯುಮಾಲಿನ್ಯ ಉಂಟಾಗುತ್ತದೆ. ಈ ಮಾಲಿನ್ಯಕಾರಕಗಳು ಅನಿಲಗಳು, ದ್ರವದ ಹನಿಗಳು ಅಥವಾ ಘನಕಣಗಳ ರೂಪದಲ್ಲಿ ಇರಬಹುದು. ಇವು ಸಾರಿಗೆ, ಕೈಗಾರಿಕೆಗಳು, ನಿರ್ಮಾಣ ಕಾರ್ಯಗಳು ಮತ್ತು ತ್ಯಾಜ್ಯ ದಹನ ಸೇರಿದಂತೆ ನೈಸರ್ಗಿಕ ಪ್ರಕ್ರಿಯೆಗಳು ಮತ್ತು ಮಾನವ ಚಟುವಟಿಕೆಗಳು ಎರಡರಿಂದಲೂ ಹೊರಹೊಮ್ಮಬಹುದು. ಇವುಗಳಲ್ಲಿ ಪ್ರಮುಖ ವಾಯು ಮಾಲಿನ್ಯಕಾರಕವೆಂದರೆ ಸೂಕ್ಷ್ಮ ಕಣಗಳ ರಾಶಿ ಪರ್ಟಿಕ್ಯುಲೇಟ್ ಮ್ಯಾಟರ್. ಇದು ಗಾಳಿಯಲ್ಲಿ ತಲಾಂತರವಾಗಿ ತಂಗಿರುವ ಅತ್ಯಂತ ಸಣ್ಣ ಘನ ಅಥವಾ ದ್ರವ ಕಣಗಳನ್ನು ಒಳಗೊಂಡಿರುತ್ತದೆ. ಅವುಗಳ ಗಾತ್ರದ ಆಧಾರದ ಮೇಲೆ ಈ ಕಣಗಳನ್ನು ಸಾಮಾನ್ಯವಾಗಿ PM10 ಮತ್ತು PM2.5 ಎಂದು ವರ್ಗೀಕರಿಸಲಾಗುತ್ತದೆ. PM10 ಎಂದರೆ 10 µm ಅಥವಾ ಅದಕ್ಕಿಂತ ಕಡಿಮೆ ವ್ಯಾಸವನ್ನು ಹೊಂದಿರುವ ಕಣಗಳು. PM2.5 ಎಂದರೆ 2.5 µm ಅಥವಾ ಅದಕ್ಕಿಂತ ಕಡಿಮೆ ವ್ಯಾಸವನ್ನು ಹೊಂದಿರುವ ಅತ್ಯಂತ ಸೂಕ್ಷ್ಮ ಕಣಗಳು. ಒಂದು ಹೋಲಿಕೆಯನ್ನು ನೋಡುವುದಾದರೆ ಮಾನವನ ಕೂದಲಿನ ದಪ್ಪವು ಸುಮಾರು 100 µm ಇರುತ್ತದೆ. ಅಂದರೆ PM2.5 ಎಷ್ಟು ಅತ್ಯಂತ ಸೂಕ್ಷ್ಮವಾಗಿದೆ ಎಂದರೆ ಒಂದು ಕೂದಲಿನ ಅಗಲದಲ್ಲಿ ಸುಮಾರು 40 ಸೂಕ್ಷ್ಮ ಕಣಗಳನ್ನು ಸಾಲಾಗಿ ಜೋಡಿಸಬಹುದು. ಈ ಸಣ್ಣ ಗಾತ್ರದ ಕಾರಣದಿಂದಾಗಿ ಸೂಕ್ಷ್ಮ ಕಣಗಳು ಶ್ವಾಸಕೋಶ ವ್ಯವಸ್ಥೆಯ ಆಳಕ್ಕೆ ತೂರಿಕೊಳ್ಳುತ್ತವೆ. ಕೆಲವು ಕಣಗಳು ರಕ್ತ ಪ್ರವಾಹವನ್ನು ಸಹ ಸೇರಬಹುದು. ಇದು ಆರೋಗ್ಯದ ಮೇಲಿನ ದುಷ್ಪರಿಣಾಮಗಳ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಸ್ವಚ್ಛ ಗಾಳಿ ಮತ್ತು ಆರೋಗ್ಯಕರ ಸಮಾಜಕ್ಕಾಗಿ ಕಣಗಳ ಮಾಲಿನ್ಯವನ್ನು ನಿಯಂತ್ರಿಸುವುದು ಪ್ರಮುಖ ಆದ್ಯತೆಯಾಗಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ರಾಷ್ಟೀಯ ಶ್ರೇಷ್ಠ ವಾಯು ಗುಣಮಟ್ಟ ಮೇಲ್ವಿಚಾರಣೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ತದನಂತರ ಇದನ್ನು NAMP ಎಂದು ಮರುನಾಮಕರಣ ಮಾಡಲಾಯಿತು. ವಾಯು ಮಾಲಿನ್ಯವನ್ನು ನಿಯತಕಾಲಿಕವಾಗಿ ಮೌಲ್ಯಮಾಪನ ಮಾಡುವುದು, ನಗರ ಪ್ರದೇಶಗಳಲ್ಲಿನ ವಾಯುಗುಣಮಟ್ಟದ ಸ್ಥಿತಿ ಮತ್ತು ಪ್ರವೃತ್ತಿಯನ್ನು ನಿರ್ಧರಿಸುವುದು, ಭವಿಷ್ಯದ ಬದಲಾವಣೆಗಳನ್ನು ಅಂದಾಜಿಸುವುದು ಹಾಗೂ ನಿಗದಿತ ವಾಯುಗುಣಮಟ್ಟದ ಮಾನದಂಡಗಳ ಉಲ್ಲಂಘನೆ ಮತ್ತು ಆರೋಗ್ಯದ ಮೇಲಾಗುವ ಅಪಾಯಗಳನ್ನು ಖಚಿತಪಡಿಸಿಕೊಳ್ಳುವುದು ಇದರ ಪ್ರಮುಖ ಉದ್ದೇಶಗಳಾಗಿವೆ. March 2026 ವೇಳೆಗೆ ದೇಶದಲ್ಲಿನ ವಾಯುಗುಣಮಟ್ಟ ಮೇಲ್ವಿಚಾರಣಾ ಜಾಲವು 28 ರಾಜ್ಯಗಳು ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳ 603 ನಗರಗಳಲ್ಲಿ 1646 ಕೇಂದ್ರಗಳನ್ನು ಒಳಗೊಂಡಿದೆ. ಇದರಲ್ಲಿ ಮಾನವ ಚಾಲಿತ ಕೇಂದ್ರಗಳು ಮತ್ತು ನೈಜ ಸಮಯದ ಕೇಂದ್ರಗಳು ಸೇರಿವೆ. ಮಾನವ ಚಾಲಿತ ಕೇಂದ್ರಗಳು ನಿಯತಕಾಲಿಕವಾಗಿ ಮಾದರಿಗಳನ್ನು ಸಂಗ್ರಹಿಸಿ ವಿಶ್ಲೇಷಿಸಿದರೆ ಸಿಎಎ ಕ್ಯೂಎಂಎಸ್ ನಿರಂತರ ನೈಜ ಸಮಯದ ವಾಯುಗುಣಮಟ್ಟದ ದತ್ತಾಂಶವನ್ನು ಒದಗಿಸುತ್ತದೆ. ಸಮೀರ್ ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ ಪೋರ್ಟಲ್ 292ಕ್ಕೂ ಹೆಚ್ಚು ನಗರಗಳಿಗೆ ನೈಜ ಸಮಯಕ್ಕೆ ಹತ್ತಿರವಾದ ವಾಯುಗುಣಮಟ್ಟ ಸೂಚಿ ಮಾಹಿತಿಯನ್ನು ಒದಗಿಸುತ್ತಿದ್ದು ಪಾರದರ್ಶಕತೆ ಮತ್ತು ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸುತ್ತಿವೆ. ಇದರ ಜೊತೆಗೆ ಮಾಲಿನ್ಯ ನಿಯಂತ್ರಣ ಪ್ರಯತ್ನಗಳಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಎಲ್ಲಾ ಎನ್ಸಿಎಪಿ ನಗರಗಳಲ್ಲಿ ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ಪೋರ್ಟಲ್ಗಳನ್ನು ಸ್ಥಾಪಿಸಲಾಗಿದೆ. ಸುತ್ತಮುತ್ತಲಿನ ವಾಯುಗುಣಮಟ್ಟ ಮತ್ತು ಕೈಗಾರಿಕಾ ಮೂಲಗಳ ಮಾಲಿನ್ಯವನ್ನು ಮೇಲ್ವಿಚಾರಣೆ ಮಾಡಲು ಭಾರತವು ವಿಶೇಷ ವ್ಯವಸ್ಥೆಗಳನ್ನು ಬಳಸುತ್ತದೆ. ನಿರಂತರ ಶ್ರೇಷ್ಠ ವಾಯುಗುಣಮಟ್ಟ ಮೇಲ್ವಿಚಾರಣಾ ವ್ಯವಸ್ಥೆ ಮತ್ತು ಆನ್ಲೈನ್ ನಿರಂತರ ಮಾಲಿನ್ಯ ಹೊರಸೂಸುವಿಕೆ ಮೇಲ್ವಿಚಾರಣಾ ವ್ಯವಸ್ಥೆ ಇವುಗಳಲ್ಲಿ ಪ್ರಮುಖ ವ್ಯವಸ್ಥೆಗಳಾಗಿವೆ. ಸಿಎಎ ಕ್ಯೂಎಂಎಸ್ ಸುತ್ತಮುತ್ತಲಿನ ವಾಯುಗುಣಮಟ್ಟದ ಸ್ವಯಂಚಾಲಿತ ನೈಜ ಸಮಯದ ಮೇಲ್ವಿಚಾರಣೆಯನ್ನು ಒದಗಿಸುತ್ತದೆ. ಇದು ಪಿಎಂ 2.5, ಪಿಎಂ 10, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಗಳು, ಕಾರ್ಬನ್ ಮೊನಾಕ್ಸೈಡ್, ಓಜೋನ್ ಮತ್ತು ಅಮೋನಿಯಾದಂತಹ ಮಾಲಿನ್ಯಕಾರಕಗಳನ್ನು ಪತ್ತೆ ಹಚ್ಚುತ್ತದೆ. ಈ ವ್ಯವಸ್ಥೆಯು ಮಾಲಿನ್ಯಕಾರಕಗಳ ಮಟ್ಟವನ್ನು ನಿರಂತರವಾಗಿ ದಾಖಲಿಸುತ್ತದೆ ಮತ್ತು ವಾಯುಗುಣಮಟ್ಟದ ಪರಿಸ್ಥಿತಿಗಳ ಸಮಯೋಚಿತ ಮೌಲ್ಯಮಾಪನಕ್ಕೆ ಬೆಂಬಲ ನೀಡುತ್ತದೆ. ಎಎಕ್ಯೂಎಂಎಸ್ ಎನ್ನುವುದು ಮಾನವ ಚಾಲಿತ ಮತ್ತು ಸ್ವಯಂಚಾಲಿತ ಮೇಲ್ವಿಚಾರಣಾ ವ್ಯವಸ್ಥೆಗಳೆರಡನ್ನೂ ಒಳಗೊಂಡಿರುವ ವಿಶಾಲವಾದ ಚೌಕಟ್ಟಾಗಿದೆ. ಇದು ಕಣಗಳ ರಾಶಿ, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಓಜೋನ್, ಚಂಚಲ ಜೈವಿಕ ಸಂಯುಕ್ತಗಳು ಮತ್ತು ರಾಷ್ಟ್ರೀಯ ಶ್ರೇಷ್ಠ ವಾಯುಗುಣಮಟ್ಟ ಮಾನದಂಡಗಳ ಪ್ರಕಾರ ನಿರ್ದಿಷ್ಟಪಡಿಸಿದ ಇತರ ಮಾಲಿನ್ಯಕಾರಕಗಳನ್ನು ಹಾಗೂ ತಾಪಮಾನ, ಆರ್ದ್ರತೆ, ಗಾಳಿಯ ದಿಕ್ಸೂಚಿ ಮತ್ತು ವೇಗ ಸೇರಿದಂತೆ ನಿರ್ದಿಷ್ಟ ಹವಾಮಾನ ನಿಯತಾಂಕಗಳನ್ನು ಪತ್ತೆ ಹಚ್ಚುವ ಮತ್ತು ಪ್ರಮಾಣೀಕರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮಾನವ ಚಾಲಿತ ಮೇಲ್ವಿಚಾರಣೆಯಲ್ಲಿ ವಾಯು ಮಾದರಿಗಳನ್ನು 24 ಗಂಟೆಗಳ ಕಾಲ ಸಂಗ್ರಹಿಸಿ ಪ್ರಯೋಗಾಲಯಗಳಲ್ಲಿ ವಿಶ್ಲೇಷಿಸಲಾಗುತ್ತದೆ. ಇದು ಮಾಲಿನ್ಯಕಾರಕಗಳ ಸಾಂದ್ರತೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸುತ್ತದೆ ಮತ್ತು ವಾಯುಗುಣಮಟ್ಟದ ದೀರ್ಘಕಾಲೀನ ಮೌಲ್ಯಮಾಪನಕ್ಕೆ ಬೆಂಬಲ ನೀಡುತ್ತದೆ. ಒಸಿಇಎಂಎಸ್ ಎಂಬುದು ನೇರವಾಗಿ ಕೈಗಾರಿಕಾ ಮೂಲಗಳಲ್ಲಿನ ಮಾಲಿನ್ಯ ಹೊರಸೂಸುವಿಕೆಯನ್ನು ಮೇಲ್ವಿಚಾರಣೆ ಮಾಡುವ ಆನ್ಲೈನ್ ನಿರಂತರ ಮಾಲಿನ್ಯ ಹೊರಸೂಸುವಿಕೆ ಮೇಲ್ವಿಚಾರಣಾ ವ್ಯವಸ್ಥೆಯಾಗಿದೆ. ಅತಿ ಹೆಚ್ಚು ಮಾಲಿನ್ಯ ಉಂಟುಮಾಡುವ 17 ವಿಭಾಗಗಳ ಕೈಗಾರಿಕಾ ಘಟಕಗಳಲ್ಲಿ ಈ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ. ದೆಹಲಿ ಎನ್ಸಿಆರ್ ವಿಷಯದಲ್ಲಿ ಈ 17 ವಿಭಾಗಗಳ ಕೈಗಾರಿಕೆಗಳ ಜೊತೆಗೆ ಮಧ್ಯಮ ಮತ್ತು ಬೃಹತ್ ಪ್ರಮಾಣದ ಕೆಂಪು ವರ್ಗದ ಮಾಲಿನ್ಯಕಾರಕ ಕೈಗಾರಿಕೆಗಳು, ಆಹಾರ ಮತ್ತು ಆಹಾರ ಸಂಸ್ಕರಣಾ ಉದ್ಯಮಗಳು ಮತ್ತು ಲೋಹದ ಘಟಕಗಳ ಒಸಿಇಎಂಎಸ್ ಅನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕಾಗಿದೆ. ಇವು ನಿಯಂತ್ರಕ ಪ್ರಾಧಿಕಾರಗಳಿಗೆ ಅನುಸರಣೆ ಮೌಲ್ಯಮಾಪನಕ್ಕಾಗಿ ಸಿಪಿಸಿಬಿ ಸರ್ವರ್ಗೆ ಮೇಲ್ವಿಚಾರಣಾ ದತ್ತಾಂಶವನ್ನು ನಿರಂತರವಾಗಿ ಕಳುಹಿಸುತ್ತವೆ. ಇದು ಕೈಗಾರಿಕಾ ಮಾಲಿನ್ಯ ಹೊರಸೂಸುವಿಕೆ ಮತ್ತು ತ್ಯಾಜ್ಯ ನೀರು ಹೊರಸೂಸುವಿಕೆಯು ನಿರ್ದಿಷ್ಟಪಡಿಸಿದ ಪರಿಸರ ಮಾನದಂಡಗಳ ವ್ಯಾಪ್ತಿಯಲ್ಲಿರುವುದನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುತ್ತದೆ. ವಾಯುಗುಣಮಟ್ಟ ಸೂಚಿ ಎಕ್ಯುಐ ಎಂಬುದು ಸಾರ್ವಜನಿಕರು ವಾಯುಗುಣಮಟ್ಟವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ನೆರವಾಗುವ ಸರಳ ಸಾಧನವಾಗಿದೆ. ಮಾಲಿನ್ಯಕಾರಕಗಳ ಸಾಂದ್ರತೆ ಮತ್ತು ಅವುಗಳಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಆಧಾರದ ಮೇಲೆ ಇದು ವಾಯುಗುಣಮಟ್ಟವನ್ನು ಉತ್ತಮದಿಂದ ತೀವ್ರದವರೆಗೆ 6 ವರ್ಗಗಳಾಗಿ ವಿಂಗಡಿಸುತ್ತದೆ. ಎಕ್ಯುಐ ಅನ್ನು 8 ಪ್ರಮುಖ ಮಾಲಿನ್ಯಕಾರಕಗಳನ್ನು ಬಳಸಿ ಲೆಕ್ಕ ಹಾಕಲಾಗುತ್ತದೆ. ಪಿಎಂ 10, ಪಿಎಂ 2.5, ಎನ್ಒ2, ಎಸ್ಒ2, ಸಿಒಒ3, ಎನ್ಎಚ್3 ಮತ್ತು ಸೀಸಾ. ಇವುಗಳಲ್ಲಿ ಅತ್ಯಂತ ಕಳಪೆ ಮಟ್ಟದಲ್ಲಿರುವ ಮಾಲಿನ್ಯಕಾರಕದ ಆಧಾರದ ಮೇಲೆ ಸಮಗ್ರ ಎಕ್ಯುಐ ಅನ್ನು ನಿರ್ಧರಿಸಲಾಗುತ್ತದೆ. ನಗರ ಪ್ರದೇಶದಲ್ಲಿನ ವಾಯುಮಾಲಿನ್ಯವನ್ನು ಅಭಿಯಾನದ ಮಾದರಿಯಲ್ಲಿ ತಡೆಯಲು ಭಾರತ ಸರ್ಕಾರವು 2019ರಲ್ಲಿ ದೇಶದ 130 ನಗರಗಳಲ್ಲಿ ರಾಷ್ಟ್ರೀಯ ಸ್ವಚ್ಛಗಾಳಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಇತರ ಪಾಲುದಾರರ ಸಂಯೋಜಿತ ಪ್ರಯತ್ನಗಳನ್ನು ಒಳಗೊಂಡಿರುವ ಬಹುವಲಯ ಅಭಿಯಾನವಾಗಿದೆ. ಎನ್ಸಿಎಪಿ ನಗರ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದ ಸ್ವಚ್ಛಗಾಳಿ ಕ್ರಿಯಾ ಯೋಜನೆಗಳ ಮೂಲಕ ಮಾಲಿನ್ಯದ ಮೂಲ ನಿರ್ದಿಷ್ಟ ಕಡಿತ ಕ್ರಮಗಳಿಗೆ ಒತ್ತು ನೀಡುತ್ತದೆ ಹಾಗೂ ಕೇಂದ್ರ, ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ರಚಿಸಲಾದ ವಿವಿಧ ಸಮಿತಿಗಳು ಈ ಕಾರ್ಯಕ್ರಮದ ಮೇಲ್ವಿಚಾರಣೆಯನ್ನು ನಡೆಸುತ್ತವೆ. ಪ್ರಾಣ ಎಂಬುದು ರಾಷ್ಟ್ರೀಯ ಸ್ವಚ್ಛಗಾಳಿ ಕಾರ್ಯಕ್ರಮದ ಅನುಷ್ಠಾನವನ್ನು ನಿರ್ವಹಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಒಂದು ಡಿಜಿಟಲ್ ಪೋರ್ಟಲ್ ಆಗಿದೆ. ಇದು ನಗರ ಸ್ವಚ್ಛ ಗಾಳಿ ಕ್ರಿಯಾ ಯೋಜನೆಯ ಅನುಷ್ಠಾನದ ಭೌತಿಕ ಮತ್ತು ಆರ್ಥಿಕ ಸ್ಥಿತಿಗತಿಯನ್ನು ಪತ್ತೆ ಹಚ್ಚಲು ನೆರವಾಗುತ್ತದೆ ಹಾಗೂ ಎನ್ಸಿಎಪಿ ಅಡಿಯಲ್ಲಿ ವಾಯುಗುಣಮಟ್ಟ ನಿರ್ವಹಣೆಯ ಪ್ರಯತ್ನಗಳ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಲುಪಿಸುತ್ತದೆ. ವಿವಿಧ ಪಾಲುದಾರರಿಂದ ಕೈಗೊಳ್ಳಲಾದ ಎನ್ಸಿಎಪಿಯ ವಿವಿಧ ಚಟುವಟಿಕೆಗಳು ಮತ್ತು ಅವುಗಳ ಪ್ರಗತಿಗೆ ಸಂಬಂಧಿಸಿದ ಮಾಹಿತಿಯು ಈ ಪೋರ್ಟಲ್ನಲ್ಲಿ ಲಭ್ಯವಿದ್ದು ಇದು ಭವಿಷ್ಯದ ನೀತಿ ನಿರ್ಧಾರಗಳಿಗೆ ಸಹಾಯ ಮಾಡುತ್ತದೆ. ಸ್ವಚ್ಛ ವಾಯು ಸರ್ವೇಕ್ಷಣೆ ಎಂಬುದು ಎನ್ಸಿಎಪಿ ಅಡಿಯಲ್ಲಿ ಬರುವ 130 ನಗರಗಳ ವಾರ್ಷಿಕ ಮೌಲ್ಯಮಾಪನ ಪ್ರಕ್ರಿಯೆಯಾಗಿದೆ. 2022-23 ಪ್ರಾರಂಭವಾದ ಇದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಪ್ರಮುಖ ಉಪಕ್ರಮವಾಗಿದೆ. ಈ ಮೌಲ್ಯಮಾಪನವು ಪ್ರಮುಖ ಮಾಲಿನ್ಯ ಮೂಲಗಳನ್ನು ತಡೆಯುವ ಕ್ರಮಗಳನ್ನು ಮತ್ತು ನಗರ ನಿರ್ದಿಷ್ಟ ಸ್ವಚ್ಛಗಾಳಿ ಕ್ರಿಯಾ ಯೋಜನೆಗಳ ಅನುಷ್ಠಾನವನ್ನು ಒಳಗೊಳ್ಳುತ್ತದೆ. ಇದು ವಾಯುಗುಣಮಟ್ಟವನ್ನು ಸುಧಾರಿಸಲು ನಗರಗಳ ನಡುವೆ ಆರೋಗ್ಯಕರ ಸ್ಪರ್ಧೆ, ನಾವೀನ್ಯತೆ ಮತ್ತು ವೇಗದ ಕಾರ್ಯಾಚರಣೆಯನ್ನು ಉತ್ತೇಜಿಸುತ್ತದೆ. ನಿರ್ಮಾಣ ಮತ್ತು ಕೆಡವಬಹುದಾದ ತ್ಯಾಜ್ಯದ ಪರಿಸರ ಸ್ನೇಹಿ ನಿರ್ವಹಣೆಗಾಗಿ ಹಾಗೂ ನಿರ್ಮಾಣ ಸಾಮಗ್ರಿಗಳು ಮತ್ತು ನಿರ್ಮಾಣ ತ್ಯಾಜ್ಯದಿಂದ ಉಂಟಾಗುವ ಧೂಳನ್ನು ನಿಯಂತ್ರಿಸಲು ಸಿಪಿಸಿಬಿ ಮಾರ್ಗದರ್ಶಿ ಸೂತ್ರಗಳನ್ನು ಪ್ರಕಟಿಸಿದೆ. 20,000 ಚದರ ಮೀಟರ್ಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿರುವ ನಿರ್ಮಾಣ ಸ್ಥಳಗಳಲ್ಲಿ ಧೂಮಾವಿಷ್ಟ ಮಂಜು ನಿರೋಧಕ ಉಪಕರಣಗಳು ಮತ್ತು ಸೂಕ್ತ ಧೂಳು ನಿಯಂತ್ರಣ ಕ್ರಮಗಳನ್ನು ನಿಯೋಜಿಸಲು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಮತ್ತು ಮಾಲಿನ್ಯ ನಿಯಂತ್ರಣ ಸಮಿತಿಗಳಿಗೆ ಸೂಚಿಸಲಾಗಿದೆ. ನಿರ್ಮಾಣ ಮತ್ತು ಕೆಡವು ಕಾರ್ಯ ಯೋಜನೆಗಳಲ್ಲಿ ಧೂಮಾವಿಷ್ಟ ಮಂಜು ನಿರೋಧಕ ಗನ್ಗಳನ್ನು ಬಳಸಲು ಸಿಪಿಸಿಬಿ ಪ್ರತ್ಯೇಕ ಮಾರ್ಗದರ್ಶಿ ಸೂತ್ರಗಳನ್ನು ಬಿಡುಗಡೆ ಮಾಡಿದೆ. ದೆಹಲಿ ಎನ್ಸಿಆರ್ನಲ್ಲಿ 500 ಚದುರ ಮೀಟರ್ಗಿಂತ ಹೆಚ್ಚಿನ ವಿಸ್ತೀರ್ಣದ ನಿರ್ಮಾಣ ಸ್ಥಳಗಳಲ್ಲಿ ಧೂಳು ನಿಯಂತ್ರಣ ಕ್ರಮಗಳ ಅನುಸರಣೆಯನ್ನು ಮೇಲ್ವಿಚಾರಣೆ ಮಾಡಲು ಆನ್ಲೈನ್ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ. ದೆಹಲಿ ಎನ್ಸಿಆರ್ನಲ್ಲಿ ರಸ್ತೆ ಧೂಳನ್ನು ನಿಯಂತ್ರಿಸಲು ರಸ್ತೆಗಳ ಮರು ಅಭಿವೃದ್ಧಿ, ಸೂಕ್ತ ಪ್ರಮಾಣದ ಯಾಂತ್ರಿಕ ರಸ್ತೆ ಗುಡಿಸುವ ಯಂತ್ರಗಳ ನಿಯೋಜನೆ ಮತ್ತು ನಿರ್ಮಾಣ ಹಾಗೂ ಕೆಡವಹುದಾದ ತ್ಯಾಜ್ಯ ಸಂಗ್ರಹಣೆಗಾಗಿ ಮೂಲಸೌಕರ್ಯಗಳ ಬಲವರ್ಧನೆ ಕೈಗೊಳ್ಳಲಾಗಿದೆ. ಭಾರತೀಯ ನಗರಗಳಲ್ಲಿ ಕಣಗಳ ಮಾಲಿನ್ಯಕ್ಕೆ ನಿರ್ಮಾಣ ಮತ್ತು ರಸ್ತೆ ಧೂಳು ಪ್ರಮುಖ ಕಾರಣವಾಗಿದೆ. ರಾಷ್ಟ್ರೀಯ ಸ್ವಚ್ಛಗಾಳಿ ಕಾರ್ಯಕ್ರಮದ ಅಡಿಯಲ್ಲಿ ನಡೆಸಲಾದ ಮಾಲಿನ್ಯ ಮೂಲ ಹಂಚಿಕೆ ಅಧ್ಯಯನಗಳ ಪ್ರಕಾರ ಬಹುತೇಕ ನಗರಗಳಲ್ಲಿ PM10 ಮಾಲಿನ್ಯದಲ್ಲಿ ಇದರ ಪಾಲು ಸುಮಾರು 40%-50%. ನಗರ ಸ್ವಚ್ಛಗಾಳಿ ಕ್ರಿಯಾ ಯೋಜನೆಗಳ ಅಡಿಯಲ್ಲಿ ನಗರಗಳು ರಸ್ತೆ ಸುಧಾರಣೆ ಮತ್ತು ಸಂಚಾರ ದಟ್ಟಣೆ ನಿವಾರಣೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿವೆ. ಧೂಳನ್ನು ತಗ್ಗಿಸಲು ಮತ್ತು ನಗರ ವಾಯು ಗುಣಮಟ್ಟವನ್ನು ಸುಧಾರಿಸಲು ಜಂಕ್ಷನ್ಗಳ ಸುಧಾರಣೆ ಮತ್ತು ತೆರೆದ ಜಾಗಗಳ ಹಸಿರೀಕರಣದಂತಹ ಕ್ರಮಗಳನ್ನು ಸಹ ಇದರಲ್ಲಿ ಸೇರಿಸಲಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ಕಡಿತವನ್ನು ಬೆಂಬಲಿಸಲು ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ದಹನದಿಂದ ಉಂಟಾಗುವ ಮಾಲಿನ್ಯವನ್ನು ತಡೆಯಲು ಜುಲೈ 1, 2022 ಜಾರಿಗೆ ಬರುವಂತೆ ಕಡಿಮೆ ಬಳಿಕೆ ಮತ್ತು ಹೆಚ್ಚು ಕಸ ಉಂಟುಮಾಡುವ ಸಾಮರ್ಥ್ಯವಿರುವ ಪ್ಲಾಸ್ಟಿಕ್ ಕಟ್ಲರಿ, ಸ್ಟ್ರಾಗಳು ಮತ್ತು ಥರ್ಮಕೋಲ್ ಅಲಂಕಾರಗಳಂತಹ 12 ಏಕಬಳಿಕೆಯ ಪ್ಲಾಸ್ಟಿಕ್ ವಸ್ತುಗಳ ಮೇಲೆ ನಿಷೇಧ ಹೇರಲಾಗಿದೆ. ಸಿಪಿಸಿಬಿ ಏಕಕಾಲಿಕ ಆರ್ಥಿಕ ನೆರವಿನ ಮೂಲಕ ಭತ್ತದ ಹುಲ್ಲಿನ ಪೆಲೆಟೈಸೇಷನ್ ಮತ್ತು ಶುಷ್ಕ ದಹನ ಘಟಕಗಳಿಗೆ ಬೆಂಬಲ ನೀಡುತ್ತದೆ. ದೆಹಲಿಯ 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಮತ್ತು ಎನ್ಸಿಆರ್ ವ್ಯಾಪ್ತಿಯಲ್ಲಿರುವ ಕ್ಯಾಪ್ಟಿವ್ ಪ್ಲಾಂಟ್ಗಳು ಹಾಗೂ ಇಟ್ಟಿಗೆ ಗೂಡುಗಳಲ್ಲಿ 5%-10% ಬಯೋಮಾಸ್ ಸಹದಹನವನ್ನು ಸಿಎಕ್ಯುಎಎಂ ಕಡ್ಡಾಯಗೊಳಿಸಿದೆ. ಈ ಕ್ರಮಗಳು ಬೆಳೆ ತ್ಯಾಜ್ಯದ ಪರ್ಯಾಯ ಬಳಕೆಯನ್ನು ಉತ್ತೇಜಿಸುತ್ತವೆ ಮತ್ತು ಬಹಿರಂಗ ದಹನವನ್ನು ಕಡಿಮೆ ಮಾಡುತ್ತವೆ. ಗ್ರೀನ್ ಇಂಡಿಯಾ ಮಿಷನ್ ಅರಣ್ಯದ ಗುಣಮಟ್ಟ, ಪರಿಸರ ಸ್ಥಿತಿಸ್ಥಾಪಕತ್ವ ಮತ್ತು ಕಾರ್ಬನ್ ಶೇಖರಣೆಯನ್ನು ಸುಧಾರಿಸುವುದರ ಮೇಲೆ ಗಮನಹರಿಸುತ್ತದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನದಲ್ಲಿ ನೀಲಿ ಆಗಸದತ್ತ ಭಾರತದ ಪಯಣ, ಸ್ವಚ್ಛ ಗಾಳಿಯತ್ತ ಜಾಗತಿಕ ಮತ್ತು ರಾಷ್ಟ್ರೀಯ ಬದ್ಧತೆ ಕುರಿತಂತೆ ಮಾಹಿತಿ ಕೇಳಿದಿರಿ.
5: ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
4: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ, 20ನೇ ಏಷ್ಯನ್ ಗೇಮ್ಸ್ 2026 ಜಪಾನಿನ ಐಚಿ ಮತ್ತು ನಗೋಯಾದಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಕ್ರೀಡಾಕೂಟದ ಕುರಿತು ವಾರದ ವರದಿ.
6: ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತದ ಅಥ್ಲೆಟಿಕ್ಸ್ ತಂಡವು ಅಮೋಘ ಸಾಧನೆ ಮಾಡಿದೆ. ಒಟ್ಟು 24 ಪದಕಗಳನ್ನು ಗೆದ್ದು ಭಾರತದ ಪದಕ ಗಳಿಕೆಯ ಸಂಖ್ಯೆಯನ್ನ ಅರ್ಧಶತಕ ದಾಟಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಅದರಲ್ಲೂ ಅಥ್ಲೆಟಿಕ್ಸ್ನ ರಿಲೇ ವಿಭಾಗದಲ್ಲಿ ಪದಕಗಳ ಸುರಿಮಳೆಯೇ ಆಗಿದೆ. ಈ ಅಥ್ಲೆಟಿಕ್ಸ್ ಟ್ರ್ಯಾಕ್ ಅಂಡ್ ಮತ್ತು ಫೀಲ್ಡ್ ವಿಭಾಗದಲ್ಲಿ ಲಭಿಸಿದ ಏಕೈಕ ಚಿನ್ನದ ಪದಕ ಕೂಡ ರಿಲೇಯಲ್ಲಿ ಬಂದಿದ್ದು ವಿಶೇಷ. ಅದು ಮಹಿಳೆಯರ 4x400 meter ರಿಲೇಯಲ್ಲಿ ಸ್ವರ್ಣ ಪದಕವನ್ನ ಭಾರತ ಗೆದ್ದಿತು. ಆ ತಂಡದಲ್ಲಿ ಕರ್ನಾಟಕದ MR ಪೂವಮ್ಮ, ಕಿರಣ್ ಪಹಾಲ್, ಪ್ರಾಚಿ ಚೌಧರಿ ಮತ್ತು ವಿದ್ಯಾರಾಮರಾಜ್ ಅವರು ಇದ್ದರು. ಈ ಓಟದಲ್ಲಿ ಚೀನಾ, ಬಹರೇನ್, ಜಪಾನ್ನಂತಹ ಘಟಾನುಘಟಿ ದೇಶಗಳ ಸ್ಪರ್ಧಿಗಳನ್ನ ಹಿಂದಿಕ್ಕಿದ ಭಾರತದ ವನಿತೆಯರ ತಂಡವು ಸ್ವರ್ಣ ಪದಕ ಗೆದ್ದು ಸಂಭ್ರಮಿಸಿತು. ಭಾರತದ ಓಟಗಾರ್ತಿಯರು 3:29.69 ಗುರಿ ಮುಟ್ಟಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದರು. ಬಹರೇನ್ನ ತಂಡವು 3:30.21 ಗುರಿ ಸೇರಿ ಬೆಳ್ಳಿ ಪಡೆಯಿತು. ಅಂದರೆ ಭಾರತ ಮತ್ತು ಬಹರೇನ್ಗೆ ಗೆಲುವಿಗಾಗಿ ಇದ್ದ ಅಂತರ ತೀರಾ ಅತ್ಯಲ್ಪ. 3ನೇ ಸ್ಥಾನದಲ್ಲಿ ಚೀನಾ 3:31.02 ಕಂಚಿನ ಪದಕ ಗೆದ್ದಿತು. 2002-2018 ಕೂಟಗಳಲ್ಲಿ ಭಾರತ ಮಹಿಳಾ ತಂಡ ಅಮೋಘ ಸಾಧನೆ ಮಾಡಿ ಚಿನ್ನ ಜಯಿಸಿತ್ತು. ಆದರೆ 2022-23 ಹಾಂಗ್ಝೌ ಏಷ್ಯನ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕ ಗೆದ್ದಿತ್ತು. ಇದೀಗ ಮತ್ತೆ ಚಿನ್ನದ ಹಾದಿಗೆ ಮರಳಿದೆ.

ಭಾರತದ ಮಿಶ್ರ ರಿಲೇ ತಂಡವು 4x400 ಮೀಟರ್ ರಿಲೇನಲ್ಲೂ ಕೂಡ ಬೆಳ್ಳಿ ಪದಕ ಗೆದ್ದಿತ್ತು. ಈ ತಂಡದಲ್ಲಿಯೂ MR ಪೂವಮ್ಮ, TS ಮನು, TK ವಿಶಾಲ್ ಮತ್ತು ವಿದ್ಯಾರಾಮರಾಜ್ ಅವರು ಇದ್ದರು. 4x100 ಮೀಟರ್ ಮಿಶ್ರ ರಿಲೇಯಲ್ಲಿಯೂ ಕೂಡ ಭಾರತದ ತಂಡವು ಕಂಚಿನ ಪದಕವನ್ನ ಜಯಿಸಿತು. ಈ ತಂಡದಲ್ಲಿ ಅನಿಮೇಶ್ ಕುಜೂರ್, ಸ್ನೇಹಾ ಸತ್ಯನಾರಾಯಣ, ಹರಿತಾ ಭದ್ರಾ ಮತ್ತು ಗುರಿಂದರ್ ವೀರ್ ಸಿಂಗ್ ಅವರು ಓಡಿದ್ದರು. ಪುರುಷರ ರಿಲೇಯಲ್ಲಿಯೂ ಕೂಡ ಭಾರತಕ್ಕೆ ಪದಕ ಒಲಿದಿದ್ದು ವಿಶೇಷ. ಕೊನೆಯ ಸ್ಪರ್ಧೆಯಾಗಿದ್ದ 4x400 ಮೀಟರ್ ಪುರುಷರ ರಿಲೇಯಲ್ಲಿ ಭಾರತ ಕಂಚು ಗಳಿಸಿತು. ಅದರಲ್ಲಿ ಧರ್ಮವೀರ್ ಚೌಧರಿ, ಮನು ತೆಕ್ಕಿನಲೀಲ್, ಜೈಕುಮಾರ್ ಮತ್ತು ವಿಶಾಲ್ ತೆನ್ನರಸು ಅವರ ತಂಡವು 3:01.61 ಸೆಕೆಂಡುಗಳಲ್ಲಿ ಗುರಿ ಮುಟ್ಟಿತು. ಅಥ್ಲೆಟಿಕ್ಸ್ನ ವಿಭಾಗದಲ್ಲಿಯೇ ಮತ್ತೊಂದು ಸಾಧನೆ ಎಂದರೆ 10,000 ಮೀಟರ್ ಮಹಿಳೆಯರ ಓಟದಲ್ಲಿ ಸೀಮಾ ಕುಮಾರಿ ಅವರು ಕಂಚಿನ ಪದಕ ಗೆದ್ದಿದ್ದು. ಅವರು 32:39.18 ಸೆಕೆಂಡುಗಳಲ್ಲಿ ಗುರಿ ಮುಟ್ಟಿ ಬಹರೇನ್ನ ವಿನ್ಫ್ರೆಡ್ ಯಾವಿ ಮತ್ತು ಆತಿಥೇಯ ಜಪಾನಿನ ನವಮಿ ತನಕ ಅವರ ನಂತರದ ಸ್ಥಾನ ಪಡೆದರು. ಹಿಮಾಚಲ ಪ್ರದೇಶದ ಚಂಬಾದವರಾದ ಸೀಮಾ ಇದೇ ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದಿದ್ದಾರೆ. ಇನ್ನು ಭಾರತಕ್ಕೆ ಅಥ್ಲೆಟಿಕ್ಸ್ನಲ್ಲಿ ಮತ್ತೊಂದು ಬೆಳ್ಳಿ ಪದಕ ಒಲಿಯಲು ಮ್ಯಾರಥಾನ್ ರನ್ನರ್ ಸಾವನ್ ಬರ್ವಾಲ್ ಅವರು ಕಾರಣರಾದರು. ಇಪ್ಪತ್ತೆಂಟು ವರ್ಷ ವಯಸ್ಸಿನ ಸಾವನ್ ಅವರ ಈ ಸಾಧನೆ ಭಾರತಕ್ಕೆ 44 ವರ್ಷಗಳ ನಂತರ ಮ್ಯಾರಥಾನ್ನಲ್ಲಿ ಪದಕ ತಂದುಕೊಟ್ಟಿತು. ಅದರಲ್ಲೂ ಅವರು 2:11.37 ಸೆಕೆಂಡುಗಳಲ್ಲಿ 42.195 ಕಿಲೋಮೀಟರ್ ದೂರವನ್ನ ಕ್ರಮಿಸಿದರು. ಜಪಾನ್ನ ಇಚಿತಿಕಾ ಯಮಶಿಟಾ ಅವರು 2:10.49 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಬಂಗಾರದ ಪದಕ ಕೊರಳಿಗೇರಿಸಿಕೊಂಡರೆ ಚೀನಾದ ಫಿಯು ಫೆಂಗ್ 2:12.13 ಸೆಕೆಂಡ್ಗಳಲ್ಲಿ ಕಂಚಿನ ಪದಕ ಗೆದ್ದರು. 1982ರಲ್ಲಿ ನಡೆದಿದ್ದ ಏಷ್ಯನ್ ಗೇಮ್ಸ್ನಲ್ಲಿ ಹೊಸೂರು ಕುಕ್ಕಪ್ಪ ಸೀತಾರಾಮ್ ಅವರು ಕಂಚಿನ ಪದಕ ಗೆದ್ದಿದ್ದರು. ಅದರ ನಂತರ ಈ ವಿಭಾಗದಲ್ಲಿ ಭಾರತಕ್ಕೆ ಒಲಿದ ಪದಕ ಇದು. ಅದರಲ್ಲೂ ವಿದೇಶದಲ್ಲಿ ನಡೆದಂತಹ ಏಷ್ಯನ್ ಕ್ರೀಡಾಕೂಟದಲ್ಲಿ ಮ್ಯಾರಥಾನ್ ಪದಕ ಗೆದ್ದ ಮೊದಲ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೂ ಕೂಡ ಬರ್ವಾಲ್ ಪಾತ್ರರಾದರು. ಮಹಿಳೆಯರ 400 ಮೀಟರ್ ಓಟದಲ್ಲಿ ಪ್ರಾಚಿ ಚೌಧರಿ ಕಂಚಿನ ಪದಕ ಗೆದ್ದರು. 53.21 ಸೆಕೆಂಡುಗಳಲ್ಲಿ ಗುರಿ ಮುಟ್ಟಿದ ಅವರು ಈ ಸಾಧನೆ ಮಾಡಿದರು. ಬಹರೇನ್ನ ಸಾಲ್ವಾ ನಾಜೇರ್ 49.20 ಸೆಕೆಂಡ್ಗಳಲ್ಲಿ ಚಿನ್ನ ಗೆದ್ದರೆ ಇರಾನಿನ ಜಹರಾ ಜರೈ 52.38 ಸೆಕೆಂಡ್ಗಳಲ್ಲಿ ಬೆಳ್ಳಿ ಪದಕವನ್ನ ತಮ್ಮದಾಗಿಸಿಕೊಂಡರು. ಭಾರತದ ಜ್ಯೋತಿ ಯರಾಜಿ ಅವರು ಮೊಣಕಾಲು ನೋವಿನಿಂದಾಗಿ 100 ಮೀಟರ್ ಹರ್ಡಲ್ಸ್ ಹೀಟ್ಸ್ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದರು. ಪ್ರವೀಣ್ ಚಿತ್ರವೇಲ್ ಅವರು ಗಾಯಾಳಾಗಿ ಪುರುಷರ ಟ್ರಿಪಲ್ ಜಂಪ್ ಫೈನಲ್ನಲ್ಲಿ ಕಣಕ್ಕಿಳಿಯಲಿಲ್ಲ. ಇದರಿಂದಾಗಿ 2 ಪದಕ ಗಳಿಕೆಯ ನಿರೀಕ್ಷೆಗಳು ಹುಸಿಯಾದವು. ಆದರೆ ತಜಿಂದರ್ ಪಾಲ್ ಸಿಂಗ್ ತೂರ್ ತಮ್ಮ ಹೊಣೆಯನ್ನ ಅದ್ಭುತವಾಗಿ ನಿರ್ವಹಿಸಿದರು. ತಜಿಂದರ್ ಪಾಲ್ ತೂರ್ ಅವರು ಶಾರ್ಟ್ಪುಟ್ನಲ್ಲಿ ಸತತ 3ನೇ ಬಾರಿ ಚಿನ್ನ ಗೆಲ್ಲುವ ಅವಕಾಶ ಕೈತಪ್ಪಿದರೂ ಬೆಳ್ಳಿ ಪದಕವನ್ನ ಜಯಿಸುವಲ್ಲಿ ಯಶಸ್ವಿಯಾದರು. ನೀರಜ್ ಚೋಪ್ರಾ ಇಲ್ಲದ ಜಾವೆಲಿನ್ ಥ್ರೋ ವಿಭಾಗವು ಈ ಬಾರಿ ಪದಕಗಳನ್ನ ಗೆಲ್ಲುತ್ತದೆಯೋ ಇಲ್ಲವೋ, ಚಿನ್ನವನ್ನ ಗಳಿಸುತ್ತದೆಯೋ ಇಲ್ಲವೋ ಎಂಬ ಅನುಮಾನಗಳು ಮೂಡಿದವು. ಆದರೆ 2 ಪದಕಗಳು ಈ ವಿಭಾಗದಲ್ಲಿ ಭಾರತಕ್ಕೆ ಒಲಿದವು. ಜಾವೆಲಿನ್ ಥ್ರೋ ಪುರುಷರ ವಿಭಾಗದಲ್ಲಿ ಭಾರತದ ಯಶ್ವೀರ್ ಮತ್ತು ರೋಹಿತ್ ಅವರು ಕ್ರಮವಾಗಿ ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನ ಜಯಿಸಿದರು. ಯಶ್ವೀರ್ ಅವರು 85.72 ಮೀಟರ್ ಮತ್ತು ರೋಹಿತ್ 84.35 ಮೀಟರ್ ದೂರ ಜಾವೆಲಿನ್ ಥ್ರೋ ಮಾಡಿದರು. ಮಹಿಳೆಯರ 5,000 ಮೀಟರ್ ಓಟದಲ್ಲಿ ಪಾರುಲ್ ಚೌಧರಿ ಅವರು ಕಂಚಿನ ಪದಕ ಜಯಿಸಿದರು. 400 ಮೀಟರ್ ಹರ್ಡಲ್ಸ್ ಓಟದಲ್ಲಿ ವಿದ್ಯಾರಾಮರಾಜ್ ಅವರು 54.75 ಸೆಕೆಂಡುಗಳಲ್ಲಿ ಗುರಿ ಮುಟ್ಟಿ ಪಿಟಿ ಉಷಾ ಅವರ ಹೆಸರಿನಲ್ಲಿದ್ದ 4 ದಶಕಗಳಷ್ಟು ಹಳೆಯ ದಾಖಲೆಯನ್ನ ಮುರಿದರು. ಜೊತೆಗೆ ಪದಕವನ್ನೂ ಗೆದ್ದರು.
ಗುಲ್ವೀರ್ ಸಿಂಗ್ ಅವರು ಈ ಬಾರಿ ಅಪರೂಪದ ಸಾಧನೆಯೊಂದನ್ನು ಮಾಡಿದರು. ಒಂದೇ ಕೂಟದಲ್ಲಿ ಪುರುಷರ ವಿಭಾಗದ ಅಥ್ಲೆಟಿಕ್ಸ್ನಲ್ಲಿ 3 ಪದಕಗಳನ್ನು ಗೆದ್ದು ಹ್ಯಾಟ್ರಿಕ್ ಸಾಧನೆ ಮಾಡಿದರು. ಅವರು 5,000 ಮೀಟರ್ ಓಟದಲ್ಲಿ 13:32.75 ಸೆಕೆಂಡ್ಗಳಲ್ಲಿ ಗುರಿ ಮುಟ್ಟಿ ಕಂಚಿನ ಪದಕ ಗೆದ್ದುಕೊಂಡ್ರೆ 1,500 ಮೀಟರ್ ಮತ್ತು 10,000 ಮೀಟರ್ ಓಟಗಳಲ್ಲಿ ಬೆಳ್ಳಿ ಪದಕಗಳನ್ನ ಜಯಿಸಿದ್ದರು. ಇಂತಹ ಹ್ಯಾಟ್ರಿಕ್ ಸಾಧನೆ ಮಾಡಿದ ಭಾರತದ 2ನೇ ಪುರುಷ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾದರು. ಮಹಿಳೆಯರ ಹೈಜಂಪ್ ವಿಭಾಗದಲ್ಲಿ ಪೂಜಾ ಸಿಂಗ್ ಅವರು ಕಂಚಿನ ಪದಕ ಗೆದ್ದುಕೊಂಡರು. ಪುರುಷರ ಹೈಜಂಪ್ನಲ್ಲಿ ಸರ್ವೇಶ್ ಕುಶಾರೆ ಅವರು 2.25 ಮೀಟರ್ ಎತ್ತರ ಜಿಗಿದು ಬೆಳ್ಳಿ ಪದಕ ಗೆದ್ದರೆ ಪಾರುಲ್ ಚೌಧರಿ ಅವರು 3,000 ಮೀಟರ್ ಸ್ಟೀಪಲ್ ಚೇಸ್ನಲ್ಲಿ ಕಂಚಿನ ಪದಕ ಗೆದ್ದರು. ತೇಜಸ್ವಿನ್ ಶಂಕರ್ ಅವರು ಡೆಕತ್ಲಾನ್ನಲ್ಲಿ 7,934 ಅಂಕಗಳನ್ನು ಕಲೆ ಹಾಕಿ ಕಂಚಿನ ಪದಕ ಜಯಿಸಿದರು. ಹರಿತಾ ಭದ್ರಾ ಅವರು 200 ಮೀಟರ್ ಮಹಿಳೆಯರ ಓಟದಲ್ಲಿ ಕಂಚಿನ ಪದಕ ಜಯಿಸಿದರೆ ಮಹಿಳೆಯರ ಲಾಂಗ್ ಜಂಪ್ನಲ್ಲಿ ಆನ್ಸಿ ಸೋಜನ್ ಅವರು ಬೆಳ್ಳಿ ಪದಕ ಗೆದ್ದು ಸಾಧನೆ ಮೆರೆದರು.

0: ಮಹಿಳೆಯರ 49 ಕೆಜಿ ವೇಟ್ ಲಿಫ್ಟಿಂಗ್ ನಲ್ಲಿ ಒಲಿಂಪಿಯನ್ ಮೀರಾಬಾಯಿ ಚಾನು ಅವರು ಬೆಳ್ಳಿ ಪದಕ ಜಯಿಸಿದರು. ಒಟ್ಟು 198 ಕೆಜಿ ತೂಕ ಎತ್ತಿ ಎರಡನೇ ಸ್ಥಾನ ಪಡೆದ ಅವರು ಈ ಸಾಧನೆ ಮಾಡಿದರು. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕ ಜಯಿಸಿದ್ದ ಅವರು ಏಷ್ಯನ್ ಗೇಮ್ಸ್ ನಲ್ಲಿ ಇದೇ ಮೊದಲ ಬಾರಿಗೆ ಪದಕ ಸಾಧನೆ ಮಾಡಿದರು. ಈ ಸಾಧನೆ ಕುರಿತು ಮೀರಾಬಾಯಿ ಮಾತನಾಡಿದ್ದಾರೆ.
1: ಸಪ್ನಾ ತಾ ಯೇ ಬಹು ಜಾ ಇಂಪಾರ್ಟೆಂಟ್ ಹೇ ಮೇರೆ ಲೀ ತೋ ಆಿ ಫೈನಲಿ ಮಿಲ್ ಗಿಯಾ ಹೈ ಮೇರಾ ಮೆಡಲ್ ದಿಲ್ಲಿ ಮೇ ಏಷ್ಯನ್ ಗೇಮ್ಸ್ ಕಾ ಮೆಡಲ್ ಆ ಗಯಾ ಹೈ ಔರ್ ಮೇರೆ ಇಂಡಿಯಾ ಕೆ ಲಿಯೆ ಔರ್ ವೇಟ್ ಲಿಫ್ಟಿಂಗ್ ಕೆ ಲಿಯೆ ಕುಚ್ ಕರ್ಕೆ ದಿಖಾಯಾ ಹೈ ತೋ ಬಹುತ್ ಖುಷಿ ಹೂಂ ಮೈ
2: ಹಮ್ನೆ ಕಾಫಿ ಹಾಂ ಅಚ್ಛಾ ಟ್ರೇನಿಂಗ್ ಮೇ ಭಿ ಕಿಯಾ ಹೈ ಕಿ ಹಮ್ನೆ ಸಿರ್ಫ ಯೇ ವಾಲೆ ಏಷ್ಯನ್ ಗೇಮ್ಸ್ ಹಮಾರೆ ಲಿಯೆ ಬಹುತ್ ಜ್ಯಾದಾ ಇಂಪಾರ್ಟೆಂಟ್ ಥೇ ಕ್ಯೂಂಕಿ ಲಾಸ್ಟ್ ಏಷ್ಯನ್ ಗೇಮ್ಸ್ ಮೇ ಭಿ ಹಮ್ನೆ ಇಂಜುರಿ ಹೋ ಗಯಾ ಥಾ ತೋ ಯೇ ವಾಲಾ ಮೇರಾ ಸಬ್ಸೆ ಅಚ್ಛಾ ಮೌಕಾ ಥಾ ಕಿ ಮೈ ಕುಚ್ ಕರ್ಕೆ ದಿಖಾನೆ ಕಾ ಪ್ರಿಪರೇಷನ್ ವೈಸೆ ಚೇಂಜ್ ನೀ ಥಾ ಕೋಯಿ ಭಿ ಪಹಲೆ ಜೈಸಾ ಚಲ್ ರಹೆ ಥೇ ಐಸಾ ಹಿ ಸೇಮ್ ಕಿಯಾ ಥಾ ಪರ್ ಹಮ್ನೆ ಕೋಶಿಶ್ ಕಿಯಾ ಹೈ ಕಿ ಹಾಂ ಇಸ್ ಬಾರ್ ಮೌಕಾ ನಹೀ ಛೋಡ್ನಾ ಚಾಹಿಯೆ ತೋ ವಹಿ ಥಾ ಕಿ ಹಮ್ ಹರ್ ವೇಟ್ ಪೇ ಹಮ್ ಸೋಚ್ ಕೆ ಗಯಿ ಥಿ ಸ್ಟೇಜ್ ಕೆ ಊಪರ್ ಕಿ ಹಮ್ಕೋ ಕ್ಯಾ ಲೇನಾ ಹೈ ಕಿತ್ನಾ ಶುರು ಕರ್ನಾ ಹೈ ವೋ ಸಬ್ ಪರ್ ಕೋಯಿ ಚೇಂಜ್ ಟ್ರೇನಿಂಗ್ ಮೇ ಕೋಯಿ ಚೇಂಜ್ ನಹೀ ಥಾ ಬಸ್ ಹಮ್ನೆ ಇಸ್ ಬಾರ್ ಥೋಡಾ ಸಾ ಐಸಾ ಸೋಚ ರಹೆ ಕಿ ಹಮ್ ವೋಟ್ ಕಾಂಪಿಟಿಷನ್ ಮೇ ಕ್ಯಾಸಾ ಕ್ಯಾಸಾ ಹೋಗಾ ವಹಿ ಹಮ್ನೆ ಪ್ಲಾನ್ ಕಿಯಾ ಥಾ ಯೇ ಪ್ಲೇಯರ್ಸ್ ಕಿ ಲೈಫ್ ಮೇ ಹೋತೆ ರಹೆತೆ ಹೈ ಕಭಿ ಮೆಡಲ್ ನಹೀ ಮಿಲಾ ಯಾ ಛೂಟ್ ಗಯಿ ತೋ ಉಸಿ ಟೈಮ್ ಮೇ ಹಮ್ಕೋ ಹಾರ್ ನಹೀ ಮಾನ್ನಾ ಚಾಹಿಯೆ ಮೈ ಯೇ ಸಬ್ ಹರ್ ಪ್ಲೇಯರ್ಸ್ ಕೋ ಮೈ ಕಹನಾ ಚಾಹೂಂಗಿ ಕಿ ಹಮ್ ಮೆಹನತ್ ಕರ್ತೆ ರಹೆನಾ ಹೈ ಯಾ ಹಾರ್ ಜಿತ್ ತೋ ಹಮಾರಿ ಲೈಫ್ ಮೇ ಹೋತೆ ರಹೆತೆ ಹೈ ಪರ್ ಜೋ ಹಮ್ ಚಾಹಿಯೆ ಉಸ್ ತಕ್ ತಬ್ ತಕ್ ನಹೀ ಪಹುಂಚ್ತೀ ಹಮ್ಕೋ ಉಸ್ಕಿ ಪಿಛೆ ರಹೆನಾ ಬಹುತ್ ಹಿ ಜ್ಯಾದಾ ಜರೂರಿ ಹೈ ಪ್ಲೇಯರ್ಸ್ ಕೆ ಲಿಯೆ ಔರ್ ಸ್ಪೋರ್ಟ್ಸ್ ಕೋ ಬರವಾ ದೇನೆ ಕೆ ಲಿಯೆ ತೋ ಮೈ ಚಾಹತಿ ಹೂಂ ಕಿ ಹರ್ ಯಂಗ್ ಪ್ಲೇಯರ್ಸ್ ಕೋ ಕಭಿ ಭಿ ಹಾರ್ ನಹೀ ಮಾನ್ನಾ ಚಾಹಿಯೆ ಕಿ ಹಮ್ ಮೆಡಲ್ ಆಯೆ ನಾ ಆಯೆ ಹಮ್ ಜೋ ಹಮಾರಿ ಮಂಜಿಲ್ ಹೈ ವೋ ತಕ್ ನಹೀ ಪಹುಂಚ್ತೀ ತಬ್ ತಕ್ ಹಮ್ಕೋ ಇಸ್ಕೆ ಪಿಛೆ ರಹೆನಾ ಬಹುತ್ ಜ್ಯಾದಾ ಜರೂರಿ ಹೈ ಹಾರ್ಡ್ ವರ್ಕ್ ರಹೆನಾ ಬಹುತ್ ಜರೂರಿ ಹೈ ಮೇರಿ ತರಫ್ ಸೆ ಮೈ ಪೂರಾ ಕೋಶಿಶ್ ಕರೂಂಗಿ ಎಲ್ಎಂಎ ಫಿರ್ಸಿನ್ ಸಬ್ಕೋ ದಿಖಾನೆ ಕೆ ಲಿಯೆ ಯೇ ಮೇರಾ ಪೂರಾ ವೇಟ್ ಲಿಫ್ಟಿಂಗ್ ಔರ್ ಮೈ ವಿಜಯ್ ಸರ್ ಕೋ ಮೈ ದೇನಾ ಚಾಹೂಂಗಿ ಕಿ ವಿಜಯ್ ಸರ್ ಕಿ ಭಿ ಸಪ್ನಾ ಥಾ ಕಿ ಹಮ್ ಏಷ್ಯನ್ ಗೇಮ್ಸ್ ಮೇ ಕುಛ್ ನಾ ಕುಛ್ ಹೋತೆ ರಹೆತೆ ಥೇ ಪರ್ ಇಸ್ ಬಾರ್ ಔರ್ ಹಮ್ಕೋ ಪೂರಾ ವೇಟ್ ಲಿಫ್ಟಿಂಗ್ ಕೆ ಲಿಯೆ ಕಾಫಿ ಸಾಲೋ ಸೆ ಹಮ್ ದೇ ನಹೀ ಪಾ ರಹೆ ಥೇ ತೋ ಉಸಿ ಕಾ ಹಿ ಹಮ್ನೆ ಸೋಚಾ ಥಾ ತೋ ಮೈ ಸರ್ ಕೋ ಹಿ ದೇನಾ ಚಾಹೂಂಗಿ ಔರ್ ಖುದ್ ಕೆ ಭಿ ಕ್ಯೂಂಕಿ ಮೈನೆ ಯಹಿ ಮುಝೆ ಚಾಹಿಯೆ ಥೇ ಮೆಡಲ್
0: ಇದೇ ಮೊದಲ ಬಾರಿಗೆ ಭಾರತಕ್ಕೆ ಏಷ್ಯಾಡ್ ಕ್ರೀಡಾಕೂಟದ ಸಾಫ್ಟ್ ಟೆನಿಸ್ ನಲ್ಲಿ ಕೂಡ ಕಂಚಿನ ಪದಕ ಒಲಿಯಿತು. ಭಾರತದ ಜೈ ಮೀನಾ ಅವರು ಪುರುಷರ ಸಿಂಗಲ್ಸ್ ನಲ್ಲಿ ಈ ಸಾಧನೆ ಮಾಡಿದರು. ಪ್ರತಿ ಬಾರಿಯೂ ಭಾರತಕ್ಕೆ ಬ್ಯಾಡ್ಮಿಂಟನ್ ನಲ್ಲಿ ಹೆಚ್ಚು ಪದಕಗಳು ಲಭಿಸುವ ನಿರೀಕ್ಷೆ ಇರುತ್ತಿತ್ತು ಮತ್ತು ಅದೇ ರೀತಿ ಪದಕಗಳು ಭಾರತದ ಖಾತೆ ಸೇರಿರುತ್ತಿದ್ದವು. ಆದರೆ ಈ ಬಾರಿ ಬಹಳಷ್ಟು ನಿರೀಕ್ಷೆಗಳು ವಿಫಲವಾದವು. ಅದರಲ್ಲೂ ಬ್ಯಾಡ್ಮಿಂಟನ್ ನಲ್ಲಿ ಪ್ರಮುಖ ಆಟಗಾರರ ವೈಫಲ್ಯ ಕಾಡಿತು. ಪಿವಿ ಸಿಂಧು ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅವರ ಜೋಡಿ, ಮಹಿಳೆಯರ ವಿಭಾಗದ ಡಬಲ್ಸ್ ಜೋಡಿ ಪದಕ ಗಳಿಸದೆ ನಿರಾಶೆಗೊಂಡವು. ಆದರೆ ಇದೆಲ್ಲದರ ಮಧ್ಯೆ ಭಾರತದ ಪುರುಷರ ಬ್ಯಾಡ್ಮಿಂಟನ್ ತಂಡ ಕಂಚಿನ ಪದಕ ಗೆದ್ದು ಸಮಾಧಾನ ತಂದಿತ್ತು. ಕನ್ನಡಿಗ ಆಯುಷ್ ಶೆಟ್ಟಿ ಮತ್ತು ಲಕ್ಷ್ಯಸೇನ್ ಅವರಿದ್ದ ಈ ತಂಡವು ಕಂಚಿನ ಪದಕ ಜಯಿಸಿ ಭಾರತಕ್ಕೆ ಬ್ಯಾಡ್ಮಿಂಟನ್ ನಲ್ಲಿ ಹೆಜ್ಜೆ ಗುರುತು ಮೂಡಿಸಿತು. ಟೇಬಲ್ ಟೆನಿಸ್ ನಲ್ಲೂ ಈ ಬಾರಿ ನಿರಾಶೆಯೇ ಹೆಚ್ಚು. ಆದರೆ ಇದರ ನಡುವೆಯೂ ದಿಯಾ ಚಿತಳೆ ಮತ್ತು ಮಾನುಷ್ ಶಾ ಅವರ ಜೋಡಿಯು ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಕಂಚಿನ ಪದಕದ ಕಾಣಿಕೆಯನ್ನ ನೀಡಿದೆ. ಬಾಕ್ಸಿಂಗ್ನ ಪುರುಷರ ವಿಭಾಗದಲ್ಲಿ ನರೇಂದರ್ ಬೆರವಾಲ್ ಅವರು 90 ಕೆಜಿ ಮೇಲ್ಪಟ್ಟವರ ವಿಭಾಗದಲ್ಲಿ ಕಂಚಿನ ಪದಕ ಜಯಿಸಿದರು. ನರೇಂದರ್ ಅವರು ಸೂಪರ್ ಹೆವಿವೇಟ್ ವಿಭಾಗದ ಸೆಮಿಫೈನಲ್ನಲ್ಲಿ ವಿಶ್ವ ಚಾಂಪಿಯನ್ ಐಬೆಕ್ ಒರಾಲ್ದೆ, ಇವರು ಕಜಾಕಿಸ್ತಾನದವರು, ಅವರಿಗೆ ಪರಾಭವಗೊಂಡರು. ಏಷ್ಯನ್ ಗೇಮ್ಸ್ನ ಮತ್ತೊಂದು ಸಮರ ಕಲೆ ಕುರಾಶ್ ಸ್ಪರ್ಧೆಯಲ್ಲೂ ಕೂಡ ಈ ಬಾರಿ ಭಾರತಕ್ಕೆ ಕಂಚಿನ ಪದಕ ಒಲಿಯಿತು. ಪಿಂಕಿ ಬಲ್ಲಾರ ಅವರು ಮಹಿಳೆಯರ 78 ಕೆಜಿ ವಿಭಾಗದ ಸೆಮಿಫೈನಲ್ನಲ್ಲಿ ದಕ್ಷಿಣ ಕೊರಿಯಾದ ಸುಮಿನ್ ಮೋ ವಿರುದ್ಧ ಸೆಣಸಿದರು. ಆದರೆ ಈ ಒಂದು ಸೆಮಿಫೈನಲ್ನಲ್ಲಿ ಸೋತ ಅವರು ಕಂಚಿನ ಪದಕ ಗಳಿಸಿದರು. 2018 ಜಕಾರ್ತಾ ಏಷ್ಯನ್ ಗೇಮ್ಸ್ನಲ್ಲಿ ಈ ಕ್ರೀಡೆಯನ್ನು ಮೊದಲ ಬಾರಿಗೆ ಪರಿಚಯಿಸಲಾಗಿತ್ತು. ಆಗ 52 ಕೆಜಿ ವಿಭಾಗದಲ್ಲಿ ಸೆಣಸಿದ್ದ ಪಿಂಕಿ ಬೆಳ್ಳಿ ಪದಕ ಜಯಿಸಿದ್ದರು. ಏಷ್ಯನ್ ಗೇಮ್ಸ್ನ ರೋಯಿಂಗ್ ಸ್ಪರ್ಧೆಯ ಕ್ವಾಡ್ರಪಲ್ ಸ್ಕಲ್ ವಿಭಾಗದಲ್ಲಿ ಸಲ್ಮಾನ್ ಖಾನ್ ಮತ್ತು ಸತ್ನಾಮ್ ಸಿಂಗ್ ಅವರು ಭಾರತಕ್ಕೆ ಕಂಚಿನ ಪದಕದ ಕಾಣಿಕೆ ನೀಡಿದರು. ಈ ವಿಭಾಗದಲ್ಲಿ ಚೀನಾದ ಈ ಸುದಿ ನೀ ಇದೆ ಜೋಡಿಯು 6:09.37 ಚಿನ್ನ ಗೆದ್ದುಕೊಂಡರೆ ಉಜ್ಬೇಕಿಸ್ತಾನದ ಪಾವೆಲ್ ಸೋರಿನ್ ಮತ್ತು ಮೆಕ್ರೋಸೆಕ್ ಮಾಮಿಕುಲಾವ್ ಜೋಡಿಯು 6:10.49 ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡಿತು. ಭಾರತದ ಜೋಡಿಯು 6:13.25 ಗುರಿ ಮುಟ್ಟಿತು. ಭಾರತದ ಆರ್ಚರಿ ವಿಭಾಗದಲ್ಲಿ ಕಾಂಪೌಂಡ್ ವಿಭಾಗದ ಮಹಿಳೆಯರ ತಂಡವು ಚಿನ್ನ ಗೆದ್ದಿತು. ಮಿಶ್ರ ತಂಡ ಕೂಡ ಕಾಂಪೌಂಡ್ ವಿಭಾಗದಲ್ಲಿ ಚಿನ್ನದ ಪದಕ ಜಯಿಸಿತು. ಕಾಂಪೌಂಡ್ ಮಹಿಳೆಯರ ತಂಡ ವಿಭಾಗದ ಫೈನಲ್ನಲ್ಲಿ ಭಾರತವು ಬಲಿಷ್ಠ ಚೀನಾದ ವಿರುದ್ಧ 238.234 ಜಯಿಸಿ ಚಿನ್ನದ ಪದಕ ಗೆದ್ದಿತು. ಮಿಶ್ರ ತಂಡ ವಿಭಾಗದ ಫೈನಲ್ನಲ್ಲಿ ಭಾರತವು ದಕ್ಷಿಣ ಕೊರಿಯಾದ ವಿರುದ್ಧ ಜಯಿಸಿ ಚಿನ್ನದ ಪದಕ ಗಳಿಸಿತು.
3: ಜಪಾನಿನ ಐಚಿ ಮತ್ತು ನಗೋಯಾದಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಕ್ರೀಡಾಕೂಟದ ಕುರಿತು ವಾರದ ವರದಿ ಕೇಳಿದಿರಿ. ಪ್ರಸ್ತುತಿ ಕ್ರೀಡಾ ವರದಿಗಾರರಾದ ಗಿರೀಶ್ ದೊಡ್ಮನಿ, ಸಂಕಲನ ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಕೆಜೆ ಯೇಸುದಾಸ್ ಇವರ ಧ್ವನಿಯಲ್ಲಿ ಚಿತ್ ಚೋರ್ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ರವೀಂದ್ರ ಜೈನ್.

ಈಗ ಕೇಳಿ ಹಮ್ರಾಜ್ ಚಿತ್ರದ ಗೀತೆಯನ್ನು ಮಹೇಂದ್ರ ಕಪೂರ್ ಇವರ ಧ್ವನಿಯಲ್ಲಿ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರವಿ, ಸಾಹಿತ್ಯ ಶಾಹಿರ್ ಲುಧನವಿ.

ಈಗ ಕೇಳಿ ಮುಕೇಶ್ ಇವರ ಧ್ವನಿಯಲ್ಲಿ ಮೇರಾ ನಾಮ್ ಜೋಕರ್ ಚಿತ್ರದ ಗೀತೆಯನ್ನ, ಶಂಕರ್ ಜೈಕಿಶನ್ ಅವರ ಸಂಗೀತ, ಹಜರತ್ ಜೈಪುರಿಯವರ ಸಾಹಿತ್ಯ.

ಈಗ ಕೇಳಿ ಭೂಪೇನ್ ಹಜಾರಿಕಾ ಇವರ ಧ್ವನಿಯಲ್ಲಿ ರುಧಾಲಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಭೂಪೇನ್ ಹಜಾರಿಕಾ, ಸಾಹಿತ್ಯ ಗುಲ್ಜಾರ್.

ಈಗ ಕೇಳಿ ಮೊಹಮ್ಮದ್ ರಫಿ ಇವರ ಧ್ವನಿಯಲ್ಲಿ ಕನ್ಯಾದಾನ್ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಶಂಕರ್ ಜಯಕಿಶನ್, ಸಾಹಿತ್ಯ ನೀರಜ್.

ಕುಮಾರ್ ಶಾನು ಹಾಗೂ ಸಾಧನಾ ಸರ್ಗಮ್ ಇವರ ಧ್ವನಿಯಲ್ಲಿ ಕೇಳಿ ದೀವಾನ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್ ಸಾಹಿತ್ಯ ಸಮೀರ್.

ಈಗ ಕೇಳಿ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಇವರ ಧ್ವನಿಯಲ್ಲಿ ಹಮ್ ಜೋಲಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್, ಸಾಹಿತ್ಯ ಆನಂದ್ ಬಕ್ಷಿ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯವಾಗುತ್ತಲಿದೆ 11:05. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಪತ್ರ 6:51 ಕ್ಕೆ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವುದು. 7:20 ಕ್ಕೆ ಜಾನಪದ ಸಂಗೀತ ಕಾರ್ಯಕ್ರಮ, 7:45 ಕ್ಕೆ ಹಿಂದಿ ಚಿತ್ರಗೀತೆಗಳು, 8:30 ಕ್ಕೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಮದಲ್ಕಲ್ ಗ್ರಾಮದ ಮರಿಯಣ್ಣ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಆಲಿಸುವರಿ. ನಾಳೆ ರಾತ್ರಿ 9:15 ಕ್ಕೆ ಭಾವಗೀತೆಗಳು, 9:30 ಕ್ಕೆ ಕನ್ನಡ ಭಾರತಿ, 10:00 ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಡಿ ಶೇಷಾಚಾರಿ ಮತ್ತು ಡಿ ರಾಘವಾಚಾರಿ ಅವರ ಹಾಡುಗಾರಿಕೆ, 10:30 ಕ್ಕೆ ಚಿತ್ರಗೀತೆಗಳು ಪ್ರಸಾರವಾಗುವು. ಇವು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 11:12. ಇಲ್ಲಿಗೆ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಗುತ್ತದೆ. ಮತ್ತೆ ನಾಳೆ ಎಂದಿನಂತೆ ಬೆಳಗ್ಗೆ 5:55 ಕ್ಕೆ ಬೆಳಗಿನ ಪ್ರಸಾರ ಕಾರ್ಯ ಆರಂಭವಾಗುತ್ತದೆ. ಅಲ್ಲಿಯವರೆಗೆ ಜೈ ಶ್ರೀ ಹಂಡೆದ್ಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.